ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಸವಿಯ ಜುಲೈ ತಿಂಗಳ 7ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಪ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ. ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಸಂಗೀತ ಹರಿಕತೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55

ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಘಟನೆ ಮಾತ್ರ ನನ್ನ ಮನಸ್ಸನ್ನು ಕಲಿಕಿದಂತ ಘಟನೆ. ಇದು ಸಾವಿರಾರು ಜನಕ್ಕೆ ಜೀವನಕ್ಕೊಂದು ಬದಲಾವಣೆ ತಂದಂತ ಘಟನೆ ಇದು. ನಾನು ಕೆಲವು ದಿವಸ ಸೌತ್ ಆಫ್ರಿಕಾದಲ್ಲಿದ್ದೆ, ದಕ್ಷಿಣ ಆಫ್ರಿಕೆಯಲ್ಲಿದ್ದೆ, ಜಾನ್ಸ್ಬರ್ಗ್ ಅಂತ ಒಂದು ಜಾಗ. ಬೆಳಿಗ್ಗೆ ಒಂದು ಎದ್ದು ಪೇಪರ್ ಓದ್ತಾ ಇದ್ದೆ, ಅವತ್ತಿನ ದಿನಪತ್ರಿಕೆ ಓದ್ತಾ ಇದ್ದೀನಿ. ಮೊದಲನೇ ಪುಟದಲ್ಲೇ ಕೆಳಗೆ ಒಂದು ಕಾಲು ಭಾಗ ಒಂದು ಯಾವುದೋ ಜಾಹೀರಾತಿತ್ತು. ನಾನು ಯಾವುದೋ ಜಾಹೀರಾತು ಅಂತ ಮಾಡಿ ತಿರುಗಿಸ್ಬಿಟ್ಟೆ. ಮುಂದಿನ ಪುಟಕ್ಕೆ ಹೋದೆ. ತಕ್ಷಣ ಅನಿಸ್ತು, ಹಿಂದಿನ ಜಾಹೀರಾತು ವಿಚಿತ್ರ ಅಲ್ವಾ ಅದು, ಮತ್ತೆ ತಿರುಗಿಸ್ದೆ. ಯಾಕೆ ವಿಚಿತ್ರ ಅಂದರೆ, ಯಾರು ಜಾಹೀರಾತು ಕೊಡ್ತಾರೆ, ಅವರು ಮಾರೋ ಏನಾದರೂ ವಸ್ತು ಇದ್ದರೆ, ಏನಾದರೂ ಒಂದು ವಿಷಯ ಹೇಳೋದಿದ್ದರೆ ಹೇಳ್ತಾರೆ. ಇಲ್ಲಿ ಯಾವ ಕಂಪ್ನಿ ಹೆಸರು ಇಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಬರೀ ಒಂದು ಪತ್ರ ಇದ್ದಂಗಿದೆ. ಏನೋ ಅತ್ಯಂತ ಸೃಜನಶೀಲವಾಗಿದೆ ಅಲ್ಲ ಜಾಹೀರಾತು, ನೋಡೋಣ ಅಂತ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುವರಿಗೆ ಬರೆದಂಥ ಪತ್ರ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಪತ್ರ ಓದೋದಕ್ಕೆ 2 ನಿಮಿಷ ಸಾಕು, 2-2.5 ನಿಮಿಷ ಸಾಕು. ಆ 2.5 ನಿಮಿಷ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣಿಂದ ನೀರು ಸುರಿದು ಪೇಪರ್ ಹಸಿಯಾಗಿತ್ತು. ಇವತ್ತಿಗೂ ಆ ಪತ್ರ ನನ್ನನ್ನು ಕಾಡುತ್ತೆ. ಒಬ್ಬ ತಾಯಿ ಬರೆದಂಥ ಪತ್ರ ಓದುಗರಿಗೆ ಬರೆದಂಥದ್ದು. ಅದು ಇಂಗ್ಲೀಷ್ನಲ್ಲಿದ್ದದ್ದು, ನಾನು ಕನ್ನಡದಲ್ಲಿ ಹೇಳ್ತೇನೆ. ಪ್ರಿಯ ಓದುಗ, ಈಗ ತಾನೇ ನನ್ನ 20 ವರ್ಷದ ಏಕಮಾತ್ರ ಪುತ್ರನನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಎದೆ ಝಲ್ ಅಂತ, ಏಕಮಾತ್ರ ಮಗ, 20 ವರ್ಷದ ಮಗನ್ನ ಸಮಾಧಿ ಮಾಡಿ ಈಗ ತಾನೇ ಬಂದಂಥ ತಾಯಿ, ಪತ್ರ ಬರೆಯುವಂಥ ಒತ್ತಡ ಏನಿತ್ತು ಆಕೆಗೆ? ಪತ್ರಿಕೆ ಪತ್ರ ಬರೆ ತಿಳಿಸುವಂಥದ್ದು ಏನಿತ್ತು? ಆಕೆ ಹೇಳ್ತಾಳೆ, ಈಗ ತಾನೇ ನನ್ನ 20 ವರ್ಷದ ಮಗನ ಸಮಾಧಿ ಮಾಡಿ ಬಂದಿದ್ದೇನೆ. ನನ್ನ ಮಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟ ಇತ್ತು, ಒದ್ದಾಡಿದ. ಅವನ ಸ್ನೇಹಿತರು, ಅವನ ಶಿಕ್ಷಕರು, ಸುತ್ತಮುತ್ತಲ ಜನ ಎಲ್ಲ ಸಹಾಯ ಮಾಡಿದರು. ಹೇಗೋ ಒದ್ದಾಡಿಕೊಂಡು ನನ್ನ ಮಗ ಪಾಸಾದ, ಒಂದು ಹಂತಕ್ಕೆ ಬಂದ, 12ನೇ ಕ್ಲಾಸ್ ಮುಗಿಸ್ದ. ಇನ್ನು ಮುಂದೆ ಕಲಿಯೋಕೆ ಆಗಲ್ಲ ಅಂದ. ಬೇಡ, ಅವ್ನು ಕೆಲಸ ಮಾಡು ಅಂತ ಕೆಲಸ ಕೊಡಿಸಿದ್ವಿ. ದಿನ ಹೋಗೋನು, ಸಾಯಂಕಾಲ ಬರ್ತಿದ್ದ. ನಿನ್ನೆ ದಿವಸ ಹೋಗುವಾಗ ಹಂಗೆ ಹೇಳಿದ, ಅಮ್ಮ ಸಾಯಂಕಾಲ 7:30 ಬರ್ತೀನಿ, ಊಟ ಮಾಡೋಣಂತೆ ರಾತ್ರಿ ಅಂತ ಹೇಳಿದ. ಆಯ್ತು ಮಗು ಅಂತ ಹೇಳಿದೆ. ಆ ಪುಣ್ಯಾತ್ಮ ಆ 7 ಗಂಟೆಗೆ ಎಲ್ಲಿಂದ ಫೋನ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದ, ಅಮ್ಮ ನಾನು ಹೇಳ್ದಂಗೆ 7:30 ಬರೋಕೆ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಕೆಲಸ ಬಂದಿದೆ, ಅದು ಮುಗಿಸ್ಕೊಂಬರ್ತೇನೆ, ನನಗೋಸ್ಕರ ಊಟಕ್ಕೆ ಕಾಯ್ಬೇಡ, ಊಟ ಮುಗಿಸ್ಬಿಡು ನೀನು ಅಂದ. ಇಲ್ಲಪ್ಪ ನಾನು ಕಾಯ್ತೀನಿ ಮಗು, ಇನ್ನೊಂದು ತಾಸಾದ್ರೆ ಅಡ್ಡಿ ಇಲ್ಲ, ನಾನು ಕೊಡ್ತೀನಿ ಎಂದೆ. ಬೇಡಮ್ಮ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು. ಆಯ್ತಪ್ಪ, ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೋದೆ. ನನ್ನ ಮಗ ಕೂಕೊಂಡು ಆ ಕಡೆ, ಅಮ್ಮ ಫೋನ್ ಇಡಬೇಡ, ನಿನಗೊಂದು ವಿಷಯ ಹೇಳಬೇಕು ಅಂತ ಎಷ್ಟು ದಿವಸದಿಂದ ಮನಸ್ಸು ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕೋ ಶಬ್ದ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ, ನಿನ್ನ ಮುಂದೆ ನಿಂತ್ಕೊಂಡು ಹೇಳೋಕೆ ಆಗಲೇ ಇಲ್ಲ ನನಗೆ. ಈಗ ಹೇಳಬೇಕು ಅನಿಸ್ಬಿಟ್ಟಿದೆ, ಹೇಳ್ತೀನಿ ಕೇಳಿಸ್ಕೊಂಬೇಡಮ್ಮ.

ಏನ್ ಮಗು ಏನದು ಅಂತ. ಅವನು ಹೇಳಿದ, ಅಮ್ಮ ನಿನ್ನಂತ ತಾಯಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನಾನು ಇಡೀ ಪ್ರಪಂಚ ಸುತ್ತಾಕೊಂಬಂದ್ರು ನಿನ್ನಂತ ತಾಯಿ ಸಿಗೋಕ್ ಸಾಧ್ಯ ಇಲ್ಲ. ನನ್ನಿಂದ ಎಷ್ಟು ಕಷ್ಟಪಟ್ಟೆ ಅಲ್ಲ ನೀನು, ನನಗೆ ಸರಿಯಾಗಿ ಓದೋಕಾಗ್ಲಿಲ್ಲ, ಪರೀಕ್ಷೆಯಲ್ಲಿ ನಪಾಸಾಗ್ತಿದ್ದೆ, ನನ್ನ ಶಿಕ್ಷಕರು ಬೈದ್ರೆ ನೀನು ಹೋಗಿ ಅವ್ರ ಕಡೆ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ, ನನಗೆ ಒಂದು ದಿವಸ ಬೈಲಿಲ್ಲ. ನನಗೆ ಅರ್ಥ ಆಗದೆ ಹೋದಾಗ ನೀನು ನನ್ನ ಸ್ನೇಹಿತರ ಮನೆಗೆ ಹೋಗಿ ಅವ್ರ ನೋಟ್ಸ್ ತಂದು ಅವ್ರ ವಿಷಯ ನನ್ನ ಮುಂದೆ ಕೂತ್ಕೊಂಡು ರಾತ್ರಿ ಎಲ್ಲ ಹೇಳ್ತಿದ್ದೆಲ್ಲಮ್ಮ, ನೀನು ಭಾಳ ಕಷ್ಟಪಟ್ಟಿದ್ದೆ ನನಗೋಸ್ಕರ, ನೀನು ನನಗೆ ಗೊತ್ತು. ಅದು ನಾನು ಏನು ಕೊಟ್ಟೆ ನಿನಗೆ? ನಾನು ಅದು ಹೇಳ್ತೀನಮ್ಮ, ನಿನ್ನಂಥ ತಾಯಿ ಸಿಗತ್ತಲ್ಲಿ ಸಿಗೋ ಸಾಧ್ಯ ಇಲ್ಲ. ಯು ವಂಡರ್ಫುಲ್ ದ ವೇ ಯು ಆರ್. ನಿನ್ನಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ಇಲ್ಲೋ ಮಗ, ಹಂಗೆ ಅನ್ಬೇಡ, ನೀನು ಬಹಳ ಒಳ್ಳೆ ಹುಡುಗ ನನಗೆ ಅಂತ ನಾನು ಹೇಳೋಕೆ ಹೋದೆ, ಅಷ್ಟರಲ್ಲೊಂದು ಫೋನ್ ಇಟ್ಬಿಟ್ರೆ. ಮುಂದೆ ಒಂದು ತಾಸಿಗೆ ನನಗೆ ಸುದ್ದಿ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದ ಅದಕ್ಕೆ ಅಪಘಾತ ಆಯಿತು. ನಿಮ್ಮ ಮಗನ ಜಾನ್ಸ್ಬರ್ಗ್ ಆಸ್ಪತ್ರೆಗೆ ಕರ್ಕೊಂಬರ್ತಾ ಇದ್ದೀವಿ, ನೀವು ಬನ್ನಿ ಅಂತ ನನಗೆ ಪೊಲೀಸರು ಫೋನ್ ಮಾಡಿದರು. ನನ್ನ ಇಡೀ ಜೀವನವನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಗಾಬರಿಯಿಂದ ಆತಂಕದಿಂದ ಆಸ್ಪತ್ರೆಗೆ ಓಡಿದೆ. ನನ್ನ ಮಗನ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಕಿದ್ದಾರೆ. ಆ ಕನ್ನಡಿಯಲ್ಲಿ ನೋಡಿದೆ, ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡ್ತಿದ್ದಾನೆ. ರಾತ್ರಿಯೆಲ್ಲ ನನ್ನ ಮಗ ಹೋರಾಟ ಮಾಡಿದ, ಬೆಳಗ್ಗೆ ಇವತ್ತು 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೇನು ದುಃಖ ಗೊತ್ತಾ, ನನ್ನ ಮಗ ನನಗೆ ಹೇಳಿದ, ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ಇಲ್ಲ ಅಂದ. ನಾನು ಅವನು ಹೇಳಬೇಕಂತಿದ್ದೆ, ಇಲ್ಲ ಮಗ ಹಂಗೆ ಅನ್ಕೋಬೇಡ, ನಿನ್ನಂಥ ಮಗ ನನಗೆ ಯಾರೂ ಇಲ್ಲ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಆಗಲಿಲ್ಲ, ಅವನು ಇಟ್ಬಿಟ್ಟಿದ್ದ ಅವನಾಗ್ಲೇ. ನಾನು ಇದನ್ನು ಒಂದು ಮಾತು ನಾನು ಹೇಳಬೇಕು, ನಿಮಗೆ ಯಾಕೆ ಪತ್ರ ಬರೀತಿದ್ದೀನಿ ಅಂದರೆ, ನನ್ನ ಮಗ ನನ್ನ ಕೊನೆ ಮಾತು ಹೇಳಿದ್ನಲ್ಲ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ, ಆ ಮಾತು ನಾನು ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗುನಿಸ್ತಾ ಇರ್ತದೆ, ಅದನ್ನೇ ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದರೆ ನನ್ನ ಮಗನಿಗೆ ಹೇಳೋಕೆ ಆಗಲಿಲ್ಲಲ್ಲ ಅಂತ ದುಃಖ. ಈ ಪತ್ರ ಯಾಕೆ ಬರೀತಿದ್ದೀನಿ ಗೊತ್ತಾ, ನಾನು ನನ್ನ ಮಗನಿಗೆ ಹೇಳೋಕೆ ನನಗೆ ಅವಕಾಶ ಇಲ್ಲ, ಈಗ ನಿಮಗೆ ಅವಕಾಶ ಇದೆ, ನಿಮ್ಮ ಮಕ್ಕಳಿಗೆ ಹೇಳೋಕೆ ಅವಕಾಶ ಇದೆ. ತಕ್ಷಣ ಹೇಳಿ, ಐ ಲವ್ ಯು ಅಂತ ಹೇಳಿ, ಮಗು ಚೆನ್ನಾಗಿದ್ದೀಯಾ ಅಂತ ಹೇಳಿ, ತಪ್ಪು ಮಾಡಿದ್ಯಾ ಅಂತ ಪನಿಷ್ಮೆಂಟ್ ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ನಾಳೆ ಆ ಮಗು ಸಿಗ್ಲಿಕ್ಕಿಲ್ಲ ನಿಮಗೆ, ಇಟ್ ಮೇ ಬಿ ಟೂ ಲೇಟ್. ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ, ಮಕ್ಕಳ ಹತ್ರ ಕೂಡಿಸ್ಕೊಳ್ಳಿ. ನಿಮ್ಮ ದುಃಖಗಳನ್ನು, ದುಮ್ಮಾನಗಳನ್ನು, ಸಂತೋಷಗಳನ್ನು, ಸಂಭ್ರಮಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ, ಯಾಕಂದ್ರೆ ನಾಳೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಇವತ್ತು ಅವಕಾಶ ಇದೆಯಲ್ಲ ಹೇಳೋದಕ್ಕೆ, ಇವತ್ತು ಹೇಳಿಬಿಡಿ, ನಾಳೆ ಸಿಗ್ತದೆ ಅಂತ ನಂಬಿಕೆ ಇಲ್ಲ. ಅದರಿಂದ ನಿಮ್ಗೆ ಅಭಿಪ್ರಾಯ ಇಷ್ಟೇ ಕೆಳಗ್ರೆ, ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ದೆ ನಾನು, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಪ್ರೀತಿಯನ್ನು ಹಂಚಿಕೊಳ್ಳಿ, ಇವತ್ತೇ ನಾಳೆ ಮಾಡ್ತೀನಿ ಅಂತ ಅನ್ಬೇಡಿ, ನಾಳೆ ಸಿಗ್ತದೆ ಅಂತ ಖಾತ್ರಿ ಇಲ್ಲ ನನಗೆ. ಆದ್ದರಿಂದ ಇವತ್ತೇ ಸಿಕ್ಕಿರುವಂಥ ಅವಕಾಶವನ್ನು ಬಳಸ್ಕೊಂಡು ನಿಮಗಿರುವಂಥ ಪ್ರೀತಿಯನ್ನು, ಅಂತಃಕರಣವನ್ನು ಹೇಳಿ ಮುಂದೆ ತುಂಬ ತಡ ಆಗೋದು ಬೇಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರಿ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆ ಆಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದೂದಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF, SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ PU ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ, ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ,

0: ಸಾಣಿಕಟ್ಟೆ ಉಪ್ಪು ಕುಣಬಿ ಮುಡ್ಲಿಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕ ಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವ ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್.

0: ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 68 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.

0: ಬೇಡ
1: ಬನ್ನಿರಿ ಆಟವ ಬೇಡ
0: ಎಂಬರನು ನಾಂ ಬಿಡೆನು
1: ಎಂಬರನು ನಾಂ ಬಿಡೆನು
0: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ
1: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ.
0: ಮಕ್ಕಳಾಗಿದ್ದಾಗ ನಾವು ಅನೇಕ ಆಟಗಳನ್ನು ಆಡಿದ್ದುಂಟು. ಇವಾಗಿನ ಕಾಲದ ಆಟಗಳು ಸಾಕಷ್ಟು ಕೈಯೊಳಗೆ ಆಡೋ ಆಟಗಳಾಗ್ಬಿಟ್ಟಿವೆ. ಹಿಂಗೆ ಫೋನ್ನಲ್ಲೇ ಅದನ್ನು ಮುಟ್ಟು ಇದನ್ನು ಮುಟ್ಟು ಅದರಿಂದ ಇದನ್ನು ಮಾಡು, ಸೊ ಒಟ್ಟಲ್ಲಿ ಕೂತ್ ಕಡೆಯೇ ಆಡೋಂಥ ಆಟಗಳು. ಬಹಳ ಮುಖ್ಯ ಅಂತಂದರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡಬೇಕು. ಹತ್ತಾರು ಮಕ್ಕಳ ಜೊತೆ ಸೇರಿ ಆಟವನ್ನು ಆಡ್ತಾ ಜೀವನದ ಅನೇಕ ಪಾಠಗಳನ್ನು ಕಲಿಬೇಕು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಆ ರೀತಿಯ ಅವಕಾಶಗಳು ಈಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇರೋವಂಥದ್ದೇ ಮಕ್ಕಳ ಬೌದ್ಧಿಕ ಮಾನಸಿಕ ಸಾಮಾಜಿಕ ಬೆಳವಣಿಗೆ ಅದ್ರ ಜೊತೆಗೆ ಶಾರೀರಿಕ ಬೆಳವಣಿಗೆಗೂ ಕೂಡ ಅನೇಕ ತೊಂದರೆಗಳನ್ನು ಉಂಟು ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗೆ ಪಾರಂಪರಿಕವಾಗಿ ನಮ್ಮಲ್ಲಿ ಬಂದಂಥ ಅದೆಷ್ಟೋ ಆಟಗಳಿವೆ. ಒಳಗೆ ಕೂತ್ಕೊಂಡು ಆಟ ಆಡಬೇಕು, ಜೋರು ಮಳೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನುವಾಗ ಚೌಕಾಬಾರ ಅಳಗುಳಿ ಮಣೆ ಇತ್ಯಾದಿಗಳೆಲ್ಲ ಆಡುವಂಥದ್ದು, ಹೊರಗಡೆ ಆಡುವಂಥದ್ದು ಚಿನ್ನಿದಾಂಡು ಗೋಲಿ ಬುಗುರಿ ಮರಕೋತಿ ಈತ ಎಷ್ಟೆಷ್ಟೋ ಇತ್ತು. ಹಾಗೆ ಈ ಐಸ್ ಪೈಸ್ ಆಟ ಇದೆಲ್ಲ ನಾವು ಆಡ್ತಾ ಇದ್ವಿ. ಮನೆಯ ಎಲ್ಲರೂ ಸೇರಿ ಬೀದಿಯಲ್ಲಿರುವಂಥ ಎಲ್ಲ ಮಕ್ಕಳು ಒಟ್ಟಾಗಿ ಸೇರಿ ಒಂದು ಮನೆಯಲ್ಲೇ ಆಡ್ತಾ ಇದ್ದಂಥ ಅನೇಕ ಆಟಗಳು ನಮ್ಮಲ್ಲಿ ಪರಂಪರಾನುಗತವಾಗಿ ಬಂದಿವೆ. ಅದರಲ್ಲಿ ಒಂದು ಆಟ ಅಂತಂದರೆ ಕಣ್ಣು ಮುಚ್ಚಾಲೆ. ಕಣ್ಣು ಮುಚ್ಚಾಲೆ ಇದು ಸಾಧಾರಣ ಹೇಗೆ ಆಡ್ತಾರೆ, ಎಷ್ಟೋ ಸರ್ತಿ ಈಗ ಮಕ್ಕಳಿಗೆ ಗೊತ್ತು ಇರಲ್ಲ ಹೇಗೆ ಆಡ್ತಾರೆ. ಮನೆಯಲ್ಲಿರುವಂಥ ಒಬ್ಬ ಹಿರಿಯರು ಅಜ್ಜಿ, ಸಾಧಾರಣವಾಗಿ ಯಾರೋ ಒಬ್ಬರು ತಾಯಿ ಅಥವಾ ಅಜ್ಜಿ ಎಲ್ಲ ಮಕ್ಕಳನ್ನ ಸೇರಿಸಿ ತನ್ನ ತೊಡೆಯಲ್ಲಿ ಒಂದು ಮಗುವನ್ನು ಕೂಡಿಸ್ಕೊಂಡು ಆ ಮಗುವನ್ನು ಕೈಯಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಸೊ ಹೊರಗಡೆ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತ ಕೂತಂಥ ಮಗುವಿಗೆ ಕಾಣಿಸ್ತಾ ಇಲ್ಲ. ಆವಾಗ ಅವರು ಆ ಹಾಡೊಂದಿರುತ್ತೆ, ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ಅಂತೆಲ್ಲ ಹೀಗೆ ಅವಾಗಿನ ಕಾಲದ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಸೇರಿಸ್ಕೊಂಡು ಒಂದು ಹಾಡು ಮಾಡಿ ಆ ಹಾಡನ್ನು ಒಟ್ಟಾಗಿ ಹೇಳಬೇಕು. ಅಜ್ಜಿ ಒಂದು ಪದ ಹೇಳಿದ್ರೆ ಇನ್ನೊಂದು ಪದ ಮಕ್ಕಳು ಹೇಳ್ತಾರೆ. ಸೊ ಹಾಗೆ ಒಂದಷ್ಟು ಮಕ್ಕಳು ಅಲ್ಲಿ ಹೊರಗಡೆ ನಿಂತಿರ್ತಾರೆ ಒಂದು ದೂರದಲ್ಲಿ, ಅಲ್ಲಿಂದ ಮುಂದಕ್ಕೆ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ, ಒಂದೊಂದು ಪದ ಹೇಳ್ತಾ ಹೇಳ್ತಾ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ. ಸೊ ಹಾಗೆ ಉದ್ದಿನ ಮೂಟೆ ಉರುಳೆ ಹೋಯಿತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಕಣ್ಣು ಮುಚ್ಕೊಂಡಿರುವಂಥ ಮಗುವಿಗೆ ಒಂದು ಚಾಲೆಂಜ್, ಅವ್ರು ಬಿಟ್ಟು ಇವ್ರು ಯಾರು ಅಂತ ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ಬೆರಳನ್ನು ಹಿಂಗೆ ತೋರಿಸ್ತಾ ಯಾರೋ ಒಬ್ಬರನ್ನು ತೋರಿಸ್ಬಿಟ್ಟು ಇವ್ರು ಯಾರು ಹೇಳು ಅಂತ ಹೇಳೋವಂಥದ್ದು. ಮಗು ಕೂತಂಥ ಮಗು ಅಷ್ಟು ಜನರು ಹತ್ತಾರು ಮಕ್ಕಳಿದ್ದರು ನನ್ನ ಜೊತೆ, ನನ್ನ ಬೆರಳು ಯಾರನ್ನು ತೋರಿಸ್ತಾ ಇರಬಹುದು ಅಂತ ಊಹೆ ಮಾಡಿಕೊಂಡು ಒಂದು ಹೆಸರು ಹೇಳಬೇಕು. ರಮ ಅಂತಲೋ ಸುಮಾ ಅಂತಲೋ ರಾಮ ಅಂತಲೋ ಕೃಷ್ಣ ಅಂತಲೋ ಏನೋ ಒಂದು ಹೇಳಬೇಕು. ಅದು ಸರಿಯಾಯಿತು ಅಂತಂದರೆ ಓ ಮಗು ಗೆಲ್ತು, ಇಲ್ಲ ಅಂದರೆ ತಿರುಗಿ ಶುರು ಮಾಡು ಕಣ್ಣ ಮುಚ್ಚೆ ಕಾಡೆ ಗೂಡೆ. ಸೊ ಹಾಗೆ ನಮ್ಮ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಒಂದು ವಿಚಾರವನ್ನು ನಾವು ಈ ಒಂದು ಆಟದಿಂದ ಕಲಿಯಬಹುದು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ನಾನು ಊಹೆ ಮಾಡ್ಕೊಂಡು ಇವ್ರು ಇರ್ಬೋದಾ ಅಂತ ಅಂದ್ಕೊಂಡು ಇದಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜಗತ್ತಿನಲ್ಲಿ ನಾವು ಎಷ್ಟೋ ಸರ್ತಿ ಹಾಗೆ ನಮ್ಮ ಕಣ್ಣು ಮುಚ್ಚೋಗಿರುತ್ತೆ, ಕಣ್ಣಿಗೆ ಸರಿಯಾಗಿ ನಮ್ಗೆ ಕಾಣಿಸ್ತಾ ಇಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಆ ವಸ್ತುವನ್ನು ನಾನು ಅರ್ಥ ಮಾಡ್ಕೊಳ್ಳೇಬೇಕು, ಅದರ ಜೊತೆ ನಾನು ವ್ಯವಹರಿಸಲೇಬೇಕು. ಆ ಪ್ರಯತ್ನದಲ್ಲಿ ನಾನು ತಪ್ಪಾಗ್ಬಿಡ್ಬೋದಲ್ಲ. ಸೊ ಆಗ ಕೆಲವು ಸರ್ತಿ ನಮಗೇನಿಸುತ್ತೆ, ಏ ನಾನು ಅದು ಮಾಡೋದೇ ಇಲ್ಲಪ್ಪ ಅಂತ. ಸೊ ಈ ಆಟಕ್ಕೆ ನಾನು ಬರಲ್ಲ ಅಂದ್ಬಿಟ್ರೆ ಮಗು ಅಜ್ಜಿ ಬಿಡಲ್ವಂತೆ. ಏ ಹಂಗೆಲ್ಲ ಇಲ್ಲ, ರೂಲ್ಸ್ ಅಂದರೆ ರೂಲ್ಸ್, ನೀನು ಬರಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ. ಜೀವನದಲ್ಲಿ ಹಾಗೆ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದು ಬೇಕು, ಯಾವುದು ಚೆನ್ನಾಗಿ ಅನಿಸಲ್ವೋ ಅದು ಬೇಡ, ನಾನು ಬಿಟ್ಬಿಡ್ತೀನಿ ಅನಿಸುತ್ತೆ. ಜೀವನ ಹಂಗಲ್ಲ, ಅಜ್ಜಿ ಬಹಳ ಸ್ಟ್ರಿಕ್ಟ್, ಆಟದ ಅಜ್ಜಿ ಬಹಳ ಸ್ಟ್ರಿಕ್ಟ್. ಎಲ್ಲರೂ ಆಡಲೇಬೇಕು, ಎಲ್ಲರೂ ತೊಡೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿಸ್ಕೊಳ್ಳೇಬೇಕು, ಎಲ್ಲರೂ ಈ ಹಾಡನ್ನು ಹಾಡಲೇಬೇಕು. ಅದು ಎಲ್ರಿಗೂ ಈಕ್ವಲ್ಲಾಗಿ ಅನ್ವಯ ಆಗುತ್ತೆ. ಜೀವನದಲ್ಲೂ ಹಾಗೆ ಎಲ್ಲವೂ ಈಕ್ವಲ್ಲಾಗಿ ಅನ್ವಯ ಆಗುತ್ತೆ. ಬಿಟ್ಬಿಡೋಕ್ಕಾಗಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಇದು ಮಾತ್ರ ಬೇಕು ಅದು ಮಾತ್ರ ಬೇಕು ಅಂತ ಅನ್ನೋಕ್ಕಾಗಲ್ಲ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಇಲ್ಲಿರೋಂಥ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆಟ ಆಡಿಸೋನು ಯಾರು, ಅಜ್ಜಿ ಪರಬ್ರಹ್ಮ. ರೂಲ್ಸ್ ಸೆಟ್ ಮಾಡಿಬಿಟ್ಟಿದ್ದಾನೆ, ಇದು ಹೀಗೆ ಅದು ಹಾಗೆ ಅಂತ, ಅದರಂತೆ ನಾವು ಆಡಬೇಕು. ಈಗ ಆಡಬೇಕಾದ್ರೆ

0: ಇಂಟ್ರೆಸ್ಟ್ ಇಲ್ದಂಗೆ ಬೇಕಾದ್ರೆ ಆಡ್ಬೋದು, ನಮಗೆ ಬಿಟ್ಟಿದ್ದದು. ಆದರೆ ಆಡೋದನ್ನೇ ಸಂತೋಷವಾಗಿ ಆಡಿದರೆ ಆ ಕ್ಷಣಕ್ಕೂ ನಮಗೆ ಖುಷಿ, ಮತ್ತು ಆ ಒಂದು ಆಟದ ಪ್ರಕ್ರಿಯೆಯಲ್ಲಿ ನಾವು ಹೊಸದನ್ನು ಕಲಿತಾ ಇರ್ತೀವಿ, ಚೆನ್ನಾಗಿ ಆಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ನಾವು ಬೆಳೀತಾ ಇರ್ತೀವಿ. ಹಾಗೆ ಜೀವನದ ಕಣ್ಣಾಮುಚ್ಚಾಲೆಯಲ್ಲೂ ಕೂಡ ಅಜ್ಜಿ ಕಣ್ಮುಚ್ಚಿ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತೇನೋ ಕೇಳ್ತಾ ಇರುವಾಗ ಆ ಆಟದಲ್ಲಿ ನಾವು ಮಗ್ನರಾಗಿ ಆಟದ ಕಡೆ ಗಮನ ಕೊಟ್ಟು ಯಾವುದನ್ನು ನಾವು ಅರಸಬೇಕೋ ಯಾವುದನ್ನು ಹುಡುಕಬೇಕೋ ಅದರ ಆ ಹುಡುಕಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆ ಕ್ಷಣಕ್ಕೂ ನಮಗೆ ಸಂತೋಷ, ಆಹ್ ಎಷ್ಟು ಚೆನ್ನಾಗಿತ್ತಪ್ಪ ಆಟ ಅಂತ ಅನ್ಕೋತೀವಿ ಆಟ ಮುಗಿದ್ಮೇಲೆ. ಹಾಗೆ ಈ ಜೀವನದಲ್ಲಾಗುವಂಥ ಬೆದಕಾಟ, ಈ ಜೀವನದಲ್ಲಾಗುವಂಥ ತೊಯ್ದಾಟಗಳು ಕೂಡ ಆ ಕ್ಷಣದಲ್ಲಿ ನಮಗೆ ತನ್ಮಯತೆಯನ್ನು ಕೊಡುತ್ತೆ. ಅದರ ಜೊತೆಗೆ ಜೀವನದ ಮುಂದಿನ ಭಾಗಕ್ಕೆ ಬೇಕಾದಂಥ ವಿಷಯ ಸಾಮಗ್ರಿಗಳನ್ನು ಸಾಮರ್ಥ್ಯಗಳನ್ನು ನಮಗೆ ಕೊಡುತ್ತೆ. ಸೊ ಹಾಗೆ ಈ ಆಟ ವಿಷಯಗಳನ್ನು ಕಲಿತ್ಕೊಳ್ಳೋಕ್ಕೆ, ಸಂಬಂಧಗಳನ್ನು ಬಿಗಿ ಮಾಡ್ಕೊಳ್ಳೋಕ್ಕೆ, ಹಿರಿಯರಿಂದ ವಿಚಾರಗಳು ಮುಂದಿನ ತಲೆಮಾರಿಗೆ ಹೋಗಕ್ಕೆ ಅಜ್ಜಿ ಆಡಿಸ್ತಾ ಆಡಿಸ್ತಾ ಮಕ್ಕಳಿಗೇನೋ ಹೇಳ್ಕೊಡ್ತಿದ್ದಾಳೆ. ಈಗ ಒಂದು 40 ವರ್ಷ 50 ವರ್ಷ ಆದಮೇಲೆ ಇವಾಗಿನ ಮಕ್ಕಳು ಅಜ್ಜಿಯರಾಗ್ತಾರೆ, ಅವರು ಈಗ ಕೂತ್ಕೊಂಡು ಮುಂದಿನ ತಲೆಮಾರಿನ ಮಕ್ಕಳನ್ನು ಆಟ ಆಡಿಸ್ತಾರೆ. ಸೊ ಹಾಗೆ ಜ್ಞಾನ ಪರಂಪರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಂದಂತೆ ನಾವು ತಿಳಿದ ವಿಷಯಗಳಿಂದ ಮುಂದಿನ ತಲೆಮಾರಿನ ಜೀವನದಲ್ಲಿ ಹೆಚ್ಚು ಸುಗಮ ಆಯಾಮಗಳು ಉದ್ಭವ ಆಗೋ ರೀತಿಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ತನ್ಮಯತೆ ಬಂದಾಗ ನಾವು ಮಾಡೋದಕ್ಕೆ ಸಾಧ್ಯ. ನನಗಿದ್ ಬೇಡ, ಅದು ಸರಿ ಇಲ್ಲ, ನಾನು ಯಾಕೆ ಇದನ್ನು ಮಾಡಲಿ ಅಂತ ಅನ್ನಂಗಿಲ್ಲ. ಎಲ್ಲರಿಗೂ ಅನ್ವಯವಾಗುತ್ತೆ, ಈಕ್ವಲ್ಲಾಗಿ ಅನ್ವಯವಾಗುತ್ತೆ. ಮಾಡೋದು ಬಿಡೋದು ನಮ್ಮ ಕೈಲಿದೆ. ಸಂತೋಷವಾಗಿ ಗಮನ ಇಟ್ಟು ಮಾಡಿದರೆ ಚೆನ್ನಾಗಿ ಮಾಡ್ತೀಯೇ, ಈ ಬೇಕಾಬಿಟ್ಟು ಯಾವ ಸಿದ್ಧತೆಯೂ ಇಲ್ಲದೆ ನೀನೇನೋ ಮಾಡೋಕ್ಕೆ ಹೋದರೆ ನಷ್ಟ ನಿನಗೆ. ಸೊ ಹಾಗಾಗಿ ಆ ರೀತಿ ಮಾಡಿದೆ ಜೀವನದಲ್ಲೂ ಕೂಡ, ಜೀವನದ ಪ್ರಕ್ರಿಯೆಯ ಪ್ರತಿಯೊಂದು ಅಂಶದಲ್ಲೂ ನಾವು ಆ ಉತ್ಸಾಹವನ್ನು ತರಿಸ್ಕೊಂಡು ಕಲಿಕೆಯನ್ನು ಮಾಡ್ತಾ ಹೋದಾಗ ಅಜ್ಜಿಯನ್ನು ಹುಡುಕಬಹುದು, ಪರಬೊಮ್ಮನನ್ನು ಹುಡುಕಬಹುದು, ಕಣ್ಣು ಮುಚ್ಚಿದ್ರೂ ಸಹ ಸುತ್ತಮುತ್ತ ಇರುವಂಥದ್ದು ಏನು ಅನ್ನೋದರ ಬಗೆಗಿನ ಅರಿವು ನಮ್ಮ ಒಳಗಣ್ಣಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 68 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಿಮ್ಮ ಪರಿಸ್ಥಿತಿ ನಿಜವಾಗಿಯೂ ಕಷ್ಟಕರವೂ ಆತಂಕಕಾರಿಯೂ ಆಗಿದೆ. ಆದರೆ ಇದು ಸರಿಯಾಗದ ಸಮಸ್ಯೆಯಲ್ಲ. ಇತ್ತೀಚೆಗೆ ಮೆಟ್ರೋ ಮನೆಗಳಲ್ಲಿ ಹೆಚ್ಚಾಗುತ್ತಿರುವ ಸಮಸ್ಯೆ ಇದು. ಇಬ್ಬರು ಪೋಷಕರು ಸಹಮತದಿಂದ, ವಿಶ್ವಾಸದಿಂದ, ಸಹನೆಯಿಂದ ಮುಂದುವರಿಯುವುದರಿಂದ ನಿಧಾನವಾಗಿ ಮಗನಲ್ಲಿ ಹಾಗೂ ಮನೆಯಲ್ಲಿ

ಜೀವನದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ತರಬಹುದು. ನಿಮ್ಮ ಮಗ ಈಗ ಟೀನೇಜಿನಲ್ಲಿ ಇದ್ದಾನೆ. ಈ ಹಂತದಲ್ಲಿ ಸ್ವಾತಂತ್ರ್ಯ, ವಿರೋಧ, ತಕ್ಷಣದ ಆನಂದ, ಗೊಂದಲ, ಕೋಪ ಎಲ್ಲ ಜಾಸ್ತಿ ಇರುತ್ತದೆ. ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಅವನಿಗೆ ಕಷ್ಟವಾಗುತ್ತಿದೆ. ಮನೆಯಲ್ಲಿ ಬಹುಶಃ ಮೊದಲಿನಿಂದಲೂ ನೀವು ಮೂವರು ಇರುವುದು ಸಹ ಮಗುವಿನ ಬೆಳವಣಿಗೆಯ ಮೇಲೆ ವಿಪರೀತವಾದ ಪರಿಣಾಮವನ್ನು ಬೀರಿದೆ. ನಗರದ ಜೀವನದಲ್ಲಿ ಮಕ್ಕಳನ್ನು ಬೆಳೆಸುವುದು ಸವಾಲಿನ ಕೆಲಸವೇ ಆಗಿದೆ. ಬಹುಶಃ ನೀವು ಅವನನ್ನು ಎಳವೆಯಿಂದಲೂ ಬೈದು ಹೊಡೆದು ಹೆದರಿಕೆಯಲ್ಲಿ ಬೆಳೆಸಿದ್ದೀರಿ. ಅವನಿಗೆ ಸಾಕಾಗುವಷ್ಟು ಅವನ ಪಾಲಕರ ಆಸರೆ, ಭರವಸೆ, ಪ್ರೀತಿ ಸಿಕ್ಕಿರಲಿಲ್ಲ. ಪಾಲಕರಿಬ್ಬರು ನೌಕರಿಯಲ್ಲಿ ಬ್ಯುಸಿಯಾಗಿದ್ದು ಮಗುವಿನ ಬೆಳವಣಿಗೆಯಲ್ಲಿ ಮೂರನೆಯವರ ಪಾತ್ರವು ಗಣನೀಯ ಪ್ರಮಾಣದಲ್ಲಿದ್ದಾಗ ಇಂಥ ಸಮಸ್ಯೆಗಳು ಉಲ್ಬಣಿಸುವುದು ಸಾಮಾನ್ಯ ಎನ್ನಬಹುದು. ಮನೆಯಲ್ಲಿ ಪತಿ ಪತ್ನಿಯರಿಬ್ಬರ ಮಾತುಕತೆ, ನಡತೆಯು ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಯಾವಾಗಲೂ ನೀವಿಬ್ಬರು ಒಂದೇ ಎನ್ನುವ ಹಾಗೆ ಇರಬೇಕು. ಮಗನಿಗೆ ಹೇಳುವ ಮಾತು ಕೂಡ ಒಂದೇ ಆಗಿರಬೇಕು. ತಂದೆ ಒಂದು ಪಾರ್ಟಿ, ತಾಯಿ ಇನ್ನೊಂದು ಪಾರ್ಟಿ ಆಗಬಾರದು. ಇನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಮರ್ಥ್ಯ ಹಾಗೂ ಅವುಗಳ ಬಗ್ಗೆ ನಿಮಗೆ ಸಾಕಷ್ಟು ಆಸಕ್ತಿ ಇದೆ ಎನ್ನುವುದು ಕೂಡ ಮಗನಿಗೆ ತಿಳಿದಿದೆ. ಅದಕ್ಕಾಗಿಯೇ ಆತ ಹಠ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಅವನಲ್ಲಿ ಕೋಪ ಹಾಗೂ ಹಿಂಸೆಯ ಗುಣ ಇಷ್ಟೊಂದು ಅತಿರೇಕಕ್ಕೆ ಹೋಗಲಿಕ್ಕೆ ಈ ಹಿಂದೆ ನೀವು ಅವನಿಗೆ ಕೊಟ್ಟ ಶಿಕ್ಷೆಯ ಪಾತ್ರವು ಸಾಕಷ್ಟಿದೆ. ನೀವು ಅವನಿಗೆ ಅವನಿಷ್ಟದ ಮೊಬೈಲ್ ಕೊಡಿಸಿದ್ದರಿಂದ ಈಗ ಅದನ್ನು ತಕ್ಷಣಕ್ಕೆ ಕಿತ್ತುಕೊಳ್ಳುವುದರಿಂದ ಸಮಸ್ಯೆ ಇನ್ನೂ ಬಿಗಡಾಯಿಸುತ್ತದೆ. ಅವನನ್ನು ಸಮಾಧಾನದಿಂದ ಮಾತನಾಡಿಸಿ ಹಾಗೂ ಮೊಬೈಲಿನ ಜೊತೆಗೆ ಅವನು ಕಳೆಯುವ ಸಮಯವನ್ನು ಕಡಿಮೆ ಮಾಡಲು ಅನುಕೂಲವಾಗುವ ಹಾಗೆ ಸಮಯವನ್ನು ನಿಗದಿಪಡಿಸಿರಿ. ಅವನು ಏಕಾಂತದಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡಬೇಕು. ನಿಮ್ಮ ಮೈಮೇಲೇರಿ ಬರುವಷ್ಟರ ಮಟ್ಟಿಗೆ ಅವನಲ್ಲಿ ಅಸಹನೆ ಹೆಚ್ಚಾಗಿದೆ ಎನ್ನುವುದು ಗಮನಿಸಬೇಕಾದ ವಿಷಯ. ಇದು ಸಾಮಾನ್ಯ ಮಗುವಿನ ಹಠಅಲ್ಲ. ಅವನು ಭಾವನಾತ್ಮಕವಾಗಿ ಘಾಸಿಗೊಂಡಿದ್ದಾನೆ. ಯಾವುದೇ ಕಾರಣದಿಂದಾಗಲಿ ಭಯದಿಂದಾಗಿ ನೀವು ಕೈ ಚೆಲ್ಲಿದರೆ ಪರಿಸ್ಥಿತಿಯನ್ನು ಬಿಗಡಾಯಿಸುತ್ತದೆ. ಆಗದಂತೆ ನೋಡಿಕೊಳ್ಳಿ. ಚಾಕು, ಚೈನು ಮುಂತಾದವೆಲ್ಲ ಅವನ ಕೈಗೆ ಸಿಗದ ಹಾಗೆ ಎಚ್ಚರಿಕೆ ವಹಿಸಿರಿ. ಅವನ ಗೆಳೆಯರು ಮನೆಗೆ ಬಂದು ಜೊತೆಗೆ ಇರುವ ಹಾಗೆ ನೋಡಿಕೊಳ್ಳಿರಿ. ಸಮತೋಲನ ಆಹಾರದ ಅಗತ್ಯದ ಬಗ್ಗೆ ಅವನಿಗೆ ತಿಳಿಸಿ ಹೇಳಿರಿ. ಸದೃಢ ಶರೀರದಲ್ಲಿ ಸಶಕ್ತ ಮನಸ್ಸು ಇರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ಅವನು ಅಮ್ಮನ ಜೊತೆಗೆ ಹೆಚ್ಚು ಸಮಯ ಕಳೆಯುವಂತೆ ಮಾಡಿ. ನೀನು ನಮ್ಮ ಮಗ, ನಿನ್ನ ಒಳಿತಿಗಾಗಿ ನಾವು ಕಷ್ಟಪಡುತ್ತಿದ್ದೇವೆ. ನಾವು ಬೇರೆ ಬೇರೆ ಅಲ್ಲ, ಒಂದೇ ಮನೆಯವರು, ಒಂದು ಟೀಮಿನವರಂತೆ ಇರಬೇಕು ಎಂದೆಲ್ಲ ಅವನಿಗೆ ಹೇಳಿರಿ. ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ಕೂಡಲೇ ಅವನ ಶಾಲೆಯ ಶಿಕ್ಷಕರ ಸಹಾಯವನ್ನು ಕೇಳಿ. ಮಾನಸಿಕ ವೈದ್ಯರನ್ನಾಗಲಿ ಆಪ್ತ ಸಮಾಲೋಚಕರನ್ನಾಗಲಿ ಭೇಟಿ ಮಾಡಿ ಮುಂದಿನ ವರ್ಷದಿಂದ ಅವನನ್ನು ವಸತಿ ಶಾಲೆಗೆ ಸೇರಿಸುವ ಬಗ್ಗೆ ಮೂವರು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ನೀವು ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸಮಯ ಹಾಗೂ ಸಮಸ್ಯೆ ಕೈ ಮೀರದಂತೆ ಎಚ್ಚರ ವಹಿಸಿ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಮೊಬೈಲ್ ಕೀಳು ಪೋಷಕರ ಗೋಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟ್ರಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಬೆಳಿಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರ

0: ಕ್ಷೇತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮ ಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟ್ರೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟ್ರಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಬಹರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟ್ರಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾಕ್ಟರ್ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು

0: ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟ್ರದ ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ ಎರಡು ದಿನಗಳ ಕಾಲವು ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನ ಆಲಿಸಿದಿರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹೇಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ ಈ ದಿನ. ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಾದ ಮಧು, ರಾಮ್ಪ್ರಸಾದ್, ಅನಿತಾ, ಪೂಜಾ, ವೆಂಕಟೇಶ್ ವಿ, ವೆಂಕಟೇಶ್ ಎಸ್ ಟಿ ಹಾಗೂ ಜ್ಯೋತಿ ಬಿ ಎಸ್ ರವರು ಹುಟ್ಟು ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7 ಜುಲೈ 2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು,

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 50 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 17 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 7 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೆರಳು ಕಾಲಸೂಚಿ ಎಂಬುದು ನಮಗೆಲ್ಲ ತಿಳಿದ ವಿಷಯ. 300-400 ವರ್ಷಗಳ ಹಿಂದೆ ಸರ್ವೇ ಸಾಮಾನ್ಯವಾದ ವಸ್ತುವಾದ ಗಡಿಯಾರ ಇದ್ದಾಗ ಕಡ್ಡಿಯೊಂದನ್ನು ನೆಟ್ಟು ಅದರ ನೆರಳನ್ನು ಅಳೆದು ಕಾಲವನ್ನು ನಿಖರವಾಗಿ ತಿಳಿದುಕೊಳ್ಳುತ್ತಿದ್ದರು. ಈ ಅಳತೆಗೆ ಅನುಕೂಲವಾಗುವಂತೆ ಸಣ್ಣ ಅಳತೆಯ ಸೂಚಕಗಳ ಗೆರೆಗಳನ್ನು ಅಳವಡಿಸಿ ಫಲಕಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು. ಈ ಫಲಕವನ್ನು ನೇರವಾಗಿಯೂ ಸಮಯವನ್ನು ತಿಳಿಸಬಹುದು. ಸಾಮಾನ್ಯವಾಗಿ ಶಂಕು ಅಥವಾ ನೋಮನ್ ಎಂಬ ಕಡ್ಡಿ ನೆಲಕ್ಕೆ ಲಂಬವಾಗಿದ್ದು ಫಲಕ ನೆಲಕ್ಕೆ ಸಮಾಂತರವಾಗಿರುತ್ತದೆ. ಇದನ್ನು ಸಮತಲ ಫಲಕ ಎಂದು ಕರೆಯುತ್ತಾರೆ. ಇಲ್ಲಿ ಸ್ಥಾಪಿಸಿರುವ ಫಲಕಗಳು ನೇರವಾಗಿ ಅದನ್ನು ಲಂಬಿಯ ಫಲಕ ಅಥವಾ ಸರಳವಾಗಿ ನೇರ ಫಲಕ ಎನ್ನಬಹುದಾಗಿದೆ. ನೇರ ಫಲಕದಲ್ಲಿ ಶಂಕು ಭೂಭ್ರಮಣೀಯ ಅಕ್ಷಾಂಶಕ್ಕೆ ಸಮಾಂತರವಾಗಿದೆ. ಇಲ್ಲಿ ಶಂಕುವಿನ ಬದಲು ಒಂದು ಸಣ್ಣ ಸೀಳು ಕಂಡಿಯನ್ನು ಒದಗಿಸುವುದರಿಂದ ಬಿಸಿಲು ಕೋಲು ಫಲಕಗಳ ಮೇಲೆ ಬಿದ್ದು ಸಮಯ ಸ್ಫುಟವಾಗಿ ಕಾಣುತ್ತದೆ. ಸಾಮಾನ್ಯವಾಗಿ ಎಲ್ಲ ನೆರಳ ಗಡಿಯಾರಗಳು ಸ್ಥಳೀಯ ಸಮಯವನ್ನು ಸೂಚಿಸುವುದರಿಂದ ಭಾರತೀಯ ಕಾಲಮಾನ ತಿಳಿಯಲು ಒಂದು ತಿದ್ದುಪಡಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಭಾರತೀಯ ಸಮಯವನ್ನು 82.5 ರೇಖಾಂಶ ನಿಗದಿಪಡಿಸಲಾಗಿದೆ ಮತ್ತು ದೀರ್ಘಾವಧಿಯ ಕಕ್ಷೆಯ ಕಾರಣ ಇನ್ನೆರಡು ತಿದ್ದುಪಡಿಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇದನ್ನು ಸಮಯದ ಸಮೀಕರಣ ಎನ್ನಲಾಗುತ್ತದೆ. ಇದನ್ನು ರೇಖಾ ನಕ್ಷೆಯಾಗಿ ಕೊಟ್ಟಿರುವುದರಿಂದ ತಕ್ಷಣವೇ ತಿದ್ದುಪಡಿ ಮಾಡಿಕೊಳ್ಳಬಹುದು. ಈ ವಿಜ್ಞಾನ ವನದಲ್ಲಿರುವ 3 ಪ್ರದರ್ಶಕಗಳು ಶತಮಾನಗಳು

0: ಹಿಂದಿನ ಸಂಸ್ಕೃತ ಪಠ್ಯಗಳಲ್ಲಿ ಉಲ್ಲೇಖಗೊಂಡಿವೆ. ಇವರು 250 ವರ್ಷಗಳ ಹಿಂದೆ ರಾಜಸ್ಥಾನದ ಮಹಾರಾಜ ಜಯಸಿಂಗ್ ದೊಡ್ಡ ದೊಡ್ಡ ಕಟ್ಟಡ ಗಾತ್ರದಲ್ಲಿ ನಿರ್ಮಿಸಿ ವೀಕ್ಷಣೆ ನಡೆಸುತ್ತಿದ್ದನು. ದೆಹಲಿ, ವಾರಣಾಸಿ, ಜೈಪುರ ಮತ್ತು ಉಜ್ಜಯಿನಿಯಲ್ಲಿರುವ ಇವು ಜಂತರ್ ಮಂತರ್ ಎಂದು ಪರಿಚಿತವಾಗಿವೆ. ಇಲ್ಲಿರುವ ಅನೇಕ ಯಂತ್ರಗಳ ಪೈಕಿ 3 ಯಂತ್ರಗಳು ಬೆಂಗಳೂರಿನ ಅಕ್ಷಾಂಶಕ್ಕೆ ಹೊಂದಿಕೊಂಡಿರುವಂತೆ ವಿನ್ಯಾಸಗೊಳಿಸಿ ಈ ವನದಲ್ಲಿ ಸ್ಥಾಪಿಸಲಾಗಿದೆ. ಇದು ಮೂಲತಃ ನೆರಳು ಗಡಿಯಾರ. ಸಾಮ್ರಾಟ್ ಎಂಬ ಗುಣವಾಚಕವು ಅದರ ಗಾತ್ರವನ್ನು ಸೂಚಿಸುತ್ತದೆ. ಜೈಪುರ ಹಾಗೂ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ರಚನೆಗಳಿಗೆ ಈ ಗುಣವಾಚಕ ಅನ್ವರ್ಥವಾಗುತ್ತದೆ. ಇದರಲ್ಲಿರುವ ಮಾದರಿ ಚಿಕ್ಕದು. ನೆರಳು ಮೂಡಿಸುವ ಶಂಕು ಭೂ ಅಕ್ಷಕ್ಕೆ ಸಮಾಂತರವಾಗಿದೆ, ಅಂದರೆ ನೆಲದ ಸಮತಲಕ್ಕೆ 13 ಡಿಗ್ರಿಗಳಷ್ಟು ಊರೆಯಾಗಿದೆ. ಇದರ ಇಕ್ಕೆಲೆಗಳಲ್ಲಿ ವಿಷುವದ್ ವೃತ್ತದ ತಳದಲ್ಲಿ ಘಟಕಗಳನ್ನು ಇರಿಸಲಾಗಿದೆ. ಆದ್ದರಿಂದ ಈ ಫಲಕಗಳು ನೇರವಾಗಿರದೇ ಓರೆಯಾಗಿವೆ. 24 ಗಂಟೆಗಳಲ್ಲಿ 360 ಡಿಗ್ರಿ ಪೂರೈಸುವ ಸೂರ್ಯನ ಚಲನೆಯನ್ನು ಅಳತೆಯ ಗುರುತುಗಳಿಂದ ಓದಿಕೊಳ್ಳಬಹುದು. ಸೂರ್ಯನ ಉತ್ತರ ದಕ್ಷಿಣ ಚಲನೆಯನ್ನು ಗುರುತಿಸುವ ಯಂತ್ರ ಇದು. ಇದರ ಫಲಕ ವಿಷುವದ್ ವೃತ್ತದ ತಳದಲ್ಲಿ ಅಂದರೆ 13 ಡಿಗ್ರಿಗಳಷ್ಟು ಓರೆಯಾಗಿದೆ. ಉತ್ತರ ಮತ್ತು ದಕ್ಷಿಣ ಫಲಕಗಳಲ್ಲಿ ನೆರಳಿನಿಂದ ಸಮಯ ಹೊಂದಿಕೊಳ್ಳಲು ನೆರವಾಗುವ ಅಳತೆಯ ಗೆರೆಗಳಿವೆ. ಮಾರ್ಚ್ 21 ಸೆಪ್ಟೆಂಬರ್ 22 ಉತ್ತರ ಫಲಕ, ಉಳಿದ 6 ತಿಂಗಳು ದಕ್ಷಿಣ ಫಲಕದ ಮೇಲೆ ನೆರಳು ಬೀಳುತ್ತವೆ. ವಿಷುವ ಎಂಬ ದಿನಾಂಕವನ್ನು ಸ್ಫುಟವಾಗಿ ತಿಳಿಯಲು ಸಹಾಯಕವಾಗಿದೆ. ಫಲಕಗಳು ವಿಷುವ ವೃತ್ತದ ಸಮತಲದಲ್ಲಿ ಇರುವುದರಿಂದ 1 ಗಂಟೆಗೆ 15 ಡಿಗ್ರಿಗಳು ಎಂದು ಲೆಕ್ಕ ಮಾಡಿಕೊಳ್ಳಬಹುದು. ನೇರ ಫಲಕ ಮತ್ತು ಸಮತಲ ಫಲಕಗಳಲ್ಲಿ ಅಕ್ಷಾಂಶದ ಆಧಾರದ ಮೇಲೆ ಈ ಕೋನಗಳು ವಿಭಿನ್ನವಾಗಿರುತ್ತವೆ ಎಂಬುದರ ತ್ರಿಕೋನ ಮಿತಿಯ ಸೂತ್ರದಿಂದ ಸಾಧಿಸಲು ತೋರಿಸಬಹುದಾಗಿದೆ. ಉತ್ತರಾಯಣ ಮತ್ತು ದಕ್ಷಿಣ ಯಾನಗಳನ್ನು ನಿಖರವಾಗಿ ಗುರುತಿಸುವ ಯಂತ್ರ ಇದು. ಜೈಸಿಂಗ್ ಸಿದ್ಧಪಡಿಸಿರುವ ವಿನ್ಯಾಸಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಬಿಸಿಲಿನ ಪ್ರಖರತೆಯಲ್ಲಿಯೂ ಅಳತೆ ಪಟ್ಟಿಯನ್ನು ಓದಿಕೊಳ್ಳಲು ಸಾಧ್ಯವಾಗುವಂತೆ ಒಂದು ದೊಡ್ಡ ಪಟ್ಟಿ ಮತ್ತು ರಂಧ್ರದ ಏರ್ಪಾಡಿದೆ. ಸೂರ್ಯ ಮಧ್ಯಾಹ್ನದ ರೇಖೆಯನ್ನು ದಾಟುವಾಗ ರಂಧ್ರದಿಂದ ದಾಟಿ ಬರುವ ಬಿಸಿಲು ಅಳತೆಯ ಪಟ್ಟಿ ಮೇಲೆ ಬಿಂದುವಿನಲ್ಲಿ ಕಾಣುತ್ತದೆ. ಸೂರ್ಯನ ಉತ್ತರ ದಕ್ಷಿಣ ಸ್ಥಾನ ನಿರ್ದೇಶಕವನ್ನು ನೇರವಾಗಿ ಓದಿಕೊಳ್ಳಬಹುದಾಗಿದೆ. ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳ ನಿರ್ದಿಷ್ಟ ದಿನಾಂಕಗಳಲ್ಲಿ ಸೂರ್ಯ ಶಿರೋಬಿಂದುವಿನಲ್ಲಿದ್ದಾಗ ಅಳತೆಯ ಪಟ್ಟಿ 13 ಎಂದು ತೋರಿಸಬಹುದು. ಆ ದಿನಗಳೆಂದು ಸೂರ್ಯನ ಈ ಸ್ಥಾನ ನಿರ್ದೇಶಕ ಮತ್ತು ಬೆಂಗಳೂರಿನ ಅಕ್ಷಾಂಶ ಈ ಎರಡರ ಮೌಲ್ಯ ಒಂದೇ ಆಗಿರುತ್ತದೆ. ಸೂರ್ಯ ನಿಖರವಾಗಿ ಶಿರೋಬಿಂದುವಿನಲ್ಲಿ ಇರುವುದೇ ಶೂನ್ಯ ನೆರಳಿಗೆ ಕಾರಣವಾಗಿದೆ. ಮಾರ್ಚ್ ಮತ್ತು ಸೆಪ್ಟೆಂಬರ್ 22 ಸೂರ್ಯ ವಿಶ್ವದ ರೇಖೆಯ ಮೇಲಿರುವ ಕಾರಣ ಆ ದಿನಗಳಲ್ಲಿ ಈ ಅಳತೆಯ ಪಟ್ಟಿಯ ಮೇಲೆ 0 ಎಂಬಲ್ಲಿ ಬಿಸಿಲಿನ ಬಿಂದು ಬೀಳುತ್ತದೆ. ಹಾಗೆ ಉತ್ತರ ಮತ್ತು ದಕ್ಷಿಣ ಯಾನಗಳದ್ದು 23.5 ಎಂದು ತೋರಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ,

0: ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾ

ಯಾರೂ ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನು ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವೆಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ, ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನು ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನು ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನು ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನು ಶತ್ರು ಅಂಥೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ, ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನು ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ
ತಿಳಿಲಿ.

ಮಾಡಲಿಕ್ಕೆ ಸಾಧ್ಯ ಅಂಥ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ.

0: ಮಡಿಲಿಂದ ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ ಇದು ಬಾನ ಭುವಿ ಸೊಬಗು ಮುದ್ದು ರಾಮ ಇದು ಬಾನ ಭುವಿ ಸೊಬಗು ಮುದ್ದು ರಾಮ
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ ಇದು ಬಾನ ಭುವಿ ಸೊಬಗು ಅಂತ ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನು ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ ಹಾಗೆ ಭಗವಂತನನ್ನು ಕೂಡ ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ ಆ ಬಾನ ಭುವಿ ಸೊಬಗನ್ನ ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ ಆ ಬಾನ ಭುವಿಯ ಸೊಬಗನ್ನ ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೇಯವಾದಂತಹ ಸ್ವಾಗತ. ನಾನು ಸದಾನಂದ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಈ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮದಲ್ಲಿ ನಿಮಗೆ ಇಂಗ್ಲಿಷ್ ಭಾಷೆಯನ್ನ ಮಾತನಾಡಲು, ಬರೆಯಲು, ಓದಲು ಮತ್ತೆ ಆಲಿಸಲು ತರಬೇತಿಯನ್ನ ನೀಡ್ತಾ ಇದ್ದೇನೆ. ಈ ಇಂಗ್ಲಿಷ್ ಲರ್ನಿಂಗ್

ಅನ್ನೋ ವಿಷಯ ಏನಿದೆ ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ಈ ತರಗತಿಗಳಲ್ಲಿ ತರ್ತಾ ಇದ್ದೇನೆ. ಅದನ್ನ ಮತ್ತೆ ಮತ್ತೆ ನೆನಪಿಸ್ತೇನೆ, ಪ್ರಾಕ್ಟೀಸ್ ಲೀಡ್ಸ್ ಟು ಬೆಟರ್ ಇಂಗ್ಲಿಷ್, ಮೋ ಪ್ರಾಕ್ಟೀಸ್ ಮೋ ಇಂಗ್ಲಿಷ್. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ಹಾಗೆ ಇಂಗ್ಲಿಷ್ ತರಗತಿಯನ್ನ ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ ಪುಸ್ತಕ ಹಾಗೆ ಪೆನ್ ಅಥವಾ ಪೆನ್ಸಿಲ್ ಇರಬೇಕು. ಯಾಕಂದ್ರೆ ಈ ತರಗತಿಯಲ್ಲಿ ಹೇಳುವಂತ ಅಂಶಗಳೇನಿದಾವೆ, ಪಾಯಿಂಟ್ಸ್ ಏನಿರುತ್ತೆ, ಅದು ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಸಹಾಯ ಆಗತ್ತೆ. ಉದಾಹರಣೆಗೆ ಕಳೆದ ಕ್ಲಾಸಲ್ಲಿ ದ ಪದದ ಪರಿಚಯವನ್ನ ಮಾಡ್ತಾ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಟಿ ಹೆಚ್ ಇ ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಂತ ಹೇಳಬೇಕಾ ಅಥವಾ ದಿ ಅಂತ ಉಚ್ಚರಿಸಬೇಕಾ ಅಂತ ಹೇಳಿ ನಿಮಗೆ ಕಳೆದ ತರಗತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಪ್ರಶ್ನೆಯನ್ನ ನೀವೆಲ್ಲರೂ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ರಿ, ಗುರ್ತು ಹಾಕೊಂಡಿದ್ರಿ ಅಂತ ಹೇಳಿ ಅನ್ಕೊಳ್ತೇನೆ. ನೀವು ಗುರ್ತು ಹಾಕೊಂಡಿಲ್ಲ ಅಂತಾದ್ರೆ ನಿಮಗೆ ಈ ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ದೆ ಅನ್ನುವಂತ ಅಂಶನೇ ಮರ್ತೋಗಿರುತ್ತೆ. ಯಾವಾಗ ನಾವು ಅದನ್ನ ಮರೆತು ಬಿಡ್ತೇವೆ ಆಗ ಅದ್ರ ಬಗ್ಗೆ ನಮ್ಮ ಕಲಿಕೆ ಏನಿರುತ್ತಲ್ಲ ಅದು ಕೂಡ ಬಿಟ್ಟು ಹೋಗುತ್ತೆ. ಸೊ ಯಾವಾಗ ನಾವು ಒಂದು ವಿಷಯವನ್ನ ನೆನಪಿಟ್ಕೊಳ್ತೀವಿ ಆಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲಿಕೆಯನ್ನ ನಾವು ಮುಂದುವರಿಸಲಿಕ್ಕೆ ಅನುಕೂಲ ಆಗತ್ತೆ. ಆ ನೆನಪಿಟ್ಕೊಳ್ಳುವಂತ ಕ್ರಿಯೆನಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಗುರ್ತು ಹಾಕೊಳ್ಳೋದು ಬಹಳ ಮುಖ್ಯವಾದಂತ ವಿಷಯ ಆಗತ್ತೆ. ಯಾಕಂದ್ರೆ ಮೆದುಳಿಗೆ ನಾವು ತರಬೇತಿಯನ್ನ ಕೊಡಬೇಕು. ತರಬೇತಿಯನ್ನ ಕೊಟ್ಟಾಗ ಮಾತ್ರ ಮೆದುಳು ನಾವು ಹೇಳಿದ ಹಾಗೆ ಕೇಳುವ ಅಥವಾ ನಮಗೆ ಅಗತ್ಯವಿದ್ದಾಗ ಸಹಾಯ ಮಾಡುವಂತಹ ಸಾಮರ್ಥ್ಯವನ್ನ ಮೆದುಳು ಬೆಳೆಸ್ಕೊಳ್ಳುತ್ತೆ. ಈಗ ದ ಪದದ ಉಚ್ಚಾರಣೆ ಹೇಗಿರಬೇಕು, ಟಿ ಹೆಚ್ ಇ ಪದದ ಉಚ್ಚಾರಣೆ ಹೇಗಿರಬೇಕು, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ನಮಗೆ ಸಿಕ್ಕೋದಿಲ್ಲ ಅಥವಾ ಕನ್ನಡದಲ್ಲಿ ಅದರ ಬಳಕೆ ಇಲ್ಲ ಅನ್ನೋದನ್ನ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಅದನ್ನ ನೆನ್ಪಿಟ್ಕೊಂಡಿದ್ದೀರಿ ತಾನೆ? ಇಲ್ಲ ಅಂತ ಹೇಳಿದ್ರೆ ದ ಪದದ ಬಳಕೆ ನಿಮಗೆ ಅರ್ಥ ಆಗೋದೇ ಇಲ್ಲ. ಪ್ರತಿ ಬಾರಿಯೂ ಟಿ ಹೆಚ್ ಇ ಹೇಗಪ್ಪ ಬಳಸ್ತಾರೆ, ಮರ್ತು ಹೋಗುತ್ತೆ, ಬರೀ ಕನ್ಫ್ಯೂಷನ್ನು ಸರ್ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ಬಳಕೆನಲ್ಲಿ ಇಲ್ಲ, ಕರೆಕ್ಟ್, ಆದ್ರೆ ಇಂಗ್ಲಿಷ್ ನಲ್ಲಿ ಬಳಕೆಯಲ್ಲಿದೆ ಮತ್ತು ಅದರ ಬಳಕೆಯ ನಿಯಮಗಳು ಬಹಳ ಸರಳವಾಗಿವೆ. ಅದು ಸರಳವಾಗಿರುವ ಕಾರಣಕ್ಕೆ ಆ ಭಾಷೆಯಲ್ಲಿ ಉಳ್ಕೊಂಡಿದೆ. ಒಂದು ವೇಳೆ ಕಠಿಣ ಅಂದ್ರೆ ಅಥವಾ ಜಟಿಲ ಆಗಿದ್ರೆ, ಕಷ್ಟ ಆಗಿದ್ರೆ ಜನ ಅದನ್ನ ಬಳಸ್ತಾನೆ ಇರಲಿಲ್ಲ, ಕೈ ಬಿಟ್ಬಿಡೋರು. ಅದನ್ನ ಜನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಳವಾಗಿ ಸರಾಗವಾಗಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ. ಆದ್ರೆ ನಮ್ಗದು ಸ್ವಲ್ಪ ಅಭ್ಯಾಸ ಆಗಬೇಕು. ನೋಡಿ, ಟಿ ಹೆಚ್ ಇ ಪದವನ್ನ ನಾವು ನೌನಿನ ಜೊತೆ ಬಳಸ್ತೇವೆ. ಆ ನಾಮಪದ ಒಂದೇ ಒಂದು, ಆ ಕಾರಣಕ್ಕಾಗಿ ಅದು ಒಂದೇ ಒಂದು ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ದ ಪದವನ್ನ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡ್ತಾರೆ. ಇದನ್ನ ಕಳೆದ ತರಗತಿಯಲ್ಲಿ ನಾನು ವಿವರವಾಗಿ ಚರ್ಚೆ ಮಾಡಿದ್ದೇನೆ. ದ ಪದವನ್ನ ಟಿ ಹೆಚ್ ಇ ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ದ ಮತ್ತು ದಿ, ಮತ್ತೆ ಕೇಳಿಸ್ಕೊಳ್ಳಿ, ಟಿ ಹೆಚ್ ಇ ಪದವನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ಎರಡೂ ಉಚ್ಚಾರಣೆಗಳಿಗೆ ಅವಕಾಶ ಇದೆ. ಯಾವಾಗ ದ ಪದವನ್ನ ಬಳಸ್ತೇವೆ, ನಾಮಪದದ ಮೊದಲ ಶಬ್ದ ವ್ಯಂಜನ ಆಗಿದ್ರೆ, ಕಾನ್ಸೋನೆಂಟ್ ಆಗಿದ್ರೆ ದ ಪದವನ್ನು ಬಳಕೆ ಮಾಡ್ತೇವೆ. ಈಗ ಉದಾಹರಣೆಗೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಹೆಡ್ ಮಾಸ್ಟರ್. ಆದರೆ ದಿ ಪದವನ್ನ ಬಳಕೆ ಮಾಡಿದಾಗ ಅಲ್ಲಿ ದಿ ಎಲಿಫೆಂಟ್, ದಿ ಎಲಿಫೆಂಟ್. ಈ ಎಲಿಫೆಂಟ್ ಅಂತ ಹೇಳಿದಾಗ ಎ ಶಬ್ದ ಬಂತು. ಈ ಎ ಶಬ್ದ ಯಾವುದು ಅಂತ ಹೇಳಿದ್ರೆ ಓವೆಲ್ ಶಬ್ದ. ಓವೆಲ್ ಅಂತ ಹೇಳಿದಾಗ ಕನ್ನಡದಲ್ಲಿ ಸ್ವರ, ಶಬ್ದಗಳು ಅಂತ ಹೇಳ್ತೇವೆ. ನಾವು ನಾಮಪದವನ್ನ ಯಾವ ನಾಮಪದದ ಜೊತೆಗೆ

0: ಹೆಚ್ಚಿ ಪದವನ್ನ ಸೇರಿಸಿ ಬಳಸಬೇಕು ಅಂತ ಇದ್ದೇವೆ.
1: ಆ ನಾಮಪದದ ಮೊದಲ ಶಬ್ದ ಓವೆಲ್ ಆಗಿದ್ರೆ, ಸ್ವರ ಆಗಿದ್ರೆ, ಆಗ ಟಿ ಹೆಚ್ ಇ ಅನ್ನೋದು ದಿ ಅಂತ ಉಚ್ಚರಿಸಲ್ಪಡುತ್ತೆ. ಆ ನಾಮಪದದ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ, ವ್ಯಂಜನ ಆಗಿದ್ರೆ, ಬ ಅಂತ ಹೇಳಿ ಟಿ ಹೆಚ್ ಇ ಪದವನ್ನ ಉಚ್ಚರಿಸ್ತೇವೆ. ಆಗತ್ತಲ್ವಾ? ಇದು ಟಿ ಹೆಚ್ ಇ ಪದದ ಬಳಕೆಯ ವಿಶೇಷ. ನೀವು ಕಲಿಯುವ ಹಂತದಲ್ಲಿ ದ ಅಥವಾ ದಿ ಅಂತ ಹೇಳಿ ಎರಡನ್ನೂ ಉಚ್ಚರಿಸುವ ಕೆಲಸವನ್ನ ಮಾಡಿ, ತೊಂದರೆ ಇಲ್ಲ. ಕಲಿಯುವ ಹಂತದಲ್ಲಿ ಒಮ್ಮೆ ದ ಪದದ ಬಳಕೆಯ ಸ್ಪಷ್ಟತೆ ನಿಮಗೆ ಬಂತು ಅಂತಾದ್ರೆ, ನಂತರ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸುವ ಸಂದರ್ಭವನ್ನ ಅಭ್ಯಾಸ ಮಾಡ್ತಾ ಹೋಗಿ. ನೋಡಿ, ಕಳೆದ ತರಗತಿಯಲ್ಲಿ ದ ಪದದ ಬಳಕೆ ಮೂರು ಕಾರಣಗಳಿಂದ ಆಗತ್ತೆ. ಒಂದು, ಯಾವ ನಾಮ ಪದವನ್ನು ನಾವು ಎಲ್ಲಾ ಕಾಲದಲ್ಲಿಯೂ ಸಾರ್ವಕಾಲಿಕವಾಗಿ ಒಂದೇ ಒಂದು ಅಂತ ಹೇಳಿ ಪರಿಗಣಿಸಿರುತ್ತೇವೆಯೋ ಅದರ ಜೊತೆಗೆ ದ ಬಳಕೆಯಾಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಉದಾಹರಣೆಗೆ ದ ಸನ್, ದ ಮೂನ್, ದಿ ಅರ್ತ್, ದ ಸ್ಕೈ, ಈ ರೀತಿಯ ಪದಗಳು. ಒಂದು ಉದಾಹರಣೆಯನ್ನು ಕೂಡ ಹೇಳಿದ್ದೆ, ದಿ ಅರ್ತ್ ಈಸ್ ಎ ಪ್ಲಾನೆಟ್. ಈ ಪ್ಲಾನೆಟ್ಗಳು ಏನಿದಾವೆ, ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಅಂತ ಹೇಳ್ತೀವಲ್ಲ, ಇಲ್ಲಿ ಪ್ಲಾನೆಟ್ಗಳು ಅನೇಕ ಇದಾವೆ. ಅದರಲ್ಲಿ ಒಂದು ಗ್ರಹ ಪ್ಲಾನೆಟ್ಗೆ ಮಾತ್ರ ನಾವು ಅರ್ತ್ ಭೂಮಿ ಅಂತ ಹೇಳಿ ಕರೀತೇವೆ. ದಿ ಅರ್ತ್ ಈಸ್ ಎ ಪ್ಲಾನೆಟ್. ಈ ಅ ಶಬ್ದದಿಂದ ಅಂದ್ರೆ ಓವೆಲ್ ನಿಂದ ಅರ್ತ್ ಅನ್ನೋ ಪದ ಪ್ರಾರಂಭ ಆಗೋದ್ರಿಂದ ದಿ ಅರ್ತ್ ಈಸ್ ಎ ಪ್ಲಾನೆಟ್ ಅಂತ ಹೇಳ್ತೇವೆ. ದ ಸನ್ ಈಸ್ ಎ ಸ್ಟಾರ್ ಅಂತ ಹೇಳ್ತೇವೆ. ದ ಸನ್, ದಿ ಅರ್ತ್. ಎರಡನೆಯ ಬಳಕೆ, ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ದ ಅನ್ನ ಬಳಸ್ತೇವೆ ಅಂತ ಹೇಳಿ. ಅದಕ್ಕೆ ಒಳ್ಳೆಯ ಉದಾಹರಣೆ ದಿ ಹೆಡ್ ಮಾಸ್ಟರ್, ದ ಹೆಡ್ ಮಾಸ್ಟರ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಏನಿರ್ತಾರೆ, ಅವರು ಶಾಲೆಯಲ್ಲಿ ಒಬ್ಬರೇ ಇರ್ತಾರೆ. ಹಾಗಾಗಿ ನೀವು ಅವರಿಗೆ ಲೀವ್ ಲೆಟರ್ ಕೊಡ್ಬೇಕಾದ್ರೆ ದ ಹೆಡ್ ಮಾಸ್ಟರ್ ಅಂತ ಬರೀತೀರಿ. ಹಾಗೆ ದ ಪ್ರಿನ್ಸಿಪಾಲ್ ಆಫ್ ಯುವರ್ ಕಾಲೇಜ್. ಅದೇ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ನಾಮಪದ ಇದ್ದಾಗ ಅದರ ಜೊತೆಗೆ ನಾವೇನ್ ಮಾಡ್ತೇವೆ, ದ ಬಳಸ್ತೇವೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಸಾಮಾನ್ಯವಾಗಿ ಒಂದು ಬೋರ್ಡ್ ಇರುತ್ತೆ, ಬ್ಲ್ಯಾಕ್ ಬೋರ್ಡ್, ಇತ್ತೀಚೆಗೆ ಗ್ರೀನ್ ಬೋರ್ಡ್ ಕೂಡ ಇರುತ್ತೆ. ಆಗ ಪಾಠ ಮಾಡ್ತಾ ಇರೋ ನಿಮ್ಮ ಟೀಚರ್ ಹೇಳ್ತಾರೆ, ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್ ಅಥವಾ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳ್ತಾರೆ. ಇಲ್ಲಿ ದ ಬೋರ್ಡ್ ಅಂತ ಯಾಕೆ ಬಳಸಬಹುದು ಅಂತ ಹೇಳಿದ್ರೆ, ಆ ತರಗತಿಯಲ್ಲಿ ಒಂದೇ ಬೋರ್ಡ್ ಇರುತ್ತೆ. ಹಾಗಾಗಿ ದ ಬೋರ್ಡ್, ಲುಕ್ ಅಟ್ ದ ಬೋರ್ಡ್ ಅಂತ ಹೇಳಿ ನಿಮ್ಮ ಟೀಚರ್ ಹೇಳ್ತಾರೆ. ಹಾಗೆ ಇನ್ನೊಂದು ಸಂದರ್ಭ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ, ಮೊದಲ ಬಾರಿ ಎ ಅಥವಾ ಆನ್ ಅನ್ನ ಬಳಸಿರ್ತೇವೆ, ಎರಡನೇ ಬಾರಿ ಆ ನಾಮಪದದ ಜೊತೆಗೆ ದ ಪದವನ್ನ ಸೇರಿಸಿ ಬಳಸ್ತೇವೆ. ಐ ಸಾ ಎ ಮ್ಯಾನ್ ಟುಡೇ, ದ ಮ್ಯಾನ್ ವಾಸ್ ವೆರಿ ಟಾಲ್. ಒಬ್ಬ ಮನುಷ್ಯನನ್ನ ನೋಡಿದೆ, ಅವನು ತುಂಬಾ ಎತ್ತರ ಇದ್ದ. ಇಲ್ಲಿ ಮೊದಲನೇ ಬಾರಿ ಎ ಮ್ಯಾನ್ ಅಂತ ಬಳಕೆ ಮಾಡ್ತೇವೆ, ಎರಡನೇ ಬಾರಿ ದ ಮ್ಯಾನ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಇಟ್ಟು ನಿಮಗೆ ನೆನಪಿದೆ ಅಲ್ವಾ? ಈ ನೆನಪನ್ನ ನೀವು ಇಟ್ಕೊಂಡು ಪದೇ ಪದೇ ಇದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮರ್ತ್ ಹೋಗ್ಬಿಡತ್ತೆ. ಮರ್ತ್ ಹೋಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪ್ರಾಕ್ಟೀಸ್ ಮಾಡುವಂತಹ ಒಂದು ಸ್ವಭಾವ ಇರಬೇಕು. ನೋಡಿ, ಈ ದ ಪದವನ್ನ ಬಳಸುವಾಗ ಕೆಲವು ನಿಯಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಹೇಗಪ್ಪ ಆ ನಿಯಮಗಳು ಅಂತ ಹೇಳಿದ್ರೆ, ಒಂದು, ದ ಪದವನ್ನ ನೀವು ನದಿ, ಪರ್ವತ ಶ್ರೇಣಿ, ಸಮುದ್ರ, ಹಾಗೆ ಮಹಾಸಾಗರ ಮತ್ತೆ ಮರಳು ಭೂಮಿ, ಮರಳುಗಾಡು ಅಂತ ಹೇಳ್ತೀವಲ್ಲ, ಇವುಗಳ ಜೊತೆ ನಾವು ಬಳಸ್ತೇವೆ. ಆದ್ರೆ ಪರ್ವತದ ಹೆಸರಿನ ಜೊತೆ ಬಳಸಬಾರ್ದು. ಮೌಂಟ್ ಎವರೆಸ್ಟ್ ಅಂತ ಅಷ್ಟೇ ಹೇಳಬೇಕು, ಆದ್ರೆ ದ ಹಿಮಾಲಯ

ಗಾಟ್ಸ್ ಅಂತ ಹೇಳಬೇಕು. ದ ಹಿಮಾಲಯಾಸ್, ಯಾಕಂದ್ರೆ ಪರ್ವತ ಶ್ರೇಣಿಯ ಜೊತೆಗೆ ದ ಬಳಕೆ ಮಾಡಬಹುದು, ಆದರೆ ಪರ್ವತದ ಹೆಸರಿನ ಜೊತೆಗೆ ದ ಅನ್ನ ಬಳಕೆ ಮಾಡಬಾರದು. ದ ರಿವರ್ ಗಂಗಾ, ದ ರಿವರ್ ಕಾವೇರಿ ಅಂತ ಹೇಳ್ತೇವೆ. ಹಾಗೆ ದಿ ಅರೇಬಿಯನ್ ಸೀ ಅಂತ ಹೇಳ್ತೇವೆ, ದಿ ಇಂಡಿಯನ್ ಓಷನ್ ಅಂತ ಹೇಳ್ತೇವೆ, ದಿ ಅಟ್ಲಾಂಟಿಕ್ ಓಷನ್ ಅಂತ ಹೇಳ್ತೇವೆ, ದ ಸಹಾರಾ ಡೆಸರ್ಟ್, ದ ಥಾರ್ ಡೆಸರ್ಟ್. ಹೀಗೆ ದ ಪದವನ್ನ ನದಿ, ಪರ್ವತ ಶ್ರೇಣಿ, ಸಮುದ್ರ, ಮಹಾಸಾಗರ, ಡೆಸರ್ಟ್ ಅಂದ್ರೆ ಮರುಭೂಮಿ, ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್. ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್ ಗೆಟ್ ದ ಅನ್ನು ಬಳಕೆ ಮಾಡ್ತೇವೆ. ಹಾಗೆ ಕೆಲವು ನಿರ್ದಿಷ್ಟವಾದ ದೇಶಗಳ ಹೆಸರಿನ ಜೊತೆಗೆ ದ ಪದದ ಬಳಕೆ ಮಾಡಲಾಗ್ತದೆ. ಈಗ ಉದಾಹರಣೆಗೆ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ಮಾಲ್ಡೀವ್ಸ್, ದ ಫಿಲಿಪೈನ್ಸ್, ದ ರಿಪಬ್ಲಿಕ್ ಆಫ್ ಚೈನಾ, ದ ವೆಸ್ಟ್ ಇಂಡೀಸ್. ಈ ರೀತಿಯ ದೇಶಗಳು ಅಂದ್ರೆ ಈ ದೇಶಗಳ ಹೆಸರಿನ ಜೊತೆ ದ ಬಳಕೆ ಆಗುತ್ತೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವ ದೇಶಗಳ ಹೆಸರಿನ ಜೊತೆಗೆ ದ ಬಳಕೆ ಆಗುತ್ತೆ. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇದು ಒಂದು ಭಾಗ. ಇನ್ನೊಂದು ಎಸ್ ಇಂದ ಎಂಡ್ ಆಗುವಂತಹ ದೇಶಗಳ ಹೆಸರಿನ ಜೊತೆಗೂ ಕೂಡ ದ ಬಳಕೆ ಸಾಮಾನ್ಯವಾಗಿ ಆಗತ್ತೆ. ನೆದರ್ಲ್ಯಾಂಡ್ಸ್, ಮಾಲ್ಡೀವ್ಸ್. ಹೀಗೆ ಸ್ವಲ್ಪ ದಿನನಿತ್ಯ ನೀವು ಪತ್ರಿಕೆಗಳನ್ನ ಓದ್ತಾ ಇದ್ರೆ ಇದರ ಬಗ್ಗೆ ನಿಮಗೆ ಒಂದು ಅರಿವು ಮೂಡುತ್ತೆ, ಒಂದು ಐಡಿಯಾ, ಅಂದಾಜು ಬರುತ್ತೆ. ಹಾಗೆ ದ ಅನ್ನೋದನ್ನ ಗವರ್ನಮೆಂಟ್ನ ಡಿಪಾರ್ಟ್ಮೆಂಟ್ಗಳೇನಿರುತ್ತೆ, ಸರ್ಕಾರ ಏನಿರುತ್ತೆ, ಸರ್ಕಾರದ ಕಚೇರಿಗಳೇನಿರುತ್ತೆ, ಅಂಥವುಗಳ ಜೊತೆ ದ ಪದವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಬ್ಯಾಂಕ್ಗಳ ಹೆಸರು, ಹಾಗೆ ದೊಡ್ಡ ದೊಡ್ಡ ವ್ಯಾಪಾರ ಏನ್ ಕಂಪನಿಗಳಿರುತ್ತಲ್ಲ, ಬಿಸ್ನೆಸ್ ಕಂಪನಿಗಳು, ಅವುಗಳ ಜೊತೆಗೆ ದ ಅನ್ನ ಬಳಸ್ತಾರೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ ಮಿನಿಸ್ಟ್ರಿ ಆಫ್ ಎಜುಕೇಶನ್, ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ಇನ್ಫೋಸಿಸ್, ಹೀಗೆ ದ ಪದವನ್ನ ಬಳಕೆ ಮಾಡ್ತಾರೆ. ಆಯ್ತಲ್ಲ, ಇದರ ಜೊತೆಗೆ ದ ಅನ್ನ ನಾವು ಕೆಲವು ಸಂದರ್ಭದಲ್ಲಿ ಬಳಸಬಾರದು ಅಂತಿದೆ. ಹೇಗೆ? ದ ಅನ್ನೋದನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶಗಳ ಹೆಸರು, ಹಾಗೆ ಕೆರೆ ಅಥವಾ ಸರೋವರ ಇವುಗಳ ಜೊತೆಗೆ ಬಳಸಬಾರದು. ಕಾಂಟಿನೆಂಟ್ಸ್, ಖಂಡಗಳ ಹೆಸರಿನ ಜೊತೆ ಬಳಸಬಾರದು. ಹಾಗೆ ಮೌಂಟನ್ಸ್, ಪರ್ವತಗಳ ಹೆಸರಿನ ಜೊತೆ ಬಳಸಬಾರದು. ಈ ದೇಶಗಳ ಹೆಸರಿನ ಜೊತೆ ಬಳಸಬಾರದು ಅಂತ ಹೇಳಿದಾಗ ಗೊಂದಲಕ್ಕೆ ಒಳಗಾಗಬಾರದು. ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವಂತ ದೇಶದ ಹೆಸರಿನ ಜೊತೆ, ಹಾಗೆ ಪ್ಲೂರಲ್ ಬಹುವಚನದ ಅಂದ್ರೆ ಎಸ್ ಇಂದ ಎಂಡ್ ಆಗುವಂತಹ ದೇಶದ ಪದಗಳ ಹೆಸರಿನ ಜೊತೆ ದ ಅನ್ನ ಬಳಕೆ ಮಾಡ್ತಾರೆ. ಈಗ ನನ್ನ ಹೆಸರು ಸದಾನಂದ, ದ ಸದಾನಂದ ಅಂತ ಹೇಳಬಾರದು, ದ ಸರ್ಗೂರು ಅಂತ ಹೇಳಬಾರದು, ದ ಹೆಗ್ಗಡದೇವನ ಕೋಟೆ ಅಂತ ಹೇಳಬಾರದು, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರದು, ದ ಚಾಮುಂಡಿ ಹಿಲ್ ಅಂತ ಹೇಳಿ ಹೇಳಬಾರದು. ಆದ್ರೆ ಪರ್ವತ ಶ್ರೇಣಿ, ದ ವಿಂಧ್ಯಾಸ್ ಅಂತ ಹೇಳ್ಬೋದು, ದ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು, ಹಾಗೆ ಪೂರ್ವ ಘಟ್ಟಗಳು, ದ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬೋದು, ದ ಹಿಮಾಲಯಾಸ್, ದ ವಿಂಧ್ಯಾಸ್ ಅಂತ ಹೇಳ್ಬೋದು. ಪರ್ವತ ಶ್ರೇಣಿಯ ಜೊತೆಗೆ ದ ಪದದ ಬಳಕೆ ಇರುತ್ತೆ. ಹಾಗೆ ಸರೋವರಗಳ ಜೊತೆಗೆ ದ ಬಳಕೆ ಮಾಡಲ್ಲ. ಮತ್ತೆ ಖಂಡಗಳೇನಿದೆ, ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ, ಈಗ ಯುರೋಪ್ ಅಂತಿದೆ, ಏಷ್ಯಾ ಅಂತಿದೆ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಸ್ಟ್ರೇಲಿಯಾ, ಇವೆಲ್ಲ ಖಂಡಗಳು, ಇವುಗಳ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಕರೆಕ್ಟ್, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಬೇಕು. ಹಾಗಾಗಿ ನಾನು ಈ ತರಗತಿಯನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ತಾ ನಡೆಸ್ಕೊಡ್ತೇನೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರೇಡಿಯೋ ಮೂಲಕ ನೀವು ಈ ತರಗತಿಯನ್ನ ಕೇಳ್ತಾ ಇದ್ದೀರಿ, ಕೇಳ್ತಾ ಇರಬೇಕಾದ್ರೆ ನಿಮಗೆ ಬರ್ಕೊಳ್ಳೋದಿಕ್ಕೆ ಅನುಕೂಲ ಆಗಬೇಕು. ಹಾಗಾಗಿ ನಾನು ಮುಖ್ಯವಾದ ಅಂಶಗಳನ್ನ ಪುನರುಚ್ಚರಿಸ್ತೇನೆ, ರಿಪೀಟ್ ಮಾಡ್ತೇನೆ, ಮತ್ತೆ ಮತ್ತೆ ಹೇಳ್ತೇನೆ. ಜೊತೆಗೆ ಈ ತರಗತಿ ಮತ್ತೆ ಎರಡು ಬಾರಿ ಪುನರ್ ಪ್ರಸಾರ ಆಗತ್ತೆ, ರಿಪೀಟೆಡ್

ರಿಪೀಟ್ ಬ್ರಾಡ್ಕಾಸ್ಟ್ ಅನ್ನ ಮಾಡ್ತಾರೆ ರೇಡಿಯೋ ಕೇಂದ್ರದವರು. ಆಗ ನೀವು ಇದನ್ನ ಕೇಳಿಕೊಂಡು ಮಾಡ್ಕೊಳ್ಬೇಕು. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ ನೀವು ಮೈಸೂರು ಅಥವಾ ಬೆಂಗಳೂರು ತರದ ಊರಲ್ಲೇ ಇರಬೇಕು ಅಂತೇನಿಲ್ಲ. ನಿಮ್ಮ ಊರಲ್ಲೇನೆ ನೀವು ಕುಳಿತು ಅಭ್ಯಾಸ ಮಾಡಿದ್ರೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿಬಹುದು. ಆದ್ರೆ ನಿಮ್ಮ ಅಭ್ಯಾಸ ನಿರಂತರವಾಗಿ ಇರಬೇಕು, ಕಂಟಿನ್ಯೂಸ್ ಆಗಿ ಇರಬೇಕು. ಆಗ್ಬೋದಲ್ವಾ? ಸರಿ ನೋಡಿ, ಈಗ ದ ಪದದ ಬಳಕೆಯನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶದ ಹೆಸರು. ಇಲ್ಲಿ ದೇಶದ ಹೆಸರು ಅಂತ ಹೇಳಿದ್ರೆ ಇದಕ್ಕೆ ಮೊದಲು ನಾನು ಕೊಟ್ಟಂತ ಉದಾಹರಣೆಗಳಿದವಲ್ಲ, ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವಂತ ದೇಶದ ಹೆಸರಿನ ಜೊತೆ, ಹಾಗೆ ಎಸ್ ಇಂದ ಅಂತ್ಯಗೊಳ್ಳುವ ದೇಶದ ಹೆಸರಿನ ಜೊತೆಗೆ ದ ಬಳಕೆ ಆಗತ್ತೆ. ಸೊ ಕಾಂಟಿನೆಂಟ್ಸ್ ಇರ್ಬೋದು, ಮೌಂಟನ್ಸ್ ಇರ್ಬೋದು. ಮತ್ತೆ ಹೇಳ್ತೇನೆ, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಪರ್ವತ. ದ ಚಾಮುಂಡಿ ಹಿಲ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಬೆಟ್ಟ. ಅದರ ಜೊತೆಗೆ ದ ಬಳಕೆ ಮಾಡಬಾರ್ದು. ಪರ್ವತ ಶ್ರೇಣಿ, ಬೆಟ್ಟದ ಸಾಲು ಇರುತ್ತಲ್ಲ, ಅದರ ಜೊತೆಗೆ ದನ ಬಳಕೆ ಮಾಡಬೇಕು. ಹಾಗೆ ಆಟ ಆಡುವಂತಹ ಆಟಗಳು ಏನಿರ್ತಾವಲ್ಲ, ಗೇಮ್ಸ್ ಅಂತ ಹೇಳ್ತೀವಲ್ಲ, ಅದರ ಜೊತೆಗೆ ದನ ಬಳಕೆ ಮಾಡಬಾರ್ದು. ಈಗ ಉದಾಹರಣೆಗೆ, ನಿಮ್ಗೆಲ್ರಿಗೂ ಕ್ರಿಕೆಟ್ ಇಷ್ಟ, ಸಾಮಾನ್ಯವಾಗಿ ಕ್ರಿಕೆಟ್ ಆಡೋದನ್ನ ನೀವು ಇಷ್ಟಪಡ್ತೀರಿ. ಐ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು. ಐ ಪ್ಲೇ ವಾಲಿಬಾಲ್. ಐ ಲೈಕ್ ಕಬಡ್ಡಿ. ಯಾವುದೇ ಕಾರಣಕ್ಕೂ ಐ ಪ್ಲೇ ದ ಕ್ರಿಕೆಟ್, ದ ವಾಲಿಬಾಲ್, ದ ಕಬಡ್ಡಿ ಅಂತ ಹೇಳಿ ಹೇಳಬಾರದು. ಆಗ್ಬೋದಲ್ವಾ? ನಾನು ಇದುವರೆಗೆ ಹೇಳ್ಕೊಟ್ಟಂತ ಅಂಶಗಳು ನಿಮಗೆ ನೆನಪಾಗತ್ತಾ? ನೆನ್ಪಿಟ್ಕೊಳಕ್ ಸಾಧ್ಯ ಆಗತ್ತಲ್ಲ, ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನಾನೊಂದು ವಿಶೇಷವಾದಂತ ದ ಪದದ ಬಳಕೆಯನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಇದನ್ನ ಒಂದ್ ಕಡೆ ನೀಟಾಗಿ ಬರ್ಕೊಳ್ಬೇಕು. ಸ್ವಲ್ಪ ಕ್ಲಿಷ್ಟಕರವಾದ್ದು, ಸ್ವಲ್ಪ ಕಷ್ಟದ ಅಂಶ ಇದು, ಆದ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ಸಮಸ್ಯೆ ಆಗೋದಿಲ್ಲ. ನೀವು ಕಲಿಬೇಕಾದ್ರೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ. ನೋಡಿ, ದ ಪದವನ್ನ ನಾವು ಒಂದು ಸಂಸ್ಥೆ, ಒಂದು ಜಾಗದ ಹೆಸರಿನ ಜೊತೆ ಬಳಸುವ ಅಥವಾ ಬಳಸದೇ ಇರುವ ಸಂದರ್ಭ ಹೀಗಿರುತ್ತೆ. ನೋಡಿ, ನೀವು ವಿದ್ಯಾರ್ಥಿಗಳಾಗಿ ಶಾಲೆಗೆ ಹೋದ್ರೆ ಯು ಗೋ ಟು ಸ್ಕೂಲ್. ಇಲ್ಲಿ ದ ಸ್ಕೂಲ್ ಅಂತ ಹೇಳಬಾರ್ದು. ಶಾಲೆ ಇರೋದೇನಕ್ಕೆ? ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ. ಟು ಲರ್ನ್, ಕಲಿಯೋದಕ್ಕೆ. ವಿದ್ಯಾರ್ಥಿಗಳು ಕಲಿಕೆಯನ್ನ ಕಲಿಸ್ಲಿಕ್ಕೆ ಶಿಕ್ಷಕರು ಬರ್ತಾರೆ. ಈ ಶಾಲೆಯ ಮೂಲ ಕೆಲಸ, ಪ್ರೈಮರಿ ಉದ್ದೇಶ, ಪ್ರೈಮರಿ ಪರ್ಪಸ್, ಪ್ರೈಮರಿ ಅಂದ್ರೆ ಮೂಲ ಉದ್ದೇಶ ಏನು? ಕಲಿಸುವುದು. ಯಾರು ಈ ಕಲಿಸುವ ಕೆಲಸದಲ್ಲಿ ಇರ್ತಾರೋ ಅವರು ಶಾಲೆಯನ್ನ ಭೇಟಿ ಮಾಡಿದ್ರೆ ಅಥವಾ ಶಾಲೆಗೆ ಬಂದ್ರೆ ಶಾಲೆಯ ಹೆಸರನ್ನ ಬಳಸ್ಕೊಂಡ್ರೆ ಅದ್ರ ಜೊತೆಗೆ ದನ ಹೇಳುವ ಅಗತ್ಯ ಇಲ್ಲ. ನೀವು ಹೇಳ್ಬೋದು, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಯೆಸ್ಟರ್ಡೇ ಐ ವೆಂಟ್ ಟು ಸ್ಕೂಲ್. ನಿನ್ನೆ ನಾನು ಶಾಲೆಗೆ ಹೋದೆ. ನೀವು ಯಾಕೆ ಶಾಲೆಗೆ ಹೋಗಿದ್ರಿ? ಸ್ಟೂಡೆಂಟ್ ಆಗಿ ಹೋಗಿದ್ರಿ. ಹಾಗೆ ನಾನು ಟೀಚರ್ ಆಗಿ ಯೆಸ್ಟರ್ಡೇ ಐ ವೆಂಟ್ ಟು ಸ್ಕೂಲ್. ಒಂದು ವೇಳೆ ನಾನು ನನ್ನ ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಶಾಲೆಗೆ ಹೋದೆ ಅಂತ ಇಟ್ಕೊಳ್ಳಿ. ಅವಾಗ ನಾನು ಐ ಗೋ ಟು ದ ಸ್ಕೂಲ್ ಅಥವಾ ಐ ವೆಂಟ್ ಟು ದ ಸ್ಕೂಲ್ ಅಂತ ಹೇಳಿ ಬಳಕೆ ಮಾಡಬೇಕಾಗತ್ತೆ. ಸೊ ಶಾಲೆಗೆ ನಾನು ಕಲಿಯೋದಕ್ಕಾಗ್ಲಿ ಕಲಿಸ್ಲಿಕ್ಕಾಗ್ಲಿ ಹೋಗ್ಲಿಲ್ಲ. ಅಲ್ಲಿ ನನ್ನ ಪರಿಚಯದವರು ಅಥವಾ ನನ್ನ ಸ್ನೇಹಿತರು ಇದ್ರು, ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ನಾನು ಹೋದೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಅಲ್ಲಿ ದನ ಬಳಸ್ತೇವೆ. ಹಾಗೆ ಹಾಸ್ಪಿಟಲ್ ಅಂತ ತಗೊಳ್ಳಿ. ಟುಮಾರೋ ಐ ಗೋ ಟು ಹಾಸ್ಪಿಟಲ್. ಯಾಕೆ ಟು ಹಾಸ್ಪಿಟಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನನ್ಗೆ ಸ್ವಲ್ಪ ಜ್ವರ ಆಗಿದೆ ಅಥವಾ ನನ್ನ ಕಾಲಿಗೆ ಗಾಯ ಆಗಿದೆ, ಡಾಕ್ಟರ್ನ ನೋಡೋದಿಕ್ಕೆ ಹೋಗ್ಬೇಕು. ಹಾಸ್ಪಿಟಲ್ ಇರೋದಕ್ಕೆ? ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಿಕ್ ಬರ್ತಾರೆ, ಪೇಷಂಟ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಿಕ್ಕೆ ಬರ್ತಾರೆ. ಈ ಉದ್ದೇಶಕ್ಕಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದಕ್ಕೆ ದ ಪದವನ್ನ ಬಳಸಲ್ಲ. ಐ ವೆಂಟ್ ಟು ಹಾಸ್ಪಿಟಲ್ ಅಥವಾ ಐ ಗೋ ಟು ಹಾಸ್ಪಿಟಲ್. ಅದೇ ಹಾಸ್ಪಿಟಲ್ ನಲ್ಲಿ ನಾನು ಒಬ್ಬ ಅಧಿಕಾರಿಯನ್ನ ಭೇಟಿ ಆಗ್ಬೇಕಾಗಿತ್ತು, ಅವ್ರ ಹತ್ರ ಏನೋ ಒಂದು ಸಿಗ್ನೇಚರ್ ತಗೊಳ್ಬೇಕಾಗಿತ್ತು ಅಂತ ಇದ್ರೆ ಅವಾಗ ಯೆಸ್ಟರ್ಡೇ ಐ ವೆಂಟ್ ಟು ದ ಹಾಸ್ಪಿಟಲ್ ಅಥವಾ ಟುಮಾರೋ ಐ ಗೋ ಟು ದ ಹಾಸ್ಪಿಟಲ್ ಟು ಮೀಟ್ ಅನ್ ಆಫೀಸರ್. ಈ ರೀತಿ ದ ಹಾಸ್ಪಿಟಲ್ ಅನ್ನ ಬಳಸ್ತೇನೆ. ಹಾಗೆ ಮಾರ್ಕೆಟ್ ಅಂತ ಪದ ತಗೊಳ್ಳಿ. ಮಾರ್ಕೆಟ್ ಅಂದ್ರೆ ವಸ್ತುಗಳನ್ನ

ಮಾರುವ ಇಲ್ಲ ಖರೀದಿ ಮಾಡುವಂತಹ ಜಾಗ. ನಾವು ವಸ್ತುಗಳನ್ನ ಮಾರೋದಕ್ಕೋ ಖರೀದಿ ಮಾಡೋದಕ್ಕೋ ಹೋದ್ರೆ ಐ ಗೋ ಟು ಮಾರ್ಕೆಟ್ ಅಥವಾ ಯು ಗೋ ಟು ಮಾರ್ಕೆಟ್, ಶಿ ಗೋಸ್ ಟು ಮಾರ್ಕೆಟ್ ಆಗತ್ತೆ, ಅಥವಾ ಹಿ ವೆಂಟ್ ಟು ಮಾರ್ಕೆಟ್ ಆಗತ್ತೆ. ಆದ್ರೆ ನಾನು ಮಾರ್ಕೆಟ್ ಅಲ್ಲಿ ಫೋಟೋ ತೆಗಿಲಿಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅವಾಗ ಐ ವೆಂಟ್ ಟು ದ ಮಾರ್ಕೆಟ್ ಟು ಟೇಕ್ ಫೋಟೋಗ್ರಾಫ್ಸ್. ಸೊ ದ ಮಾರ್ಕೆಟ್ ಅಂತ ಹೇಳಬೇಕು. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ. ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡಬಹುದು, ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಇಬ್ಬರದ ಬಳಕೆಗಳು ನಾವು ದಿನನಿತ್ಯ ಬಳಸುವಂತಹ ಕನ್ನಡ ಭಾಷೆನಲ್ಲೂ ಕೂಡ ಇದೆ. ಆದ್ರೆ ಮನೆಯವರು, ಸುತ್ತಮುತ್ತ ಇರೋರು ಎಲ್ಲರೂ ಕನ್ನಡ ಭಾಷೆಯನ್ನ ಬಳಸ್ತಾ ಇರ್ತಾರೆ. ಅಥವಾ ನಮ್ಮ ಮಾತೃಭಾಷೆ ಉರ್ದು ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಮನೆಯ ಸುತ್ತ ಆ ಭಾಷೆಯನ್ನ ಮಾತಾಡೋರು ತುಂಬಾ ಜನ ಇರ್ತಾರೆ. ಆದ್ರೆ ಇಂಗ್ಲಿಷ್ ನ ಸಮಸ್ಯೆ ಏನಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ದಿನನಿತ್ಯ ಮಾತಾಡೋರು ನಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಪದಗಳ ಬಳಕೆಯನ್ನ ನಾವು ಜಾಸ್ತಿ ಮಾಡ್ತೇವೆ. ಪದಗಳ ಬಳಕೆ ಇರುತ್ತೆ, ಆದ್ರೆ ಆ ಪದಗಳನ್ನ ವಾಕ್ಯ ರೂಪದಲ್ಲಿ ಸರಿಯಾಗಿ ಬಳಸುವ ವಿಚಾರಕ್ಕೆ ಬಂದಾಗ ನಾವು ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗ್ತೇವೆ. ಆದ್ರೆ ಕನ್ಫ್ಯೂಷನ್ಗೆ ಒಳಗಾಗುವುದು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ, ಭಾಷೆಯ ಸಮಸ್ಯೆ ಅಲ್ಲ ಹೌದಲ್ವಾ. ಸೊ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇಂಗ್ಲಿಷ್ ಈಸ್ ಡಿಫರೆಂಟ್. ಡಿಫರೆನ್ಸ್ ಇದೆ, ಭಿನ್ನ ಇದೆ ಅಂದ ತಕ್ಷಣ ಅದು ಕಷ್ಟ ಆಗಬೇಕು ಅಂತ ಇಲ್ಲ. ಓಕೆನೆ? ವ್ಯವಪದದ ಬಗ್ಗೆ ಕಳೆದ ತರಗತಿಯಲ್ಲಿ ಮತ್ತು ಈ ತರಗತಿಯಲ್ಲಿ ನಾನು ನಿಮಗೆ ವಿವರವಾಗಿ ಹೇಳ್ಕೊಟ್ಟಿದ್ದೇನೆ. ನೀವು ಅದನ್ನ ಒಂದ್ ಕಡೆ ಗುರ್ತಾಕೊಂಡಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ನೋಟ್ಬುಕ್ ಅಲ್ಲಿ ಬರೆದಿಟ್ಕೋಬೇಕು, ಇಲ್ಲದೆ ಹೋದ್ರೆ ಮರ್ತು ಹೋಗತ್ತೆ. ಮತ್ತೆ ಈ ತರಗತಿಯನ್ನ ಮರುಪ್ರಸಾರ ಆಗುವ ಸಂದರ್ಭದಲ್ಲಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಫೋನ್ ಮಾಡಿ ಹೇಳಿ ಅಥವಾ ಪತ್ರ ಬರೆದು ತಿಳಿಸಿ, ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸವನ್ನ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬೈ.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ.

ಹಿರಿಯರ ಪಾದಗಳಿಗೆ ವಂದಿಸುತ್ತ ಕಥಾ ಪ್ರಾರಂಭವನ್ನು ಮಾಡುವುದಾದರೆ, ಜಗದಾದಿ ಮೂರ್ತಿಯಾದ ಪರಮಾತ್ಮ ಸರ್ವಲೋಕ ವ್ಯಾಪಿ, ಅವನಿಲ್ಲದಿರುವ ಎಡೆಯಿಲ್ಲ, ಅವನಿಂದ ಆಗದೇ ಇರುವ ಕಾರ್ಯಗಳೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದ ಮೂಢರು ನಾವು. ಎಲ್ಲವೂ ನಾನೇ, ನನ್ನಿಂದಲೇ ಅನ್ನುವ ಅಹಂಕಾರಕ್ಕೆ ಒಳಗಾಗಿ ಬಿಟ್ಟುಬಿಡಬೇಕು ಈ ಅಹಂಕಾರವನ್ನು. ಅದಕ್ಕೆ ಪುರಂದರದಾಸರು, ತಿಳಿದ ಜ್ಞಾನಿಗಳು ಎಚ್ಚರಿಸುವ ಸಲುವಾಗಿ ನಮ್ಮನ್ನು ಆಗಾಗ ಹೇಳ್ತಾರೆ,

ಹಿರಿಯರ ಪಾದಗಳಿಗೆ ವಂದಿಸುತ್ತ ಎಂದೆಂದಿಗೂ ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಬಾರದು. ಪರಮಾತ್ಮ ನೀನು ನಿನ್ನದು ಅನ್ನುವಾಗಲೇ ಮಾನವನ ಕಲ್ಯಾಣ. ಇದನ್ನರ್ಥ ಮಾಡಿಕೊಳ್ಳದ ಮೂಢಾತ್ಮರು ನಾನು ನಾನು ನಾನು ಎಲ್ಲದಕ್ಕೂ ಏನ್ರಿ ಇಲ್ಲಿ ಹರಿಕಥೆ ಮಾಡುದು ಅವರು ಯಾರು? ನಾನು. ಅಲ್ಲಿ ಚಪ್ರ ಹಾಕ್ಸಿದವ್ರು ಯಾರು? ನಾನು. ಇಲ್ಲಿ ಕೂತಿದ್ದವ್ರು ಯಾರು? ನಾನು. ಅಲ್ಲಿ ನಿಂತಿದ್ದವ್ರು ಯಾರು? ನಾನು. ನಾನು ನಾನು ಎಲ್ಲದಕ್ಕೂ ನಾನು ನಾನು ನಾನು. ಆದರೆ ಇದೆಲ್ಲದಕ್ಕೂ ನಾನು ನಾನು ಅನ್ನೋ ಈ ಮನುಷ್ಯ ಒಂದಕ್ಕೆ ಮಾತ್ರ ನಾನಲ್ಲ ಅಂದ್ಬಿಡೋದು. ಅದು ಯಾವುದಪ್ಪ ಅಂದರೆ ಇಲ್ಲೊಂದು 100 ರೂಪಾಯಿ ಮಡಗಿದೆ ಎತ್ಕಂಡ್ರ ನೀ ನಾನಲ್ಲ ನಾನಲ್ಲ.

ನಾನಲ್ಲ, ಆದಾಯಕ್ಕೆ ನಾನು, ನಷ್ಟಕ್ಕೆ ನಾನು. ಅದಕ್ಕೋಸ್ಕರಳೇ ಬಿಟ್ಟುಬಿಡಬೇಕು ಈ ಅಹಂಕಾರ. ಹೇ ಪರಮಾತ್ಮ, ಸರ್ವದಾ ಜಗವನ್ನ ಕಾಯುವ ನೀನೇ ಮೂಲಾಧಾರ ಅನ್ನುವಾಗಲೇ ಮಾನವನ ಕಲ್ಯಾಣ ಎನ್ನುವ ಅರ್ಥವನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆ ಭೀಮನ ಗರ್ವಭಂಗ. ಮಹಾನುಭಾವನಾದ ಭೀಮನಿಗ ಅಹಂಕಾರ. ಸರ್ವದಾ ಕೃಷ್ಣನ ಪಕ್ಕದಲ್ಲೇ ಇದ್ರು, ಪಾಂಡವರನ್ನು ಬಿಡ್ಲಿಲ್ಲ ಅಹಂಕಾರ. ಅದಕ್ಕೆ ಅವನ ಅಹಂಕಾರವನ್ನು ಹೋಗಲಾಡಿಸಿ ಲೋಕಕ್ಕೆ ಕಲ್ಯಾಣವನ್ನ ಕೃಷ್ಣ ನೀಡಿದ ಎಂಬತಕ್ಕಂತಹ ಇವತ್ತಿನ ದಿನದ ಚರಿತ್ರೆ ಎಂದೆನಿಸಿರುವಂತಹ ಶಿವಭಕ್ತ ಪುರುಷ ಮೃಗ. ಆ ಶಿವಭಕ್ತ ಪುರುಷ ಮೃಗ, ಅವನ ದಿವ್ಯವಾದಂತಹ ಶಿವಭಕ್ತಿಯನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆಯನ್ನ ನಾವು ನೀವು ಎಲ್ಲರೂ ಪಾಡಿ ದೈವಾನುಗ್ರಹಕ್ಕೆ ಭಾಗಿಗಳಾಗೋಣ ಎಂಬಲ್ಲಿಗೆ ಶಿವ ಶಿವ ಎಂಬ ನಾಮವ

ಚೈತ್ರೆ ಜಗದಾದಿ ಮೂರ್ತಿಯಾದ ಲೋಕ ಪ್ರಸಿದ್ಧರಾದ ಪಾಂಡವರ ಕಥ. ಜಗದಾದಿ ಮೂರ್ತಿಯಾದ ದಯಾಮಯನೆಂದೆನಿಸಿರುವ ಕೃಷ್ಣ ಪರಮಾತ್ಮನ ಭಕ್ತರು ಪಾಂಡವರು. ಈ ಪಾಂಡವರಾದಿಗಳ ಚರಿತ್ರೆ ಜನಜನಿತ. ಕಾರಣ, ಪಾಂಡವರಾದಿಗಳೆಲ್ಲರೂ ಸಹ ಅಷ್ಟು ಪ್ರಖ್ಯಾತರು. ಅವರ ಹೆಸರೇ ಹೇಳುತ್ತಲ್ವೇ, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. ಹೆಸರೇ ಹೇಳತ್ತೆ ಎಷ್ಟು ಪ್ರಖ್ಯಾತರು. ಧರ್ಮಂ ನಾಮ ಸ್ಮರಣ ಮಾತ್ರೇನ ಧರ್ಮಂ ಲೋಕನ್ ಪ್ರವಂತಿಂಚನ. ಧರ್ಮರಾಜನ ಹೆಸರು ಹೇಳಿದ್ರೇನೆ ಸಾಕಲ್ವೇ, ಆ ಧರ್ಮವೇ ಪ್ರಚಾರವಾಗುತ್ತೆ. ಭೀಮನ ಹೆಸರು, ಅವರ ಹೆಸರೇ ಹೇಳತ್ತೆ ಭೀಮ, ಅರ್ಜುನ, ನಕುಲ, ಇವರು ಈ ಸಹದೇವಾದಿಗಳೆಲ್ಲರೂ ಲೋಕ ಪ್ರಖ್ಯಾತರು. ಅದೇ ಅವರ ದಾಯಾದಿಗಳು ನೂರಂಜನ ಕೌರವರು ಅಷ್ಟು ಪ್ರಖ್ಯಾತರಲ್ಲ. ಯಾಕೆಂದ್ರೆ ಲೋಕದಲ್ಲಿ ಎಂದೆಂದಿಗೂ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಹೇಗಿರಬೇಕು ಅನ್ನೋದರ ಅಭ್ಯಾಸ ಮಾಡಬೇಕು. ಇಲ್ಲಿ ಹೇಗಿರಬೇಕು ಮಾನವರು ಅನ್ನುವುದಕ್ಕೆ ಪಾಂಡವರೇ ಸಾಕ್ಷಿ. ಮಹಾನುಭಾವನಾದ ಕೃಷ್ಣ ಪರಮಾತ್ಮನ ಒಲುಮೆಯಿಂದ ಸುಖದಿಂದ ಕಾಲ ಕಳೆಯುತ್ತಿರುವಾಗ ಏನಾಗಿದೆ ಪಾಂಡವರಿಗೆ ಎಂದರೆ, ಮಹಾನುಭಾವನಾದ ಭೀಮಣ್ಣನಿಗೆ ಅಹಂಕಾರ ಬಂದುಬಿಡ್ತು. ಬರಬಾರದಾಗಿ ಗೊತ್ತಿಲ್ಲ, ನಾನು ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಿದ್ದಾನೆ ಭೀಮ. ಇದನ್ನ ಕಂಡ ಭಕ್ತರು ಹೇಳ್ತಾರೆ, ಜಗದಾದಿ ಮೂರ್ತಿಯಾದ ಕೃಷ್ಣನ ಪಕ್ಕದಲ್ಲಿ ಇಟ್ಕೊಂಡು ಈ ಪಾಂಡವರು ಮೂರ್ಖರಪ್ಪ, ಅಹಂಕಾರಕ್ಕೆ ಒಳಗಾಗ್ತಾರಲ್ಲ, ಯಾವುದಕ್ಕಾಗಿ ಇವರಿಗೆ ಅಹಂಕಾರ? ಆಗ ಕೃಷ್ಣ ಪರಮಾತ್ಮ ನಕ್ಕ, ಹೇಗಾದ್ರೂ ಮಾಡಿ ಭೀಮಣ್ಣನ ಅಹಂಕಾರ ಹೋಗಲಾಡಿಸ್ಬೇಕು, ಅದಕ್ಕೆ ಉಪಾಯವನ್ನು ಹೂಡಿದ್ದಾನೆ. ಏನದು ಉಪಾಯ ಎಂದರೆ, ಭೀಮಣ್ಣನನ್ನ ಮಹಾನುಭಾವರಾದ ಕೃಷ್ಣ ಕರೆದು ಹೇಳಿದ್ನ

0: ಭೀಮಾ, ಲೋಕ ಕಲ್ಯಾಣವಾಗಬೇಕಾಗಿದೆ, ಆದ್ರಿಂದ ಅಪ್ಪ ಈ ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗ ಮಾಡಬೇಕಲ್ಲೋ. ಯಾಗವನ್ನು ಮಾಡಬೇಕು ಎಂದಾಗ ಧರ್ಮನಂದನ ಕೃಷ್ಣನ ಪಾದಕ್ಕೆ ಎರಗಿದ. ಕೃಷ್ಣ ಗೋವರ್ಧನ ಗಿರಿಧಾರಿ, ನೀನಿಲ್ಲದೆ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ ಅಪ್ಪ. ಯಾಗ ಮಾಡಬೇಕು ಅಂದ್ರೆ ನಿನ್ನ ಸಹಾಯ ಬೇಕು. ಆಗ ಕೃಷ್ಣ ಹೇಳ್ತಾನೆ, ನಾನೇ ನಿನ್ ಜೊತೆ ನಿಂತಿರ್ತೇನೆ ಧರ್ಮ, ಮಮ ಪ್ರಾಣಾಹಿ ಪಾಂಡವ ಅಂತ ಎಂದೋ ಸಾರು ಬಿಟ್ಟಿದ್ದೇನೆ. ಪಾಂಡವರೇ ನನ್ನ ಪ್ರಾಣಗಳಾದ್ರಿಂದ ನಾನೇ ನಿಂತು ಈ ಕಾರ್ಯ ಮಾಡಿಸುತ್ತೇನೆ.
1: ಅಷ್ಟೊತ್ತಾಗ್ಲೇ ಭೀಮಣ್ಣ ರಾಜಸೂಯ ಯಾಗವನ್ನು ಮಾಡುವುದಕ್ಕಾಗಿ ದುಷ್ಟನಾಗಿದ್ದ ಜರಾಸಂಧನ ಎನ್ನುವ ರಾಕ್ಷಸನ ಸಂಹಾರ ಮಾಡಿದ್ನಲ್ಲ, ಆ ರಾಕ್ಷಸನ ಸಂಹಾರ ಮಾಡಿದ್ರಿಂದ ಏನಾಗೋಗಿದೆ ಭೀಮಣ್ಣನಿಗೆ ಅಹಂಕಾರ. ಎಂತೆಂತ ಅವರನ್ನು ಕೊಂದಿದ್ದೀನಿ ನಾನು, ನಾನೇನು ಸಾಮಾನ್ಯನೇ ಅಂತ ಹೇಳದ ಆ ಭೀಮಣ್ಣನಿಗೆ ಅಹಂಕಾರ ಬಂದಿದೆ. ಇದು ಕೃಷ್ಣನಿಗೆ ಅರ್ಥವಾಯಿತು. ಓಹೋ, ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದೆ, ಈ ಅಹಂಕಾರ ನಾನು ಮುರಿಬೇಕು ಅಂತ ಉಪಾಯ ಒಂದನ್ನು ಯೋಚನೆ ಮಾಡುತ್ತಿರುವಾಗ ಅದಾವುದರೂ ಅರಿವಿಲ್ಲದ ಭೀಮಾ ಏನು ಮಾಡ್ತಿದ್ದಾನೆ, ಆ ಕೃಷ್ಣ ಪರಮಾತ್ಮನನ್ನೇ ನೋಡ್ತಾ ಇರುವ. ಕೃಷ್ಣ ಹೇಳ್ತಾನಪ್ಪ, ಲೋಕ ಕಲ್ಯಾಣಾರ್ಥವಾಗಿ ನಾವೀಗ ಒಂದು ಕೆಲಸ ಮಾಡಬೇಕಾಗಿದೆ. ಏನದು ಎಂದರೆ, ಹಿಮಾಲಯ ಪರ್ವತದ ಮೇಲೆ ಪುರುಷಾಮೃಗನೆಂಬತಕ್ಕಂತಹ ಮಹಾನುಭಾವ ಕೂತಿದ್ದಾನೆ. ಪುರುಷಾಮೃಗನೆಂದರೆ ಸಾಮಾನ್ಯನಲ್ಲ, ಅರ್ಧ ಮಾನವನಾಕಾರ, ಇನ್ನರ್ಧ ಮೃಗ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲದ ಪುರುಷಾಮೃಗ. ಅವನನ್ನ ಕರೆತರಬೇಕು. ಅವನನ್ನ ಕರೆತರುವುದು ಸಾಮಾನ್ಯವಾದ ಕೆಲಸವಲ್ಲ. ಏನ್ ಮಾಡೋದು, ಯಾರೀಗ ಪುರುಷಾಮೃಗನನ್ನು ಕರೆತರುವವರು ಅನ್ನುವಾಗ ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದಲ್ಲ, ಎದ್ದ ನಾನು ಕರೆತರ್ತೇನೆ ಪುರುಷಾಮೃಗನನ್ನು, ನಾನು ಕರೆತರುತ್ತೇನೆ ಅಂತ ಹೇಳಿದ. ಗದೆಯನ್ನ ಎತ್ತದ, ಭುಜಕ್ಕೇರಿಸ, ಹೊರಡೇ ಬಿಟ್ಟ. ಅಲ್ಲಿ ಕೃಷ್ಣ ನಿಂತಿದ್ದಾನೆ, ಅಣ್ಣ ಧರ್ಮರಾಜನಿದ್ದಾನೆ, ಅವ್ರ ಕಾಲಿಗೆ ಮುಗಿಬೇಕು ಆಶೀರ್ವಾದ. ಏ, ಅವನಿಗೆ ಅಹಂಕಾರ, ನಾನೇನು ಸಾಮಾನ್ಯನೇ. ಗದೆಯನ್ನ ಎತ್ತದ,

0: ಬರೀ ಪ್ರಪಂಚದಲ್ಲಿಲ್ಲ ಅಂತ ಗದೆಯನ್ನ ಬಜೆಕ್ತೀರಿ.
1: ಹೇ ಮಣ್ಣ ಧಡ ಧಡ ಧಡ ಹೊರಟೆ ಕೃಷ್ಣ ನಗಿತಾನಂತೆ. ಭೀಮನಿಗೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎನ್ನುವ ಅಹಂಕಾರ ಇಲ್ಲ. ಅವನಿಗೆ ಸಹಾಯಕನೊಬ್ಬ ಬೇಕಾಗ್ತಾನೆ. ಆ ಸಹಾಯಕನಾರು ಎಂದರೆ ತ್ರೇತಾಯುಗದ ಆಂಜನೇಯ ಹನುಮಂತರಾಯ. ತ್ರೇತಾಯುಗದಲ್ಲಿ ಕೃಷ್ಣನೇ ರಾಮನಾಗಿ ಅವತರಿಸಿದಾಗ ಅವನ ಆ ದೂತನಾಗಿದ್ದ ಆಂಜನೇಯ ಅವನೇ ಸಹಾಯ ಮಾಡಬಲ್ಲ. ಯಾಕೆಂದ್ರೆ ಪಾಂಡವರು ಮಾಡಬಹುದಾದ ಈ ಯಾಗಕ್ಕೆ ಸಹಾಯಕನಾಗಿ ಭೀಮ ಆಂಜನೇಯ ಬರ್ತಾನೆ. ಆಂಜನೇಯ ಬೇರೆಯಲ್ಲ, ಭೀಮ ಬೇರೆಯಲ್ಲ, ಇವರಿಬ್ಬರು ವಾಯುಪುತ್ರರಾದ್ರಿಂದ ಕೃಷ್ಣ ಅಭಯವನ್ನು ಕೊಟ್ಟ, ಆಂಜನೇಯನು ಇವನಿಗೆ ಸಹಾಯ ಮಾಡ್ತಾನೆ ಅನ್ನುವಾಗ ಆ ಕಡೆಯಲ್ಲಿ ದಯಾಮಯನಾದಂತಹ ಆಂಜನೇಯ ಕೂತಿದ್ದಾನೆ.
2: ಭೀಮನಿಗೆ ಯಾವುದರ ಅರಿವಿಲ್ಲ. ಏನು ಧಡ ಧಡ ಧಡ ಧಡ ಹರಡೆ
0: ನೇರವಾಗಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಸುಮ್ಸುಮ್ನೆ ಬರ್ತಾ ಇಲ್ಲ ಭೀಮ, ಶಿವ ಧ್ಯಾನ ಮಾಡ್ತಿದ್ದಾನೆ. ಶಂಭೋ ಮಹಾ

ದಯಾಗರಣಾದ ಭೀಮಣ್ಣ ಧಡ ಧಡ ಧಡ ನೇರವಾಗಿ ಎಲ್ಲಿಗೆ ಬರ್ತಿದ್ದಾನೆ? ಹಿಮಾಲಯ ಪರ್ವತದ ಕಡೆಗೆ. ಆ ಕಡೆನೋ ದಯಾಮಯನಾದಂತಹ ಆಂಜನೇಯ ಹನುಮಂತರಾಯ, ತ್ರೇತಾಯುಗದ ರಾಮನ ದೂತನೆಂದೆನಿಸಿದ ರಾಮನ ಭಕ್ತನಾದ ಹನುಮಂತ ಚಿರಂಜೀವಿ, ಅವನು ಹಿಮಾಲಯ ಪರ್ವತದ ಆ ಮಾರ್ಗದ ಮಧ್ಯದಲ್ಲಿ ಕೂತ್ಬಿಟ್ಟಿದ್ದಾನೆ. ಭೀಮಣ್ಣನಿಗಿದರ ಅರಿವೇ ಇಲ್ಲ. ಅವನ ಗದೆಯನ್ನು ಹಿಡಿದವರೇ ದಡ ದಡ ದಡ ದಡ ಅನ್ನು ಬಂದಾಗ ಆಂಜನೇಯ ಬಾಲ ಏನು ಮಾಡಿಬಿಟ್ಟ, ದಾರಿಗೆ ಅಡ್ಡ ಇಟ್ಟುಬಿಟ್ಟಿದ್ದ. ಭೀಮ ಬರುವ ಮಾರ್ಗದ ಮಧ್ಯದಲ್ಲಿ ಆಂಜನೇಯ ಒಬ್ಬ ಹಣ್ಣು ಹಣ್ಣು ವಯಸ್ಸಿನ ಮುದುಕನ ವೇಷ ಹಾಕೊಂಡ್ಬಿಟ್ಟಿದ್ದ. ಆ ಬಾಲವನ್ನು ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ಧ್ಯಾನವನ್ನೇ ಮಾಡ್ತಾನಂತೆ. ಹೇ ದೇವ, ಹೇ ರಾಮ, ನೀಲಂ ಹೇ ಘಶ್ಯಾಮ, ನೀನಲ್ಲದೆ ನನ್ನನ್ನು ಕಾಪಾಡುವನು ಯಾರು ಅಂತ ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಾನೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ ನೀಲಮೇಘ ಶ್ಯಾಮ ನಿಸ್ಸೀಮ ಗುಣಧಾಮ ಕಾಂಚನದನ ಸುತ್ರಾಮ ಅರಿಕುಲ ರಾಮ.

ರಾಮನ ಧೂತನಾದ ಆಂಜನೇಯ ಬಾಲವನ್ನ ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ರಾಮ ರಾಮ ರಾಮ ಅಂತ ಕೂತಿದ್ದ. ಗದೆಯನ್ನ ಬಿಡದಿರುವ ಭೀಮ ಎದುರಾಗಿ ಬಂದ, ಬಾಲವನ್ನ ಅಡ್ಡ. ಇಲ್ಲಿ ಭೀಮನ ಮೋಹನೇ ಅಹಂಕಾರ ಬಂದಿತ್ತಲ್ಲ, ಅವೇನು ಮಾಡ್ತಿದ್ದಾನೆ, ಏನಿದೋ

0: ಅಥವಾ ಹಾವು ಅಡ್ಡ ಹೋಗೋದು ಅಪಶಕುನ ಅಂತಾರೆ, ಏನು ಮಾಡಲಿ?
1: ಈ ಕೋತಿ ಬಾಲವನ್ನ ಅಡ್ಡ ಇಟ್ಕೊಂಡ್ಬಿಟ್ಟು
0: ಛೇ ಏ ಕಾಡು ಕಬ್ಬಿ ಅಂದ. ಅವನು ಗೊತ್ತಿಲ್ಲ ಆಂಜನೇಯ ಅಂತ, ಅವನ ಅಣ್ಣನೇ ಆಂಜನೇಯನೇ ಕೂತಿದ್ದಾನೆ ಅನ್ನೋ ಅರಿವೆ ಇಲ್ಲ ಭೀಮ. ಯಾಕೆಂದ್ರೆ ಭೀಮಾನು ವಾಯುಪುತ್ರನೇ, ಆಂಜನೇಯನು ವಾಯುಪುತ್ರನೇ, ಇದರ ಅರಿವೇ ಇಲ್ಲದ ಭೀಮ ಹೇ ಕಾಡು ಕಬ್ಬಿ ಹೇಗೆ ನೀನು ಬಾಲ? ಆಂಜನೇಯನಿಗಿದ್ಯಾವುದು ಕೇಳಿಸ್ತಿಲ್ಲ, ಅವನು ರಾಮಧ್ಯಾನದಲ್ಲಿ ತಲ್ಲಿನ.

ಧ್ಯಾನದಲ್ಲಿ ತಲ್ಲೀನಾದರೆ ಭೀಮಣ್ಣ ನೋಡದನಂತೆಯೇ ನೀನ ಬಾಳು ಮಾರ್ಗದ ಮಧ್ಯದಲ್ಲಿ ಬಾಲವ ಮಧ್ಯವಾಗಿಟ್ಟಿದೆಯಲ್ಲ ಏನ ಮಾಡ್ಲಿ ಏ ಕಾಡು ಕಬ್ಬಿ ಕಿವಿ ಕೆಲಸವೆ ನಿನಗೆ ಅತ್ಯವಸರವಾದ ಕೆಲಸದ ಮೇಲೆ ನಾನು ಹೊರಟಿದ್ದೇನೆ ನೀನು ಬಾಲ ಅಡ್ಡ ಇದೆ ತೆಗೆ ನಿನ್ನ ಬಾಲ ಆಗ ನಿಧಾನವಾಗಿ ಆಂಜನೇಯ ಕಣ್ಣನ್ನ ತೆರೆದ ಯಾರು ಅಂದ ನಿಧಾನವಾಗಿ ತಲೆ ಎತ್ತಿ ಯಾರು ಅಂತಿದ್ದಾನೆ ಯಾಕೆಂದ್ರೆ ಪಾಪ ವಯಸ್ಸಾಗಿ ಹೋಗಿದೆ ಮುದುಕ ಆ ಕೈಯನ್ನ ನಿಧಾನವಾಗಿ ಕಣ್ಣತ್ರ ತಂದು ನೋಡ್ತಾನೆ ಯಾರು ಯಾಕೆ ಅವನು ಹಾಗೆ ಮಾಡ್ತಿದ್ದಾನೆ ಅಂದರೆ ವಯಸ್ಸಾಗಿ ಹೋಗಿದೆ ವಯಸ್ಸಾದ ಮೇಲೆ ಯಾರಾದರೂ ಆ ರೀತಿ ಗಡಗಡ ಗಡಗಡ ಗಡ ನಡಗುವುದೇ ಸತ್ಯ ಅದಕ್ಕೆ ದೊಡ್ಡವರು ನಮ್ಮಲ್ಲಿ ಏನು ಹೇಳಿದ್ರು 10 ಬಾಲ್ಯ 20 ಲವಲ್ಯ 30 ಸ್ತ್ರೀ ಲವಲ್ಯ 40 ಸೌಶಲ್ಯ 50 ಪ್ರಾಬಲ್ಯ 60 ಅರುಳು 70 ಮರುಳು 80 ಆಗು 90 ಬಾಗು 100 ಸಾಲ ಈ ಮನುಷ್ಯನ ದೇಹ ಇಷ್ಟೇ ಇದರ ಸ್ಥಿತಿ 10, 20, 30 ಎನ್ನುವರೆಗೂ ನಾನು ಎನ್ನುವ ದೇಹ 40, 50, 60 ಬಗ್ಬಿಡುತ್ತೆ ಕೈನಲ್ಲಿ ಕೋಲು ತಲೆ ಗಡಗಡ ಗಡಗಡ ಗಡಗಡ ತಲೆಯಾಡಿಸೋದು ಎರಡು ಥರ ವಯಸ್ಸಾದ ಹೆಣ್ಮಕ್ಳು ತಲೆಯಾಡಿಸೋದು ಹಿಂಗೆ ಈ ವಯಸ್ಸಾದ ಗಂಡಸರು ತಲೆಯಾಡಿಸೋದು ಹಿಂಗೆ ಏನ್ರಿ ಅನ್ನಿ ಅಭ್ಯಾಸ ಹೆಣ್ಮಕ್ಳಿಗೆ ಏನು ಅಭ್ಯಾಸ ಅಂದರೆ ಅವರು ಮಾತೆತ್ತಿದ್ರೆ ಅಕ್ಕಿ ತಗಮನಿ ರಾಗಿ ತಗಮನಿ ಒಡವೆ ತಗಮನಿ ವಸ್ತ್ರ ತಗಮನಿ ಪಾತ್ರೆ ತಗಮನಿ ಅತ್ತಗಮನಿ ತಗಮನಿ ತಗಮನಿ ಅಂದು ಅಂದು ಅವರು ವಯಸ್ಸಾಗೋದ್ಮೇಲೂ ತಲೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ ಈ ಗಂಡಸರು ನನ್ನ ಹತ್ರ ಕಾಸಿಲ್ಲ ಕಾಸಿಲ್ಲ ಕಾಸಿಲ್ಲ ಅಂದು ಅಂದು ಅವ್ರಿಗೂ ವಯಸ್ಸಾದ್ಮೇಲೆ ತಲೆ ಹಿಂಗತ್ತೆ ಅಂತ ಇದು ಸುಮ್ಮನೆ ಹಾಸ್ಯಕ್ಕೆ ಹೇಳೋ ಕತೆ ಹರಿದಾಸರು ನಗಿಸುವುದಕ್ಕಾಗಿ ಇಂತಹ ಕತೆಗಳನ್ನೆಲ್ಲ ಹೇಳ್ತಾರೆ ಸತ್ಯ ಮಾತನಾಡುವಾಗ ವಯಸ್ಸಾದ ಮೇಲೆ ಯಾರಾದರೂ ಸಾಯೋದಂತೂ ಸತ್ಯ ಈ ದೇಹ ನಶ್ವರ ಯಾವ ಕಾಲವೋ ಯಾವ ಸಮಯವೋ ನಾವು ಮುನ್ನಾಗಿ ಹೋಗುವುದು ಸತ್ಯ ಆ ನಶ್ವರವಾದ ದೇಹ ಬಿಟ್ಟುಬಿಡುವುದು ನಾವು ಸತ್ಯ ಎನ್ನುವಾಗ ಭಗವಂತನನ್ನು ನಮಿಸುತ್ತಾ ಈ ಪವಿತ್ರ ಜನ್ಮ ಕೊಟ್ಟದ್ದಕ್ಕಾಗಿ ತಂದೆ ನಿನಗೆ ವಂದನೆ ಎಂದು ಕಾಲ ಕಳೀಬೇಕಾದ ನಮ್ಮ ಧರ್ಮ ಇದನ್ನು ಅರ್ಥ ಮಾಡಿಕೊಳ್ಳದೆ ಅಹಂಕಾರಕ್ಕೆ ಒಳಗಾದರೆ ಏನಾಗುತ್ತೆ ಅನ್ನುವುದಕ್ಕೆ ಭೀಮನ ಕಥೆಯೇ ಸಾಕ್ಷಿ ಎಲ್ಲಿ ಭೀಮಣ್ಣನ ಅಹಂಕಾರ ಏ ಕಾಡು ಕಬಿ ತಗೆ ನಿನ್ನ ಬಾಲ ಆಂಜನೇಯ ಯಾರು ಯಾರು ಓ ಭೀಮಾ ನೀನ ಅಯ್ಯ ಭೀಮಣ್ಣ ನಾನು ಬಹಳ ವಯಸ್ಸಾದವನಪ್ಪ ಎಷ್ಟು ವಯಸ್ಸಾಗಿದೆ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ವಯಸ್ಸು ಯಾ ಈ ಕಣ್ಣಿನ ರೆಪ್ಪೆ ಬಿಡಿಸ್ಬೇಕು ಅಂದ್ರೇ ನನಗೆ ಬಹಳ ದಿವಸ ಹಿಡಿಯುತ್ತೆ ಇನ್ನು ಬಾಲ ತೆಗೆದ ಪಕ್ಕಕ್ಕಿಡಕ್ಕೆ ನನ್ನ ಕೈನಲ್ಲಿ ಆಗ್ತಿಲ್ಲ ಯಾಕೆಂದ್ರೆ ನಾನು ಆ ಬಾಲ ತೆಗೆಯೋವರೆಗೂ ನೀನು ನಿಲ್ಲಕ್ಕಾಗಲ್ಲ ಒಂದು ಕೆಲಸ ಮಾಡ್ತೀಯ ಭೀಮಾ ನಿನ್ನ ಗದೆಯಿಂದ ಒಂದು ಸಾರಿ ಬಾಲನ ಚಿಮ್ಮಿಬಿಡು ನಿನ್ನ ಗದೆಯಿಂದ ಬಾಲನ ತಳ್ಳಿಬಿಡು ಆಮೇಲೆ ಮುಂದಕ್ಕೆ ಹೋಗು ನಗಿತಾನೆ ಭೀಮಣ್ಣ ಹೇ ಕಾಡು ಕಬ್ಬಿ ನನ್ನ ಗದೆಯಿಂದ ನಿನ್ನ ಬಾಲವನ್ನು ತಳ್ಳಿಬಿಡ್ತಾನೆ ಸ್ವಲ್ಪ ಎಚ್ಚರವಾಗಿ ಕೂತ್ಕೋ ಉರುಳ್ಕೊಂಡ್ಬಿಟ್ಟಿಯಾ ಹುಷಾರ್ ನಗಿತ

0: ಎಲ್ಲ ಬಲ್ಲವನಾದ್ರೂ ಏನರಿಯದವನಂತೆ ಕಣ್ಣು ಮುಚ್ಚಿದ್ದಾನೆ. ಭೀಮಣ್ಣ ಗದೆಯನ್ನ ತೆಗೆದವನೇ, ಹರ ಹರ ಮಹದೇವಂಥಳು. ಕೈನಲ್ಲಿ ಪಿಡಿದಿರುವ ಗದೆಯಿಂದ ಬಾಲವನ್ನ ತಳ್ಳದ, ಬಾಲ ಅಲ್ಲಾಡ್ತಲೇ ಇಲ್ಲ. ಇದೇನಿದು ಭೀಮನಗಾಶ್ಚರ್ಯ! ನನ್ನ ಗದೆಯಿಂದ ತಳ್ಳಿದ್ರು ಅಲ್ಲಾಡ್ತಿಲ್ವಲ್ಲ, ಬಳವನ್ನೆಲ್ಲ ಪ್ರಯೋಗಿಸಿದ. ಹರಹರ ಮಹಾದೇವ,
1: ಬಾಲ ಅಲ್ಲಾಡ್ತಿಲ್ಲ.
0: ಓಹೋ, ಭೀಮನಿಗೆ ಹೇಳ್ತಾನಂತೆ ಈ ಕೋತಿ ಮಾಯಾವಿ ಕೋತಿ, ಎಲ್ಲೋ ಬಲವನ್ನೆಲ್ಲ ಪ್ರಯೋಗಿಸಿದೆ. ಒಂದು ಕೆಲಸ ಮಾಡೋಣ ಅಂತ ಗದೆಯನ್ನು ಪಕ್ಕದಲ್ಲಿಟ್ಟ, ಕೈನಿಂದ ಬಾಲವನ್ನು ಎತ್ತಲಿಕ್ಕೆ ಹೋದ. ಆ ಕೈನಿಂದ ಬಾಲಕ್ಕೆ ಕೈ ಹಾಕಿದ. ಇಲ್ಲಿ ಬಾಲಕ್ಕೆ ಭೀಮನ ಕೈ ಹಾಕಿದ್ರೆ ಆಂಜನೇಯ ಏನು ಮಾಡಿದ್ದಾನೆ, ಅವನು ಎರಡು ಕೈ ಮೇಲೂ ಬಾಲ ಇಟ್ಬಿಟ್ಟ. ಅದು ಹೇಗಾಯಿತು ಎಂದರೆ ಬೆಟ್ಟ ತಂದಿಟ್ಟಂಗೆ ಆಗೋಯ್ತು. ಏ ಕಾಡು ಕಪಿ, ತೆಗೆ ನೀನು ಬಾಲ. ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಿದ್ದಾನೆ. ನೀಲ ಮೇಘ ಶಾಮ ರವಿಕುಲ

ರವಿ ಕುಲ ಸೋಮ ನಂಬಿದೆನೋ ರಾಮ ಆಂಜನೇಯ ರಾಮ ರಾಮ ಅಂತ ಇದ್ದಾನೆ ಬೇ ಮಣ್ಣ ಸಿಕ್ಕ ಹಾಕ್ಕೊಂಡ್ಬಿಟ್ಟ ಒದ್ಲಾಡ್ತಾನಂತೆ ಏ ಕಾಡು ಕಪಿ ತೆಗೇ ನಿನ್ನ ಬಾಲ ತೆಗೇ ನಿನ್ನ ಬಾಲ ಅನ್ನುವಾಗ ಮಹಾನುಭಾವನಾದ ಆಂಜನೇಯ ನಗುತ್ತಾ ಇದ್ದಾನೆ ಭೀಮಾ ನೀನೇನು ಸಾಮಾನ್ಯನೇ ಅಪ್ಪ ಮಹಾಪರಾಕ್ರಮಿಯಲ್ಲವೇ ನೀನು ತೆಗೇ ನಿನ್ನ ಬಾಲ ನೀನಾಗಿ ನೀನೇ ಪ್ರಯತ್ನ ಮಾಡಿ ತೆಗೆ ಅನ್ನುವಾಗ ಮಹಾನುಭಾವನಾದಂತಹ ಭೀಮಣ್ಣನಿಗೆ ಆಗ ಅರಿವಾಯಿತು ಅಹಂಕಾರ ಇಲ್ಲ ತಂದೆ ನನ್ನ ಅಹಂಕಾರ ಮುರಿದಿದೆ ಕಾಪಾಡು ಆಗ ಆಂಜನೇಯ ಬಾಲವನ್ನು ಸಡಿಲ ಭೀಮಣ್ಣನ ಕೈ ಹೊರಗಡೆಗೆ ಬಂತು ಎದ್ದನಂತೆ ಯಾರು ತಂದೆ ನೀನು ಆಗ ಆಂಜನೇಯ ತನ್ನ ವಿಶ್ವರೂಪ ಧಾರಣೆ ದಯಾಮಯನಾದ ಆಂಜನೇಯನ ವಿಶ್ವ ಅಪ್ಪ ನಾನು ಬೇರೆ ಯಾರು ಅಲ್ಲ ಆಂಜನೇಯ ರಾಮನ ದೂತ ಆಂಜನೇಯ ಆಗ ಭೀಮಣ್ಣ ಆಂಜನೇಯನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ನನ್ನ ತಪ್ಪನ್ನು ಕ್ಷಮಿಸು ನಾನು ನಮ್ಮಣ್ಣ ಮಾಡುವ ಯಾಗಕ್ಕೆ ಸಹಾಯಕವಾಗಿ ಹಿಮಾಲಯ ಪರ್ವತದ ಮೇಲೆ ಹೊರಟಿದ್ದೇನೆ

ಶಾಂಭೃಗನ ಕರೀತಾರಲ್ಲ. ಆಗ ಭೀಮಸೇನ ನೋಡ್ತಾನೆ, ಏನಪ್ಪ ಪುರುಷಾಮೃಗನನ್ ಕರ್ತರ್ತೀಯ? ಅಯ್ಯ ಪುರುಷಾಮೃಗನೇನು ಸಾಮಾನ್ಯನೇ, ಆತ ಮಹಾಶಿವ ಭಕ್ತ, ಸಾಮಾನ್ಯವಾಗಿ ಆತ ಬರುವವನಲ್ಲ. ಆದ್ರಿಂದಲೇ ನಿನ್ನನ್ನ ಕೃಷ್ಣನೇ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ. ಭೀಮಾ, ಸುಮ್ಮ ಸುಮ್ಮನೆ ಪುರುಷಾಮೃಗನನ್ನು ಕರೆತರಕ್ಕಾಗಲ್ಲ, ಒಂದು ಕೆಲಸ ಮಾಡ್ತೀಯ, ನಾನು ರಾಮ ಭಕ್ತನಾದ್ರಿಂದ ನನ್ನ ದೇಹ ಎಲ್ಲ ಶಿವಮಯವಾಗಿ ಹೋಗಿದೆ, ನನ್ನ ಬಾಲದ ಕೆಲವು ರೋಮಗಳನ್ನು ನಿನಗೆ ಪ್ರಸಾದವಾಗಿ ಕೊಡ್ತೇನಪ್ಪ, ಎಲ್ಲೆಲ್ಲಿ ನೀನು ಆ ಪ್ರಸಾದವನ್ನು ಬಿಸಾಕ್ತೀಯೋ ಅಲ್ಲೆಲ್ಲ ಶಿವಲಿಂಗಗಳಾಗೋಗುತ್ತೆ. ಪುರುಷಾಮೃಗ ಮಹಾಶಿವ ಭಕ್ತ, ಆ ಶಿವಲಿಂಗಗಳಿಗೆ ಪೂಜೆಯನ್ನು ಮಾಡೋದು ಹೊರತು ಅಲ್ಲಿಂದ ಹೋಗವನಲ್ವ, ಅದರಿಂದ ಆ ಲಿಂಗಗಳಿಗೆ ನಮಸ್ಕಾರ ಮಾಡಿ ಬರೋದೊಳಗಾಗಿ ಊರನ್ನು ಸೇರು, ಇಲ್ಲದೆ ಹೋದರೆ ಮಧ್ಯದಲ್ಲೇ ನೀನು ಸಿಕ್ಕಾಕೊಂಡ್ರೆ ನೀನನ್ನು ಸಿಗದಾಕ್ಬಿಡ್ತಾನೆ, ಅವನು ಸಾಮಾನ್ಯನಲ್ಲ ಪುರುಷ ಅಮೃತ. ಆದ್ದರಿಂದ ಸ್ವಲ್ಪ ತಾಳು ಎಂದ ಹನುಮಂತ ದೇವ, ತನ್ನ ಬಾಲದ ಕೆಲವು ರೋಮಗಳನ್ನು ಪ್ರಸಾದವಾಗಿ ಕೊಟ್ಟ. ಮಹಾಪ್ರಸಾದವೆಂಬುದಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡ ಆ ಭೀಮಣ್ಣ ಸೊಂಟಕ್ಕೆ ಬಿಗಿದ, ಆಂಜನೇಯನಿಗೆ ವಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನೇರವಾಗಿ ಹೊರಟ. ಎಲ್ಲಿಗೆ ಬರುತ್ತಿದ್ದಾನೆ? ಪುರುಷಾಮೃಗನಿರುವ ಎಡೆಗೆ ಬರ್ತಾ ಇದ್ದಾನೆ. ಆ ಮಹಾಮಹಿಮನಾದ ಭೀಮಣ್ಣ ಆಂಜನೇಯನಿಗೆ ವಂದಿಸುತ್ತಾ ಅವನ ಅನುಗ್ರಹವನ್ನು ಪಡೆದಿದ್ದಾನೆ, ನೇರವಾಗಿ ಬರ್ತಾನೆ. ಎಲ್ಲಿ

ಗಂಗನಾ.

ಭೀಮಣ್ಣ ಅಣ್ಣನಾದ ಮಾರುತಿ ಸ್ಮರಣೆ ಮಾಡ್ತಾ ಅವಳು ಕೊಟ್ಟ ಪ್ರಸಾದವನ್ನ ಸಂಕಟ ಬಿಗಿದ. ಧಡ ಧಡ ಧಡ ಧಡ ಧಡ ಧಡ ಎಲ್ಲಿಗೆ ಬರ್ತಿದ್ದಾನೆ ಮಹಾನುಭಾವನಾದ ಪುರುಷ ಮೃಗ. ವಾಸವಾಗಿರುವ ಹಿಮಾಲಯ ಪರ್ವತದೆಡೆಗೆ ಆ ಕಡೆ ಮಹಾನುಭಾವನಾದ ಪುರುಷ ಮೃಗ ಮಹಾಶಿವ ಭಕ್ತ. ಎಂತಹ ದೈವ ಭಕ್ತ ಎಂದರೆ ಆ ಶಿವಲಿಂಗವನ ಕಂಡರೆ ಅದಕ್ಕೆ ಪೂಜೆಯನ್ನು ಮಾಡದ ಹೊರತು ತೃಣ ಮಾತ್ರದ ಆಹಾರವನ್ನು ಸ್ವೀಕರಿಸುವವನಲ್ಲ ಅಂತಹ ಶಿವಭಕ್ತ. ಶುದ್ಧನಾದ ಪುರುಷ ಮೃಗ ಅರ್ಧ ಮಾನವನಾಕಾರ ಇನ್ನರ್ಧ ಮೃಗ. ಆ ಮಹಾಮಹಿಮನಾದ ಪುರುಷ ಮೃಗ ಸಾಮಾನ್ಯನಲ್ಲ, ಮಹಾಕೋಪಿಷ್ಠ. ಯಾರಾದರೂ ಅವನಿಗೆ ಅಡ್ಡಲಾಗಿ ಸಿಕ್ಕಿದ್ದೆ ಆದರೆ ಸಿಗದು ಹಾಕ್ಬಿಡ್ತಿದ್ದೆ.

ಅಂತಹ ಪರಾಕ್ರಮಿ ಅಶುದ್ಧವಾದ ಪುರುಷ ಮೃಗ ಶಿವಲಿಂಗದ ಮುಂದೆ ಕೂತಿದ್ದಾನಂತೆ. ಹೇ ಶಂಕರ, ದಯಾಗರ, ನೀನಲ್ಲದೆ ನನ್ನನ್ನು ಕಾಪಾಡೋರು ಯಾರು ಅಂತ ಆ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡ್ತಾ ಇದ್ದಾನೆ, ಶಿವಪೂಜೆಯನ್ನು ಮಾಡ್ತಾ ಇದ್ದಾನಂತೆ. ನಾಗಭೂಷಣ ನಗೆ ಮುಖೆಯ

ಮಂದಿರಕ್ಕೆ ಅರ್ಚನೆಯನ್ನು ಮಾಡುತ್ತಿದ್ದಾನೆ. ವಿಧ ವಿಧದ ಕುಸುಮಗಳ ತಂದರ್ಪಿಸಿ ಕರಗಳನ್ನೇ ಜೋಡಿಸಿ ಶಿವಪೂಜೆಯನ್ನೇ ಮಾಡ್ತಾನೆ. ನಾಗಭೂಷಣ ನಗೆ ಮುಖ

ವಿಧ ವಿಧದ ಕುಸುಮಗಳ ಶಿವಲಿಂಗವ ಪೂಜೆಯನ್ನ ಆ ಮಹಾಮಹಿಮ ಮನಸ್ಸಿನಲ್ಲೇ ಅರ್ಪಣೆಯನ್ನು ಮಾಡ್ತಾ ಪೂಜೆ ಮಾಡ್ತಾನೆ. ಇದಲ್ಲವೇ ಪೂಜೆ. ಭಗವಂತನ ಸೇವೆಗಾಗಿ ಕೂತಾಗ ತನು ಮನ ಆವುದನ್ನು ಅರಿವಿಲ್ಲದೆ, ಪ್ರಪಂಚದ ಅರಿವೇ ಇಲ್ಲದೆ ಪೂಜೆ ಮಾಡುವುದಕ್ಕೆ ಹೆಸರೇ ನಿಜವಾದ ಭಕ್ತಿ. ಬಹು ಜನಗಳು ಸುಮ್ ಸುಮ್ಮನೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡ್ತಾರೆ. ಪುಟಾಟಿಕೆಯ ಭಕ್ತಿ ಭಗವಂತ ಮೆಚ್ಚುತ್ತಾನ? ಕಳ್ಳ ಕಪಟದ ನಾಟಕದ ಆ ಆಟಗಳನ್ನು ಪರಮಾತ್ಮ ಮೆಚ್ಚುವುದಿಲ್ಲ. ಹಾಗಾದರೆ ನಾವು ಮಾಡುವ ಪೂಜೆ ಹೇಗಿರಬೇಕಪ್ಪ? ಶಿವ ಮೆಚ್ಚಬೇಕು. ಭೀಮ ಮಾಡ್ತಿದ್ದ ಹೀಗೆ ಪೂಜೆ ಹೇಗೆ ಎಂದರೆ ತನ್ನಲ್ಲಿರುವ ಪರಮಾತ್ಮ ಮೆಚ್ಚಬೇಕು, ಹಾಗೆ ಪೂಜೆ ಮಾಡ್ತಿದ್ದ. ನಾವು ಅಷ್ಟೇ ಹಾಗೆ ಮಾಡಬೇಕು. ಭೋಜನಗಳು ಸುಮ್ ಸುಮ್ಮನೆ ಜನ ಮೆಚ್ಚಲಿ ಅಂತ ಮಾಡ್ತಾರೆ, ಅದು ಭಕ್ತಿ ಅಲ್ಲ. ಕಥಾಭಾಗದಲ್ಲಿ ಮಾನಸ ಪೂಜೆಯನ್ನು ಮಾಡುತ್ತಿದ್ದಾನೆ ಪುರುಷಾಮೃಗ. ಆಗ ಅಲ್ಲಿಗೆ ಬಂದನಂತೆ ಭೀಮ, ಹೇ ಪುರುಷಾಮೃಗನೇ ನಮೋ ನಮಃ. ಪುರುಷಾಮೃಗ ತಿರುಗದ, ಯಾರು ಯಾರು ಸ್ವಾಮಿ? ನಾನ ಭೀಮ. ಭೀಮ ಹೌದು, ಪಾಂಡವರಲ್ಲಿ ಒಬ್ಬನಾದ ಭೀಮ. ನಾನು ಮಹಾಶಿವ ಭಕ್ತ ಪುರುಷಾಮೃಗನೇ, ನಿನ್ನನ್ನು ಕಂಡು ಹೋಗೋಣ ಅಂತ ಬಂದಿದ್ದೇನೆ. ನನ್ನ ತಂದೆ ಯಾಗ ಮಾಡುವುದಕ್ಕಾಗಿ, ನಮ್ಮ ತಂದೆಗೋಸ್ಕರ ನಾವೊಂದು ಯಾಗ ಮಾಡ್ತಿದ್ದೇವೆ, ಆ ಯಾಗಕ್ಕೆ ನೀನು

ಕೊಂಡು ಹೋಗಕ್ಕೆ ಬರ್ತಾರಲ್ಲ ಏನಿ ಜನ, ನನ್ನನ್ನು ನೆಮ್ಮದಿಯಾಗಿ ಶಿವ ಧ್ಯಾನ ಮಾಡುವುದಕ್ಕೆ ಬಿಡೋದಿಲ್ವಲ್ಲ. ಹೇ ಭೀಮಾ, ನಾನು ಯಾಕೆ ಬರಬೇಕು? ಸ್ವಾಮಿ, ನೀವು ಕೂತ ಎಡೆಯಲ್ಲ ಸುಭಿಕ್ಷೆಯಾಗುತ್ತಾದ್ರಿಂದ ನೀವು ಬಂದಲ್ಲಿ ಕೂರಬೇಕು. ಪುರುಷಾಮೃಗ ನೋಡ್ತಾನೆ, ನನ್ನನ್ನು ಕರ್ಕೊಂಡು ಹೋಗೋರು ನನಗಿಂತ ಮುಂಚಿತವಾಗಿಯೇ ಇರಬೇಕು ಗೊತ್ತಾ? ಯಾರೇ ನನ್ನನ್ನು ಕರ್ಕೊಂಡು ಹೋಗೋಕೆ ಬರಲಿ, ಆ ಕರೆದುಕೊಂಡು ಹೋಗುವವರು ನನಗಿಂತಲೂ ಮುಂಚಿತವಾಗಿ ನನಗಿಂತ ಮುಂದೆ ಇರಬೇಕು. ಭೀಮ ಹೇಳಿದೆ, ಎಲ್ಲ ತಿಳ್ಕೊಂಡೇ ಬಂದಿದ್ದೇನೆ. ಆಂಜನೇಯ ನನಗೆಲ್ಲ ಮೊದಲೇ ಹೇಳಿದ್ದಾನೆ, ಅಪ್ಪ ನಿನಗಿಂತಲೂ ಮುಂಚಿತವಾಗಿ ನಾನು ಒಳಗಿರ್ತೇನೆ, ಅಷ್ಟೊಳಗಾಗಿ ನೀನು ಬಾ. ಅದು ಪುರುಷಾಮೃಗ ಹೇಳಿದ, ಮಧ್ಯದಲ್ಲಿ ಏನಾದರೂ ನೀನು ಸಿಕ್ಕ ಹಾಕ್ಕೊಂಡ್ರೆ ಸಿಗದು ಹಾಕ್ಬಿಡ್ತೇನೆ. ಅದೆಲ್ಲ ಅರ್ಥ ಮಾಡಿಕೊಂಡೇ ಬಂದಿದ್ದೇನೆ. ಆಗ ಮಹಾನುಭಾವನಾದ ಪುರುಷಾಮೃಗ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿ ಹೇಳ್ತಾನಂತೆ, ಶಿವ ಹೋಗಿ

ಬರಲೇನಪ್ಪ, ನಿನ್ನ ಭಕ್ತರು ಕರೀತಾ ಇದ್ದಾರೆ ನನ್ನನ್ನ. ಮಹಾನುಭಾವನಾದ ಧರ್ಮರಾಜ ಯಾಗ ಮಾಡ್ತಾನಂತೆ, ಶಿವ ಹೋಗಿ ಬರ್ತೇನೆ. ಹೋಗಿ ಬರಲೇನಪ್ಪ, ನಿನ್ನ ಭಕ್ತರು ಕರೆದರೆ ಇಲ್ಲವೆಂದೆನದೆ. ಹೋಗಿ ಬರಲೇನಪ್ಪ, ಅಪ್ಪ ಹೋಗಿ ಬರ್ಲ. ಎದ್ದ, ನಮ ಶಿವಾಯ, ಓಂ ನಮ ಶಿವಾಯ, ಭೀಮ ಹೊರಡು ಹೊರಡು ಎಂದಾಗ ವಾಯುಪುತ್ರನಾದ ಮಹಾನುಭಾವನಾದಂತಹ ಭೀಮಸೇನ ಅಲ್ಲಿಂದಲೇ ಆ ಪುರುಷಾಮೃಗನನ್ನು ಕರೆದುಕೊಂಡು ಹೊರಟಿದ್ದ.

ಕುಶಾಮೃಗ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿದ್ದಾನೆ, ಅಲ್ಲಿಂದಲೇ ಹೊರಟ. ಅಷ್ಟೊತ್ತಿಗಾಗಲೇ ಭೀಮಣ್ಣ ದಡ ದಡ ದಡ ದಡ ದಡನೆ ಓಡುತ್ತ ಬಹುದೂರ ಸಾಗಿದ್ದ. ಯೋಚನೆ ಮಾಡ್ತಾನಂತೆ, ಇಷ್ಟು ಬೇಗ ಪುರುಷಾಮೃಗ ಬರಲಾರ, ನಾನು ವಾಯುಪುತ್ರನಾದ್ರಿಂದ ಎಷ್ಟು ದೂರ ಹೋಗಿದ್ದೇನೆ ಅಂತಾಗಿದ್ದಾನೆ. ಅಷ್ಟೊಳಗಾಗಿ ಪುರುಷಾಮೃಗ ಏನ್ ಮಾಡ್ದ, ಅಲ್ಲಿಂದ ಭೀಮಾ ಅಂತ ಎರಡೇ ಅಕ್ಷರ ಭೀಮಾ ಅನ್ನೋದ್ರೊಳಗಾಗಿ ಭೀಮಾ ಇದ್ದ ಜಾಗಕ್ಕೆ ಬಂದ್ಬಿಟ್ಟ. ಆ ವೇಗ, ಪುರುಷಾಮೃಗನು ಬರುತ್ತಿರುವ ವೇಗ ಸಾಮಾನ್ಯವಾದ ವೇಗವಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ವೇಗ, ಅತಿವೇಗ, ವಾಯುವೇಗ, ಶರವೇಗ, ಕೊನೆಯಲ್ಲಿ ಮನೋವೇಗ. ಮನೋವೇಗ ಮನಸ್ಸಿಗಿಂತಲೂ ವೇಗವಾಗಿ ಓಡೋ ವಸ್ತುವೇ ಇಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ, ನೀವಿಲ್ಲೇ ನಿಂತ್ಕೊಳ್ಳಿ. ಆಹಾ, ಮೊನ್ನೆ ನಾನು ಡೆಲ್ಲಿಲಿ ಅನ್ನಿ, ನಿಮ್ಮ ಮನಸ್ಸಾಗಲೇ ಡೆಲ್ಲಿ ಮುಟ್ಟು ಬಂದ್ಬಿಟ್ಟು. ಮೊನ್ನೆ ನಾನು ಅಲ್ಲಿ ಡೆಲ್ಲಿಲಿದ್ನಲ್ಲ ಅಂದ್ರೆ ಅಷ್ಟೊಳಗಾಗಿ ಮನಸ್ಸು ಡೆಲ್ಲಿಗೆ ಹೋಗಿ ಬರುತ್ತಲ್ಲ, ಅದಕ್ಕೆ ಹೆಸರು ಮನೋವೇಗ. ಈ ಮನೋವೇಗದಲ್ಲಿ ಓಡತಕ್ಕಂಥ ಅವನು ಪುರುಷಾಮೃಗ ಭೀಮಾನ್. ಭೀಮನಿದ್ದ ಜಾಗಕ್ಕೆ ಬಂದ್ಬಿಟ್ಟ. ಭೀಮನಿಗೆ ಭಯವಾಗೋ, ಅಯ್ಯೋಯ್ಯೋ ಪುರುಷಾಮೃಗ ಬಂದೇ ಬಿಟ್ನಲ್ಲ ಅಂತ ಆಂಜನೇಯ ಕೊಟ್ಟಿದ್ನಲ್ಲ ಪ್ರಸಾದ, ಆ ಕೂದಲನ್ನ ಸ್ವಲ್ಪ ತೆಗೆದ, ನೆಲಕ್ ಬಿಸಾಡ. ಏನಾಗಿ ಹೋಗಿದೆ, ಸಾವಿರಾರು ಲಿಂಗಗಳಾಗಿ ಹೋಗಿತ್ತು. ಆ ಸಾವಿರಾರು ಲಿಂಗಗಳನ್ನ ಕಂಡ ಪುರುಷಾಮೃಗ, ಶಿವ ಇಲ್ಲೇ ಇದ್ದೀಯ ನನ್ನಪ್ಪ,

ಏನು ಮಾಡಿದ್ದಾನೆ? ಮನಸ್ಸಿನಲ್ಲೇ ಆ ಸಾವಿರಾರು ಲಿಂಗಗಳಿಗೂ ಅರ್ಚನೆ ಮಾಡುತ್ತಿದ್ದಾನೆ, ಪುಷ್ಪ ಅರ್ಪಿಸಿದ್ದಾನೆ, ಶಿವಪೂಜೆಯನ್ನು ಮಾಡಿದ. ಆ ಪೂಜೆಯನ್ನೆಲ್ಲ ಲಿಂಗಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡುವುದರೊಳಗಾಗಿ ಏನಾಗಿದೆ, ಭೀಮಣ್ಣ ಬಹುದೂರ ಓಡಿ ಹೋಗಿದ್ದ. ನಗಿತಾನ್ ಪುರುಷ ಮೃಗ. ಇಷ್ಟೊತ್ತಿಗಾಗಲೇ ಭೀಮ ಬಹುದೂರ ಹೋಗಿರಬಹುದು, ನೋಡಿ ಬರ್ತೇನೆ ಭೀಮ ಅಂದ. ಭೀಮ ಅನ್ನೋದ್ರೊಳಗಾಗಿ ಪುನಃ ಭೀಮ ಇರೋ ಜಾಗಕ್ಕೆ ಬಂದ್ಬಿಟ್ಟ. ಭೀಮಣ್ಣನ ಭಯ, ಅಯ್ಯೋಯ್ಯಪ್ಪ ಮತ್ತೆ ಬಂದ್ಬಿಟ್ನಲ್ಲ ಪುರುಷಾಮೃಗ ಅಂತ ಪ್ರಸಾದದಲ್ಲಿ ಅರ್ಧ ತೆಗೆದು ಕೆಳಗ ಹಾಕಿ ಲಕ್ಷಾಂತರ ಲಿಂಗಗಳಾಗಿ ಹೋಯಿತು. ಆ ಲಕ್ಷಾಂತರ ಲಿಂಗಗಳನ್ನ ಕಂಡ ಪುರುಷಾಮೃಗ, ಶಿವನೇ ಇಲ್ಲ ಇದ್ದೀಯ, ಎಲ್ಲಿ ನೋಡಿದರಲ್ಲಿ ನೀನಿರುವೆ ಅಲ್ಲಲ್ಲಿ, ಶಿವ ನೀನಿಲ್ಲದ ಎಡೆಯಲ್ಲಿ ನೀನೆಲ್ಲೆಲ್ಲೂ ಇದ್ದೀಯ, ಬೆಟ್ಟದ ತುದಿ

ಎಲ್ಲೆಲ್ಲೂ ಶಿವ ನನ್ನಪ್ಪ ದಯಾಗರ ನೀನೆಲ್ಲ ಕಡೆಗಳಲ್ಲಿಯೂ ನೀನು ನೀನಿಲ್ಲದಿರುವ ಎಡೆಯಲ್ಲಿ ಎಂದ. ಆ ಲಕ್ಷಾಂತರ ಲಿಂಗಗಳಿಗೂ ಪೂಜೆಯನ್ನು ಮಾಡಿದ, ಲಕ್ಷಾಂತರ ಲಿಂಗಗಳಿಗೂ ಅರ್ಚನೆಯನ್ನು ಮಾಡುತ್ತಾನೆ, ಜಲಪುಷ್ಪಾದಿಗಳನ್ನು ಅರ್ಪಣೆಯನ್ನು ಮಾಡಿದ್ದಾನೆ, ಕರೆಗಳನ್ನೇ ಜೋಡಿಸಿದ್ದಾನೆ. ಶಿವಪ್ಪ ನಿನ್ನ ಭಕ್ತರು ನನ್ನನ್ನು ಕರೀತಾರಪ್ಪ, ಹೋಗಿ ಬರಲೇ ಎದ್ದ. ಯೋಚನೆ ಮಾಡಿದ, ಇಷ್ಟೊತ್ತಿಗಾಗಲೇ ಭೀಮ ಊರನ್ನು ಸೇರಿರ್ತಾನೆ, ಪರೀಕ್ಷೆ ಏನು ಮಾಡೋಣ. ಭೀಮ ಇಚ್ಛಾಗಕ್ಕೆ ಬಂದ ಮನೋವೇಗ ಓಡಿ ಬಂದರೆ ಭೀಮಣ್ಣ ನೋಡ್ತಾನೋ, ಅಯ್ಯೋ ಯಪ್ಪ ಬಂದ್ಬಿಟ್ನಲ್ಲ ಅಂತ ಆ ಭಯದಲ್ಲಿ ಇದ್ದ ಬಂದ ಪ್ರಸಾದವನ್ನೆಲ್ಲ ಚೆಲ್ಲಿದ.

ಪ್ರಭಾವ, ಹೇ ನಟನ ಕಲಾ ಚತುರ, ಹೇ ನಾಟ್ಯ ವಿನೋದ ಶಂಕರ. ಆ ಲಿಂಗಗಳಿಗೆಲ್ಲ ಅರ್ಚನೆಯನ್ನು ಮಾಡುತ್ತಿದ್ದಾನೆ, ಪೂಜೆಯನ್ನು ಮಾಡ್ತಾನೆ. ನಟನ ಕಲ

ನಟರಾಜ, ಪೂಜೆಯನ್ನ ಮಾಡಿದ್ದಾನೆ ಪುರುಷಾಮೃಗ, ಅರ್ಚನೆಯನ್ನ ಮಾಡಿದ, ವಿಧ ವಿಧದ ಕುಸುಮಗಳ ಅರ್ಪಿಸಿದ, ನಾಟ್ಯ ಕಲಾ ವಿನೋದನಾದಂತಹ ಆ ನಟ ಭಯಂಕರನೆಂದೆನಿಸಿರುವ ಪರಶಿವನ ಧ್ಯಾನ ಮನಸ್ಸಿದೆ. ಇಷ್ಟೊತ್ತಿಗಾಗಲೇ ಭೀಮಣ್ಣ ಊರು ಸೇರಿರ್ತಾನೆ. ಅನ್ನುವಾಗ ಭೀಮ ಭಯಭಯದಿಂದ ಓಡೋಡಿ ಬರ್ತಿದ್ದಾನೆ. ಅಷ್ಟೊತ್ತಿಗಾಗಲೇ ಪುರುಷಾಮೃಗ ಕೋಟ್ಯಾಂತರ ಲಿಂಗಗಳಿಗೂ ಪೂಜೆ ಮಾಡಿದ್ದಾನೆ. ಶಿವ, ಭಕ್ತರು ನಿನಗಾಗಿ ಕಾದಿದ್ದಾರೆ, ನಾ ಹೋಗಿ ಬರ್ತೇನೆ ಅಂತ ಎದ್ದ. ಅಷ್ಟೊಳಗಾಗಿ ಭೀಮಣ್ಣ ಆಯಾಸಪಟ್ಟು ಪ್ರಯಾಸವಾಗಿ ಓಡಿ ಓಡಿ ಓಡಿ ನಾಡನ್ನು ಸೇರಿದ್ದ. ಅರಮನೆ ಹತ್ತಿರನೂ ಬಂದುಬಿಟ್ಟಿದ್ದ. ಬಲಗಾಲನ್ನ ತೆಗೆದು ಒಳಗಿಟ್ಟಿದ್ದ. ಇಲ್ಲಿ ಎಡಗಾಲ್ ತಗೋಬೇಕು. ಅಷ್ಟೊಳಗಾಗಿ ಪುರುಷಾಮೃಗ ಭೀಮಾ ಅಂತ, ಇನ್ನೂ ಇಲ್ಲ ಇದ್ದೀಯ, ಬಂದವನೆ ಆ ಭೀಮನ ಎಡಗಾಲನ್ನು ಹೇಳ್ಕೊಂಡು. ನಾನೇನು ಹೇಳಿದೆ, ನಾನು ಬರೋದೊಳಗಾಗಿ ಊರಲ್ಲಿರಬೇಕು ಅಂತಲ್ವೇ, ಇಲ್ಲ ಇದ್ದೀಯ ಅಂತ ಕಾಲಿಡ. ಬಲಗಾಲು ಒಳಗೋಗಿತ್ತಂತೆ, ಎಡಗಾಲು ಸಿಕ್ಕಾಕೊಂಡಿತ್ತು. ಭೀಮ ನೋಡ್ತಾನಂತೆ, ಇನ್ನು ಮುಗಿಯಿತು ನನ್ನ ಕೆಲಸ, ಇನ್ನು ನನ್ನ ಕಥೆ. ನಮ್ಮಣ್ಣನಿಗಾಗಿ ನಾನು ಮಾಡುವ ಪೂಜೆಗಾಗಿ ಮಹಾನುಭಾವನಾದ ಪುರುಷಾಮೃಗನನ್ನು ಕರೆತರ್ತೇನೆ ಅಂತ ಮಾತು ಕೊಟ್ಟಿದ್ದೆ, ಊರು ಒಳಗಡೆಗೆ ಬರೋದೊಳಗಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಯಾರಲ್ಲಿ, ನಮ್ಮಣ್ಣನನ್ನು ಕರ್ಕೊಂಬನ್ನಿ, ವರ್ತಮಾನ ಮುಟ್ಟಿತು ಧರ್ಮರಾಜನಿಗೆ. ಈ ರೀತಿ ಭೀಮಣ್ಣನ ಎಡಗಾಲು ಪುರುಷಾಮೃಗ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನು ಸುಮ್ಮನೆ ಬಿಡಲ್ಲ, ಅವನನ್ನು ಸಿಗದಾಕ್ಬಿಡ್ತಾನೆ, ಭೀಮಣ್ಣ ಸತ್ತು ಹೋಗ್ತಾನೆ ಅನ್ನುವ ವರ್ತಮಾನ ತಿಳಿದೊಡನೆ ಧರ್ಮರಾಜ ಓಡಿ ಬರ್ತಾನೆ. ಓಡಿ ಬಂದು ನೋಡ್ತಾನೆ, ಪುರುಷಾಮೃಗ ಭೀಮನ ಎಡಗಾಲನ್ನು ಹಿಡಿದು. ಭೀಮಣ್ಣ ಹೇಳ್ತಾ ಇದ್ದಾನಂತೆ, ಅಣ್ಣ, ನನಗೂ ಪುರುಷಾಮೃಗನಿಗೂ ಒಂದು ಮಾತಾಗಿತ್ತಣ್ಣ, ನಾ ಪುರುಷಾಮೃಗ ಬರೋದೊಳಗಾಗಿ ಊರೊಳಗಡೆ ಇರಬೇಕು ಅಂತ. ಅಣ್ಣ, ಬಲಗಾಲು ಒಳಗಿದೆ, ಇನ್ನು ಎಡಗಾಲು ಹೊರಗನೆ ಇದೆ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಅಣ್ಣ, ಸಾಯುವ ಮುನ್ನ ನಿನಗೆ ನಮಸ್ಕಾರ ಹೇಳಬೇಕು ಅಂತ ಕರೆದು ಧರ್ಮರಾಜರು ಅಳುತ್ತಾರಂತೆ. ತಮ್ಮ ಭೀಮ, ನನಗಾಗಿ ಎಂತೆಂತಹ ಕೆಲಸ ಮಾಡಿದೆ ಅಪ್ಪ, ನನಗೆ ಸಹಾಯ ಮಾಡೋದವನು ನೀನು, ನಿನ್ನನ್ನು ಬಿಟ್ಟು ಹೋಗ್ತೀಯ ಪುರುಷಾಮೃಗನೇ, ಅಪ್ಪ ನಿನ್ನ ಮಾತು ಸತ್ಯ, ನೀನು ಹೇಳಿದ ಹಾಗೆ ಅವನನ್ನು ಸಿಗದಾಕ್ಬಿಡಪ್ಪ. ಆದರೆ ಎಡಗಾಲು ಅಂದರೆ ಬಲಗಾಲು ಒಳಗಡೆ ಇಟ್ಟಿದ್ದಾನಾದ್ರಿಂದ ಬಲಭಾಗ ನನಗೆ ಕೊಟ್ಟುಬಿಡೋ, ನನ್ನ ತಮ್ಮನ್ನು ನೋಡ್ಕೊಂಡು ಕಣ್ಣೀರು ಸುರಿಸ್ಬಿಡ್ತೇನೆ. ಪುರುಷಾಮೃಗ ನೋಡ್ತಾನೆ, ಧರ್ಮಂದು ಎಂತಹ ಧರ್ಮ, ಅಲ್ಲೂ ಧರ್ಮ ಮಾತಾಡ್ತಿದ್ದಾನೆ, ಆಹಾ ಇನ್ನೆಂತಹ ಪುಣ್ಯಾತ್ಮರು ಅನ್ನುವಾಗ ಅಲ್ಲಿ ಏನಾಗಿದೆ, ಅಲ್ಲಿವರೆವಿಗೂ ಕೃಷ್ಣ ಪರಮಾತ್ಮನ ಆಗಮನವಾಗಿರಲಿಲ್ಲ. ಧರ್ಮರಾಜ ಏನು ಮಾಡುತ್ತಿದ್ದಾನೆ, ನನ್ನ ತಮ್ಮನನ್ನು ಸಿಗಿದಾಕ್ಬಿಡ್ತಾನೆ ಪುರುಷಾಮೃಗ, ಕೃಷ್ಣನನ್ನು ಬರಮಾಡಿಸಿ, ಯಾರಲ್ಲಿ ಕೃಷ್ಣನನ್ನು ಕರೆಯಿರಿ ಅಂತ ಹೇಳುತ್ತಾ ಪಾಂಡವರು ಎಲ್ಲರೂ ಕೃಷ್ಣನ ಕರೀತಾರೆ. ಗೋವಿಂದ ಬಾರಯ್ಯ ಗೋವಿಂದಾ.

ಅನ್ನೋ ಪುರುಷ ಮೃಗ. ಆಗ ಪಾಂಡವರು ಎಲ್ಲರೂ ಕೃಷ್ಣನನ್ನ ಕರೆದರು. ಮಮ ಪ್ರಾಣಾಹಿ ಪಾಂಡವ, ನನ್ನ ಪ್ರಾಣಗಳೇ ಪಾಂಡವರು ಅನ್ನುವ ಕೃಷ್ಣ ಸರ್ವದಾ ಪಾಂಡವರಿಗಾಗೇ ಕಂಕಣಬದ್ಧನಾಗಿದ್ದ. ಆ ಜಗದೊಡೆಯನಾದ ಪರಮಾತ್ಮ ಭಕ್ತರಿಗಾಗಿರ್ತಾನೆ. ಭಕ್ತರು ಆ ಪರಮಾತ್ಮನನ್ನೇ ಕೆಲವು ಸಮಯ ಮರ್ತು ಹೋಗ್ತಾರಂತೆ. ಆದರೂ ಭಗವಂತ ಮರೀತಾನ, ನನ್ನ ಭಕ್ತರು ಚೆನ್ನಾಗಿರಲಪ್ಪ ಅಂತಲೇ ಹೇಳುತ್ತಾನೆ. ಆದ್ದರಿಂದ ಇಲ್ಲಿ ದಯಾಗರನಾದ ಕೃಷ್ಣ ಬಂದ. ಯಾವಾಗ ಕೃಷ್ಣ ಬಂದ ಎಲ್ಲವೂ ಶುಭ. ಜಗದೊಡೆಯನಾದ ಭಗವಂತನ ಆಗಮನ ಶುಭಪ್ರದವಾಯಿತಂತೆ. ಆ ಕೃಷ್ಣ ಪರಮಾತ್ಮ ಬರ್ತಾನಂತೆ. ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ ಜನ ಸುತ್ಕೊಂಡ್ಬಿಟ್ಟಿದ್ರು. ಪುರುಷಾಮೃಗ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ, ಆ ಜನ ಎಲ್ಲ ಸುತ್ತ ಹಾಕೊಂಡ್ಬಿಟ್ಟಿದ್ರು. ಕೃಷ್ಣನಿಗೆ ವರ್ತಮಾನ ಮುಟ್ಟಿತಂತೆ. ಜಗದೊಡೆಯನಾದ ಕೃಷ್ಣ, ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ ಅಪ್ಪ ದಾರಿ ಬಿಡಿ ದಾರಿ ಬಿಡಿ ಅಂತ ಒಳಗಡೆ ಬಂದ. ಬಂದು ನೋಡ್ತಾನೆ, ಪುರುಷಾಮೃಗ ಭೀಮನ ಕಾಲು ಹಿಡ್ಕೊಂಡ್ಬಿಟ್ಟ. ಕೃಷ್ಣ ಪರಮಾತ್ಮ ನೋಡಿದಂತೆ, ಹ ಪುರುಷಾಮೃಗ, ಅಯ್ಯೋ ಅಯ್ಯೋ ಅಯ್ಯೋ ಪುರುಷಾಮೃಗ, ನೀನು ಬಂದ ಅಪ್ಪ. ಹಿಮಾಲಯ ಪರ್ವತದ ಮೇಲೆ ಇರಬೇಕಾದವನು ಮಹಾನುಭಾವ. ಆಹಾ ಧರ್ಮ, ನಿನ್ ಪುಣ್ಯವೇ ಪುಣ್ಯ, ಪುರುಷಾಮೃಗ ಬಂದಿದ್ದಾನೆ. ಅಯ್ಯ, ಆ ಪುರುಷಾಮೃಗ ಎಂತಹ ಮಹಾನುಭಾವ ಎಂದರೆ, ಸರ್ವದಾ ಅವನ ಕಣ್ಣು ನೋಡುವುದು ಶಿವಲಿಂಗವನ್ನೇ, ಅವರ ಬಾಯಿ ಹೇಳುವುದು ಶಿವನಾಮಸ್ಮರಣೆ, ಅವರ ಕಿವಿ ಕೇಳುವುದು ಶಿವನಾಮ ಸಂಕೀರ್ತನೆ, ಅವರ ಕೈ ಯಾವಾಗಲೂ ಹಿಡಿದಿರೋದು ಶಿವಲಿಂಗ ಅಂತ ಅವನ ಕೈ ನೋಡ್ತಾನೆ. ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದ್ದ ಕೃಷ್ಣ ಅಂತಾನಂತೆ. ಅಯ್ಯಯ್ಯ ಪುರುಷಾಮೃಗ, ಯಾವಾಗ್ಲೂ ಶಿವಲಿಂಗವನ್ನೇ ಹಿಡಬೇಕಾದ ನಿನ್ನ ಕೈ ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದೀಯಲ್ಲ, ಯಾಕೆ? ಅವಾಗ ಪುರುಷಾಮೃಗ ನೋಡ್ತಾನೆ, ನಿಜ, ಯಾವಾಗ್ಲೂ ಶಿವಲಿಂಗ ಹಿಡಿಬೇಕಾದ ನಾನು ಭೀಮನ ಕಾಲು ಅಂತ ಬಿಟ್ಟ. ಪುರುಷಾಮೃಗ ಕೈ ಬಿಟ್ಟ, ಭೀಮ ಕಾಲು ಒಳಗೆ ಎಳ್ಕೊಂಡ್ಬಿಟ್ಟ. ಆಮೇಲೆ ಕೃಷ್ಣ ನಗುತ್ತಾನೆ, ಪುರುಷಾಮೃಗನೇ ನೀನೇನು ಸಾಮಾನ್ಯನೇ. ಆಗ ಪುರುಷಾಮೃಗ ನಗುತ್ತಾನೆ, ಕೃಷ್ಣ ನೀನೇನು ಸಾಮಾನ್ಯನೇ, ಕಪಟ ನಾಟಕ ಸೂತ್ರಧಾರಿ ನೀನು, ನೀನಾಡಿಸಿದಂತೆ ಆಡುವ ಜಡವರಿಕೆ ಬೊಂಬೆ ನಾನು, ನಿಂದೆಲ್ಲ ನಾಟಕ ನಾನು ಬಲ್ಲೆ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ಅಪ್ಪ ನೀನು ಬೇರೆಯಲ್ಲ, ಶಿವ ಬೇರೆಯಲ್ಲ, ಬಾ ಪುರುಷಾಮೃಗನನ್ನ ಕರೆ ತಂದವರೇ. ಹಸ್ತಿನಾಪುರದಲ್ಲಿ ಭವ್ಯವಾದ ಮಂಟಪ, ಭಕ್ತರೆಲ್ಲರೂ ಸೇರಿದ್ದಾರೆ, ಆ ಪುರುಷಾಮೃಗನನ್ನು ಕರೆತಂದು ಮಂಟಪದಲ್ಲಿ ಕೂರಿಸಿದ್ದಾರೆ. ಭವ್ಯವಾದ ಮಂಟಪ ರಚನೆಯಾಗಿದೆ. ಲೋಕನಾಯಕನಾದ ಭಗವಂತನ ಧ್ಯಾನವನ್ನೇ ಮಾಡ್ತಾ, ಆ ದಯಾಮಯನಾದಂತಹ ಶಿವಪೂಜೆಯನ್ನು ಮಾಡ್ತಾ ಎಲ್ಲ ಭಕ್ತರು ಸೇರಿದ್ದಾರಂತೆ. ಭಗವಂತನಾದ ಲೋಕನಾಯಕನಾದ ಶಿವನಿಗೆ ತಮ್ಮ ವಂದನೆಯನ್ನು ಅರ್ಪಣೆಯನ್ನು ಮಾಡುತ್ತಿದ್ದಾರೆ.

ಭಕ್ತ ಜನರು ಎಲ್ಲರೂ ಸೇರಿ ದಯಾಗರನಾಗಿರುವ ಶಿವನನ್ನ ಬರಮಾಡಿದ್ದಾರೆ. ಭೂಲೋಕಕ್ಕೆ ಇಳಿದು ಬಾ ತಂದೇ ಎಂದು ಪ್ರಾರ್ಥಿಸಿದಾಗ ಆ ಮಹಾಮಹಿಮರಾದ ಭಕ್ತರ ಕೋರಿಕೆ ನೀರೇರಿಸುವ ಸಲುವಾಗಿ ಪಾರ್ವತಿ ಸಹಿತನಾಗಿ ಶಿವನೇ ಪ್ರತ್ಯಕ್ಷನಾದ, ಆಶೀರ್ವಾದ ಮಾಡಿದ. ಪುರುಷಾಮೃಗ, ನೀನಿರುವ ಎಡೆಯೆಲ್ಲವೂ ಸುಭಿಕ್ಷೆಯಾಗಲಪ್ಪ. ಯಾರು ಈ ಪುರುಷಾಮೃಗನ ದಿವ್ಯ ಚರಿತೆಯನ್ನು ಕೇಳುವರೋ ಹೇಳುವರೋ ಪಠಣಗೈವರೋ ಅವರ ಅಭಿಷ್ಟಗಳೆಲ್ಲವೂ ಈಡೇರಲಿ ಎಂಬುದಾಗಿ ಭಗವಂತನೇ ಆಶೀರ್ವದಿಸಿ ಅನುಗ್ರಹಿಸಿದ ಎಂಬತಕ್ಕಂತಹ ಈ ದಿವ್ಯವಾದಂತಹ ಪುರುಷಾಮೃಗ ಚರಿತ್ರೆ, ಶಿವಭಕ್ತ ಪುರುಷಾಮೃಗ ಎಂಬತಕ್ಕಂತಹ ದಿವ್ಯವಾದ ಈ ಚರಿತೆಯನ್ನ ಕೇಳಿದವರಿಗೆ ಎಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ ಎಂದು ಹಿರಿಯರೇ ಹರಿಸಿಕೊಂಡಾಡಿದ್ದಾರೆ. ಅಂತಹ ಕೃಷ್ಣನ ಒಲಿಮೆಗೆ ಪಾತ್ರರಾದಂತಹ ಪಾಂಡವರು ಆಚರಿಸಿದರಂತೆ ಮಹಾನುಭಾವನ

ಸುಂದರವಾದ ಪುರುಷಾಂಬೃಗನನ್ನು ಕರೆತಂದು ದಿವ್ಯವಾದ ವೈಭವೋಪೇತವಾದ ಯಾಗ. ಪುರುಷಾಂಬೃಗನೇ ಮುಂದಾಳತ್ವವನ್ನು ವಹಿಸಿ ಕೂತಿದ್ದಾನೆ. ಆ ಯಾಗ ಭವ್ಯವಾದ ತೆರೆದೊಳಗಾಗಿ ಹಿರಿಯರು ಎಲ್ಲರೂ ಸೇರಿ ಆಚರಣೆ ಮಾಡುತ್ತಿದ್ದಾರೆ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ದಿವ್ಯ ಸ್ವರೂಪಾನಂದ ಘನ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ ಮನಶ್ಚಕ್ಷುಶೋತ್ರಜಿ ವಗ್ರಾಣ ರೂಪ ವಿದ್ಯುತ್ ಅಗ್ನಿಜಲ ಔಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪತಿರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಅಗ್ನಿಗೆ ಯಜ್ಞೇಶ್ವರನಿಗೆ ಅರ್ಪಣೆಯನ್ನು ಮಾಡುತ್ತಾ ಜಗತ್ತಿಗೆಲ್ಲ ಮಂಗಳವನ್ನು ಕೋರಿದರಂತೆ ಪಾಂಡವರು. ಅಂದಿನಿಂದ ಮೊದಲಾಗಿ ಇಂದಿನವರೆಗೂ ಭವ್ಯವಾದ ಈ ಚರಿತ್ರೆಯನ್ನ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಪಾಡುತ್ತಿದ್ದಾರೆ. ಅಂತಹ ದಿವ್ಯವಾದ ಪುರುಷಾಂಬೃಗರ ಈ ಚರಿತ್ರೆ ನಾವು ನೀವುಗಳೆಲ್ಲರೂ ಇಷ್ಟು ಹೊತ್ತು ಆಲಿಸಿದೆವು ಅನ್ನುವುದಾದರೆ ಈ ಕಥೆ ಕೇಳಿದವರಿಗೆ ಶುಭವಾಗಲಿ, ಭಗವಂತನ ಆಶೀರ್ವಾದವಾಗಲಿ ಎಂದು ಪ್ರಾರ್ಥಿಸುತ್ತಾ ದಯಾಮಯನಾದ ಭಗವಂತನಿಗೆ ನಾವುಗಳೆಲ್ಲರೂ ಸೇರುತ್ತಾ ಮಂಗಳವನ್ನು ಪಾಡೋಣ. ಮಂಗಳವಾದ

0: ಕೇಳುಗರೆ, ಇದುವರೆಗೂ ಭೀಮಾ ಗರ್ವಭಂಗ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚಾಗಿ ತೆಂಗು, ಬಾಳೆ, ಶುಂಠಿ, ಅರಿಶಿಣ ಹಾಗೂ ಅಡಿಕೆ ಬೆಳೆಗಳಿಗೆ ಹೆಚ್ಚಾಗಿ ಜನಗಳು ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆ ಜೊತೆಯಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೂವಿನ ಬೆಳೆಗಳಿಗೂ ಸಹಿತ ನಮ್ಮಲ್ಲಿ ಬೇಡಿಕೆ ಈಗ ಬರ್ತಾ ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ತೆಂಗು. ತೆಂಗು ಯಾಕೆ ಬೇಡಿಕೆ ಬಂತು ಅಂದರೆ, ಈಗ ನಮ್ಮಲ್ಲಿ ತುಂಬ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣ, ಮತ್ತು ಬೇಸಿಗೆಯಲ್ಲಿ ಈಗ ಎಳ್ನೀರನ್ನು ಬೇಕಾಗಿರೋದ್ರಿಂದ ಎಲ್ಲರೂ ಈಗ ತೆಂಗಿನ ಬೆಳೆಗೆ ಬರ್ತಾ ಇದ್ದಾರೆ. ಕಾರಣ, ತೆಂಗಿನ ಬೆಳೆಯಲ್ಲಿ ಉಪ ಬೆಳೆಗಳನ್ನಾಗಿ ಅಥವಾ ಮಿಕ್ಸ್ಡ್ ಫಾರ್ಮಿಂಗ್ ಅಂತೇಳಿ ನಾವು ಬೆಳೆಯಲಿಕ್ಕಿರೋ ನಮ್ಮ ರೈತ ಬಾಂಧವರು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ತರಕಾರಿ ಬೆಳೆ ಇರ್ಬೋದು, ಬಾಳೆ ಇರ್ಬೋದು, ಪಪಾಯ ಇರ್ಬೋದು, ಅಥವಾ ಈ ಕರಿಬೇವು ಇರ್ಬೋದು, ಈ ಥರ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಮೈನ್ ಕ್ರಾಪಾಗಿ ತೆಂಗನ್ನು ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೆ ಆದಾಯ ಇದೆ. ಅದೊಂದನ್ನೇ ಬೆಳೆ ಬೆಳೆಯುವ ಬದಲು ಜೊತೆ ಜೊತೆಯಾಗಿ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದಿಂದ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ತೆಂಗು ಅಭಿವೃದ್ಧಿ ಮಂಡಳಿ ಇದರಿಂದ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತ ಬಾಂಧವರು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ತಾವು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ನಾವು ಸಹಾಯಧನ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇದೆ. ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಹೆಚ್ಚಿಗೆ ಕೋಕೋನಟ್ ನರ್ಸರಿ ಮಾಡಿ ತುಂಬ

ಉಳ್ಕೊಂಡು ಅವು ಇನ್ನೂ ಸಹಿತ ಆಗಿನೇ ಇದಾವೆ. ಸೊ ಸೇಲ್ ಆಗಿರಲಿಲ್ಲ. ಸೊ ಅದಾದ ತಕ್ಷಣ ನಮ್ಮಲ್ಲಿ ತೆಂಗಿನ ಬೆಲೆ ಕೆಜಿಗೆ 60-70 ರೂಪಾಯಿ ತನಕನೂ ಹೋಯ್ತು. ಹೀಗಾಗಿ ಎಲ್ಲರೂ ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಹುಣಸೂರು ತಾಲೂಕಿನಲ್ಲಿ ಕೇವಲ ಒಂದು 8,000 ಕಾಯಿಗಳನ್ನು ಹಾಕಿದ್ದೀವಿ. ಸೊ ಆ 8,000 ನಮಗೆ ಎಲ್ಲ ಹೋಗಿ ಒಂದು 5,000 ಗಿಡ ಬರ್ಬೋದು. ನಮಗೆ ಬೇಡಿಕೆ ನೋಡಿದ್ರೆ ಈಗ ಈ ವರ್ಷಕ್ಕೆ ಒಂದು ಸುಮಾರು 15,000-20,000 ಇದೆ. ಹೀಗಾಗಿ ನಾವು ನಮ್ಮಲ್ಲಿ ಇರತಕ್ಕಂಥವನ್ನ ಎಷ್ಟು ಸಾಧ್ಯನೋ ಅಷ್ಟು ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರೈತರು ಸ್ವಂತವಾಗಿ ಹೆಸರನ್ನು ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರೋ ಕಡೆ ರೈತ ಬಾಂಧವರು ಅದನ್ನು ಸೆಲೆಕ್ಟ್ ಮಾಡಿ ನಾಟಕ ಮಾಡ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಇಲಾಖೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದರ ಈಗ ನಮ್ಮಲ್ಲಿ ಈಗ ಇರೋ ದರ ಒಂದು ಸಸಿಗೆ 18 ಅಂದರೆ 1.5 ವರ್ಷ ಗಿಡಕ್ಕೆ 75 ರೂಪಾಯಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ರೇಟ್ ಬರುತ್ತೋ ಆ ರೇಟನ್ನು ನಾವು ಕೊಡ್ತೀವಿ. ಈಗ ಪ್ರಸ್ತುತ ನಮಗೆ 75 ರೂಪಾಯಿನ ಇದೆ. ಹೈಬ್ರಿಡ್ ಹಾಲನ್ನು ಹೆಚ್ಚಾಗಿ ನಮಗೆ ಎಳ್ನೀರಿಗೆ ಪರ್ಪಸ್ಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿ ತಿಪ್ಪು ಹಾಲು, ಸಕ್ಕರೆಟ್ ಹಾಲು ಇವೆಲ್ಲ ಏನಿದೆ ನಮ್ಮ ಲೋಕಲ್ ತಳಿಗಳು, ಕೊಬ್ಬರಿಗೂ ಆಗುತ್ತೆ ಎಳ್ನೀರಿಗೂ ಆಗುತ್ತೆ. ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೇದು. ಎಳ್ನೀರೇ ಬೇಕು ಸರ್, ನಮ್ಗೆ ತುಂಬ ದಿವಸ ಆಗಿರೋ ಕಾಯಕ್ಕಾಗೋದಿಲ್ಲ. ಎಳ್ನೀರು ಹೈಬ್ರಿಡ್ಸ್ ಹಾಕಿದರೆ T2D ಅಥವಾ T2T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರು ಬಗ್ಗೆ ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸರದ ಇರ್ಬೋದು, ಈಗ ನಮ್ಮ CAPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಮುಂಡಮ್ ಇದೆ, ಎಲ್ಲ ಚೌಗಾಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮಗೆ ಎಳ್ನೀರಿಗೂ ಬೇಕು ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು, ಬೇಡಿಕೆ ತುಂಬ ಇದೆ. ಈಗ ನಮ್ಮ ಇಲಾಖೆ ಮಟ್ಟದಲ್ಲಿ ನಾವು ಹೇಳೋದಾದರೆ, ಈಗ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಬಂದು ಆ ಒಂದು ಗರ್ತ್ ಏನು ನಮ್ಮ ಸ್ಟೆಮ್ ಗರ್ತ್ 6-7 ಎಲೆ ಇರಬೇಕು, 18 ತುಂಬಿರಬೇಕು. ಅಂಥ ಸಸಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ತುಂಬ 5-6 ಅಥವಾ ತುಂಬ ಗರ್ತ್ ಕಡಿಮೆ ಇರತಕ್ಕಂಥ ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು. ಸೊ ನಾವು ಆಯ್ಕೆ ಮಾಡೋದು ಮಿನಿಮಮ್ ಸೊ 100 ಹಾಕಿದರೆ ಅದರಲ್ಲಿ ಚೆನ್ನಾಗಿರತಕ್ಕಂಥದ್ದು 65-70% ಮಾತ್ರ ತಗೋತೀವಿ. ಸೊ ಉಳಿದಿದ್ದನ್ನೆಲ್ಲ ಅಲ್ಲೇ ಡಿಸ್ಕಾರ್ಡ್ ಮಾಡಿ ಸುಟ್ಟಾಕಿ ಸೊ ಒಳ್ಳೆ ಗಿಡಗಳನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. 6-7 ಎಲೆ ಇರಬೇಕು ಅಥವಾ 18 ಮಿನಿಮಮ್ ಅಥವಾ 15-18 ಅಂಥ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ, 5-6 ಕೊಡಿ ಸರ್ ಬರಲಿ, ನಮ್ಗೆ ಚಿಗ್ಗಿಡನ್ನ ಬೇಕು, ಚಿಗ್ಗಿಡನ್ನ ಬೇಕು, ನಮ್ಮಲ್ಲಿ ಬಂದು ಆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ದಯಮಾಡಿ ಯಾರೂ ನೆಡಬಾರ್ದು. ನಟ್ರೆ ಮುಂದಕ್ಕೆ ಬರ್ತಕ್ಕಂಥ ಇಳುವರಿ ಮತ್ತು ಅದ್ರ ಬರ್ತಕ್ಕಂಥ ಕೊಬ್ಬರಿ ಕಂಟೆಂಟ್ ಕಡಿಮೆ ಆಗುತ್ತೆ. ಉದ್ಯೋಗ ಖಾತ್ರಿಯಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಮಾತ್ರ ಇದೆ. ಹಿಂದೆ ನಮಗೆ ಬಾಳೆ ಪಪ್ಪಾಯ ಇದಕ್ಕೆಲ್ಲ ನಾವು ಕೊಡ್ತಾ ಇದ್ವಿ, ಈಗೆಲ್ಲ ಜಿರಾಮ್ಜಿ ಯೋಜನೆ ಎಲ್ಲ ಲಾಸ್ಟು ನರೇಗಾದಲ್ಲೇ ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಉದ್ಯೋಗ ಖಾತ್ರಿಯಲ್ಲಿ ಸಹಿತ ನಾವು ಇದನ್ನು ಕೊಡ್ತೀವಿ. ಹಾಗೇನೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಇದೆ, ಆ ಯೋಜನೆಯಲ್ಲಿ ಸಹಿತ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಪ್ರಯೋಜನ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ. ನಂತರ ಈಗ ಪ್ರಧಾನ ಅಡಿಕೆ ಬರ್ತಾ ಇದೆ, ಅಡಿಕೆಗೆ ನಾವು ಯಾವುದನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದರೂ ಅಡಿಕೆನ ತುಂಬ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಕ್ಸ್ಪೋರ್ಟು ಅಥವಾ ಈ ಗುಟ್ಕಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಗ ತುಂಬ ಸಮಸ್ಯೆ ಆಗುತ್ತೆ. ಇಲಾಖೆ ವತಿಯಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಕೊಡ್ತಾ ಇಲ್ಲ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ತೆಂಗಲ್ಲಿ ಅಡಿಕೆನ ಜಾಸ್ತಿ ಬೆಳೀತಾರೆ. ಆಕ್ಚುಲಿ ತೆಂಗಲ್ಲಿ ಅಡಿಕೆನ ಹಾಕಬಾರ್ದು ಟೆಕ್ನಿಕಲ್ ಆಗಿ, ಆದರೂ ರೈತ ಬಾಂಧವರು ಏನು ಮಾಡ್ತಾರೆ ಅಂತ 40 ಹಾಕಿದ್ವಿ ಸರ್, 2 ಹಾಕೋತೀವಿ ಸರ್ ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ನಮ್ಮ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಳೆ, ತಂಬಾಕು ಬೆಳೆ ಬಿಟ್ಟರೆ ನಮ್ಮಲ್ಲಿ ರಾಗಿ ನೆಕ್ಸ್ಟ್ ನಮ್ಮವೆಲ್ಲ ಇದೆ. ಸೊ ಈ ತಂಬಾಕು ಬೆಳೆ ತುಂಬ ಈ ಸಾರಿ ರೇಟ್ ಕಡಿಮೆ ಆಗಿದೆ, ಮತ್ತೆ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ರೇಟ್ ಕಡಿಮೆ ಆದರೂ ಸಹಿತ ಬೆಳೆಯೋರು ಜಾಸ್ತಿ ಆಗ್ತಾರೆ. ಕಾರಣ ಇಷ್ಟೇ, ಅದರಲ್ಲಿ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಸೊ ತಂಬಾಕು ಧೂಮಪಾನ ಅಂತ ಎಲ್ಲರೂ ಗೊತ್ತಿದೆ, ಆದರೂ ಸಹಿತ ಯಾರೂ ಅದನ್ನು ಬಿಡ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇದ್ದೀವಿ, ಈ ಥರ ಮಾಡಬಾರ್ದು, ಹೆಲ್ತ್ ಎಸಾರ್ಟ್ಸ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಎಲ್ಲ ಸೌದೆ ಏನೇನಿದೆ ನ್ಯಾಚುರಲ್ ಆಗಿ ಅವೈಲಬಿಲಿಟಿ ಇರೋವೆಲ್ಲನೂ ಹಾಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ತಂಬಾಕು ಬಿಟ್ಟು ತೋಟಗಾರಿಕೆಗೆ ಶಿಫ್ಟ್ ಆಗ್ತೀವಿ ಅನ್ನೋರಿಗೆಲ್ಲ ನಾವು ಬಾಳೆ, ಪಪ್ಪಾಯ, ತೆಂಗು, ಮಾವು ಈ ಥರ ಏನೇ ಬೆಳೆಗಳಿಗೂ ಬಂದರೂ ಸಹಿತ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೊಂದು ದುರಾದೃಷ್ಟ ನಮ್ಮಲ್ಲಿ ಏನು ಅಂತಂದರೆ, ಈಗ ತರಕಾರಿನ ಬೆಳ್ಕೊಬಿಡ್ತಾರೆ, ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಅದೇ ಜಾಗಕ್ಕೆ ಮತ್ತೆ ಅವರು ತಂಬಾಕನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಸರ್ ಏನು ಮಾಡೋ ಸರ್ ಬೇಕಾಗುತ್ತೆ ಸರ್ ನಮಗೆ ಅಂತೇಳಿ, ಲೈಸೆನ್ಸ್ ಇರೋವರಿಗೆ ಕೊಡ್ತೀವಿ ಸರ್, ಲೈಸೆನ್ಸ್ ಇಲ್ದಿರೋರಿಗೆ ಯಾರಿಗೂ ನಾವು ಸಹಾಯಧನ ಕೊಡ್ತಾ ಇಲ್ಲ. ಲೈಸೆನ್ಸ್ ಯಾರಿದೆ ಅವ್ರನ್ನೇ ಹುಡುಕಿ ನಾವು ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ತರಬೇತಿಗಳನ್ನು ಸಹಿತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಶ್ರಮನ ಈ ಸಾರಿಯಿಂದನೂ ಜಾಸ್ತಿ ಮಾಡಿ ನಾವು ತಂಬಾಕುವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರಿಗೆ ಬೇಗವಾಗಿ ದುಡ್ಡು ಸಿಗ್ಬಿಡ್ತೇವೆ ಅನ್ನೋದೇ ಎಲ್ಲರಿಗೂ ರೈತರಿಗೆ ಇರ್ತಕ್ಕಂಥದ್ದು ಒಂದು ಕಾಮನ್ ಜನರಲ್
ಟೆಂಡೆನ್ಸಿ.

ಈಗ ಸೊ ಹಾಗಾಗಿ ರೈತರು ನಮಗೆ ಬೇಗ ದುಡ್ಡು ಸಿಗುತ್ತೆ, ಬೇಗ ಇದಾಗ್ಬಿಡುತ್ತೆ ಅನ್ನೋದೊಂದು ಇದು. ಮತ್ತೆ ಅದಾಗತಕ್ಕಂತ ಏನು ಈ ಕೆಮಿಕಲ್ಸ್ ಇದೆ, ಆ ಕೆಮಿಕಲ್ ಇಂದ ಭೂಮಿನೂ ಬರಡ್ ಆಗ್ತಾ ಇದೆ. ಈಗ ಅಲ್ಲಿ ಆಗಿರತಕ್ಕಂಥ ಅಲ್ಲಿ CAN ಅಂತ ಹಾಕ್ತಾರೆ, ಬಟ್ ಅದು ತುಂಬಾ ಮಣ್ಣನ್ನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಬೇಗ ಇಳುವರಿ ಬರ್ಬೋದು, 4 ತಿಂಗಳಿಗೆ ಒಂದು ಕ್ರಾಪ್ ಮುಗಿದೋಗುತ್ತೆ, ಮಳೆಯ ಆಶ್ರಿತ. ಹಾಗೆ ಲೇಬರ್ ಓರಿಯೆಂಟೆಡ್ ಆಗಿ ನೋಡಿದಾಗ ಸರ್ ನಮಗೆ ಬೇಡವೇ ಬೇಡ ಅಂತ ನಮ್ಮ ಹತ್ರ ಬಂದು, ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಬೇಡವೇ ಬೇಡ ಸರ್ ಅಂತ ಮತ್ತೆ ನೋಡಿದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಸೊ ಅದನ್ನ ರೈತರು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಪ್ರವರ್ತನೆ ಆದರೆ ತುಂಬಾ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಈಗ ಏನು ನಮಗೆ ಟೊಬ್ಯಾಕೋದಲ್ಲಿ 3-4 ತಿಂಗಳಿಗೆ ಬರುತ್ತೆ, ಸೊ ಅದೇ ತರ ನಮ್ಮಲ್ಲಿ ತರಕಾರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮೆಣಸಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆ ಬೆಳಿಬೋದು, ನಮ್ಮ ತರಕಾರಿಗಳಾದಂತ ಕೋಸು, ಹೂಕೋಸು, ಎಲೆಕೋಸು, ನವಿಲ್ ಕೋಸು ಎಲ್ಲಾನು ಬೆಳಿಬೋದು. ಬೆಳಿಲಿಕ್ಕೆ ನಾವು ಅವ್ರಿಗೆ ಸಹಾಯಧನ ಕೊಡ್ತಾ ಇದೀವಿ. ಹಾಗೇನೆ ಬಾಳೆ, ಪಪ್ಪಾಯ, ಮಾವು, ತೆಂಗು ಇದನ್ನೆಲ್ಲಾನು ಮಾಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮತ್ತೆ ತರಬೇತಿಗಳನ್ನು ಸಹಿತ ಹಮ್ಮಿಕೊಂಡು ಅವರಿಗೆ ನಾವು ಹೇಳ್ತೇವೆ. ಅದ್ರ ಜೊತೆಗೇನೆ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ ಅನ್ಗೋಡು ಭಾಗದಲ್ಲಿ ತುಂಬಾನೇ ಇದ್ರದ್ದು ಪ್ರಭಾವ ಜಾಸ್ತಿ ಇದೆ ತಂಬಾಕಿಂದು. ಸೊ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಈಗ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಶುಂಠಿ ಬೆಳೆಗೆ ಬಹಳ ಆಗ್ತಾ ಇದಾರೆ. ಈ ನಮ್ಮ ತಾಲೂಕಿನಲ್ಲಿ ಅನ್ಗೋಡು ಭಾಗದಲ್ಲೇ ಸುಮಾರು ಒಂದು 4-5 ಸಾವಿರ ಎಕರೆಯಷ್ಟು ಶುಂಠಿ ಬಿತ್ತನೆ ಆಗಿದ್ದಾರೆ ಈಗ ಅದನ್ನ. ಸೊ ಅದ್ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಇನ್ನು ಜಾಸ್ತಿ ನಮ್ಮ ತಂಬಾಕು ಬೆಳೆ ಬಿಟ್ಟು ಪರ್ಯಾಯ ಬೆಳೆಗೆ ನಮ್ಮ ಅಟಿಕಚರ್ಕ ಬರಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್. ಶುಂಠಿ ತುಂಬಾನೇ ಚೆನ್ನಾಗಿ 9 ತಿಂಗಳ ಕ್ರಾಪ್ಸ್. ಈಗ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾನು ಲೀಸಿಗೆ ಅಂತೇಳಿ ಮಾಡ್ತಾ ಇದಾರೆ ಸರ್. ಅದೊಂದು ಬಿಡಬೇಕು. ಲೀಸಿಗೆ ಮಾಡಿದಾಗ ಎಲ್ಲಾ ಕೇರಳಿಯನ್ಸ್ ಅವ್ರು ಕೊಡ್ತಾ ಇದಾರೆ ಸರ್. ಅವ್ರು ಯಥೇಚ್ಛವಾದ ಗೊಬ್ಬರಗಳನ್ನ ಹಾಕ್ಬಿಟ್ಟು ಸಾಯಿಲ್ ಅನ್ನ ಫಲವತ್ತತೆ ಕಡಿಮೆ ಮಾಡ್ತಾ ಇದಾರೆ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲಾ ಈ ತೆಂಗಿನ ತೋಟಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಅಡಿಕೆ ತೋಟಗಳನ್ನು ಆಗ್ತಾ ಇದಾರೆ. ಸೊ ಅಲ್ಲಿ ಯಥೇಚ್ಛವಾದ ಗೊಬ್ಬರ ಹಾಕೋದ್ರಿಂದ ಮತ್ತೆ ಹೆಚ್ಚಿನ ವೀಡಿಸೈಡ್ಸ್ ಕಳೆನಾಶಕಗಳನ್ನ ಸಿಂಪಡಿಸೋದ್ರಿಂದ ಏನು ತೆಂಗಿದೆ ಅಥವಾ ಅಡಿಕೆ ಇದೆ ಅಥವಾ ಬಾಳೆ ಇದೆ ಅವೆಲ್ಲಾನು ಬೇರೆಲ್ಲ ಕೊಳತೋಗಿ ಈ ಮಳೆಗಾಲ ಮತ್ತೆ ಗಾಳಿ ಬಂದಾಗ ಮರಗಳು ಬೀಳ್ತಾ ಇದಾವೆ ಸರ್. ಸೊ ದಯಮಾಡಿ ಅವನ್ನ ನೀವು ಸಪರೇಟ್ ಆಗಿ ಮಾಡಿ ಏನು ನಮ್ಮ ಇಲಾಖೆಯ ಅಥವಾ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದ್ರ ಪ್ರಕಾರ ಗೊಬ್ಬರಗಳನ್ನು ನಾವು ನೀಡೋದಾದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಯಥೇಚ್ಛವಾದ ಗೊಬ್ಬರ ಕೊಡೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗಿ ಇರುವ ಮರಗಳು ಸಹಿತ ಹಾಳಾಗ್ತಾ ಇದಾವೆ. ಸೊ ಹಾಗಾಗಿ ಏನು ನಮ್ಮ ಇಲಾಖೆ ಅಥವಾ ರೆಕಮೆಂಡೇಶನ್ಸ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇವರು ಬೇಗ ಜಾಸ್ತಿ ಇಳುವರಿ ಬರಬೇಕು ಅಂತೇಳಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸೊ ಭೂಮಿ ಫಲವತ್ತತೆ ಹಾಳಾಗಿ ಇದು ಮಾಡ್ತಾ ಇದ್ದಾರೆ. ಅರ್ಶಿನ ಒಳ್ಳೆ ರೇಟ್ ಇದೆ. ಶುಂಠಿಯಲ್ಲಿ ಬಂದು ರೇಟ್ ಸರ್ ಬಹಳ ಕಡಿಮೆ ಆಗಿದೆ. 1,500-2,500 ರೂಪಾಯಿ ಅಷ್ಟೇ ನಿಂತಿದೆ. ಈಗ ಒಂದು ಸ್ವಲ್ಪ 2,500-3,000 ರೂಪಾಯಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ವೈಸ್ ಕಂಪೇರ್ ಮಾಡಿದಾಗ ಅರ್ಶಿನ ಚೆನ್ನಾಗಿದೆ. ಜಾಸ್ತಿ ಕಲ್ಟಿವೇಷನ್ ಆಗ್ತಾ ಇದೆ ಪಿರಿಯಾಪಟ್ಟಣ ಭಾಗ, ನಮ್ಮ ತಾಲೂಕು ಮತ್ತೆ ಈವನ್ ಮಡಿಕೇರಿ ಕೂಡ ನಮ್ಮಲ್ಲಿ ಈಗ ಶುಂಠಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಇಲ್ಲೆಲ್ಲಿ ಈಗ ಭತ್ತ ಬೆಳೀತಿದ್ರೆ ಆ ಭಾಗಕ್ಕೆಲ್ಲನು ಶುಂಠಿ ಆಗ್ತಾ ಇದಾರೆ. ಶುಂಠಿನ ಹಾಕೋದ್ರಿಂದ ಒಳ್ಳೇದು. ನಮ್ಮ ರೆಕಮೆಂಡೇಶನ್ಸ್ ಫರ್ಟಿಲೈಸರ್ಸ್ ಇದೆ ಅದು ಕೊಟ್ಟರೆ ಒಳ್ಳೇದು. ಹೆಚ್ಚಿಗೆ ಅವರು ಲಾಭ ಬೆಳಿಬೇಕು, ಹೆಚ್ಚಿಗೆ ತೂಕ ಬರಬೇಕಾದ್ರಿಂದ ಈ ಬೇರೆ ಬೇರೆ ಗೊಬ್ಬರಗಳೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಒಂದು ಹಾಳಾಗ್ತಾ ಇದೆ. ನೀರಿನ ಆಶ್ರಯ ಮೇಜರ್ ಆಗಿ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ನಾವು ಹನಿ ನೀರಾವರಿ ಸಹಾಯಧನ ಸಹಿತ ನಾವು ಕೊಡ್ತಾ ಇದೀವಿ. ಬಟ್ ಶುಂಠಿ ಮತ್ತೆ ಅರ್ಶಿನಕ್ಕೆ ನಾವು ಕೊಡ್ತಾ ಇಲ್ಲ ಸರ್, ಕಮರ್ಷಿಯಲ್ ಕ್ರಾಪ್ ಅಂತೇಳಿ. ಬಟ್ ಅದು ಮೈಕ್ರೋ ಸ್ಪ್ರಿಂಕ್ಲರ್ ಅಂತೇಳಿ ರೈತರು ಬಂದವರನ್ನ ಹಾಕೊಳ್ತಾ ಇದಾರೆ, ಅದು ಒಳ್ಳೆ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹನಿ ನೀರಾವರಿ ಸಹಿತ ನಾವು ಕೊಡ್ತಾ ಇದೀವಿ. ಅಂತರ್ಜಲ ಪ್ರಮಾಣ ಚೆನ್ನಾಗಿದೆ ಸರ್, ಯಾಕೆಂದ್ರೆ ಸುತ್ತು ಚಾನಲ್ಸ್ ಇದೆ, ಲಕ್ಷ್ಮಣ ತೀರ್ಥ ನದಿ ಏರಿತಾ ಇರೋದ್ರಿಂದ 400-500 ಅಡಿ ಒಳಗಡೆ ಒಳ್ಳೆ ನೀರು ಸಿಗ್ತಾ ಇದೆ. ಹಿಂದೆ ಎಲ್ಲನೋ 100-200 ಅಡಿಯಲ್ಲೇ ಸಿಗ್ತಾ ಇತ್ತು. ಸೊ ಈಗ ನೀರಿನ ಅಭಾವ ಆಗ್ತಾ ಇರೋದ್ರಿಂದ ಒಂದು 500-600 ಅಡಿಗೆ ಹೋಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಇದು ನಮ್ಗೆ ಗೊತ್ತಾಗ್ತಿರಲ್ಲ, ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಳೆಗಳ ಮೇಲೇನೂ ವೈಪರೀತ್ಯ ಬೀಳ್ತಾ ಇದೆ. ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಹೋಗಿ ನಮ್ಮ ಸ್ಟಾಫ್ ಎಲ್ಲನು ಏನು ಮಲ್ಚಿಂಗ್ ಇದೆ, ಮಲ್ಚಿಂಗ್ನ ಮಾಡ್ಕೋಬೇಕು, ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ನೀರಾವರಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ನೀರೆಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಒಂದು ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಚಿಂಗ್ನ ಸಿಸ್ಟಮ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀವಿ. ಮಲ್ಚಿಂಗ್ ಸಿಸ್ಟಮಲ್ಲಿ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಸಹಾಯಧನನ ಎಷ್ಟು ಜನಕ್ಕೆ ಬರುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆಯೇ ಮಲ್ಚಿಂಗಲ್ಲಿ ಅವರು 2 ತರನೂ ಮಾಡ್ಕೋಬಹುದು. ನ್ಯಾಚುರಲ್ ಮಲ್ಚಿಂಗು, ಈಗ ತೆಂಗಿನ ಮೊಟ್ಟೆ, ತೆಂಗಿನ ಗರಿ ಬಿದ್ದಿರುತ್ತೆ, ಕಟ್ ಮಾಡಿ ಅಲ್ಲೇ ಹಾಕ್ಬೋದು. ಇಲ್ಲ ಪಾಲಿಥಿನ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ನ ಹಾಕ್ಬಿಟ್ಟು ಮಾಯಿಸರ್ ಕನ್ಸರ್ವೇಶನ್ ಮಾಡಬಹುದು, ನೀರಾವರಿನ ಕಡಿಮೆ ಮಾಡಲಿಕ್ಕೆ ಮಾಡಬಹುದು. ಇದರಲ್ಲಿ ವಾರ್ಷಿಕ ಬೆಳೆಗಳಂದ್ರೆ ಈಗ ಕಲ್ಲಂಗಡಿ ಹಾಕಿರೋರು, ಈವನ್ ನಮ್ಮ ಮೆಣಸಿ ಟೊಮಾಟೊ ಹಾಕಿರೋರೆಲ್ಲಾನು ಈಗ ಮಲ್ಚಿಂಗ್ ಮಾಡ್ತಾ ಇದಾರೆ. ಈಗ ಅದೇ ತರ ಈಗ ನಾವು ತೆಂಗು ಅಡಿಕೆಗೆಲ್ಲ ಹೋದಾಗ ಅಲ್ಲಿ ಬಿದ್ದಿರತಕ್ಕಂತ ಗರಿ ಅಂತ ಏನಂತೀವಿ ಅಥವಾ ಮೊಟ್ಟೆ ಅಂತ ಏನ್ ಹೇಳ್ತೀವಿ, ಅದನ್ನ ಕಟ್ ಮಾಡಿ ನಾವು ಸುತ್ತನೂ ಅಲ್ಲೇ ಹಾಕಿ ಅದರದ ಗೊಬ್ಬರನೂ ಆಗುತ್ತೆ, ಅದ್ರ ಹೆಚ್ಚಿನ ಪೊಟಾಷಿಯಂ ಕಂಟೆಂಟ್ ಇರುತ್ತೆ. ಸೊ ಅದ್ರ ಬರ್ತಕ್ಕಂತ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಉದುರೋದಂತ ಏನಿತ್ತೀವಿ ನೆಟ್ ಡ್ರಾಪಿಂಗ್ ಅಂತೇಳಿ, ಅದನ್ನ ಸಮಸ್ಯೆನೂ ಕಡಿಮೆ ಆಗುತ್ತೆ.
ಹಣ್ಣಿನ ಬೆಳೆಗಳು ನಮ್ಮಲ್ಲಿ ಈಗ

ಬಾಳೆ ತುಂಬಾ ಚೆನ್ನಾಗಿದೆ ಸರ್, ಫಾಲೋಡ್ ಬೈ ಪಪ್ಪಾಯ ಇದೆ. ಮಾವು ಸ್ವಲ್ಪ ನಮ್ಮ ಬಿಳಿಕೆರೆಯ ಡ್ರೈಲ್ಯಾಂಡ್ ಅಲ್ಲಿ ಬೆಳೀತಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಬಗ್ಗೆನೆ ಮಾತಾಡೋದು ತುಂಬಾ ಸೂಕ್ತ ಅನ್ಸುತ್ತೆ ಸರ್. ಈಗ ಹುಣಸೆ ಇರ್ಬೋದು, ಹುಣಸೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಧಾನ್ಯತೆ ಬರುತ್ತೆ. ನೇರಳೆ ಹಣ್ಣು, ಜಮ್ಮು ನೇರಳೆ ಇದೆ, ಅದನ್ನು ಮಾಡಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಅದು ಬಿಟ್ಟರೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಮ್ಮಲ್ಲಿ ಒಂದು 4-5 ಜನ ಬೆಳೆದಿದ್ದಾರೆ ಸರ್. ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀತಾಫಲ ಮಾಡ್ಬೋದು, ಸೀಬೆ ಮಾಡ್ಬೋದು, ಸಪೋಟ ಮಾಡ್ಬೋದು, ಮಾವು ಮಾಡ್ಬೋದು, ಇದೆಲ್ಲಕ್ಕೂ ಒಳ್ಳೆ ಅವಕಾಶಗಳಿದೆ. ಇದಕ್ಕೆಲ್ಲನೂ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಮಾಡ್ಕೊಳ್ಳೋಕ್ಕೂ ನಮ್ಮ ಇಲಾಖೆ ಮುಂದೆ ಬರ್ತಾ ಇದ್ದೀನಿ. ಜೀರಾಮ್ ಜಿ ಬಂದಮೇಲೆ ಅದರಲ್ಲಿ ಮಾಡ್ಕೊಡ್ತೀವಿ ಅದನ್ನು. ಹೊಸ ಬೆಳೆಗಳಂತಂದ್ರೆ ನಾವೀಗ ಹೂವಿನ ಬೆಳೆಗಳು ಮಾಡ್ತಾ ಇದ್ದಾರೆ. ಸೈಲಸ್ ಕಲ್ಚರ್ ಅಂತೇಳಿ ಒಬ್ರು ಪಾಲಿ ಹೌಸ್ ಅಲ್ಲಿ ಮಾಡ್ತಿದ್ದಾರೆ. ಅವರು ಮಾಡಿ ಹೊರಗಡೆ ದೇಶಗಳಿಗೆ ಕಳಿಸ್ತಿದ್ದಾರೆ. ಅವರು ಸಂತಾನೆಲ್ಲ ಮಾಡ್ಬೋದು, ತುಂಬಾ ಕಾಸ್ಟ್ಲಿ ಬರುತ್ತೆ, ತುಂಬಾ ಬಂಡವಾಳ ಇರತಕ್ಕಂಥ ರೈತರಿಗೆ ಆಗುತ್ತೆ, ಅದು ನಾರ್ಮಲ್ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಸೈಲಸ್ ಕಲ್ಚರ್ ಈಗ ನಮ್ಮಲ್ಲಿ ಒಬ್ರು ಮಾಡಿದ್ದಾರೆ, ಅವರೂ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಈಗ ಕಿಯಾ ಅಂತ ಬರ್ತಾರೆ, ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆರ್ಕಿಡ್ಸ್ ಟೈಪ್ ಮಾಡಿದ್ದಾರೆ, ಅದೊಂದು ಫ್ಲವರ್ಸ್ ಮಾಡಿದ್ದಾರೆ. ಜಸ್ಟ್ ಒಂದು 1 ಎಕರೆಲ್ಲಿ ಮಾಡಿದ್ದಾರೆ ಸರ್, ಅವರು ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಮಣ್ಣೆ ಇಲ್ದಂಗೆ ಬೆಳೀತಾರೆ ಕ್ರಾಪ್ಗಳಲ್ಲಿ, ಇವರು ಒಬ್ರು ಮಾಡ್ತಾ ಇದ್ದಾರೆ, ಟ್ರೈ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಗ್ಬೋದು, 1 ಎಕರೆಲ್ಲೇ ಬೆಳೆಯೋದನ್ನ ಅವರು 5 ಗುಂಟೆಲ್ಲೇ ಬೆಳೀತಾರೆ. ಸೊ ಆ ಥರ ಎಲ್ಲ ಮಾಡ್ತಿದ್ದಾರೆ, ಅದ್ರ ಮಾಡ್ಲಿಕ್ಕೆ ಉಪಯೋಗ ಅವಕಾಶಗಳಿದಾವೆ. ಸುಮಾರು ಪಾಲಿ ಹೌಸ್ ಒಂದು 15-20 ಪಾಲಿ ಹೌಸ್ ಇದಾವೆ. ಸೊ ವರ್ಷವಿಡೀನೂ ಅವರು ಬೆಳ್ಕೋಬಹುದು, ಇಂಥ ಟೈಮಲ್ಲಿ ಬೆಳಿಬೇಕಂತ ಏನೂ ಇಲ್ಲ. ಸೊ ನಾವು ಹೊರಗಡೆ ಬೆಳೆಯೋದ್ರೆ ಮಳೆಗಾಲದಲ್ಲಿ ಮಳೆಗಾಲ ಬೆಳೆಗಳು ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲಗಳ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಚಳಿಗಾಲದ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈಗ ಗ್ರೀನ್ ಹೌಸ್ ಅಲ್ಲಿ ಆದರೆ ಪ್ರತಿ ಅವ್ರು ಯಾವಾಗ ಬೇಕೋ ಯಾವಾಗ ರೇಟ್ ಬರುತ್ತೆ ಎಲ್ಲಾನು ಕಮರ್ಷಿಯಲ್ ಆಗೇ ಮಾಡೋದ್ರಿಂದ, ಮತ್ತೆ ಎಲ್ಲರೂ ದುಡ್ಡುಗೋಸ್ಕರನೇ ನಾವು ಬೆಳೆಯೋ ಬೆಳೆಗಳಿಂದ. ಸೊ ಗ್ರೀನ್ ಹೌಸ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗೆ ಮಾಡ್ಕೊಳ್ಳಕ್ಕೆ ವಿಫಲ ಅವಕಾಶಗಳಿದಾವೆ. ಅದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ಗೆ 25% ಕೊಡ್ತಾರೆ, ಇನ್ಕ್ಲೂಡಿಂಗ್ ಲ್ಯಾಂಡ್, ಬೋರ್ವೆಲ್, ಫೆನ್ಸಿಂಗ್, ಫಾರ್ಮ್ ಹೌಸ್ ಇದೆಲ್ಲ ಸೇರಿ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಲ್ಲಿ 25% ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಮಾಡ್ಕೋಬಹುದು. ನಮ್ಮಲ್ಲಿ ಬೆಳೆಗಳಿಗೆ ನಮ್ಮ ಇಲಾಖೆ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನರ್ಸರಿಗಳದ್ದು ಏನು ಅಂತಂದ್ರೆ ಒಂದು ಉತ್ತಮವಾದ ಬೆಳವಣಿಗೆ ಅಂದ್ರೆ, ಹಿಂದೆ ನಮ್ಮಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಹಾಕ್ತಿದ್ರು, ಅಂದ್ರೆ ಮೊಳಕೆಯಲ್ಲೇನೆ ಬಂದ್ಬಿಡ್ತಿತ್ತು ಕಾಯಿಲೆ. ಹೊರಗಡೆ ಬಂದ ತಕ್ಷಣ ಕಾಯಿಲೆ ಅಲ್ಲಿ ಏಪಿಡ್ಸು, ಮೈಟ್ಸು ಇವೆಲ್ಲ ಬಂದು ಅಲ್ಲಿ ಅಟ್ಯಾಕ್ ಆಗ್ಬಿಡೋವು. ಏನು ಹೂವು ಬರೋ ಟೈಮ್ಗೆ ಫುಲ್ಲು ಗಿಡನೇ ಹಾಳಾಗ್ಬಿಡ್ತಿತ್ತು. ಈಗ ಈ ಪ್ರೊಟೆಕ್ಟೆಡ್ ಅಥವಾ ಹಸಿರು ಮನೆಗಳು ಅಥವಾ ಏನು ಇದು ನೆರಳು ಮನೆಗಳು ಅಥವಾ ಶೇಡ್ ನೆಟ್ಸ್ ಅಂತ ಏನಿದೆ, ಆ ಶೇಡ್ ನೆಟ್ ಅಲ್ಲಿ ಬೆಳೆಯೋದ್ರಿಂದ ಏನು ನರ್ಸರಿಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ನಮಗೆ ಮುಂದೆ ಬೇಗ ಇಳುವರಿ ಬರುತ್ತೆ, ಮತ್ತೆ ಬರತಕ್ಕಂಥ ರೋಗ ರುಜಿನಗಳು ಅಲ್ಲೇ ಕಡಿಮೆ ಆಗಿರುತ್ತೆ. ನಾವು ತಂದು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪ್ರೇಗಿ ಮಾಡಿದ್ಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿನೂ ಬರ್ತಾರೆ ಅಲ್ಲಿ. ಸೊ ಹಂಗಾಗಿ ಈ ನರ್ಸರಿಯಲ್ಲೇ ನಾವು ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ಉತ್ತಮವಾದ ಫಸಲನ್ನು ನಾವು ಪಡಿಬೋದು. ಓಪನ್ ಕಂಡೀಷನ್ ಮಾಡೋದ್ರಿಂದ ತಂಬಾಕು ಸಹಿತನೂ ಈಗ ನರ್ಸರಿಗಳಲ್ಲೇ ಮಾಡ್ತಿದ್ದಾರೆ, ಟ್ರೈಯಲ್ಲೇ ಮಾಡ್ತಿದ್ದಾರೆ. ಮೊದಲು ನಾವು ಪ್ರತಿ ಇದಕ್ಕೂ ಕೊಡ್ತಿದ್ವಿ, 90% ಸಬ್ಸಿಡಿ ಇತ್ತು, ಈಗ ಅದು 40% ಜನರಲ್ಗೆ, 50% SC/ST ಅವರಿಗೆ ಆಗಿದ್ರೆ ಅದು ಅದರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯೋಜನ ಇದೆ. ಮುಂದೆ ಬೆಳೆ ಬೆಳೀತಾ ಇದ್ದವರು ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಬೆಳೀತಿದ್ದಕ್ಕವರು ಈಗ ಅದನ್ನ ಕನ್ವರ್ಟ್ ಮಾಡಿಕೊಂಡು ನರ್ಸರೀಸ್ ಮಾಡ್ತಿದ್ದಾರೆ. ಈಗ ನರ್ಸರೀಸ್ ಮಾಡ್ತಾರೆ, ಅದರಲ್ಲಿ ಒಳ್ಳೆ ಪ್ರಾಫಿಟ್ ತಗೊಳ್ತಾ ಇದ್ದಾರೆ ಅವರನ್ನು. ಈ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಮೈಸೂರು ಜಿಲ್ಲೆಯಲ್ಲಿ ಯಲಚನಹಳ್ಳಿಯಲ್ಲಿದೆ, ಅಲ್ಲಿ ಕಸಿ ಮಾಡ್ತಾರೆ. ಮತ್ತೆ ಆರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಕಸಿ ಮಾಡಿ ಗಿಡಗಳು ಸಿಗ್ತವೆ. ಮತ್ತೆ ನಮ್ಮ ರಂಗಸಮುದ್ರದಲ್ಲಿ ನಮ್ದು ಒಂದು ನರ್ಸರಿ ಇದೆ, ಕುಕ್ಕರಳ್ಳಿ ಕೆರೆಯಲ್ಲಿ ಇದೆ, ಎಲ್ಲಾ ತಾಲೂಕುಗಳಲ್ಲಿ ಇದಾವೆ. ಇಲ್ಲಿ ಹೆಚ್ಚಾಗಿ ನಮ್ಮ ಗಿಡಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಆರ್ಗೇಟ್ ಅಲ್ಲಿ ನರ್ಸರಿಮೆನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿನೂ ಒಳ್ಳೆ ಗಿಡಗಳು ಸಿಗ್ತವೆ. ಅಲ್ಲಿ ನಾವು ಮುಂಚೆನೆ ಅವರಿಗೆ ಇಂಡೆಂಟ್ ಕೊಟ್ಟು ಮಾಡಿದ್ರೆ ತರಿಸಿ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡ್ತಾ ಇರೋವ್ರಿಗೆ ಮುಂಚೆನೆ ಹೇಳಿದ್ರೆ ಅವರು ರೈತ ಬಂದರು ಕೊಡ್ಲಿಕ್ಕೆ ಆಗುತ್ತೆ ಸರ್ ಅದು. ಬಟ್ ಒಳ್ಳೆ ಸಿಗ್ಬೇಕಂದ್ರೆ ಈಗ ಒಳ್ಳೆ ನರ್ಸರಿಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇರೋ ಏನು ಸರ್ಕಾರದ ನರ್ಸರಿಗಳಿದೆ ಆ ನರ್ಸರಿಗಳಲ್ಲಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಸರ್, ಮಾಡ್ಬೋದು. ರೈತ ಬಾಂಧವರು ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಇಲ್ಲಿ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಅಥವಾ ವೆಂಕಸಮುದ್ರ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಅಲ್ಲಿ ಪಡ್ಕೋಬಹುದು. ಇನ್ನು ನಮ್ಗೆ ಎಲ್ಲಾ ಮಾಹಿತಿ ಒಂದೇ ಕಡೆ ಬೇಕಂದ್ರೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಅಂತ ಇದೆ, ಅಲ್ಲಿಗೆ ಹೋದ್ರೆ ಯಾವ್ಯಾವ ಫಾರಂ ಅಲ್ಲಿ ಯಾವ್ಯಾವ ಗಿಡಗಳು ಅವೈಲಬಿಲಿಟಿ ಇದೆ ಅಂತೇಳಿ ಅಲ್ಲಿ ಪೂರ್ತಿ ಲಿಸ್ಟ್ ಕೊಡ್ತಾರೆ ಸರ್. ಅಲ್ಲಿ ರೈತ ಬಾಂಧವರು ಪಡ್ಕೋಬಹುದು. ನಮ್ಮಲ್ಲಿ ಸುಮಾರು 40 ನರ್ಸರಿಗಳಿದಾವೆ. 40 ನರ್ಸರಿಗಳಲ್ಲಿ ಯಾವ್ಯಾವ ನರ್ಸರಿಗಳಲ್ಲಿ ಯಾವ್ಯಾವ ಗಿಡಗಳ ಲಭ್ಯವಿದೆ ಅಂತೇಳಿ ಅಲ್ಲಿ ಸಿಗುತ್ತೆ. ಓಪನ್ ಆಗಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಚೆಂಡು ಹೂವು ಬೆಳೀತಾರೆ, ಅದು ಸೀಸನ್ ಓರಿಯೆಂಟೆಡ್. ಈ ನಮ್ಮ ದಸರಾ ಬರೋ ಸೀಸನ್ ಅಲ್ಲಿ ಈ ಚೆಂಡು ಹೂವು ಮತ್ತೆ ಸೇವಂತಿಗೆ
ಸೊ ಸೇವಂತಿಗೆಯಲ್ಲಿ ಎರಡು ತರ ಆಫ್ರಿಕನ್ ಇದೆ ಮತ್ತೆ ವೈಲೆಟ್ ಇದೆ. ಸೊ ಅದನ್ನ ಥ್ರೂಔಟ್ ಇಯರ್ ಬೆಳೀತಾ ಇದಾರೆ. ಬಟ್ ಹೆಚ್ಚಿಗೆ ನಮಗೆ ಏನ್ ದಸರಾ ಶ್ರಾವಣ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರೋಂಗೆ ರೈತ ಬಾಂಧವರು ಬೆಳೀತಾ ಇದಾರೆ. ಅದು ನಮ್ಮ ಬಿಳಿಕೇರಿ ಏರಿಯಾದಲ್ಲಿ ಮತ್ತೆ ಹನ್ಗೋಡಿ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತಾ ಇದಾರೆ ಸರ್ ಅದನ್ನ.

ಹಸಿರು ಮನೆಯಲ್ಲಿ ಬೆಳೆಯೋದಾದ್ರೆ ಅವ್ರು ಯಾವಾಗ ಬೇಕಾದ್ರೂ ಯಾವ ಕ್ರಾಪ್ ಬೇಕಾದ್ರೂ ಬೆಳಿಬೋದು. ಈಗ ಒಂದು ಸ್ವಲ್ಪ ಗುಲಾಬಿನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್, ಈಗ ಓಪನ್ ಅಲ್ಲಿ ಯಾರು ಇದರಲ್ಲಿ ಗ್ರೀನ್ ಹೌಸ್ ಅಲ್ಲಿ ಮಾಡ್ತಾ ಇಲ್ಲ, ಓಪನ್ ಅಲ್ಲಿ ಗುಲಾಬಿನೂ ಬೆಳಿಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಬರ್ತಾರೆ, ಓಪನ್ ಕಂಡೀಷನ್ ಚೆನ್ನಾಗಿ ಬರ್ತಾ ಇದೆ, ಮಾಡ್ಬೋದು. ಈಗ ಅದು ಬಿಟ್ಟರೆ ನಮಗೆ ಈ ನಮ್ಮ ಒಂದು ಬಿಳಿಕೆರೆ ಭಾಗದಲ್ಲಿ ಕನಕಾಂಬ್ರ 2 ಗುಂಟೆ 5 ಗುಂಟೆ ಮ್ಯಾಕ್ಸಿಮಮ್ ಜಾಸ್ತಿ ಹಾಕಿದ್ರಿಂದ 10 ಗುಂಟೆ, ಬಿಕಾಸ್ ಅದು ತುಂಬಾ ಲೇಬರ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇದೊಂದು ನಮ್ಮ ಬಿಳಿಕೆರೆ ಹೋಬಳಿಯ ಭಾಗದಲ್ಲಿ ಕನಕಾಂಬ್ರ ಚೆನ್ನಾಗಿ ಬೆಳೀತಾರೆ, ಥ್ರೌಟ್ ಇಯರ್ ಸಪ್ಲೈ ಮಾಡ್ತಾ ಇದಾರೆ ಅವರು. ನಮ್ಮ ಈ ಮೈಸೂರು ಹುಣಸೂರು ರೋಡ್ ಅಲ್ಲಿ ಮನ್ನಿಕೊಪ್ಪೆ ಅಂತ ಬರುತ್ತೆ, ಅದರಲ್ಲಿ 30-40 ದಿವಸ ಆ ರೋಡ್ ಅಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ, ಬೆಳಿಗ್ಗೆ 8-11 ಗಂಟೆ ತನಕ ಬಹಳನೇ ಸಮಸ್ಯೆ ಆಗುತ್ತೆ. ಸೊ ಏನಿ ತಂಬಾಕು ಹಾಕಿರ್ತಾರೆ ಆ ಭಾಗದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ಸ್ ಹಾಕಿರ್ತಾರೆ, ಸೊ ಅದನ್ನ ಅವರು ತಂಬಾಕು ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಅವರೇ ಹಾಕ್ಬಿಡ್ತಾರೆ. ಅವರೇ ಹಾಕ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲೇ ಮಳೆಗಾಲ ಅದಕ್ಕೆ ನೀರಿರೋದಿಲ್ಲ, ಮಳೆ ಆಶ್ರಿತದಲ್ಲೇ ಅದು ಬಂದ್ಬಿಡುತ್ತೆ. ತುಂಬಾ ಥ್ರೌಟ್ ಇಂಡಿಯಾನೇ ಹೋಗುತ್ತೆ ಅಂತ ನಾವು ಹೇಳ್ಬೋದು, ನಾನು ಅದಷ್ಟು ನನಗೆ ಐಡಿಯಾ ಇಲ್ಲ ಅದರದ್ದು, ಬಟ್ ಅಲ್ಲಿ ಮಾತಾಡೋದು ನಾನು ನೋಡಿರೋ ಜಾಗ ಇದರಿಂದ ಥ್ರೌಟ್ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗುತ್ತೆ. ಅವರೇಕಾಗಿ ತುಂಬಾ ಫೇಮಸ್ ಹುಣಸೂರು. ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲಾ ಸೀಸನ್ ಅಲ್ಲೂ ತರಕಾರಿ ಹೂವನ್ನು ಬೆಳೀಲಿಕ್ಕೆ ಯೋಗ್ಯವಾಗಿದೆ, ಬೆಳೆತನು ಇದ್ದಾರೆ, ಅವಕಾಶಗಳು ತುಂಬಾನೇ ಇದಾವೆ. ಅದರಲ್ಲಿ ಏನಂದ್ರೆ ನಮ್ಮ ರೈತ ಬಾಂಧವರು ತಳಿಗಳನ್ನು ಆಯ್ಕೆ ಮಾಡುವಾಗ ಆ ಕಾಲಕ್ಕೆ ತಕ್ಕಂತ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟೊಮೆಟೊ ಕೊಡಿ ಅಂದರೆ ಅವ್ರು ಯಾವುದೋ ತೆಗೆದು ಕೊಡ್ತಾರೆ, ಅದನ್ನು ಹಾಕಿದ್ರೆ ಆಗೋದಿಲ್ಲ. ಬೇಸಿಗೆಗೆ ಬೇಕಾಗಿರತಕ್ಕಂಥ ಬೇಸಿಗೆ ತಳಿಗಳು ಹಾಕಬೇಕು, ಮಳೆಗಾಲಕ್ಕೆ ಬೇಕಾಗಿರತಕ್ಕಂಥ ತಳಿಗಳನ್ನ ಮಳೆಗಾಲಕ್ಕೆ ಹಾಕಿದರೆ ಮಾತ್ರ ರೈತರು ಉತ್ತಮವಾದ ಒಂದು ಫಸಲನ್ನು ಪಡೀಬೋದು. ನಾನು ಆವಾಗಲೇ ಹೇಳ್ಬೇಕಂತ ಮಾಡಿದೆ, ಈ ಫ್ರೂಟ್ಸಲ್ಲಿ ಈಗ ಎಲ್ಲರೂ ಬೆಣ್ಣೆಹಣ್ಣು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಮೇಲೆ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಹೆಕ್ಟರ್ ಹಾಕಿರ್ಬೋದು ಅಂತ ನನಗೆ ಗಮನಕ್ಕೆ ಬಂದಿದೆ ಸರ್. ಅದು ಈಗ ಬೆಣ್ಣೆಹಣ್ಣು ಎಲ್ಲ ಶುಗರ್ ಪೇಷೆಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಇದಿರೋದ್ರಿಂದ ಬೆಳೀತಾ ಇದ್ದಾರೆ, ನಾವು ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಈಗ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬೆಳೆದ್ರೆ ಈಗ ಸುಮಾರು ಜನ ತಗೊಳ್ಳೋರೆ ಇಲ್ಲ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸರ್. ಈಗ ಸೊ ಹಾಗಾಗಬಾರದು ಅಂತೇಳಿ ಎಷ್ಟು ಸಾಧ್ಯ ಎಷ್ಟು ಜನ ಮಾಡ್ಬೇಕು ಅಷ್ಟು ಜನ ಮಾತ್ರ ಮಾಡ್ಲಿಕ್ಕೆ ನಾವು ಪ್ರಾವಿಜನ್ ಮಾಡ್ಕೊಡ್ತಾ ಇದೀವಿ. ಅವ್ರನ್ನ ಮೈನರ್ ಫ್ರೂಟ್ಸ್ ಅಂದಾಗ ಎಲ್ಲರೂ ತಿನ್ನೋದಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಂತಾರೆ ಸರ್ ಅದನ್ನ. ಹಂಗಾಗಿ ಆ ಒಂದು ಜನಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಎಲ್ಲರೂ ತಗೊಳಕ್ಕೆ ರೆಡಿ ಇರಲ್ಲ. ಯಾಕಂದ್ರೆ 1 ಕೆಜಿ 200-250 ರೂಪಾಯಿ ತನಕನೇ ಇರುತ್ತೆ, ಎಲ್ಲರೂ ಜನ ತಗೊಳ್ಳೋದಿಲ್ಲ ಅದನ್ನ. ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹಳ ಕಡಿಮೆನೇ ಇದೆ, ಯಾರು ಮಾಡ್ತಾ ಇಲ್ಲ. ಅದು ಡ್ರೈಲ್ಯಾಂಡ್ ಕ್ರಾಪು ತುಂಬಾನೇ ಒಳ್ಳೆಯದು ಮಾಡಿದ್ರೆ, ಬಟ್ ಅಷ್ಟು ಲ್ಯಾಂಡ್ಸ್ ಇಲ್ಲ. ಈಗ 1 ಎಕರೆ 1/2 ಎಕರೆ ಎಲ್ಲ ಹಾಕಿದ್ರೆ ಅದು ಆಗೋದಿಲ್ಲ, ಮಿನಿಮಮ್ 5 ಎಕರೆ 10 ಎಕರೆ ಇದ್ರೇ ಅದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಬಹಳ ಕಡಿಮೆ ಇದೆ, ಯಾರಿಗೂ 10 ಎಕರೆ 15 ಎಕರೆ ಇರೋರು ಬಹಳ ಕಡಿಮೆ ಇದ್ದಾರೆ. ಬೆಳ್ಳೆಣಿಕೆಯಲ್ಲಿ ಸಿಗ್ತಾರೆ, ಅದು ಬಿಟ್ಟರೆ ಎಲ್ಲ 1 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರೋರು ತುಂಬ ಜನ ಇದ್ದಾರೆ. ಸೊ ಇದಕ್ಕೆಲ್ಲ ಜಮೀನು ಸ್ವಲ್ಪ ಹೆಚ್ಚಿಗೆ ಇದ್ರೆ ಅಂಥವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಏನೊಂದು ಸರಿ ನಾವು 1-2 ವರ್ಷ ನೋಡ್ಕೊಬಿಟ್ರೆ ಅದನ್ನ ನಮ್ಮನ್ನ ಲೈಫ್ ತಂಗ ನೋಡ್ಕೊಳ್ಳುತ್ತೆ. ಅದು ಅದು ಅಷ್ಟೇ, ಹುಣಸೆ ಜಮ್ನೀರಳೆ ನೀರೇ ಇಲ್ಲದೇ ಇರತಕ್ಕಂಥ ಈವನ್ ಮ್ಯಾಂಗೋ ಅದಕ್ಕೂ 1-2 ವರ್ಷ ನೋಡ್ಕೊಂಡ್ರೆ ಆಮೇಲೆ ಬೇಕಾಗಿಲ್ಲ ಅದನ್ನ ನಮ್ಮ ಇದ್ರ ಪ್ರಕಾರ. ಈಗ ಇಂಥ ಬೇಸಿಗೆ ಕಾಲದಲ್ಲಿ ಬೇಕಾಗುತ್ತೆ, ಸೊ 1-2 ವರ್ಷ ಮೇಂಟೈನ್ ಮಾಡ್ಬೋದು, ಟ್ಯಾಂಕರಲ್ಲಿ ನೀರು ಗೀರ್ ಕೊಟ್ಟೆ ಮಾಡ್ಬೋದು. ಬಟ್ ಇವೆಲ್ಲ ನೀರನ್ನು ಬಹಳ ಬಹಳ ಕಡಿಮೆ ತಗೊಳ್ಳತಕ್ಕಂಥ ಬೆಳೆಗಳು. ಟ್ರ್ಯಾಕರ್ಸ್ ಹಿಂದೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಿದ್ದೀವಿ, ಈಗಲೂ ಕೊಡ್ತಿದ್ದೀವಿ. ಹಿಂದೆ ನಾವು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ವಿ, ಈಗ ಅದೊಂದು ಸ್ಕೀಮ್ ನಿಲ್ಲಿಸಿದ್ದಾರೆ. ಈಗ 12.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡಿದ್ರೆ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಹಿಂದೆ ಒಂದು 20-30 ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಟೆಕ್ಸು ಕ್ರೇಟ್ಸು ಮತ್ತೆ ವೇಯಿಂಗ್ ಮಿಷಿನ್ ತಗೋಬೇಕಾಗಿತ್ತು, ಆಗ ನಾವು 2 ಲಕ್ಷ ಕೊಡ್ತಾ ಇದ್ವಿ, ಅದು 4 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇತ್ತು. ಈಗ 12.5 ಲಕ್ಷ ಅದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ತಗೋಬೇಕು, ಮತ್ತೆ ಒಳಗಡೆ ಹಾರ್ವೆಸ್ಟ್ ಮಾಡಿರೋ ತಗೊಂಬಂದಾಗಲಿಕ್ಕೆ ಇದು ಮಾಡಬೇಕು. ಮತ್ತೆ ಏನು ಹಿಂದೆ ನಾನು ಹೇಳದೆ ಸಿಂಟೆಕ್ಸು ಕ್ರೇಟ್ಸು ಮತ್ತೆ ಮನೆ ಇಷ್ಟನ್ನು ಮಾಡ್ಕೋಬೇಕು ಈಗ. ಸೊ ಆಲ್ಮೋಸ್ಟ್ ಅದು ಅರೌಂಡ್ 14 ಲಕ್ಷ 15 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ನಾವು 2.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದೀವಿ, ಏನು ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್ ಅಷ್ಟಾದರೆ ನಮ್ಗೆ ಆಗಲ್ಲ ಸರ್ ಅಂತ ಹೇಳೋಕೆ ತುಂಬ ಸಮಸ್ಯೆ ಆಗಿದೆ. ಮುಂದೆ ಸರ್ಕಾರ ಯಾವ್ದಾರ ಗೈಡ್ಲೈನ್ಸ್ ಕೊಡ್ತೋ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಏನು ನಾವು ಫಸ್ಟ್ ಹಾರ್ವೆಸ್ಟ್ ಅಂತೇಳಿ ತಾವೇನು ಹೇಳಿದ್ರಿ, ಹಿಂದೆ ಎಲ್ಲಾನು ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ ಚೀಲದಲ್ಲಿ ಅಥವಾ ಬುಟ್ಟಿಯಲ್ಲಿ ತುಂಬಿಕೊಂಡ್ಬರ್ತಿದ್ರು, ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಅವು ಹಾಳಾಗ್ತಿತ್ತು. ಹೀಗಾಗಿ ಅದನ್ನ ಒಂದು ನಾವು ಕಡಿಮೆ ಮಾಡೋಕ್ಕೆ ಕ್ರೇಟ್ಸ್ ಅಂತ ಕೊಡ್ತಾ ಇದೀವಿ ಸರ್. ಆ ಕ್ರೇಟ್ಸ್ ಅಲ್ಲಿ ಹಾಕೊಂಬಂದ್ರೆ ಏನು ಹಾಳಾಗೋದಿಲ್ಲ. ಸೊ ಕ್ರೇಟ್ಸ್ಗೆ ನಾವು ಸಹಾಯಧನ ಕೊಡ್ತಾ ಇದೀವಿ, ರೈತರು ಹಾರ್ವೆಸ್ಟ್ ಮಾಡಿದ್ದನ್ನ ಆ ಕ್ರೇಟ್ಸ್ ಅಲ್ಲಿ ಹಾಕೊಂಬಂದ್ರೆ ಒಳ್ಳೆ ಅವರಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಕ್ರೇಟ್ಸ್ನ ರೈತರು ಉಪಯೋಗಿಸ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಏನು ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಚೇಂಜ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ, ಸೊ ಅದನ್ನ ಮಾಡ್ಕೋಬೋದು. ಅದನ್ನ ಕ್ರಿಶ್ಚಿಯನ್ ಫಾರ್ಮಿಂಗ್ ಉದಾಹರಣೆಗೆ ಟೊಮೆಟೊ ಬೆಳೆದ ಮೇಲೆ ಬೇಬಿ ಕಾರ್ನ್ ಹಾಕಿ ಅಂತ ಹೇಳ್ತೀವಿ, ಬೇಬಿ ಕಾರ್ನ್ ಹಾಕಿದ್ಮೇಲೆ ಚಿಲ್ಲಿ ಹಾಕಿ ಅಂತ ಹೇಳ್ತೀವಿ, ಚಿಲ್ಲಿ ಹಾಕಿದ್ಮೇಲೆ

0: ಬೀನ್ಸ್ ಹಾಕಿ ಅಂತ ಹೇಳ್ತೀವಿ. ಸೊ ಆ ಸೀಸನ್ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಪ್ರೆಷನ್ ಫಾರ್ಮಿಂಗ್ ಮಾಡ್ಕೊಂಡ್ರೆ ರೈತ ಥ್ರೂಔಟ್ ಇಯರ್ ದ ಗೆಟ್ ದ ಮನಿ, ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ, ಆ ಸೀಸನ್ಗೆ ಬರೋದಿಲ್ಲ. ಸೊ ರೇಟ್ ಇದ್ದಾಗ ಬೆಳೆ ಇರಲ್ಲ, ಬೆಳೆ ಇದ್ದಾಗ ರೇಟ್ ಇರಲ್ಲ, ಅನ್ನಂಗೆ ಆಗ್ಬಿಡುತ್ತೆ ಸರ್. ನಮ್ಮಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಸ್, PBS ಇವೆಲ್ಲನೂ ನಾವು ಇಲಾಖೆಯಿಂದ ಒಂದೊಂದು ಸರಿ ಕೊಡ್ತೀವಿ. ಇಲ್ಲಾಂದ್ರೆ ನಮಗೆ ವೆರಿ ನಿಯರೆಸ್ಟ್ ಅಂದ್ರೆ ಇಲ್ಲವಲ್ಲ ಅಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಮತ್ತೆ ಇನ್ನೂ ಹೆಚ್ಚಿಗೆ ಬೇಕು ಅಂತಂದ್ರೆ ನಾವು ರಂಗ ಸಮುದ್ರಕ್ಕೆ ಕೊಡಿಸ್ತೀವಿ. ಸೊ ಅಲ್ಲಿ ನಮ್ಮ ಇದನ್ನ ಉಪಯೋಗಿಸ್ತಾ ಇದಾರೆ, ಈಗ ಉಪಯೋಗಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಾ ಇದೆ. ಟ್ರೈಕೋಡರ್ಮ ವ್ಯಾಸ್ಕ್ಯುಲರ್ AMC ಅಂತ ಕರಿತೀವಿ. ಸೊ ಅವೆಲ್ಲಾನು ಉಪಯೋಗ ಆಗ್ತಾ ಇದಾರೆ ಈಗ ಮಾಡ್ಕೋಬಹುದು. ರೈತ ಬಂದವರಿಗೆ ನಾವು ಬೇಕು ಅಂತ ಬಂದವರಿಗೆ ನಾವು ಅಲ್ಲಿ ನಂಬರ್ ಕೊಟ್ಟು ಕಳಿಸ್ಕೊಡ್ತೀವಿ. ಅಲ್ಲಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನಿದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಅಲ್ಲಿ ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಾವು ಹೋದ ವರ್ಷ ನಾವು ಜೇನು ಕೃಷಿದು ಒಂದು ಕೊಟ್ಟಿದ್ವಿ, ಹಾಗೇನೆ ತಂಬಾಕು ಪರ್ಯಾಯ ಬೆಳೆಗೆ ಕೊಟ್ಟಿದ್ವಿ, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಶುಂಠಿ ಬೆಳೆಗಳಿಗೆ ಏನು ಒಂದು ಪರ್ಕ್ಯುಲರಿ ಅಂತೇಳಿ ಒಂದು ಡಿಸೀಸ್ ಬಂದಿತ್ತು, ಆ ಡಿಸೀಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾನೇ ನಮ್ಮಲ್ಲಿ ಒಂದು ಸುಮಾರು ಒಂದು 6,000 ಎಕರೆನ ಹಾಳಾಗಿದ್ರಿಂದ. ಸೊ ಅದಕ್ಕೆಲ್ಲ ನಾವು ಸೈಂಟಿಸ್ಟ್ಗಳೆಲ್ಲ ಕರೆಸಿ ಅವ್ರಿಗೆ ತರಬೇತಿನ ಮಾಡಿದೀವಿ. ಅದು ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳಬೇಕು, ನೀರಿನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕು, ನೀರನ್ನು ವೇಸ್ಟ್ ಮಾಡಬಾರದು. ಈ ಏನು ಮಲ್ಚಿಂಗ್ ಸಿಸ್ಟಮ್ ಇದೆ ಆ ಮಲ್ಚಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಅಲ್ಲೇ ಬಿದ್ದಿರತಕ್ಕಂಥ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಮಲ್ಚಿಂಗ್ ಅನ್ನ ಹಾಕೊಂಡು ಅವರು ಬೆಳೆಗಳನ್ನು ಬೆಳ್ಕೋಬೇಕಾಗುತ್ತೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 7ನೇ ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮಳೆ ಚುರುಕು, ನದಿಗಳಿಗೆ ಜೀವಗಳ, ಯೂಸರ್ ನೇಮ್ ಸದ್ಯಕ್ಕೆ ಜಾರಿ ಇಲ್ಲ, ಸರ್ಕಾರಿ ಫಾಡಾದಿಂದ ರೈತರಿಗೆ ಸಂಕಷ್ಟ, ಎಸ್ಐಆರ್ ಭರ್ತಿ ಮಾಡದೆ ಸಹಿಗೆ ಆಕ್ಷೇಪ, ಬಾಲೋಗನ್ ಅಮಾನತು ಹಿಂಪಡೆದ ಫಿಫಾ, ಜಿಂಕೆ ಸಾಕಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧನ, ಹುಲಿ ದಾಳಿಗೆ ಎತ್ತು ಸಾವು, ದೇಶದ ಸುಧಾರಣೆಯಲ್ಲಿ ಪಾತ್ರ, ಪಿಯು ಪರೀಕ್ಷೆ ವಿಳಂಬಕ್ಕಿಲ್ಲ ದಂಡ, ಕೊಡಗು ಮಲೆನಾಡಿನಲ್ಲಿ ಭಾರಿ ಮಳೆ, ಬರ ಪರಿಸ್ಥಿತಿ ಕೇಂದ್ರಕ್ಕೆ ವರದಿ, ಸಹಕಾರಿ ವಿಮಾ ಕಂಪನಿ ಶಾಘೋಷಣ, ವಾಹನ ಮಾರಾಟ ಶೇಕಡ 21% ಹೆಚ್ಚಳ, ಮತ್ತೊಂದು ಖಾಸಗಿ ಕಂಪನಿ ಒಲವು, 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆಗೆ, ಕೆಂಪಡಿಕೆ ಚಾಲಿ ಕೆಂಪು ಧಾರಣಿ ಕುಸಿತ, ಇಂಡೋನೇಷ್ಯಾ ತಲುಪಿದ ಮೋದಿ, ಮಳೆ ಕೊರತೆ ಶೇಕಡ 20ಕ್ಕೆ ಇಳಿಕೆ, ಬ್ರೆಜಿಲ್ಗೆ ಆಘಾತ ನೀಡಿದ ನಾರ್ವೆ, ಕ್ವಾರ್ಟರ್ ಫೈನಲ್ಗೆ ಇಂಗ್ಲೆಂಡ್, ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳಿದ ನೇಮರ್, ಎಸ್ಟಾಕು ಅಶೋಕ್ಗೆ ಅವಕಾಶ, ಬಿಷ್ಣು ಈ ಬದಲು ವೇಗಿಗೆ ಮಣೆ, ಜೋಕೋಗೆ ದಾಖಲೆಯ ಜಯ, ಲಂಕಾಗೆ ಮಣಿದ ಭಾರತ ಯುವ ತಂಡ, ಸಿದ್ಧಾರ್ಥ್ ಅಖಿಲ್ ಮಿಂಚಿನ ಶತಕ, ಬ್ಲಾಸ್ಟರ್ಸ್ಗೆ ಗೆಲುವಿನ ಊಟ. ಪ್ರಮುಖಾಂಶಗಳ ವಿವರಣೆ. ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಬೆಂಗಳೂರು ರಾಜ್ಯದ ಉತ್ತರ ಒಳನಾಡು, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂಗಾರು ಚುರುಕಾಗಿದ್ದು ಸೋಮವಾರ ವ್ಯಾಪಕ ಮಳೆ ಸುರಿದಿದೆ. ನದಿಗಳಲ್ಲಿ ನೀರಿನ ಮಟ್ಟ ಏರುತ್ತಿದ್ದು ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗತೊಡಗಿದೆ. ಕೆಲ ಜಲಪಾತಗಳು ಮೈತುಂಬಿದ್ದು ಜೀವಕಳೆ ಬಂದಿದೆ, ರೈತರಲ್ಲೂ ಹರ್ಷ ಮೂಡಿಸಿದೆ. ನೇತ್ರಾವತಿ, ಹೇಮಾವತಿ, ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಏರಿಕೆಯಾಗಿದೆ. ಮಹಾರಾಷ್ಟ್ರದ ವಿವಿಧೆಡೆ ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯ ಹಾಗೂ ನವಿಲು ತೀರ್ಥ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅಲ್ಲದೆ ಮಲಪ್ರಭಾ ಮತ್ತು ವರದಾ ನದಿಯಲ್ಲೂ ನೀರಿನ ಮಟ್ಟ ಏರಿಕೆಯಾಗಿದೆ. ಸರ್ಕಾರಿ ಫಾಡಾದಿಂದ ರೈತರಿಗೆ ಸಂಕಷ್ಟ. ಬೆಂಗಳೂರು ಭೂಕಂದಾಯ ಪಾವತಿಸಿದ ರೈತರ ಪಹಣಿಗಳಲ್ಲಿ ಸರ್ಕಾರಿ ಫಾಡಾ ಎಂದು ನಮೂದು ಮಾಡಲಾಗಿದ್ದು, ಇಂತಹ ಕ್ರಮದಿಂದ ರಾಜ್ಯದ 10,000 ಹೆಚ್ಚು ಸಣ್ಣ ಮತ್ತು ಅತಿಸಣ್ಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯೂಸರ್ ನೇಮ್ ಸದ್ಯಕ್ಕೆ ಜಾರಿ ಇಲ್ಲ.

ಆ್ಯಪ್ನಲ್ಲಿ ಯೂಸರ್ ನೇಮ್ ಸೌಲಭ್ಯದ ಬಗ್ಗೆ ಉತ್ತರ ಒದಗಿಸಲು ವಾಟ್ಸಾಪ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರವು ಹೆಚ್ಚುವರಿ ಸಮಯ ನೀಡಿದೆ. ಅಲ್ಲದೆ ಸರ್ಕಾರದ ಜೊತೆಗಿನ ಮಾತುಕತೆ ಪೂರ್ಣಗೊಳ್ಳುವವರೆಗೂ ಈ ಸೌಲಭ್ಯವನ್ನು ಜಾರಿಗೆ ತರುವುದಿಲ್ಲ ಎಂದು ವಾಟ್ಸಪ್ ಆ್ಯಪ್ ಕಂಪನಿಯು ಭರವಸೆ ನೀಡಿದೆ. ಎಸ್ಐಆರ್ ಭರ್ತಿ ಮಾಡದೆ ಸಹಿಗೆ ಆಕ್ಷೇಪ. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನೀಡುವ ಗಣತಿ ನಮೂನೆ ಅಂದರೆ ಇನ್ಶೂರೆನ್ಸ್ ಫಾರಂ ಅನ್ನು ಭರ್ತಿ ಮಾಡದೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರಿಂದ ಸಹಿ ಹಾಕಿಸಿಕೊಂಡು ಹೋಗುವ ಪ್ರಕರಣಗಳು ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಿವೆ. ಬಾಲೋಗನ್ ಅಮಾನತು ಹಿಂಪಡೆದ ಫಿಫಾ. ಲಾಸೆಲಿಂಚ್ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಆತಿಥೇಯ ಅಮೆರಿಕದ ಪ್ರಮುಖ ಆಟಗಾರ ಪೊಲಾರಿನ್ ಬಾಲೋಗನ್ ರವರಿಗೆ ವಿಧಿಸಲಾಗಿದ್ದ ಒಂದು ಪಂದ್ಯದ ನಿಷೇಧವನ್ನು ಫಿಫಾ ಅತ್ಯಪರೂಪ ನಿರ್ಧಾರದಲ್ಲಿ ಹಿಂಪಡೆದಿದೆ. ಈ ವಿಷಯದಲ್ಲಿ ಅಮೆರಿಕದ ಅಧ್ಯಕ್ಷರೇ ಮಧ್ಯಸ್ಥಿಕೆ ವಹಿಸಿದ್ದು ಫಿಫಾದ ನಿರ್ಧಾರ ಫುಟ್ಬಾಲ್ ವಲಯದ ಗದ್ದಲ ಎಬ್ಬಿಸಿದೆ. ಜಿಂಕೆ ಸಾಕಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧನ. ಹುಣಸೂರು ಮನೆಯಲ್ಲಿ ಜಿಂಕೆ ಸಾಕುತ್ತಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನು ನಾಗರಹೊಳೆ ಹುಲಿ ಯೋಜನಾ ನಿರ್ದೇಶಕಿ ಸೀಮಾ ಮತ್ತು ಅರಣ್ಯ ಸಂಚಾರಿ ದಳ ಅಧಿಕಾರಿಗಳು ಸೋಮವಾರ ಬಂಧಿಸಿದ್ದಾರೆ. ಹುಲಿ ದಾಳಿಗೆ ಎತ್ತು ಸಾವು. ಹುಣಸೂರು ಹನಗೋಡು ಹೋಬಳಿಯ ಚನ್ನಸೋಗೆ ಗ್ರಾಮದ ಜಮೀನಿನಲ್ಲಿ ಮೇವು ಮೇಯುತ್ತಿದ್ದ ಎತ್ತಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದಿರುವ ಘಟನೆ ಸೋಮವಾರ ನಡೆದಿದೆ. ರೈತ ಶಿವರಾಮು ಎನ್ನುವರ ಮತ್ತು ಹೊಲದಲ್ಲಿ ಮೇಯಲು ಬಿಟ್ಟಿದ್ದ ಸಂದರ್ಭದಲ್ಲಿ ಏಕಾಏಕಿ ಹುಲಿ ದಾಳಿ ಎರಗಿದೆ. ದೇಶದ ಸುಧಾರಣೆಯಲ್ಲಿ ಪಾತ್ರ ಎಚ್ ಡಿ ಕೋಟೆ. ಜಗಜೀವನ್ ರಾಮ್ ಯಶಸ್ವಿ ಆಡಳಿತಗಾರನಾಗಿ ದೇಶಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ ಎಂದು ತಾಲೂಕು ಕಾರ್ಯಾಗಾರ ನಿರ್ವಹಣಾ ಅಧಿಕಾರಿ ರವಿಚಂದ್ರನ್ ರವರು ಹೇಳಿದ್ದಾರೆ. ಶಿಕ್ಷಕರು ಓಡಿದರೆ ಸಹಿಸಲ್ಲ. ಬೆಂಗಳೂರು ಶಿಕ್ಷಕರು ಮಕ್ಕಳಿಗೆ ಒಡೆದು ಪಾಠ ಕಲಿಸುವುದನ್ನು ಸಹಿಸುವುದಿಲ್ಲ ಎಂದು ಕಟುವಾಗಿ ನುಡಿದಿರುವ ಹೈಕೋರ್ಟ್ ಯುಕೆಜಿ ವಿದ್ಯಾರ್ಥಿಗೆ ಕೋಲಿನಿಂದ ಒಡೆದ ಪ್ರಕರಣವೊಂದರಲ್ಲಿ ಶಿಕ್ಷಕಿ ವಿರುದ್ಧದ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ನೀಡಲು ನಿರಾಕರಿಸಿದೆ. ಪಿಯು ಪರೀಕ್ಷೆ ವಿಳಂಬಕ್ಕಿಲ್ಲ ದಂಡ. ಬೆಂಗಳೂರು ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಗೆ ವಿಳಂಬವಾಗಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಮೇಲಿನ ದಂಡ ಶುಲ್ಕವನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕೊಡಗು ಮಲೆನಾಡಿನಲ್ಲಿ ಭಾರಿ ಮಳೆ. ಮಡಿಕೇರಿ ಭಾಗಮಂಡಲ ವಿರಾಜಪೇಟೆ ಸೇರಿದಂತೆ ಕೊಡಗು ಜಿಲ್ಲೆಯ ಹಲವೆಡೆ ಸೋಮವಾರ ಬಿರುಸಿನ ಮಳೆ ಸುರಿದಿದೆ. ಭಾರಿ ಮಳೆ ಬರುವ ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆ ಕೊಡಗು ಜಿಲ್ಲೆಯಲ್ಲಿ ಜುಲೈ 7 ಮತ್ತು 8ರಂದು ಆರೆಂಜ್ ಅಲರ್ಟ್ ಘೋಷಿಸಿದೆ. ಜೋರು ಗಾಳಿ ಬೀಸುತ್ತಿರುವುದರಿಂದ ಅಲ್ಲಲ್ಲಿ ಮರಗಳು ಧರೆಗುರುಳುತ್ತಿವೆ. ಸ್ಕೂಟರ್ನಲ್ಲಿ ಹೊರಟಿದ ವಿರಾಜಪೇಟೆ ಹೋಬಳಿಯ ಬಟ್ಕೋಳಿ ಗ್ರಾಮದ ಸಿಂಧು ಎಂಬುವರ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಅವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದೆ. ಬರ ಪರಿಸ್ಥಿತಿ ಕೇಂದ್ರಕ್ಕೆ ವರದಿ. ಬೆಂಗಳೂರು ರಾಜ್ಯದ ಬರ ಪರಿಸ್ಥಿತಿಯ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಗೃಹ ಸಚಿವರಿಗೆ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಡಲಾಗುವುದು. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಹಣವನ್ನು ಮುಂಚಿತವಾಗಿ ನೀಡುವಂತೆ ಒತ್ತಾಯಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ರವರು ಹೇಳಿದ್ದಾರೆ. ಸರ್ಕಾರಿ ವಿಮಾ ಕಂಪನಿ ಶಾ ಘೋಷಣೆ. ನವದೆಹಲಿ ದೇಶದಲ್ಲಿ ಸಹಕಾರ ಒಲವು ಹೆಚ್ಚು ವಿಸ್ತರಿಸಬೇಕು ಎಂಬ ಉದ್ದೇಶದಿಂದ ಸಹಕಾರಿ ಜೀವ ವಿಮಾ ಕಂಪನಿಯೊಂದನ್ನು ಆರಂಭಿಸಲಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ರವರು ಹೇಳಿದ್ದಾರೆ. ವಾಹನ ಮಾರಾಟ ಶೇಕಡ 21ರಷ್ಟು ಹೆಚ್ಚಳ. ನವದೆಹಲಿ ಪ್ರಸಕ್ತ ವರ್ಷದ ಜೂನ್ ತಿಂಗಳಿನಲ್ಲಿ ದೇಶದ ರಿಟೇಲ್ ಮಾರುಕಟ್ಟೆಯಲ್ಲಿ 25.57 ಲಕ್ಷ ವಾಹನಗಳು ಮಾರಾಟವಾಗಿದೆ. ಕಳೆದ ವರ್ಷ ಇದೇ ತಿಂಗಳಿನಲ್ಲಿ 20.98 ಲಕ್ಷ ವಾಹನಗಳು ಮಾರಾಟವಾಗಿದ್ದವು. ಇದಕ್ಕೆ ಹೋಲಿಸಿದರೆ ಈಗ ವಾಹನಗಳ ಮಾರಾಟ ಶೇಕಡ 21.83ರಷ್ಟು ಏರಿಕೆಯಾಗಿದೆ ಎಂದು ವಾಹನ ವಿತರಕರ ಸಂಘಟನೆಗಳ ಒಕ್ಕೂಟ ಸೋಮವಾರ ತಿಳಿಸಿದೆ. ಮತ್ತೊಂದು ಖಾಸಗಿ ಕಂಪನಿ ಒಲವು. ಬೆಂಗಳೂರು ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಪರವಾನಗಿ ನೀಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿದ ಅರ್ಜಿಯನ್ನು ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ವಾಪಸ್ ಪಡೆದಿರುವ ಬೆನ್ನಲ್ಲಿ ಮತ್ತೊಂದು ಖಾಸಗಿ ಕಂಪನಿ ಪರವಾನಗಿ ಪಡೆಯಲು ಮುಂದಾಗಿದೆ. 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆಗೆ. ನವದೆಹಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಭಾರತದಲ್ಲಿ ನಿರ್ಮಾಣಗೊಂಡ ಮಹೇಂದ್ರಗಿರಿ ಯುದ್ಧ ನೌಕೆಯು ಇದೇ ಜುಲೈ 11ರಂದು ತಮಿಳುನಾಡಿನ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ಸೇರಲಿದೆ. ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಈ ಯುದ್ಧ ನೌಕೆಯು ವಿನ್ಯಾಸ ಮಾಡಿದ್ದು ಮುಂಬೈನ ಮಂಜುಗಾವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಸಂಸ್ಥೆ ಇದನ್ನು ನಿರ್ಮಿಸಿದೆ. ಪ್ರಾಜೆಕ್ಟ್ 17 ಯೋಜನೆ ಅಡಿ ನಿರ್ಮಾಣಗೊಂಡ 6ನೇ ಯುದ್ಧ ನೌಕೆ ಇದಾಗಿದೆ. ಕೆಂಪಡಿಕೆ ಚಾಲಿಕಿಂಪು ಧಾರಣೆ ಕುಸಿತ. ಸಿರಿಸಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಅಡಿಕೆ ಸಾಗಣೆ ಲಾರಿಗಳನ್ನು ವಶಕ್ಕೆ ಪಡೆದ

0: ಪ್ರಕರಣ ಇನ್ನೂ ಇತ್ಯರ್ಥಾಗಿಲ್ಲ. ಆದ್ದರಿಂದ ಹೊರ ರಾಜ್ಯಗಳಿಗೆ ಅಡಿಕೆ ಬೇಡಿಕೆ ಕುಸಿದಿದೆ. ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆಗೆ ಕ್ವಿಂಟಲ್ಗೆ ತಲಾ 2,000 ಕುಸಿದಿದೆ. ಇಂಡೋನೇಷ್ಯಾ ತಲುಪಿದ ಮೋದಿ. ಜರ್ಕತ್ ಮೂರು ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿರವರು ತಮ್ಮ ಪ್ರವಾಸದ ಮೊದಲ ಭಾಗವಾಗಿ ಇಂಡೋನೇಷ್ಯಾಕ್ಕೆ ಸೋಮವಾರ ಭೇಟಿ ನೀಡಿದ್ದಾರೆ. ಮಳೆ ಕೊರತೆ ಶೇಕಡ 20 ಇಳಿಕೆ. ನವದೆಹಲಿ ಜುಲೈನ ಮೊದಲ ವಾರದಲ್ಲಿ ಸತತ ಮಳೆಯಾದ ಕಾರಣ ದೇಶಾದ್ಯಂತ ಮಳೆಯ ಕೊರತೆ ಪ್ರಮಾಣವು ಶೇಕಡ 20 ಇಳಿಕೆಯಾಗಿದೆ. ನೈಋತ್ಯ ಮುಂಗಾರು ಚುರುಕು ಪಡೆದಿದ್ದು ದೇಶದ ಮಧ್ಯಭಾಗ, ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ವ್ಯಾಪಕ ಮಳೆಯಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಅಂಕಿಅಂಶಗಳಲ್ಲಿ ಕಂಡುಬಂದಿದೆ. ಬ್ರೆಜಿಲ್ಗೆ ಆಘಾತ ನೀಡಿದ ನಾರ್ವೆ. ರುದರ್ಫೋಲ್ಡ್ ಕೊನೆಯ ಹಂತದಲ್ಲಿ ಅರ್ಲಿಂಗ್ ಆಲೆಂಡ್ ಗಳಿಸಿದ 2 ಅಮೋಘ ಗೋಲುಗಳ ನೆರವಿನಿಂದ ನಾರ್ವೆ ತಂಡ 2-1 ಗೋಲುಗಳಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡಕ್ಕೆ ಆಘಾತ ನೀಡಿ ಮೊದಲ ಬಾರಿ ವಿಶ್ವಕಪ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲು ಹಾಕಿದ. ಕ್ವಾರ್ಟರ್ ಫೈನಲ್ಗೆ ಇಂಗ್ಲೆಂಡ್. ಮೆಕ್ಸಿಕೋ ಸಿಟಿ ಜೂಡ್ ಬೆಲ್ಗಮ್ ರವರ ಅವಳಿ ಗೋಲುಗಳ ನೆರವಿನಿಂದ ಇಂಗ್ಲೆಂಡ್ ತಂಡ 3-2 ಗೋಲುಗಳಿಂದ ಆತಿಥೇಯ ಮೆಕ್ಸಿಕೋ ತಂಡವನ್ನು ಸೋಲಿಸಿ ವಿಶ್ವಕಪ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಅಜೇಕ ಕ್ರೀಡಾಂಗಣದಲ್ಲಿ ಭಾನುವಾರ ರಾತ್ರಿ ನಡೆದ ಈ 16ರ ಸುತ್ತಿನ ಪಂದ್ಯದಲ್ಲಿ ಜೆರಲ್ಡ್ ಕಾನ್ಸ್ಟ್ಯಾಂಡ್ ಅವರಿಗೆ ರೆಫ್ರಿ ರೆಡ್ ಕಾರ್ಡ್ ತೋರಿಸಿದರು. ಪರಿಣಾಮ ಇಂಗ್ಲೆಂಡ್ ಕೊನೆಯ 48 ನಿಮಿಷ ಅವಧಿಯ 12 ನಿಮಿಷ ಸೇರಿ ಆಟಗಾರರಿಗೆ ಸೀಮಿತಗೊಂಡಿತು. ಈ ಕ್ರೀಡಾಂಗಣದಲ್ಲಿ ಅಪಾರ ಅಭಿಮಾನಿಗಳ ಒಕ್ಕರಲ ಬೆಂಬಲದಲ್ಲಿ ನಡೆಯುವ ಮೆಕ್ಸಿಕೋ ಅಪರೂಪದ ಸೋಲನ್ನು ಕಂಡಿತು. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳಿದ ನೇಮರ್. ಈಸ್ಟ್ ರುದರ್ಫೋಲ್ಡ್ ನಾರ್ವೆ ಎದುರು ವಿಶ್ವಕಪ್ ಟೂರ್ನಿ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸೋತ ಬೆನ್ನಲ್ಲಿ ಬ್ರೆಜಿಲ್ನ ಸೂಪರ್ ಸ್ಟಾರ್ ಆಟಗಾರ ನೇಮರ್ ರವರು ಇದು ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಎನ್ನುವ ಸುಳಿವು ನೀಡಿದ್ದಾರೆ. ಎಸ್ ಠಾಕೂರ್ ಅಶೋಕ್ಗೆ ಅವಕಾಶ. ನವದೆಹಲಿ 3 T20 ಪಂದ್ಯಗಳ ಸರಣಿಯನ್ನು ಆಡಲು ಜಿಂಬಾಬ್ವೆಗೆ ಪ್ರವಾಸ ಮಾಡಲಿರುವ ಭಾರತ ತಂಡವನ್ನು ಸೋಮವಾರ BCCI ಆಯ್ಕೆ ಸಮಿತಿಯು ಪ್ರಕಟಿಸಿದೆ. ಸತತವಾಗಿ ವಿಫಲರವಾದ ಅನುಭವಿ ಆಟಗಾರ ಸಂಜು ಸಾಮನ್ ರವರನ್ನು ಕೈಬಿಟ್ಟಿದೆ. ವೇಗದ ಬೌಲರ್ಗಳಾದ ಎಸ್ ಠಾಕೂರ್, ಅಶೋಕ್ ಶರ್ಮಾ ಮತ್ತು ಎಡಗೈ ಸ್ಪಿನ್ನರ್ ಹರ್ಷ್ ದುಬೆ ಇದೇ ಮೊದಲ ಬಾರಿ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಬಿಸ್ನೋಯಿ ಬದಲು ವೇಗಿಗೆ ಮಣೆ. ನಾಟಿಂಗ್ಹ್ಯಾಮ್ ಗೆಲುವಿನ ಹಾತೊರಿತಿರುವ ಭಾರತ ತಂಡ ಮಂಗಳವಾರ ಇಲ್ಲಿನ ಇಂಗ್ಲೆಂಡ್ ಎದುರಿನ ನಡೆಯಲಿರುವ T20 ಸರಣಿಯ 3ನೇ ಪಂದ್ಯದಲ್ಲಿ ಸ್ಪಿನ್ನರ್ ರವಿ ಬಿಸ್ನೋಯಿರವರನ್ನ ಕೈಬಿಟ್ಟು ಹೆಚ್ಚುವರಿ ವೇಗದ ಬೌಲರನ್ನ ಆಡಿಸುವ ಸಾಧ್ಯತೆ ದಟ್ಟವಾಗಿದೆ. ಐರ್ಲೆಂಡ್ ಎದುರು 0-2 ಮುಖಭಂಗ ಸೇರಿದಂತೆ ಆಡಿರುವ ಕೊನೆಯ 4 ಪಂದ್ಯಗಳಲ್ಲಿ ನೂತನ ನಾಯಕ ಶ್ರೇಯಸ್ ಅಯ್ಯರ್ರವರ ನೇತೃತ್ವದ ತಂಡದಲ್ಲಿ 3ರಲ್ಲಿ ಸೋಲನುಭವಿಸಿದೆ. 1 ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿತ್ತು. ಲಂಕಾಗೆ ನಿಂತ ಭಾರತ ಯುವ ತಂಡ. ಶ್ರೀಲಂಕಾ ಆರಂಭ ಆಟಗಾರ ಧೀಮಂತ ಮಹಾವೀತನ ಹಾಗೂ ನಾಯಕ ವಿಮಂತ್ ದಿನರ್ರವರ ಮುರಿಯದ 63 ರನ್ಗಳ ಜೊತೆಯಾಟದ ಬಲದಿಂದ ಶ್ರೀಲಂಕಾ 19 ವರ್ಷದವರೆಗಿನವರ ತಂಡವು ಸೋಮವಾರ 8 ವಿಕೆಟ್ಗಳಿಂದ ಭಾರತ 19 ವರ್ಷದವರೆಗಿನವರ ತಂಡವನ್ನು ಸೋಲಿಸಿತು. ಜೋಕೋಗೆ ದಾಖಲೆಯ ಜಯ. ಲಂಡನ್ ಸರ್ಬಿಯಾದ ದಿಗ್ಗಜ ಆಟಗಾರ ನೊವಾಕೋ ಜೋಕೋವಿಚ್ ರವರು ದಾಖಲೆಯ ಗೆಲುವಿನೊಂದಿಗೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟರು. ಹಾಲಿ ಚಾಂಪಿಯನ್ ಇಟಲಿಯ ಯಾನಿಕ್ ಸ್ಪಿನ್ನರ್ ರವರು ಸತತ 5ನೇ ಬಾರಿಗೆ 8ರ ಘಟ್ಟ ಪ್ರವೇಶಿಸಿದರು. ಜಪಾನ್ ದಾರಿ ಒಜಾಕೋ ರವರು ಅಗ್ರಸ್ಥಾನದ ಶ್ರೇಯಾಂಕದ ಆಟಗಾರ್ತಿ ಅರಿನಾ ಸಬಾಲೆಂಕಾಗೆ ಆಘಾತ ನೀಡಿದರು. ಸಿದ್ಧಾರ್ಥ್ ಅಖಿಲ್ಗೆ ಮಿಂಚಿನ ಶತಕ. ಬೆಂಗಳೂರು ಆಲ್ರೌಂಡರ್ ಸಿದ್ಧಾರ್ಥ್ ಅವರು ಅಖಿಲ್ ರವರ ಅಜೇಯ ಶತಕದ ಎದುರು ಹುಬ್ಳಿ ಟೈಗರ್ಸ್ ತಂಡದ ಮೊಹಮ್ಮದ್ ತಾರಾರವರ ಆಟ ಕಳೆಕುಂದಿತು. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಭಾನುವಾರ 3 ವಿಕೆಟ್ಗಳಿಂದ ಗೆಲುವು ಸಾಧಿಸಿತು. ಬ್ಲಾಸ್ಟರ್ಸ್ ಗೆಲುವಿನ ಓಟ. ಅಮೋಘ ಆಟ ಮುಂದುವರೆಸಿರುವ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಗುಂಪು ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ 12 ರನ್ಗಳಿಂದ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡವನ್ನು ಸೋಲಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ 2ನೇ ಪಂದ್ಯದಲ್ಲಿ ಆತಿಥೇಯ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗೆ 176 ರನ್ ಗಳಿಸಿತು. ಗುರಿ ಬೆನ್ನಿಟ್ಟಿದ ಗುಲ್ಬರ್ಗಾ ತಂಡವು 8 ವಿಕೆಟ್ಗೆ 164 ರನ್ ಸೇರಿಸಿ ಹೋರಾಟ ಮುಗಿಸಿತು. ಇವತ್ತಿನ ಶುಭಾಷಿತ. ದಯೆ ತೃಪ್ತಿ ತರುವ ಸತ್ಯ. ಖಲೀಲ್ ಗಿಬ್ರಾನ್ ರವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನಾಕಾರ

ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಒಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಇಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇದ್ದೀನಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು ಮತ್ತು ಅವರನ್ನ ಗೌರವಿಸಲು ಜುಲೈ 26ರಂದು ಅಂದರೆ ಇಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ. ಅಂದಿನ ದಿನವನ್ನು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧದಲ್ಲಿ ತಾಯ್ನಾಡಿನ ರಕ್ಷಣೆಗಾಗಿ ಪ್ರಾಣ ಮಾಡಿದ ಅದೆಷ್ಟೋ ಸೈನಿಕರ ಮುಂದಾಳು ವೀರ ಯೋಧ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರವರ ಶೌರ್ಯದ ಕಥೆಯು ರೋಮಾಂಚನಕಾರಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಮಹತ್ವ ದಿನ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಜಯ ಗಳಿಸಿದ ಸಂಭ್ರಮಾಚರಣೆಗಾಗಿ ಹಾಗೂ ಭಾರತೀಯ ಸೈನಿಕರ ತ್ಯಾಗ ಮತ್ತು ಶೌರ್ಯವನ್ನು ಗೌರವಿಸಲು ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧವು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಿತು. ಅಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನ ಸೈನಿಕರನ್ನು ಹೊರಹಾಕುವ ಮೂಲಕ ಆಪರೇಷನ್ ವಿಜಯ್ ಕಾರ್ಯಾಚರಣೆ

0: ಅಡಿಯಲ್ಲಿ ಪ್ರಸಿದ್ಧಿ ಟೈಗರ್ ಹಿಲ್ ಮತ್ತು ಇತರೆ ಪ್ರಮುಖ ಪ್ರದೇಶಗಳನ್ನು ವಶಪಡಿಸಿಕೊಂಡಿತು. ಯುದ್ಧದಲ್ಲಿ ಅಪೂರ್ವವಾದ ವಿಜಯವನ್ನು ಸಾಧಿಸಿತು. 1990 ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇಡೀ ದೇಶವೇ ನೆಮ್ಮದಿಯಿಂದ ಇರಬೇಕಾದರೆ ಭಾರತೀಯ ಸೈನಿಕರು ಮಾತ್ರ ತಮ್ಮ ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿದರು. ಅಂತಹ ವೀರ ಯೋಧರಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕೂಡ ಒಬ್ಬರು. ಸೆಪ್ಟೆಂಬರ್ 9, 1974 ಹಿಮಾಚಲ ಪ್ರದೇಶದ ಪಾಲಂಪುರ್ನಲ್ಲಿ ಜನಿಸಿದ ವಿಕ್ರಮ್ ಬಾತ್ರಾ ಬಾಲ್ಯದಿಂದಲೂ ಪ್ರತಿಭಾವಂತ ಮತ್ತು ಅತ್ಯುತ್ತಮ ಕ್ರೀಡಾಪಟು. ಅಲ್ಲದೆ ಅವರು ಟೇಬಲ್ ಟೆನ್ನಿಸ್ನ ರಾಷ್ಟ್ರೀಯ ಮಟ್ಟದ ಆಟಗಾರರಾಗಿದ್ದರು. ಅವರು CDS ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬಳಿಕ ಡಿಸೆಂಬರ್ 6, 1997 ಭಾರತೀಯ ಸೈನ್ಯದಲ್ಲಿ ಸೇವಾ ಜೀವನವನ್ನು ಆರಂಭಿಸಿದರು. ಇವರನ್ನ ಭಾರತೀಯ ಸೇನೆಯ ಜಮ್ಮು ಮತ್ತು ಕಾಶ್ಮೀರ ರೆಫರಲ್ನ 13ನೇ ಬಟಾಲಿಯನ್ ಆಗಿ ನಿಯೋಜಿಸಲಾಯಿತು. 2 ವರ್ಷಗಳ ನಂತರ 1999 ಅವರು ಕಾರ್ಗಿಲ್ ಯುದ್ಧದ ಭಾಗವಾದರು. ಅವರು ತಮ್ಮ ಸೇನಾ ಕಾರ್ಯಾಚರಣೆಯ ಮೂಲಕ ಪಾಕ್ ಸೇನೆ ಮತ್ತು ಭಯೋತ್ಪಾದಕರಲ್ಲಿ ಭಯ ಹುಟ್ಟಿಸಿದ ವೀರ ಸೈನಿಕ. ಅದಕ್ಕಾಗಿಯೇ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅವರಿಗೆ ಶೇರ್ಷಾ ಎಂಬ ಬಿರುದನ್ನು ನೀಡಲಾಯಿತು. ಯುದ್ಧ ಭೂಮಿಯಲ್ಲಿ ಶತ್ರುಗಳ ಬೆವರಿಸುವಂತೆ ಮಾಡಿದ ಬಾತ್ರಾರವರಿಗೆ ಆಗ ಕೇವಲ 24 ವಯಸ್ಸು. ಮೇ 1999 ಕಾರ್ಗಿಲ್ ಯುದ್ಧ ಆರಂಭವಾದಾಗ ಬಾತ್ರಾರವರು ಮತ್ತು ಅವರ ತಂಡವನ್ನು ಜೂನ್ 6 ರೆಡ್ ಬ್ರಾಸ್ ಸೆಕ್ಟರ್ಗೆ ಕಳುಹಿಸಲಾಯಿತು. ಬಾತ್ರಾ ಮತ್ತು ತಂಡಕ್ಕೆ ಪಾಕಿಸ್ತಾನ ನುಸುಳುಕೋರರು ಆಕ್ರಮಿಸಿಕೊಂಡಿದ್ದ ಟೋಲೋಲಿಂಗ್ ಶಿಖರವನ್ನು ಮರಳಿ ಪಡೆಯುವುದು ಆ ತಂಡದ ಗುರಿಯಾಗಿತ್ತು. ಆದರೆ ಶಿಖರವನ್ನೇರಿ ಅದನ್ನು ಪಡೆಯುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಜೂನ್ 20 ಬಾತ್ರಾ ಮತ್ತು ಅವರ ತಂಡವು ಟೋಲೋಲಿಂಗ್ನಿಂದ ಉತ್ತರಕ್ಕೆ 1600 ಮೀಟರ್ಗಳಷ್ಟು ಎತ್ತರದಲ್ಲಿರುವ ಪೀಕ್ 5140 ಎಂದು ಕರೆಯಲ್ಪಡುವ ಶಿಖರವನ್ನು ಏರಿದರು. ಈ ಪ್ರದೇಶವು ಸಮುದ್ರ ಮಟ್ಟಕ್ಕಿಂತ 5000 ಮೀಟರ್ಗಿಂತಲೂ ಎತ್ತರದಲ್ಲಿದೆ. ಇಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮತ್ತು ತಂಡವು ತಮ್ಮ ಅತ್ಯುತ್ತಮ ಕಾರ್ಯತಂತ್ರ ಮತ್ತು ಶೌರ್ಯದಿಂದ ಶತ್ರುಗಳೊಂದಿಗೆ ಹೋರಾಡಿ ಶಿಖರವನ್ನು ಪುನಃ ವಶಪಡಿಸಿಕೊಂಡರು. ಈ ವಿಜಯದ ನಂತರ ಬಾತ್ರಾರವರು ಬೇಸ್ ಕ್ಯಾಂಪ್ಗೆ ಹಿಂತಿರುಗಿದ ಬಳಿಕ ತಮ್ಮ ಕಮಾಂಡರ್ಗೆ ಏ ದಿಲ್ ಮಾಂಗಿ ಮೋರ್ ಎಂದು ಹುಮ್ಮಸ್ಸಿನಿಂದ ಹೇಳಿದರು. ಟೋಲೋಲಿಂಗ್ ಶಿಖರವನ್ನು ವಶಪಡಿಸಿಕೊಂಡ ನಂತರ ಅವರು ಮುಂದಿನ ಕಾರ್ಯಾಚರಣೆಯ ಮಾಸ್ಕೋ ಕಣಿವೆಯಿಂದ ಶತ್ರುಗಳನ್ನು ಓಡಿಸುವುದು. ಇದನ್ನು ಫೀಕ್ 4875 ಎಂದು ಕರೆಯುತ್ತಾರೆ. ಇದು ಭಾರತೀಯ ಸೇನೆಯು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಕಾರ್ಯಾಚರಣೆಯಲ್ಲಿ ಒಂದಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಬಾತ್ರಾರವರೊಂದಿಗೆ ಲೆಫ್ಟಿನೆಂಟ್ ಅನುಜ್ ನಾಯರ್ ಮತ್ತು ಲೆಫ್ಟಿನೆಂಟ್ ನವೀನ್ ಇದ್ದರು. ಜುಲೈ 7 ಮೆಷಿನ್ ಗನ್ ಬಳಸಿ ಭೀಕರ ಯುದ್ಧ ನಡೆಯಿತು. ಬಾತ್ರಾ ಮತ್ತು ಅವರ ತಂಡ ಈ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡರು. ಆದರೆ ಎದೆಗುಂದದೆ ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಈ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ನವೀನ್ ಕಾಲಿಗೆ ಗುಂಡು ತಗಲಿದಾಗ ವಿಕ್ರಮ್ ಬಾತ್ರಾ ಅವರನ್ನು ರಕ್ಷಿಸಲು ಹೋದ ಸಂದರ್ಭದಲ್ಲಿ ಶತ್ರುಗಳ ದಾಳಿಗೆ ಬಾತ್ರಾರವರು ಬಲಿಯಾದರು ಮತ್ತು ಭಾರತ ಮಾತೆಯ ಈ ಕೆಚ್ಚೆದೆಯ ಪುತ್ರ ದೇಶವನ್ನು ರಕ್ಷಿಸುತ್ತಾ ಜಗತ್ತಿಗೆ ಶಾಶ್ವತವಾಗಿ ವಿದಾಯವನ್ನು ಹೇಳಿದರು. .4875 ವಶಪಡಿಸಿಕೊಂಡ ಗೌರವಾರ್ಥವಾಗಿ ಈ ಶಿಖರಕ್ಕೆ ಬಾತ್ರಾ ಟಾಪ್ ಎಂದು ಹೆಸರಿಡಲಾಯಿತು. ವಿಕ್ರಮ್ ಬಾತ್ರಾರವರ ಅದಮ್ಯ ಶೌರ್ಯ ಪರಾಕ್ರಮದ ಗೌರವಾರ್ಥವಾಗಿ ಅವರಿಗೆ ಮರಣೋತ್ತರವಾಗಿ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕೇಳಿದ್ರಲ್ಲ ಇಸ್ರೋದು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಕ್ರಮ್ ಬಾತ್ರಾರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67 ಕುರಿತು ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ

0: ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಮರೆತಿಹನೆ ಬೊಮ್ಮ,
4: ಮರೆತಿಹನೆ ಬೊಮ್ಮ,
3: ಮರೆತಿಲ್ಲ ಮರೆತವೊಲ್ ಇಹನು,
4: ಮರೆತಿಲ್ಲ ಮರೆತವೊಲ್ ಇಹನು,
3: ಧರಿಸಿ ಜೀವಾಕೃತಿಯ,
4: ಧರಿಸಿ ಜೀವಾಕೃತಿಯ,
3: ಜಗದಿ ತನ್ನನೆ ತಾನ್,
4: ಜಗದಿ ತನ್ನನೆ ತಾನ್,
3: ಅರಸಿಕೊಳ್ಳುವವೊಲ್ ಇಹುದು,
4: ಅರಸಿಕೊಳ್ಳುವವೊಲ್ ಇಹುದು,
3: ದೊರೆತವೊಲ್ ತೋರೆ ಸುಖ,
4: ದೊರೆತವೊಲ್ ತೋರೆ ಸುಖ,
3: ದೊರೆಯುವರೆ ಗಾಯಸವೋ ಮಂಕುತಿಮ್ಮ,
4: ದೊರೆವರೆಗೆ ಆಯಸವೋ ಮಂಕುತಿಮ್ಮ.
2: ಕಳೆದ ಮುಕ್ತಕದಲ್ಲಿ ಒಬ್ಬನೇ ಚೀಟಿ ಆಟವನ್ನು ಆಡ್ತಾ ಇದ್ದಂಥ ಪರಬ್ರಹ್ಮ ಇನ್ನೊಬ್ಬನ ಸೇರಿಸ್ಕೊಳ್ಳೋಣ ಅಂಥೇಳಿ ತಾನೇ ಇನ್ನೊಬ್ಬನು ಆಗೋ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಒಂಟಿತನವನ್ನು ಮರೆತ, ಇಬ್ಬರಿದ್ದೀವಿ ಅಂತ ಅನ್ಕೊಂಡ, ಒಬ್ಬನೇ ಇದ್ದೀನಿ ಅನ್ನೋದನ್ನು ಮರೆತು ಇಬ್ಬರಿದ್ದೀವಿ ಅಂತ ಅನ್ಕೊಂಡ ಅಂತ ಬರ್ತದೆ. ಈಗ ಪ್ರಶ್ನೆ, ನಿಜವಾಗ್ಲೂ ಬ್ರಹ್ಮ ಮರೆತು ಬಿಟ್ನ ಅಂತಂದರೆ ಇಲ್ಲವಂತೆ. ಮರೆತಿಲ್ಲ ಮರೆತ ಒಲ್ ಇಹನು, ಮರೆತಂತೆ ಇದ್ದಾನೆ ಅಂತ. ಇದು ಮರೆತ ಒಲ್ ಇಹನು ಅಂತಂದರೆ ಏನು, ಇದು ಹೇಗೆ? ಈಗ ನಮ್ಮಲ್ಲಿ ಹೆಚ್ಚಿನ ಜನ ಮಕ್ಕಳಾಗಿದ್ದಾಗ ನಾಟಕಗಳನ್ನು ಮಾಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ. ಎಲ್ಲರಿಗೂ ಅದೊಂದು ಪರಿಪಾಠ ಅಲ್ವಾ, ಎಲ್ರಿಗೂ ಒಂದು ವೇಷ ಹಾಕಿ ಅದರಂತೆ ನೀನು ನಟನೆ ಮಾಡುವಂಥದ್ದು ಅಂತ. ಎಷ್ಟೋ ಜನ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ, ಅನೇಕ ವರ್ಷಗಳು ಮುಂದುವರಿಸ್ತಾ ಹೋಗ್ತಾರೆ. ಈಗ ಸಪೋಸ್ ಒಬ್ಬ ವ್ಯಕ್ತಿ, ಒಬ್ಬ ರಾಮಣ್ಣ ಅಂತ ಇದ್ದಾನೆ ಅನ್ಕೊಳ್ಳೋಣ. ಆ ರಾಮಣ್ಣನಿಗೆ ಮಹಾಭಾರತದಲ್ಲಿ ಯಾವುದೋ ಒಂದು ಪಾತ್ರ, ಯಾವ ಪಾತ್ರ, ಭೀಮನ್ ಪಾತ್ರ ಅನ್ನೋಣ. ಆ ಭೀಮನ್ ಪಾತ್ರ ಮಾಡುವಂಥದ್ದು ಅನೇಕ ವರ್ಷಗಳಿಂದ ಅಭ್ಯಾಸ ಅಂತ ಅನ್ಕೊಳ್ಳೋಣ. ಆ ರಾಮಣ್ಣ ಮಹಾಭಾರತದ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ಭೀಮನಾಗಿ ಸ್ಟೇಜ್ ಮೇಲಿದ್ದಾಗ ತಾನು ರಾಮಣ್ಣ ಅನ್ನೋದು ಮರಿಬೇಕು, ಭೀಮನಾಗಿರ್ಬೇಕು. ಭೀಮ ನಾನು ಅಂತ ಸ್ಟೇಜಿಂದ ಇಳಿದ್ಮೇಲೆ ಅವನು ಮರೆತು ಹೋಗಬೇಕು, ತಾನು ರಾಮಣ್ಣ ಅಂತ ಅನ್ಕೋಬೇಕು. ಸೊ ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ, ಭೀಮನಾಗಿ ಇದ್ದಾಗ ತಾನು ರಾಮಣ್ಣ ಅನ್ನೋದನ್ನು ಅವನು ಸಂಪೂರ್ಣ ಮರ್ತಿರಲ್ಲ, ಮರೆತ ಒಲ್ ಇರ್ತಾನೆ. ಆಗ ಅವನು ಭೀಮನಾಗಕ್ಕೆ ಸಾಧ್ಯ. ಸ್ಟೇಜಿಂದ ಇಳಿದ್ಮೇಲೆ ಕೂಡ ಅವನು ಗದೆ ತಿರುಗಿಸ್ತಾ ನಾನು ಭೀಮ ಅಂತ ಅನ್ನಕ್ಕೆ ಹೋದರೆ ಜನ ನಾಲ್ಕು ಬಿಡ್ತಾರೆ ಅವನಿಗೆ, ಏ ನೀನು ರಾಮಣ್ಣ ಸುಮ್ಮನಿರೋ ಅಂತಾರೆ. ಸೊ ಇವಾಗ ಅದನ್ನು ಅವನು ಮರೆತ ಒಲ್ ಇರಬೇಕು, ಮತ್ತೆ ವಾಪಸ್ ಹೋದಾಗ ಅವನು ಆ ರೀತಿ ಆಗ್ತಾನೆ. ಸೊ ಬ್ರಹ್ಮನು ಕೂಡ ಮರೆತಿಹನೇ ಅಂದರೆ ಇಲ್ಲ, ಮರೆತಿಲ್ಲ ಮರೆತ ಒಲ್ ಇಹನು, ಧರಿಸಿ ಜೀವಾಕೃತಿಯ ಜಗದಿ ತನ್ನನೇ ತಾನ್ ಅರಸಿಕೊಳ್ಳುವ ಒಲ್ ಇಹುದು. ಒಂದು ಬಹಳ ಚೆನ್ನಾಗಿರುವಂಥ ಒಂದು ಕಥೆ ಇದೆ. ಈ ರೀತಿ ಗಾಡ್ ದೇವರು ಮೊದಲು ಒಬ್ಬನೇ ಇದ್ದಂತೆ, ಹಿ ವಾಸ್ ಅಲೋನ್, ಒಬ್ಬನೇ ಇದ್ದ. ಅವನಿಗೆ ಆಟಕ್ಕೆ ಯಾರೋ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವನೇನು ಮಾಡ್ದ, ತನ್ನ ಒಂದು ರೀತಿಯಲ್ಲೇ ಇನ್ನೊಂದು ಪ್ರತಿಕೃತಿಯನ್ನು ತಯಾರು ಮಾಡ್ದ. ಸೊ ಇವಾಗ ಒನ್ ಗಾಡ್ ಇತ್ತು, ಇವಾಗ ಏನಾಯಿತು, ಎರಡಾಯಿತು, ಇಬ್ಬರಾಯಿತು. ಸಪೋಸ್ ಅವರಿಬ್ಬರು ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಮೊದಲಿದ್ದಂಥ ದೇವರು ಸರ್ವಶಕ್ತಿವಂತ, ಚೆಸ್ ಆಡ್ತಾ ಇದ್ದಾರೆ ಅನ್ಕೊಳ್ಳೋಣ. ಸರ್ವಶಕ್ತಿವಂತ ಅಂದಮೇಲೆ ಚೆಸ್ಸಲ್ಲಿ ಅವನನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ತನ್ನದೇ ಪ್ರತಿಕೃತಿಯಲ್ಲಿ ಇನ್ನೊಂದು ದೇವರನ್ನು ಮಾಡಿಬಿಟ್ಟ ಅವನು, ಇನ್ನೊಬ್ಬನು ತನ್ನದೇ ಪ್ರತಿಕೃತಿ, ಅದು ದೇವರು, ಅವನು ಸರ್ವಶಕ್ತಿವಂತ. ಸೊ ಹಾಗಾಗಿ ಅವನನ್ನು ಯಾರೂ ಸೋರ್ಸೋಕ್ಕಾಗಲ್ಲ. ಈಗ ಆಟ ಏನಾಯಿತು, ಡ್ರಾ, ಅದರಲ್ಲಿ ಸ್ವಾರಸ್ಯ ಇಲ್ಲ. ಅದಕ್ಕೆ ಸೃಷ್ಟಿಕರ್ತ ಏನು ಮಾಡಿದ್ನಂತೆ, ತನ್ನ ಸೃಷ್ಟಿಗೆ ಒಂದು ಮರವನ್ನು ಕೊಟ್ಬಿಟ್ನಂತೆ, ನೀನು ದೇವರು ಅನ್ನೋದು ಮರೆತುಬಿಡು ನೀನು ಅಂತ. ಅದು ದೇವರೇ, ಆದರೆ

0: ಆ ದೇವ್ರಿಗೆ ಏನಾಯ್ತು, ನೋಡಪ್ಪ ನೀನು ಆಟ ಆಡೋ ತನಕ ನಿನ್ನ ದೇವರು ಅನ್ನೋದು ಮರ್ತು ಬಿಡು ಅಂತ. ಸೊ ಆ ಎರಡನೆಯ ದೇವರಿಗೆ ಓಕೆ ಫೈನ್, ನಾನು ಆಟ ಆಡೋ ತನಕ ದೇವರು ಅನ್ನೋದು ನಾ ಮರ್ತು ಬಿಡ್ತೀನಿ ಅಂತ ಮರ್ತು ಬಿಟ್ಬಿಡ. ನಮ್ಮ ರಾಮಣ್ಣ ಭೀಮನಾಗಿ ಹೇಗೆ ಸ್ಟೇಜ್ ಮೇಲೆ ಹೋದ್ನೋ ಹಾಗೆ ಈ ಎರಡನೇ ಗಾಡ್ ತಾನು ಗಾಡ್ ಅಲ್ಲ ಅನ್ನೋ ರೀತಿಯಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ದೇವರು ಸರ್ವಶಕ್ತಿವಂತ, ಸೊ ಹಾಗಾಗಿ ಆ್ಯಕ್ಟಿಂಗ್ ಮಾಡೋದ್ರಲ್ಲೂ ಅವನೇ ಬೆಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ನಪ್ಪ ಅಂದರೆ ಅವನಿಗೆ ನಿಜವಾಗ್ಲೂ ತಾನು ದೇವರು ಅನ್ನೋದೇ ಮರ್ತೋಯ್ತು. ಸೊ ಅದಕ್ಕೆ ಇವಾಗ ಏನಾಯಿತು, ಕಡೆಗೆ ದೇವರನ್ನು ಹುಡ್ಕಕ್ಕೆ ಅವನು ಶುರು ಮಾಡಿದ್ನಂತೆ. ಯಾರು? ದೇವರೇ ಸೃಷ್ಟಿ ಮಾಡಿದಂಥ, ದೇವರದ್ದೇ ಪ್ರತಿರೂಪವಾದಂತಹ ಆ ಇನ್ನೊಂದು ಸೃಷ್ಟಿ ಏನಿತ್ತೋ ದೇವರು ತಾನು ಅನ್ನೋದನ್ನು ಮರೆತು ಬಿಟ್ಟಿರೋದರಿಂದ ಜಗದಲ್ಲಿ ತನ್ನನೇ ತಾನ್ ಅರಸಿಕೊಳ್ಳುವ ಒಲು ಹುಡುಕ್ತಾ ಇರೋ ರೀತಿಯಲ್ಲಿ ಇದೆಯಂತೆ. ಆ ಹುಡುಕಾಟದಲ್ಲಿ ತನ್ನನ್ನ ತಾನು ಮರೆತು ಬಿಟ್ಟಿದ್ದಾನೆ. ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ದೇವರಲ್ಲಿ ಹುಡುಕ್ತಾ ಇದ್ದಾನೆ, ತಾನೇ ದೇವರು ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ದೊರೆತ ಓಲ್ ತೋರೆ ಸುಖ ಅಕಸ್ಮಾತ್ ಸಿಕ್ಬಿಡ್ತು ಅಂತಂದ್ರೆ ಸಿಕ್ಬಿಡ್ತಪ್ಪ ಅಂತ ಸಂತೋಷ ಆಗುತ್ತೆ. ದೊರೆವವರೆಗೆ ಹುಡುಕಾಟ, ಅಲ್ಲಿವರೆಗೆ ಆಯಾಸ, ಅಲ್ಲಿವರೆಗೂ ನಾವು ಕಷ್ಟಪಡ್ತಾ ಇರಬೇಕು. ಬಹಳ ಸುಂದರವಾದಂಥ ಉದಾಹರಣೆ ಇದು, ನಾವನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದಂಥದ್ದು. ಈ ಎರಡನೆಯ ದೇವರು ಅಂತ ನಾವೇನು, ಅದು ಬಹುಶಃ ಅದು ಪಾಶ್ಚಾತ್ಯದ ಒಂದು ಕಥೆ, ಪಾಶ್ಚಾತ್ಯ ದೇಶದ ಒಂದು ಕಥೆ ನಾನೆಲ್ಲ ಓದಿದ್ದು. ಆ ಎರಡನೆಯ ದೇವರು ನಮ್ಮ ನಂಬಿಕೆಯ ಪ್ರಕಾರ ಇಡೀ ವಿಶ್ವ, ಆ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಜೀವ ವಸ್ತು, ಪ್ರತಿಯೊಂದು ಜಡ ವಸ್ತು, ಅದನ್ನೇ ನಾವು ಇದುವರೆಗೂ ನೋಡ್ತಾ ಬಂದಿರೋವಂಥದ್ದು. ನಾನು, ನೀನು, ಅವರು, ಇವರು, ಆ ದೇಶದವರು, ಈ ದೇಶದವರು, ಆ ಪ್ರಾಣಿ, ಈ ಪ್ರಾಣಿ, ಎಲ್ಲವೂ ಕೂಡ ಭಗವಂತನದ್ದೇ ಸೃಷ್ಟಿ. ಹಾಗಾಗಿ ಭಗವಂತನೇ ತಯಾರು ಮಾಡಿದ ತನ್ನದೇ ಪ್ರತಿರೂಪ ಅವೆಲ್ಲವೂ ಕೂಡ. ನಾವೆಲ್ಲರೂ ಇವಾಗ ಏನು ಮಾಡ್ತಾ ಇದ್ದೀವಿ, ಹೊರಗಡೆ ದೇವರೆಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲಿದೆಯಾ ದೇವರು, ಆ ಕಲ್ಲಲ್ಲಿದೆಯಾ, ಈ ದೇವಸ್ಥಾನದಲ್ಲಿದೆಯಾ, ಈ ಒಂದು ತೀರ್ಥಸ್ಥಳದಲ್ಲಿದೆಯಾ, ಈ ಹಬ್ಬದಲ್ಲಿದೆಯಾ, ಈ ಆಚರಣೆಯಲ್ಲಿದೆಯಾ, ಹುಡುಕ್ತಾ ಇದ್ದೀವಿ. ಹುಡುಕ್ತಾ ಹುಡುಕ್ತಾ ಆಯಾಸಗೊಳ್ತಾ ಇದ್ದೀವಿ, ದೊರೆವವರೆಗೆ ಆಯಾಸನೇ. ಹಾಗಾದರೆ ನಾವೇನು ಮಾಡಬೇಕು, ಆ ಹೊರಗಿನ ಯಾವುದೋ ಒಂದು ವಸ್ತುವಿನಲ್ಲಿ ದೇವರನ್ನು ನಾವು ಕಂಡುಕೊಳ್ಳುವಂಥ ಪ್ರಕ್ರಿಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ನಾವು ನೋಡ್ತಾ ಇರುವಂಥ ಸಕಲ ಚರ ಅಚರ ವಸ್ತುಗಳೂ ಕೂಡ ಭಗವಂತನ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು. ಅವರ ಜೊತೆಗಿನ ನಮ್ಮ ಒಡನಾಟದಲ್ಲಿ ಭಗವಂತನ ಕಾಣೋ ಹಂಗೆ ಆಗಬೇಕು. ಅದರ ಜೊತೆಗೆ ದೃಷ್ಟಿಯನ್ನು ಸ್ವಲ್ಪ ಒಳಗಡೆಗೂ ತಿರುಗಿಸ್ಕೋಬೇಕು. ಯಾಕೆ, ಭಗವಂತ ಬೇರೆ ಎಲ್ಲ ಕಡೆ ಇರೋ ಹಾಗೇನೆ ನನ್ನ ಅಂತರಂಗದಲ್ಲೂ ಕೂಡ ಇದ್ದಾನೆ. ಆ ನನ್ನ ಅಂತರಂಗದಲ್ಲಿರುವಂಥ ಪರಮಾತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಒಳಗೆ ಹೊರಗೆ ಇರೋಂಥ ಏಕರೂಪನಾದಂಥ ಆ ಚೈತನ್ಯ ಸ್ವರೂಪಿ ಬ್ರಹ್ಮನ ಅರಿವು ನನಗಾಗುತ್ತೆ. ಅದು ದೊರೆತರೆ, ಅದು ತೋರೆ ಕಾಣಿಸಿದರೆ ಆಗ ನಮಗೆ ಸುಖ. ಸೊ ಹೀಗೆ ಆ ತನ್ಮಯತೆಯನ್ನು ವರ್ಣಿಸ್ತಾ ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ಆ ಒಂದು ಪ್ರಕ್ರಿಯೆಯಲ್ಲಿ ಭಗವಂತನನ್ನು ನಾವು ಕಂಡ್ಕೊಳ್ಳುವಂಥದ್ದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ.
1: ಇದುವರೆಗೂ ನಿತ್ಯದ ಬದುಕಿಗೆ ಗದ್ದಲ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 67 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 7 ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮಳೆ ಚುರುಕು, ನದಿಗಳಿಗೆ ಜೀವಗಳ, ಯೂಸರ್ ನೇಮ್ ಸದ್ಯಕ್ಕೆ ಜಾರಿ ಇಲ್ಲ, ಸರ್ಕಾರಿ ಫಾಡಾದಿಂದ ರೈತರಿಗೆ ಸಂಕಷ್ಟ, SIR ಭರ್ತಿ ಮಾಡಿ.

ಕಾಯ್ದೆ ಸಹಿಗೆ ಆಕ್ಷೇಪ. ಬಾಲೋಗನ್ ಅಮಾನತು ಹಿಂಪಡೆದ ಫಿಫಾ. ಜಿಂಕೆ ಸಾಕಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧನ. ಹುಲಿ ದಾಳಿಗೆ ಎತ್ತು ಸಾವು, ದೇಶದ ಸುಧಾರಣೆಯಲ್ಲಿ ಪಾತ್ರ. ಪಿಯು ಪರೀಕ್ಷೆ ವಿಳಂಬಕ್ಕಿಲ್ಲ ದಂಡ. ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ, ಬರ ಪರಿಸ್ಥಿತಿ ಕೇಂದ್ರಕ್ಕೆ ವರದಿ. ಸಹಕಾರಿ ವಿಮಾ ಕಂಪನಿ ಶಾಕೂಷಣ. ವಾಹನ ಮಾರಾಟ ಶೇಕಡಾ 21% ಹೆಚ್ಚಳ. ಮತ್ತೊಂದು ಖಾಸಗಿ ಕಂಪನಿ ಒಲವು. 11 ಮಹೇಂದ್ರಗಿರಿ ನೌಕಾಪಡೆಗೆ. ಕೆಂಪಡಿಕೆ ಚಾಲಿ ಕೆಂಪು ಧಾರಣಿ ಕುಸಿತ. ಇಂಡೋನೇಷ್ಯಾ ತಲುಪಿದ ಮೋದಿ. ಮಳೆ ಕೊರತೆ ಶೇಕಡಾ 20% ಇಳಿಕೆ. ಬ್ರೆಜಿಲ್ಗೆ ಆಘಾತ ನೀಡಿದ ನಾರ್ವೆ. ಕ್ವಾರ್ಟರ್ ಫೈನಲ್ಗೆ ಇಂಗ್ಲೆಂಡ್. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳಿದ ನೇಮರ್. ಎಸ್ಟಾಕು ಅಶೋಕ್ಗೆ ಅವಕಾಶ. ವಿಷ್ಣು ಈ ಬದಲು ವೇಗಿಗೆ ಮಣೆ. ಜೋಕೋಗೆ ದಾಖಲೆಯ ಜಯ. ಲಂಕಾಗೆ ಮಣಿದ ಭಾರತ ಯುವ ತಂಡ. ಸಿದ್ಧಾರ್ಥ್ ಅಖಿಲ್ ಮಿಂಚಿನ ಶತಕ. ಬ್ಲಾಸ್ಟರ್ಸ್ಗೆ ಗೆಲುವಿನ ಊಟ. ಪ್ರಮುಖಾಂಶಗಳ ವಿವರಣೆ. ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಬೆಂಗಳೂರು ರಾಜ್ಯದ ಉತ್ತರ ಒಳನಾಡು, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂಗಾರು ಚುರುಕಾಗಿದ್ದು ಸೋಮವಾರ ವ್ಯಾಪಕ ಮಳೆ ಸುರಿದಿದೆ. ನದಿಗಳಲ್ಲಿ ನೀರಿನ ಮಟ್ಟ ಏರುತ್ತಿದ್ದು ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗತೊಡಗಿದೆ. ಕೆಲ ಜಲಪಾತಗಳು ಮೈತುಂಬಿದ್ದು ಜೀವಕಳೆ ಬಂದಿದೆ. ರೈತರಲ್ಲೂ ಹರ್ಷ ಮೂಡಿಸಿದೆ. ನೇತ್ರಾವತಿ, ಹೇಮಾವತಿ, ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಏರಿಕೆಯಾಗಿದೆ. ಮಹಾರಾಷ್ಟ್ರದ ವಿವಿಧೆಡೆ ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷ್ಣಾ ನದಿಯಲ್ಲೂ ನೀರಿನ ಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯ ಹಾಗೂ ನವಿಲು ತೀರ್ಥ ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅಲ್ಲದೆ ಮಲಪ್ರಭಾ ಮತ್ತು ವರದಾ ನದಿಯಲ್ಲೂ ನೀರಿನ ಮಟ್ಟ ಏರಿಕೆಯಾಗಿದೆ. ಸರ್ಕಾರಿ ಫಾಡಾದಿಂದ ರೈತರಿಗೆ ಸಂಕಷ್ಟ. ಬೆಂಗಳೂರು ಭೂಕಂದಾಯ ಪಾವತಿಸಿದ ರೈತರ ಪಹಣಿಗಳಲ್ಲಿ ಸರ್ಕಾರಿ ಫಾಡಾ ಎಂದು ನಮೂದು ಮಾಡಲಾಗಿದ್ದು ಇಂತಹ ಕ್ರಮದಿಂದ ರಾಜ್ಯದ 10,000 ಹೆಚ್ಚು ಸಣ್ಣ ಮತ್ತು ಅತಿಸಣ್ಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯೂಸರ್ ನೇಮ್ ಸದ್ಯಕ್ಕೆ ಜಾರಿ ಇಲ್ಲ. ನವದೆಹಲಿ ಯೂಸರ್ ನೇಮ್ ಸೌಲಭ್ಯದ ಬಗ್ಗೆ ಉತ್ತರ ಒದಗಿಸಲು ವಾಟ್ಸಾಪ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರವು ಹೆಚ್ಚುವರಿ ಸಮಯ ನೀಡಿದೆ. ಅಲ್ಲದೆ ಸರ್ಕಾರದ ಜೊತೆಗಿನ ಮಾತುಕತೆ ಪೂರ್ಣಗೊಳ್ಳುವವರೆಗೂ ಈ ಸೌಲಭ್ಯವನ್ನು ಜಾರಿಗೆ ತರುವುದಿಲ್ಲ ಎಂದು ವಾಟ್ಸಪ್ ಆಪ್ ಕಂಪನಿಯು ಭರವಸೆ ನೀಡಿದೆ. ಎಸ್ಐಆರ್ ಭರ್ತಿ ಮಾಡದೆ ಸಹಿಗೆ ಆಕ್ಷೇಪ. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನೀಡುವ ಗಣತಿ ನಮೂನೆ ಅಂದರೆ ಇನ್ಶೂರೆನ್ಸ್ ಫಾರಂ ಅನ್ನು ಭರ್ತಿ ಮಾಡದೆ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರಿಂದ ಸಹಿ ಹಾಕಿಸಿಕೊಂಡು ಹೋಗುವ ಪ್ರಕರಣಗಳು ಬೆಂಗಳೂರಿನ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಿವೆ. ಬಾಲೋಗನ್ ಅಮಾನತು ಹಿಂಪಡೆದ ಫಿಫಾ. ಲಾಸೆಲಿಂಚ್ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಆತಿಥೇಯ ಅಮೆರಿಕದ ಪ್ರಮುಖ ಆಟಗಾರ ಪೊಲಾರಿನ್ ಬಾಲೋಗನ್ ರವರಿಗೆ ವಿಧಿಸಲಾಗಿದ್ದ ಒಂದು ಪಂದ್ಯದ ನಿಷೇಧವನ್ನು ಫಿಫಾ ಅತ್ಯಪರೂಪ ನಿರ್ಧಾರದಲ್ಲಿ ಹಿಂಪಡೆದಿದೆ. ಈ ವಿಷಯದಲ್ಲಿ ಅಮೆರಿಕದ ಅಧ್ಯಕ್ಷರೇ ಮಧ್ಯಸ್ಥಿಕೆ ವಹಿಸಿದ್ದು ಫಿಫಾದ ನಿರ್ಧಾರ ಫುಟ್ಬಾಲ್ ವಲಯದ ಗದ್ದಲ ಎಬ್ಬಿಸಿದೆ. ಜಿಂಕೆ ಸಾಕಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧನ. ಹುಣಸೂರು ಮನೆಯಲ್ಲಿ ಜಿಂಕೆ ಸಾಕುತ್ತಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನ ನಾಗರಹೊಳೆ ಹುಲಿ ಯೋಜನಾ ನಿರ್ದೇಶಕಿ ಸೀಮಾ ಮತ್ತು ಅರಣ್ಯ ಸಂಚಾರಿ ದಳ ಅಧಿಕಾರಿಗಳು ಸೋಮವಾರ ಬಂಧಿಸಿದ್ದಾರೆ. ಹುಲಿ ದಾಳಿಗೆ ಎತ್ತು ಸಾವು. ಹುಣಸೂರು ಹನಗೋಡು ಹೋಬಳಿಯ ಚನ್ನಸೋಗೆ ಗ್ರಾಮದ ಜಮೀನಿನಲ್ಲಿ ಮೇವು ಮೇಯುತ್ತಿದ್ದ ಎತ್ತಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದಿರುವ ಘಟನೆ ಸೋಮವಾರ ನಡೆದಿದೆ. ರೈತ ಶಿವರಾಮು ಎನ್ನುವರ ಮತ್ತು ಹೊಲದಲ್ಲಿ ಮೇಯಲು ಬಿಟ್ಟಿದ್ದ ಸಂದರ್ಭದಲ್ಲಿ ಏಕಾಏಕಿ ಹುಲಿ ದಾಳಿ ಎರಗಿದೆ. ದೇಶದ ಸುಧಾರಣೆಯಲ್ಲಿ ಪಾತ್ರ. ಹೆಚ್ಡಿ ಕೋಟೆ ಜಗಜೀವನ್ ರಾಮ್ ಯಶಸ್ವಿ ಆಡಳಿತಗಾರನಾಗಿ ದೇಶಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ ಎಂದು ತಾಲೂಕು ಕಾರ್ಯಾಗಾರ ನಿರ್ವಹಣಾ ಅಧಿಕಾರಿ ರವಿಚಂದ್ರನ್ ರವರು ಹೇಳಿದ್ದಾರೆ. ಶಿಕ್ಷಕರು ಓಡಿದರೆ ಸಹಿಸಲ್ಲ. ಬೆಂಗಳೂರು ಶಿಕ್ಷಕರು ಮಕ್ಕಳಿಗೆ ಒಡೆದು ಪಾಠ ಕಲಿಸುವುದನ್ನು ಸಹಿಸುವುದಿಲ್ಲ ಎಂದು ಕಟುವಾಗಿ ನುಡಿದಿರುವ ಹೈಕೋರ್ಟ್ ಯುಕೆಜಿ ವಿದ್ಯಾರ್ಥಿಗೆ ಕೋಲಿನಿಂದ ಒಡೆದ ಪ್ರಕರಣವೊಂದರಲ್ಲಿ ಶಿಕ್ಷಕಿ ವಿರುದ್ಧದ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ನೀಡಲು ನಿರಾಕರಿಸಿದೆ. ಪಿಯು ಪರೀಕ್ಷೆ ವಿಳಂಬಕ್ಕಿಲ್ಲ ದಂಡ. ಬೆಂಗಳೂರು ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಗೆ ವಿಳಂಬವಾಗಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಮೇಲಿನ ದಂಡ ಶುಲ್ಕವನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ. ಮಡಿಕೇರಿ ಭಾಗಮಂಡಲ ವಿರಾಜಪೇಟೆ ಸೇರಿದಂತೆ ಕೊಡಗು ಜಿಲ್ಲೆಯ ಹಲವೆಡೆ ಸೋಮವಾರ ಬಿರುಸಿನ ಮಳೆ ಸುರಿದಿದೆ. ಭಾರೀ ಮಳೆ ಬರುವ ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆ ಕೊಡಗು ಜಿಲ್ಲೆಯಲ್ಲಿ ಜುಲೈ 7 ಮತ್ತು 8 ಆರೆಂಜ್ ಅಲರ್ಟ್ ಘೋಷಿಸಿದೆ. ಜೋರು ಗಾಳಿ ಬೀಸುತ್ತಿರುವುದರಿಂದ ಅಲ್ಲಲ್ಲಿ ಮರಗಳು ಧರೆಗುರುಳುತ್ತಿವೆ. ಸ್ಕೂಟರ್ನಲ್ಲಿ ಹೊರಟಿದ ವಿರಾಜಪೇಟೆ ಹೋಬಳಿಯ ಬಡ್ಕೋಳಿ ಗ್ರಾಮದ ಸಿಂಧು ಎಂಬುವರ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ

ಮಾತಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದೆ. ಬರ ಪರಿಸ್ಥಿತಿ ಕೇಂದ್ರಕ್ಕೆ ವರದಿ. ಬೆಂಗಳೂರು ರಾಜ್ಯದ ಬರ ಪರಿಸ್ಥಿತಿಯ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಗೃಹ ಸಚಿವರಿಗೆ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಡಲಾಗುವುದು. ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಹಣವನ್ನು ಮುಂಚಿತವಾಗಿ ನೀಡುವಂತೆ ಒತ್ತಾಯಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸರ್ಕಾರಿ ವಿಮಾ ಕಂಪನಿ ಶಾ ಘೋಷಣೆ. ನವದೆಹಲಿ ದೇಶದಲ್ಲಿ ಸಹಕಾರ ಒಲವು ಹೆಚ್ಚು ವಿಸ್ತರಿಸಬೇಕು ಎಂಬ ಉದ್ದೇಶದಿಂದ ಸಹಕಾರಿ ಜೀವ ವಿಮಾ ಕಂಪನಿಯೊಂದನ್ನು ಆರಂಭಿಸಲಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ವಾಹನ ಮಾರಾಟ ಶೇಕಡಾ 21% ಹೆಚ್ಚಳ. ನವದೆಹಲಿ ಪ್ರಸಕ್ತ ವರ್ಷದ ಜೂನ್ ತಿಂಗಳಿನಲ್ಲಿ ದೇಶದ ರಿಟೇಲ್ ಮಾರುಕಟ್ಟೆಯಲ್ಲಿ 25.57 ಲಕ್ಷ ವಾಹನಗಳು ಮಾರಾಟವಾಗಿದೆ. ಕಳೆದ ವರ್ಷ ಇದೇ ತಿಂಗಳಿನಲ್ಲಿ 20.98 ಲಕ್ಷ ವಾಹನಗಳು ಮಾರಾಟವಾಗಿದ್ದವು. ಇದಕ್ಕೆ ಹೋಲಿಸಿದರೆ ಈಗ ವಾಹನಗಳ ಮಾರಾಟ ಶೇಕಡಾ 21.83% ಏರಿಕೆಯಾಗಿದೆ ಎಂದು ವಾಹನ ವಿತರಕರ ಸಂಘಟನೆಗಳ ಒಕ್ಕೂಟ ಸೋಮವಾರ ತಿಳಿಸಿದೆ. ಮತ್ತೊಂದು ಖಾಸಗಿ ಕಂಪನಿ ಒಲವು. ಬೆಂಗಳೂರು ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯ ಪರವಾನಗಿ ನೀಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಸಲ್ಲಿಸಿದ ಅರ್ಜಿಯನ್ನು ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ವಾಪಸ್ ಪಡೆದಿರುವ ಬೆನ್ನಲ್ಲಿ ಮತ್ತೊಂದು ಖಾಸಗಿ ಕಂಪನಿ ಪರವಾನಗಿ ಪಡೆಯಲು ಮುಂದಾಗಿದೆ. 11 ಮಹೇಂದ್ರಗಿರಿ ನೌಕಾಪಡೆಗೆ. ನವದೆಹಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಭಾರತದಲ್ಲಿ ನಿರ್ಮಾಣಗೊಂಡ ಮಹೇಂದ್ರಗಿರಿ ಯುದ್ಧ ನೌಕೆಯು ಇದೇ ಜುಲೈ 11 ತಮಿಳುನಾಡಿನ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ಸೇರಲಿದೆ. ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಈ ಯುದ್ಧ ನೌಕೆಯು ವಿನ್ಯಾಸ ಮಾಡಿದ್ದು ಮುಂಬೈನ ಮಂಜುಗಾವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಸಂಸ್ಥೆ ಇದನ್ನು ನಿರ್ಮಿಸಿದೆ. ಪ್ರಾಜೆಕ್ಟ್ 17 ಯೋಜನೆ ಅಡಿ ನಿರ್ಮಾಣಗೊಂಡ 6ನೇ ಯುದ್ಧ ನೌಕೆ ಇದಾಗಿದೆ. ಕೆಂಪಡಕಿ ಚಾಲಿ ಕೆಂಪು ಧಾರಣಿ ಕುಸಿತ. ಸಿರಿಸಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಅಡಿಕೆ ಸಾಗಣೆ ಲಾರಿಗಳನ್ನು ವಶಕ್ಕೆ ಪಡೆದ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ. ಆದ್ದರಿಂದ ಹೊರ ರಾಜ್ಯಗಳಿಗೆ ಅಡಿಕೆ ಬೇಡಿಕೆ ಕುಸಿತ. ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆಗೆ ಕ್ವಿಂಟಲ್ಗೆ ತಲಾ 2,000 ಕುಸಿದಿದೆ. ಇಂಡೋನೇಷ್ಯಾ ತಲುಪಿದ ಮೋದಿ. ಜರ್ಕತ್ 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸದ ಮೊದಲ ಭಾಗವಾಗಿ ಇಂಡೋನೇಷ್ಯಾಕ್ಕೆ ಸೋಮವಾರ ಭೇಟಿ ನೀಡಿದ್ದಾರೆ. ಮಳೆ ಕೊರತೆ ಶೇಕಡಾ 20ಕ್ಕೆ ಇಳಿಕೆ. ನವದೆಹಲಿ ಜುಲೈನ ಮೊದಲ ವಾರದಲ್ಲಿ ಸತತ ಮಳೆಯಾದ ಕಾರಣ ದೇಶಾದ್ಯಂತ ಮಳೆಯ ಕೊರತೆ ಪ್ರಮಾಣವು ಶೇಕಡಾ 20ಕ್ಕೆ ಇಳಿಕೆಯಾಗಿದೆ. ನೈಋತ್ಯ ಮುಂಗಾರು ಚುರುಕು ಪಡೆದಿದ್ದು ದೇಶದ ಮಧ್ಯಭಾಗ ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ವ್ಯಾಪಕ ಮಳೆಯಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಅಂಕಿಅಂಶಗಳಲ್ಲಿ ಕಂಡುಬಂದಿದೆ. ಬ್ರೆಜಿಲ್ಗೆ ಆಘಾತ ನೀಡಿದ ನಾರ್ವೆ. ರುದರ್ಫೋಲ್ಡ್ ಕೊನೆಯ ಹಂತದಲ್ಲಿ ಅರ್ಲಿಂಗ್ ಆಲೆಂಡ್ ಗಳಿಸಿದ 2 ಅಮೋಘ ಗೋಲುಗಳ ನೆರವಿನಿಂದ ನಾರ್ವೆ ತಂಡ 2-1 ಗೋಲುಗಳಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡಕ್ಕೆ ಆಘಾತ ನೀಡಿ ಮೊದಲ ಬಾರಿ ವಿಶ್ವಕಪ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲು ಹಾಕಿದ. ಕ್ವಾರ್ಟರ್ ಫೈನಲ್ಗೆ ಇಂಗ್ಲೆಂಡ್. ಮೆಕ್ಸಿಕೋ ಸಿಟಿ ಜೂಡ್ ಬೆಲ್ಗಮ್ ರವರ ಅವಳಿ ಗೋಲುಗಳ ನೆರವಿನಿಂದ ಇಂಗ್ಲೆಂಡ್ ತಂಡ 3-2 ಗೋಲುಗಳಿಂದ ಆತಿಥೇಯ ಮೆಕ್ಸಿಕೋ ತಂಡವನ್ನು ಸೋಲಿಸಿ ವಿಶ್ವಕಪ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಅಜೇಕ ಕ್ರೀಡಾಂಗಣದಲ್ಲಿ ಭಾನುವಾರ ರಾತ್ರಿ ನಡೆದ ಈ 16ರ ಸುತ್ತಿನ ಪಂದ್ಯದಲ್ಲಿ ಜೆರಲ್ ಕ್ವಾನ್ಸ್ಟ್ಯಾಂಡ್ ಅವರಿಗೆ ರೆಫ್ರಿ ರೆಡ್ ಕಾರ್ಡ್ ತೋರಿಸಿದರು. ಪರಿಣಾಮ ಇಂಗ್ಲೆಂಡ್ ಕೊನೆಯ 48 ನಿಮಿಷ ಅವಧಿಯ 12 ನಿಮಿಷ ಸೇರಿ ಆಟಗಾರರಿಗೆ ಸೀಮಿತಗೊಂಡಿತು. ಈ ಕ್ರೀಡಾಂಗಣದಲ್ಲಿ ಅಪಾರ ಅಭಿಮಾನಿಗಳ ಒಕ್ಕರಲ ಬೆಂಬಲದಲ್ಲಿ ನಡೆಯುವ ಮೆಕ್ಸಿಕೋ ಅಪರೂಪದ ಸೋಲನ್ನು ಕಂಡಿತು. ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ವಿದಾಯ ಹೇಳಿದ ನೇಮರ್. ಈಸ್ಟ್ ರುದರ್ಫೋಲ್ಡ್ ನಾರ್ವೆ ಎದುರು ವಿಶ್ವಕಪ್ ಟೂರ್ನಿ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸೋತ ಬೆನ್ನಲ್ಲಿ ಬ್ರೆಜಿಲ್ನ ಸೂಪರ್ ಸ್ಟಾರ್ ಆಟಗಾರ ನೇಮರ್ ಅವರು ಇದು ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯ ಎನ್ನುವ ಸುಳಿವು ನೀಡಿದ್ದಾರೆ. ಎಸ್ ಠಾಕೂರ್ ಅಶೋಕ್ಗೆ ಅವಕಾಶ. ನವದೆಹಲಿ 3 T20 ಪಂದ್ಯಗಳ ಸರಣಿಯನ್ನು ಆಡಲು ಜಿಂಬಾಬ್ವೆಗೆ ಪ್ರವಾಸ ಮಾಡಲಿರುವ ಭಾರತ ತಂಡವನ್ನು ಸೋಮವಾರ ಬಿಸಿಸಿಐ ಆಯ್ಕೆ ಸಮಿತಿಯು ಪ್ರಕಟಿಸಿದೆ. ಸತತವಾಗಿ ವಿಫಲರವಾದ ಅನುಭವಿ ಆಟಗಾರ ಸಂಜು ಸಾಮಣ್ ರವರನ್ನು ಕೈಬಿಟ್ಟಿದೆ. ವೇಗದ ಬೌಲರ್ಗಳಾದ ಎಸ್ ಠಾಕೂರ್ ಅಶೋಕ್ ಶರ್ಮಾ ಮತ್ತು ಎಡಗೈ ಸ್ಪಿನ್ನರ್ ಹರ್ಷ್ ದುಬೆ ಇದೇ ಮೊದಲ ಬಾರಿ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಬಿಸ್ಲು ಈ ಬದಲು ವೇಗಿಗೆ ಮಣೆ. ನಾಟಿಂಗ್ಹ್ಯಾಮ್ ಗೆಲುವಿನ ಹಾತೊರಿತಿರುವ ಭಾರತ ತಂಡ ಮಂಗಳವಾರ ಇಲ್ಲಿನ ಇಂಗ್ಲೆಂಡ್ ಎದುರಿನ ನಡೆಯಲಿರುವ T20 ಸರಣಿಯ 3ನೇ ಪಂದ್ಯದಲ್ಲಿ ಸ್ಪಿನ್ನರ್ ರವಿ ಬಿಸ್ನೋಯಿರವರನ್ನ ಕೈಬಿಟ್ಟು ಹೆಚ್ಚುವರಿ ವೇಗದ ಬೌಲರನ್ನು ಆಡಿಸುವ ಸಾಧ್ಯತೆ ದಟ್ಟವಾಗಿದೆ. ಐರ್ಲೆಂಡ್ ಎದುರು 0-2 ಮುಖಭಂಗ ಸೇರಿದಂತೆ ಆಡಿರುವ ಕೊನೆಯ 4 ಪಂದ್ಯಗಳಲ್ಲಿ ನೂತನ ನಾಯಕ ಶ್ರೀ

ಎಸ್ ಅಯ್ಯರ್ರವರ ನೇತೃತ್ವದ ತಂಡದಲ್ಲಿ 3 ಸೋಲನುಭವಿಸಿದೆ. ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿತ್ತು. ಲಂಕಾಗೆ ಮಣಿತ ಭಾರತ ಯುವ ತಂಡ. ಶ್ರೀಲಂಕಾ ಆರಂಭ ಆಟಗಾರ ಧೀಮಂತ ಮಹಾವೀತನ ಹಾಗೂ ನಾಯಕ ವಿಮಂತ್ ದಿನರ್ರವರ ಮುರಿಯದ 63 ರನ್ಗಳ ಜೊತೆಯಾಟದ ಬಲದಿಂದ ಶ್ರೀಲಂಕಾ 19 ವರ್ಷದವರೆಗಿನವರ ತಂಡವು ಸೋಮವಾರ 8 ವಿಕೆಟ್ಗಳಿಂದ ಭಾರತ 19 ವರ್ಷದವರೆಗಿನವರ ತಂಡವನ್ನು ಸೋಲಿಸಿತು. ಜೋಕೋಗೆ ದಾಖಲೆಯ ಜಯ. ಲಂಡನ್ ಸರ್ಬಿಯಾದ ದಿಗ್ಗಜ ಆಟಗಾರ ನೊವಾಕೋ ಜೋಕೋವಿಚ್ ರವರು ದಾಖಲೆಯ ಗೆಲುವಿನೊಂದಿಗೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಹಾಲಿ ಚಾಂಪಿಯನ್ ಇಟಲಿಯ ಯಾನಿಕ್ ಸ್ಪಿನ್ನರ್ ರವರು ಸತತ 5 ಬಾರಿಗೆ 8 ಘಟ್ಟ ಪ್ರವೇಶಿಸಿದರು. ಜಪಾನ್ ದಾರಿ ಒಜಾಕೋರವರು ಅಗ್ರಸ್ಥಾನದ ಶ್ರೇಯಾಂಕದ ಆಟಗಾರ್ತಿ ಅರಿನಾ ಸಬಾಲೆಂಕಾಗೆ ಆಘಾತ ನೀಡಿದರು. ಸಿದ್ಧಾರ್ಥ್ ಅಖಿಲ್ಗೆ ಮಿಂಚಿನ ಶತಕ. ಬೆಂಗಳೂರು ಆಲ್ರೌಂಡರ್ ಸಿದ್ಧಾರ್ಥ್ ಅವರು ಅಖಿಲ್ರವರ ಅಜೇಯ ಶತಕದ ಎದುರು ಹುಬ್ಳಿ ಟೈಗರ್ಸ್ ತಂಡದ ಮೊಹಮ್ಮದ್ ತಾರಾರವರ ಆಟ ಕಳೆಕುಂದಿತು. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಭಾನುವಾರ 3 ವಿಕೆಟ್ಗಳಿಂದ ಗೆಲುವು ಸಾಧಿಸಿತು. ಬ್ಲಾಸ್ಟರ್ಸ್ ಗೆಲುವಿನ ಓಟ. ಅಮೋಘ ಆಟ ಮುಂದುವರೆಸಿರುವ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವು ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಗುಂಪು ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ 12 ರನ್ಗಳಿಂದ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡವನ್ನು ಸೋಲಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ 2 ಪಂದ್ಯದಲ್ಲಿ ಆತಿಥೇಯ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ಗೆ 176 ರನ್ ಗಳಿಸಿತು. ಗುರಿ ಬೆನ್ನಿಟ್ಟಿದ ಗುಲ್ಬರ್ಗಾ ತಂಡವು 8 ವಿಕೆಟ್ಗೆ 164 ರನ್ ಸೇರಿಸಿ ಹೋರಾಟ ಮುಗಿಸಿತು. ಇವತ್ತಿನ ಶುಭಾಷಿತ. ದಯೆ ತೃಪ್ತಿ ತರುವ ಸತ್ಯ. ಖಲೀಲ್ ಗಿಬ್ರಾನ್ ರವರು.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುವರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಇಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7 ಜುಲೈ 2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜೆಪಿ ಗುರುರಾಜ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುವುದು. ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ.

ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮೂಡ್ ಡಿಸ್ಆರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ, ಈ ಬಗ್ಗೆ ಮಾತಾಡಲು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಇವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸ್ನೇಹಿತರೆ, ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ ಅಂದ್ರೆ ಮೂಡ್ ಡಿಸಾರ್ಡರ್, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟ್ರೇ, ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೂಡ್ ಡಿಸಾರ್ಡರ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದವನ್ನ ಬಹಳಷ್ಟು ಸಲ ಬಳಸ್ತೀವಿ, ಮನೆಯಲ್ಲಿರಬಹುದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ಗೆಳತಿಯರಲ್ಲಿರಬಹುದು. ಯಾಕೋ ಅವಳ ಮೂಡ್ ಸರಿ ಇಲ್ಲ, ಯಾಕೋ ಮೂಡ್ ಒಂಥರ ಇದೆ. ಹೀಗಾಗಿ ಮೇಲಿನ ಮೇಲೆ ಉಪಯೋಗವಾಗುವಂತಹ ಪದ ಇದು ಮೂಡ್ ಅಂದ್ರೆ ಮನಸ್ಥಿತಿ ಅಂತ. ಇದು ಮೂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದೊಂದು ಕಾಯಿಲೆ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ನಾವು ನಿರ್ಧರಿಸಬೇಕು ಕಾಯಿಲೆ ಅನ್ನೋದು, ಅದ್ರ ಬಗ್ಗೆ ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ಪ್ರತಿ ಮನುಷ್ಯನಲ್ಲಿ ಎಲ್ಲ ತರ ಭಾವನೆಗಳು ಸಾಮಾನ್ಯವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಅತಿಯಾದ ಉತ್ತೀರ್ಣ ಅಂಕಗಳು ಬಂದಾಗ ತನ್ನ ಖುಷಿಯಾಗುತ್ತದೆ. ದಿಢೀರ್ ಸಾವಾದಾಗ ವ್ಯಕ್ತಿಗೆ ನೋವಾಗುತ್ತದೆ, ಬೇಜಾರಾಗುತ್ತದೆ. ಇದು ಸಾಮಾನ್ಯ, ನಾರ್ಮಲ್. ಆದರೆ ಕಾರಣವಿಲ್ಲದೆ ಬೇಜಾರು, ಕಾರಣವಿಲ್ಲದೆ ಅತಿಯಾದ ಖುಷಿ, ಈ ತರ ಈ ಖುಷಿಯಿಂದ ತನ್ನ ಪೂರ್ತಿ ಈ ಮನಸ್ಥಿತಿಯಲ್ಲಿದ್ದು ಅದನ್ನ ದಿನಚರಿ ರುಟೀನ್ ಆಕ್ಟಿವಿಟೀಸ್ಗೆ, ತನ್ನ ಸಂಬಂಧಗಳಿಗೆ, ತನ್ನ ಸೋಷಿಯಲ್ ಲೈಫ್ಗೆ, ಆಕ್ಯುಪೇಷನ್ಗೆ ತೊಂದರೆ ಆದಾಗ ಇದು ಕಾಯಿಲೆ ಆಗುತ್ತೆ, ಮನಸ್ಥಿತಿಯ ಕಾಯಿಲೆ ಶುರುವಾಗುತ್ತೆ.
0: ಅಂದ್ರೆ ಈಗ ಮೂಡ್ ಡಿಸಾರ್ಡರ್ ಅಂದ್ರೆ ಯಾವಾಗ ಎಷ್ಟು ದಿವಸ ಅದೇ ಮೂಡಲ್ಲಿದ್ರೆ ಇದು ಕಾಯಿಲೆ ಅಂತ ಪರಿಗಣಿಸಬೇಕು ಸರ್?
1: ವೆರಿ ಗುಡ್. ನೋಡಿ, ನಾವು ಸೈಕಾಟ್ರಿಸ್ಟ್ ಪ್ರಕಾರ ಒಬ್ಬ ಒಂದು ಬೇಜಾರು, ಬೇಜಾರು ಮುಕ್ಕಾಲು ಪಾಲು ಮೋಸ್ಟ್ ಆಫ್ ದ ಡೇ ಬೇಜಾರಾಗಿದ್ದು, ಈ ಬೇಜಾರು ಪರಿಸ್ಥಿತಿ, ಈ ಮನಸ್ಥಿತಿ ಒಂದು ಎರಡು ವಾರ ಗಟ್ಟಲೆ ಇದ್ದರೆ ಅದನ್ನು ಡಿಪ್ರೆಸ್ ಎಪಿಸೋಡ್ ಅಂತ ಹೇಳ್ತೀರಿ. ಹಾಗೆ ಅತಿಯಾದ ಖುಷಿ, ಕಾರಣವಿಲ್ಲದ ಅತಿಯಾದ ಖುಷಿ ಒಂದು ವಾರ ಮಟ್ಟ ಇದ್ದರೆ ಅದನ್ನು ಮೇನಿಯಾ, ಉನ್ಮಾದ ಕಾಯಿಲೆ ಅಂತ ಹೇಳ್ತೀರಿ. ಇದು ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ಸ್ ಇವೆರಡು, ಒಂದು ಡಿಪ್ರೆಷನ್ ಖಿನ್ನತೆ, ಮೇನಿಯಾ ಉನ್ಮಾದ. ಇನ್ನೊಂದು ತರಹ ಕಡಿಮೆ ಮಟ್ಟದ ಉನ್ಮಾದ ಹೈಪೋಮೇನಿಯಾ. ಇದು ಮೇನಿಯಾ ಲಕ್ಷಣ ಎಲ್ಲ ಇರ್ತದೆ, ಅದು ಕಡಿಮೆ ಮಟ್ಟ ಇರ್ತದೆ. ಇದು ಕೇವಲ ಅದರಿಂದ ತೊಂದರೆ, ಆ ಮನಸ್ಥಿತಿಯಿಂದ ಡಿಸ್ಫಂಕ್ಷನ್, ಡಿಸೇಬಿಲಿಟಿ ಕಡಿಮೆ ಇರ್ತದೆ, ಅದನ್ನ ಹೈಪೋಮೇನಿಯಾ ಅಂತ ಹೇಳ್ತಾರೆ.
0: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಅಂತ ನಾವು ಪರಿಗಣಿಸಿದ್ಮೇಲೆ ಇದು ಕಾಯಿಲೆ ಅಂತ ನಮ್ಗೆ ಗೊತ್ತಾದಾಗ ನಾವು ಮತ್ತೆ ವೈದ್ಯರನ್ನ ಕಾಣಬೇಕು ಅಂತ ತಾವು ಹೇಳ್ತೀರಾ? ಅಂದ್ರೆ ನಮಗೆ ಗುರುತಾಗಬೇಕಾದ್ರೆ ನಾವು

0: ಎಷ್ಟು ದಿನ ಅಂದ್ರೆ ಅಕ್ಕಪಕ್ಕದವರು ಸಂಬಂಧಿಗಳು ಎಷ್ಟು ದಿವಸ ಆ ವ್ಯಕ್ತಿನ ನಾವು ಅಬ್ಸರ್ವ್ ಮಾಡಬೇಕು, ಓ ಇದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಮಾಡಬೇಕಾದ್ರೆ ಎಷ್ಟು ದಿವಸ ಅವರಿಗೆ ಅಬ್ಸರ್ವ್ ಮಾಡಬೇಕು ಅಂತ ಪೇಷಂಟ್ಗೆ?
1: ಹಾಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಒಂದು ಸಿಚುವೇಶನ್ ರೆಸ್ಪಾನ್ಸ್, ಒಂದು ಎನ್ವೈರನ್ಮೆಂಟ್, ಒಂದು ಘಟನೆಯ ಸಂಬಂಧವಾಗಿ ಆತನ ಮನಸ್ಥಿತಿ ಬದಲಾದರೆ, ನಾನು ಹೇಳಿರೋ ಹಾಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಇಡೀ ಮನೆ ಖುಷಿಯಾಗಿರುತ್ತೆ, ಆ ಖುಷಿ ವಾತಾವರಣ ಇದ್ದೇ ಇರುತ್ತೆ. ಆ ವಾತಾವರಣ ಮೀರಿ, ಆ ಪ್ರಭಾವ ಮೀರಿ

0: ಓವರ್ ಆಕ್ಟಿವಿಟಿ, ನಿದ್ರೆ ಕಡಿಮೆ ಆಗಿ, ಸಾಮಾನ್ಯವಾಗಿ ಆತನ ಮನೆಯವರು, ಅಕ್ಕಪಕ್ಕದವರು, ಕ್ಲೋಸ್ ಫ್ರೆಂಡ್ಸ್ ಇದನ್ನ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ಮುಂದೆ ಯಾವತ್ತು ಈ ತರ ಇರಲಿಲ್ವಲ್ಲ, ಈ ವ್ಯಕ್ತಿ ಈ ತರ ಆಗಿ ಈ ತರ ಆಗಿದ್ದಾನೆ ಅಂದಾಗ ಅನುಮಾನ. ದಟ್ ಇಸ್ ದ ಫಸ್ಟ್ ಸೈನ್ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್. ಮುಂಚೆ ಈ ತರ ಇಲ್ವಲ್ಲ, ಈ ವ್ಯಕ್ತಿ ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ಮಾತಾಡ್ತಾನೆ, ಇಷ್ಟು ಮಾತಾಡೋದಿಲ್ವಲ್ಲ, ಸಾಮಾನ್ಯವಾಗಿ ಐದು ತರ ಆಗಿದ್ದೇನೆ ಸರಿ ಹೋಗ್ತಾರೆ, ಮಾಮೂಲು ಅಡ್ಜಸ್ಟ್ ಆಗ್ತಾನೆ. ಇದೇನದು, ಬೆಳಿಗ್ಗೆ ಸಾಯಂಕಾಲ ಒಂದೇ ತರ ಮಂಕ ಕುಂತಿದ್ದಾನೆ, ಊಟ ಮಾಡ್ತಾನೆ ಇಲ್ಲ, ಇಷ್ಟವಾದ ಪ್ರೋಗ್ರಾಮ್ ಬರ್ತಾ ಇದೆ ನೋಡ್ತಾ ಇಲ್ಲ, ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇಲ್ಲ, ಆಟಾಡಕ್ ಹೋಗ್ತಾ ಇಲ್ಲ. ಇದೆಲ್ಲ ವಾರ್ನಿಂಗ್ ಸೈನ್ಸ್, ಎಲ್ಲೋ ಇದು ಕಾಯಿಲೆ ಮಟ್ಟಿಗೆ ಇದೆ ಅಂತ ಸೂಕ್ಷ್ಮವಾಗಿ
1: ಮುನ್ಸೂಚನೆ ಕೊಡ್ತಾ ಇರುತ್ತೆ, ಹೀಗಿದ್ರೆ ಹಾಗೆ ಮಾಡ್ಬೇಕು ಅಂತ.
0: ಹೌದು
1: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳಿ, ಅದೆಷ್ಟು ಪ್ರಕಾರಗಳಿವೆ, ಆಮೇಲೆ ಯಾವ್ಯಾವ ಥರದ್ದಿವೆ ಅಂತ ಸ್ವಲ್ಪ ಹೇಳಿ.
0: ಖಂಡಿತ, ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಬಂದು ಡಿಪ್ರೆಷನ್, ಶೇಕಡಾ 2 out of 100 ಈ ಕಾಯಿಲೆ ಇದೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮ ದೇಶದ ಪಾಪ್ ಸಂಖ್ಯೆ 100 crores, 100 crore ಜನ, ಇದರಲ್ಲಿ 2% ಅಂದ್ರೆ 2 crore ಜನ, 2 crore ಜನಕ್ಕೆ ಖಿನ್ನತೆ ಕಾಯಿಲೆ ಇದೆ. ಹಾಗೆ ಇನ್ನೊಂದು ಮೂಡ್ ಡಿಸಾರ್ಡರ್ ವಿಚ್ ಇಸ್ ಆಲ್ಸೋ ವೆರಿ ಕಾಮನ್, ಬೈಪೋಲಾರ್ ಮೂಡ್ ಡಿಸಾರ್ಡರ್. ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂದ್ರೆ ಒಂದು ಪರಿಸ್ಥಿತಿ ಬಂದು ಡಿಪ್ರೆಷನ್, ಇನ್ನೊಂದು ಪರಿಸ್ಥಿತಿ ಬಂದು ಮೇನಿಯ, ಉನ್ಮಾದ. ಈ ಕಾಯಿಲೆ ಸಹ ಸುಮಾರು ಇನ್ಸಿಡೆನ್ಸ್ ರೇಟ್ ಅಂದ್ರೆ 1 to 1.5% ಔಟ್ ಆಫ್ 100 ಒಬ್ಬನಿಗೆ ಈ ಕಾಯಿಲೆ ಉಂಟು,
1: 100 ಜನರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ, ಇಂತ ಕಾಯಿಲೆ
0: ಇದ್ದೇ ಇರುತ್ತೆ.
1: ಡಾಕ್ಟರ್, ಈಗ ಒಂದು ಹಾಡು ಕೇಳೋಣ, ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಡಾಕ್ಟ್ರೆ, ಈಗ ಮೂಡ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿ, ಇದು ಬರದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಡಿಪ್ರೆಷನ್ ಅಂತ ಹೇಳ್ತಿದ್ರಲ್ವಾ, ಅದು ಬರದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು?
1: ಬರದೇ ಇರೋ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ರೆ, ಜೀವನದಲ್ಲಿ ಅವನ ಚಿಕ್ಕ ವಯಸ್ಸಿನಿಂದ ಆತ ಎಲ್ಲಾ ಕಷ್ಟಗಳನ್ನು ನಿಲ್ಲಿಸಿ ಮುಂದೆ ಬಂದಿದ್ದರೆ, ಆತನಿಗೆ ಒಂದು 20 ವಯಸ್ಸಿನಲ್ಲಿ 30 ವಯಸ್ಸಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಸಾಮಾನ್ಯ ಜಯಿಸಬಹುದು. ಯುವರ್ ಪಾಸ್ಟ್ ರೆಸ್ಪಾನ್ಸ್ ಟು ಎ ಸ್ಟ್ರೆಸ್, ಇಫ್ ಇಟ್ ಇಸ್ ಗುಡ್, ಇಟ್ ವಿಲ್ ಆಲ್ವೇಸ್ ಆಕ್ಟ್ ಇನ್ ದ ಫ್ಯೂಚರ್. ಆದರೆ ಚಿಕ್ಕ ವಯಸ್ಸಿನಿಂದನೇ ಖಿನ್ನತೆ, ಬೇಜಾರು, ಕಷ್ಟದ ಪರಿಸ್ಥಿತಿ, ಆ ಪರಿಸ್ಥಿತಿ ಕುಗ್ಗಿದ್ರೆ, ಮನಸ್ಸು ಕುಗ್ಗಿದ್ರೆ, ಕುಗ್ಗಿ ಆತನಿಗೆ ಅವನ ಎಕ್ಸ್ಪೆಕ್ಟೇಷನ್ಸ್ ಅಚೀವ್ ಮಾಡದೇ ಇದ್ದಾಗ, ಈಗಿನ ಪರಿಸ್ಥಿತಿಯಲ್ಲಿ ಈಗ ಸಕೀಲ್ ಅವರ ವಯಸ್ಸು ಅಥವಾ ಅವರ ಒಂದು ವ್ಯಕ್ತಿಯ ಪರಿಸ್ಥಿತಿಗೆ ರಿಯಾಕ್ಟ್ ಆಗುತ್ತೆ. ವಿ ರಿಯಾಕ್ಟ್

0: ಹೌ ವಿ ರಿಯಾಕ್ಟ್ ಇನ್ ದ ಪಾಸ್ಟ್ ಯೂಶ್ವಲಿ ದಟ್ ಇಸ್ ದ ವೇ ವಿ ರೆಸ್ಪಾಂಡ್.
1: ಅಂದ್ರೆ ನಾವು ಬೆಳೆದು ಬಂದ ಒಂದು ಮಾರ್ಗ ಹಿನ್ನೆಲೆ ಕಾರಣವಾಗುತ್ತೆ. ನಮ್ ಕಷ್ಟ ಚಿಕ್ಕದ ವಯಸ್ಸಿನಿಂದಲೂ ನಾವು ಕಷ್ಟಗಳನ್ನು ಅನುಭವಿಸಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಧೈರ್ಯದಿಂದ ಎದುರಿಸಿದಾಗ ಈಗ ಸ್ವಲ್ಪ ವಯಸ್ಸಾದ್ಮೇಲೆ ದೊಡ್ಡವರಾದ್ಮೇಲೆ ಯಾವುದೇ ಕಷ್ಟ ಬಂದ್ರೂ ನಾವು ಧೈರ್ಯವಾಗಿ ಎದುರಿಸ್ತೀವಿ. ಅಂದ್ರೆ ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡಿದ್ರೆ ಬಹಳ ಬೇಗ
0: ಆತನಿಗೆ ಶಕ್ತಿ ಚೆನ್ನಾಗಿರುತ್ತೆ. ಪರ್ಫೆಕ್ಟ್.
1: ನನಗೆ 38 ವರ್ಷ. ಏನೇ ಆಗ್ಲಿ, ಖುಷಿಯಾಗ್ಲಿ ಸಂತೋಷವಾಗ್ಲಿ, ಒಂದ್ ವಾರ 15 ದಿವಸ ಅದೇ ಮನಸ್ಸಲ್ಲೇ ಇರುತ್ತೆ, ಆಮೇಲೆ ತಂತಾನೆ ಸರಿ ಹೋಗುತ್ತೆ. ಇದೇನು ಏನು ಲಕ್ಷಣ ಅನ್ಕೋಬೇಕಾ ಅಥವಾ ಏನು ಅಂತ, ಹೀಗಾದ್ರೆ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ.
0: ನೋಡಿ, ನಿಮಗೆ ಖುಷಿಯಾಗಿರ್ತೀರಾ, ಖುಷಿಯಾಗೋದು ಅದು ಖುಷಿಯಾಗಿ 2 ವಾರದಲ್ಲಿ ಮಾಯ ಆಗೋದಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ದುಃಖ ಕೂಡ ಮಾಯ ಆಗೋದಂತ ಹೇಳಿದ್ರಿ, ಅದು ಮಾಯ ಆಗಿದ್ದರೆ ಪರವಾಗಿಲ್ಲ. ಒಂದು ಮಾನಸಿಕ ಕಾಯಿಲೆಯಲ್ಲಿ ಒಂದು ಗೀಳು ಬೆನ್ನಂತ ಒಂದು ಕಾಯಿಲೆ ಇದೆ. ಆ ವ್ಯಕ್ತಿಗೆ ಈ ತಾನು ಬರ್ತಾ ಇರೋ ವಿಚಾರ ತನಗೆ ಅರಿವಿದ್ದು ತನ್ನ ಮನಸ್ಸಿಂದನೇ ಬಂದರೆ, ಬೇಡವೊಂದರು ಬಂದರೆ, ಈಗ ನಾನು ಓದ್ತಾ ಇದ್ದೀನಲ್ಲಪ್ಪ ಆ ಪಿಕ್ಚರ್ ಬರಬಾರದು ಮನಸ್ಸಿಗೆ ಅಂದ್ರೆ, ಆದ್ರೆ ಪದೇ ಪದೇ ಬರ್ತಾ ಇದ್ರೆ, ಆ ಪದೇ ಪದೇ ಬರೋ ಆಲೋಚನೆಯಿಂದ ತಾನು ಮಾಡುವ ಕೆಲಸದಲ್ಲಿ ಅಡಚಣೆ ಆದರೆ ಅದು ಕಾಯಿಲೆ ಆಗುತ್ತೆ. ನಮ್ಮ ಅಮೆರಿಕನ್ಸ್ ಪ್ರಕಾರ ಅಟ್ಲೀಸ್ಟ್ 1 ಅವರ್ 1 ಗಂಟೆ ಒಬ್ಬ ವ್ಯಕ್ತಿಗೆ ಯಾವುದೇ ವಿಚಾರ ಪದೇ ಪದೇ ಬಂದು ಆ ವಿಚಾರ ತನ್ನ ಮನಸ್ಸಿಂದನೇ ಬಂತು ತನಗೆ ಗೊತ್ತಾಗಿ, ಛೇ ಇದು ಶುಲ್ಲಕ, ಇದು ವೇಸ್ಟ್, ಇದು ಬರಬಾರದು, ಇದು ಮರೆಯಬೇಕು, ಐ ಶುಡ್ ನಾಟ್ ಫೋಕಸ್ ಆನ್ ದಿಸ್, ಆಗದೆ ಇದ್ರೆ ಕಾಯಿಲೆ ಮತ್ತೆ ಆಗುತ್ತೆ. ಅದು ಡಿಪ್ರೆಷನ್ ಕಾಯಿಲೆ ಇಲ್ಲ, ಅದು ಆಂಗ್ಸೈಟಿ ಕಾಯಿಲೆ ಆಗುತ್ತೆ.
1: ಅಂತ ಏನೇನೋ ಬೇರೆ ಬೇರೆ ಪ್ರಕಾರಗಳಿದೆ ಮಾನಸಿಕ ಕಾಯಿಲೆಯಲ್ಲಿ, ಅದು ಇದು ಇಲ್ಲ ಇನ್ನೊಂದು ಬೇರೆ ಏನೋ ಆಗುತ್ತೆ ಅಂತ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಕಾಯಿಲೆ ಇದೇ ಇಂಥ ವಯಸ್ಸಿನವರಿಗೆ ಬರುತ್ತೆ ಅಂತ ಹೇಳಕ್ ಬರುತ್ತಾ, ಯಾವ ವಯಸ್ಸಿನಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರುತ್ತೆ?
0: ವೆರಿ ಗುಡ್ ಕ್ವಶನ್. ಈಗ ಮೂಡ್ ಡಿಸಾರ್ಡರ್ ನಡೆಯಿರೋ 2 ಪ್ರಕಾರ ಆಗಿ, ಒಂದು ಬೈಪೋಲಾರ್ ಮೂಡ್ ಡಿಸಾರ್ಡರ್ ಹಾಗೆ, ಒಂದು ಮುಂಚೆ ಹೇಳಿರೋ ಹಾಗೆ ಬೈಪೋಲಾರ್ ಅಂದ್ರೆ ಆತನಿಗೆ ಡಿಪ್ರೆಷನ್ ಕಾಯಿಲೆ ಬರುತ್ತೆ, ಮೇನ್ ಕಾಯಿಲೆ ಬರುತ್ತೆ, ಇನ್ನೊಂದು ಯೂನಿಪೋಲಾರ್ ಅಥವಾ ಡಿಪ್ರೆಸಿವ್ ಎಪಿಸೋಡ್. ಸಾಮಾನ್ಯವಾಗಿ ಡಿಪ್ರೆಷನ್ ಕಾಯಿಲೆ 3-4 ಡೆಕೇಡ್ 30-40 ವಯಸ್ಸಲ್ಲಿ ಬರುತ್ತೆ, ಬೈಪೋಲಾರ್ ಮೂಡ್ ಡಿಸಾರ್ಡರ್ 20-30 ವಯಸ್ಸಲ್ಲಿ ಬರುತ್ತೆ. ಇದು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಸಂಸ್ಕೃತಿ, ಕಲ್ಚರ್ಗೆ ಎಲ್ಲ ಮೀರಿ ಬರ್ಬೋದು. ಯಾರು ಬೇಕೋ ಬರ್ಬೋದು. ಒಬ್ಬ ಬಡವನಿಂದ ಸಾಹುಕಾರನ್ ಬರ್ಬೋದು, ಅವಿದ್ಯಾವಂತನಿಂದ ಮೇಧಾವಿಗಳು ಕೂಡ ಈ ಕಾಯಿಲೆ ಬರ್ಬೋದು. ಹೆಂಗಸರಲ್ಲಿ ಖಿನ್ನತೆ ಕಾಯಿಲೆ ಜಾಸ್ತಿ. ಬೈಪೋಲಾರು ಮೆನ್ ಅಂಡ್ ವುಮೆನ್ ಅದು ಈಕ್ವಲ್ ಇನ್ಸಿಡೆನ್ಸ್ ರೇಟ್.
1: ಮತ್ತೊಂದು, ಬೇರೆ ಜೊತೆ ಮಾತಾಡ್ತಾ ಇರುವಾಗ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕು ಅಂತಂದ್ರೆ ಬಹಳ ಹಿಂಜರಿಕೆ ಆಗುತ್ತೆ, ಸಂಕೋಚ ಅನ್ಸುತ್ತೆ. ಇದು ನನ್ನ ಸ್ವಭಾವನೆ ಈಗ ಅಥವಾ ರೋಗದ ಲಕ್ಷಣ ಏನು ಅಂತ
0: ನೋಡಿ. ನೀವು ಯಾರೇ ಆಗ್ಲಿ, ಇದು ಯಾವಾಗಿಂದ ಬಂತು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದನೇ ಈ ತರ ನಿಮ್ ಪದ್ಧತಿ ಏನಿದ್ರೆ, ಕೆಲವು ಕಲ್ಚರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಲ್ಚರ್ಗಳಲ್ಲಿ ಒಂದು ಹೆಂಗಸು ಗಂಡಸನ್ನು ಕತ್ತೆತ್ತು ನೋಡಬಾರದು. ಗುಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಪ್ರಕಾರ ಕಣ್ಣಿಟ್ಟು ಕಣ್ಣೋಡು ಮಾತಾಡೋದು ಗುಡ್ ಕಮ್ಯುನಿಕೇಶನ್. ಇದು ಇತ್ತೀಚೆಗೆ ಬಂದಿರೋ ಲಕ್ಷಣಗಳ ಅಥವಾ ಚಿಕ್ಕವಯಸ್ಸಿಂದ ಇದೆಯಾ ನಮ್ಗೆ ಗೊತ್ತಾಗಬೇಕು. ಇದು ಎಲ್ಲರ ಜೊತೆ ಆಗುತ್ತಾ ಕೆಲವರ ಜೊತೆ ಮಾತ್ರ ಆಗುತ್ತಾ ನಮ್ಗೆ ತಿಳಿಬೇಕು. ಆದರೆ ನಿಮ್ಮ ಇದು ಆಫೀಸ್ನಲ್ಲಿ ನೀವು ಮಾಡೋ ಕೆಲಸದಲ್ಲಿ ಇದು ಈ ತರ ಇದ್ರೆ ಅದಕ್ಕೆ ಕೆಲವು ಬದಲಾವಣೆ ಇದೆ, ಕೌನ್ಸಿಲಿಂಗ್ ಅಲ್ಲಿ ಬದಲಾವಣೆ ಮಾಡಿಸಬಹುದು.
1: ಡಾಕ್ಟರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತ ವಿಷಯ ಇದೆ ಇವತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, MVJ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಡಾಕ್ಟರ್, ಒಂದು ಹಾಡು ಕೇಳಿ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟ್ರೆ. ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ತಿಳಿಸಿದ್ದೀರಾ. ಇಷ್ಟೊತ್ತಿಗೂ ನಮ್ಮ ನಿಲಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನಸ್ಥಿತಿಯ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ನೀಡಿದವರು ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್, ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜೆಪಿ ಗುರುರಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 7 ಜುಲೈ 2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಆಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಐವತ್ತೈದು ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಳಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 73 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 13 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಿಕೆಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಖಗೋಳ ಎಂದೊಡನೆ ರಾತ್ರಿಯ ಆಕಾಶ, ನಕ್ಷತ್ರಗಳು ಮಾತ್ರ ಎಂಬುದು ಜನಸಾಮಾನ್ಯರ ಕಲ್ಪನೆ. ಆದರೆ ಖಗೋಳಕ್ಕೂ ಭೂಗೋಳಕ್ಕೂ ಬಲವಾದ

ಟುವಿದೆ. ಇದನ್ನ ತಿಳಿಸಿಕೊಡುವ ಆಕಾಶ ಕಾಯ ಸೂರ್ಯ. ರಾತ್ರಿಯ ಆಕಾಶದ ಅವಶ್ಯಕತೆ ಇಲ್ಲ. ಅಲ್ಲಿರುವ ಪ್ರಾದೇಶಿಕಗಳು ನೆರಳಿನ ಆಧಾರದ ಮೇಲೆ ಭೂ ಚಲನೆಯ ತತ್ವಗಳನ್ನು ತನ್ನ ಮೂಲಕ ಖಗೋಳದ ಕ್ಲಿಷ್ಟ ಅಂಶಗಳನ್ನು ಪರಿಚಯ ಮಾಡಿಕೊಡುತ್ತದೆ. ಹಾಗಾದರೆ ನಾವು ಸಮಾಂತರ ಭೂಗೋಳವನ್ನು ನೋಡುವುದಾದರೆ ನಾವು ಭೂಮಿಯನ್ನು ಬಿಟ್ಟು ದೂರ ಹೋಗಿ ನಿಂತು ಅದನ್ನು ನೋಡುವುದು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಿ. ಆಗ ಅದರ ಮೇಲೆ ಬಿಸಿಲು ಹೇಗೆ ಬೀಳುತ್ತದೆ ಎಂಬುದನ್ನು ಗಮನಿಸಬಹುದು. ಇದರ ಆಧಾರದ ಮೇಲೆ ನಾವು ಅದರ ಭ್ರಮಣಿ ಅಂದರೆ 24 ಗಂಟೆಗಳಿಗೊಮ್ಮೆ ಅದು ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತದೆ ಎಂದು ತಿಳಿಯಬಹುದು. ಅಲ್ಲದೆ ಅದರ ಕಕ್ಷಿ 23.5 ಡಿಗ್ರಿಗಳಷ್ಟು ಓರೆಯಾಗಿದೆ ಎಂದು ತಿಳಿಯಬಹುದು. ಇದನ್ನು ವಿವರಿಸಲು ಇಲ್ಲಿ ಒಂದು ದೊಡ್ಡ ಭೂಗೋಳವಿದೆ. ಇದರ ಅಕ್ಷ ಭೂಮಿಯ ಅಕ್ಕದ ದಿಕ್ಕಿಗೆ ಇದೆ. ಆದ್ದರಿಂದ ಇದಕ್ಕೆ ಸಮಾಂತರ ಭೂಗೋಳ ಎಂದು ಹೆಸರು. ಇದರ ಅಕ್ಷ ಒಂದು ಕೊಳವೆ ಎಂದಿದೆ. ಆಕಾಶ ಶುಭ್ರವಾಗಿದ್ದರೆ ಈ ಕೊಳವೆಯ ಮೂಲಕ ಧ್ರುವ ನಕ್ಷತ್ರವನ್ನು ನೋಡಬಹುದು. ಬೆಂಗಳೂರು ಗೋಳದ ಮೇಲ್ಭಾಗಕ್ಕೆ ಬರುವಂತೆ ತಿರುಗಿಸಿ ಇಟ್ಟಾಗ ಅದು ನಮ್ಮ ನಿಲುವಿನ ಪ್ರತಿರೂಪವೇ ಆಗುತ್ತದೆ. ನಮ್ಮ ಕಾಲ ಕೆಳಗೆ ಭೂಮಿ ಹೇಗಿದೆಯೋ ಅದೇ ರೀತಿ ಬೆಂಗಳೂರಿನ ಬಿಂದುವಿನಲ್ಲಿ ಬೊಂಬೆಯೊಂದನ್ನು ಇರಿಸಿ ತೋರಿಸಬಹುದಾಗಿದೆ. ಈ ಗೋಳಾರ್ಧದಲ್ಲಿ ಬಿಸಿಲು ಯಾವ ಭಾಗದಲ್ಲಿ ಬೀಳುತ್ತದೆ ಎಂದು ತಿಳಿಸಬಹುದು. ಅಷ್ಟೇ ಅಲ್ಲ, ಯಾವ ದೇಶದಲ್ಲಿ ಸೂರ್ಯೋದಯ ಆಗುತ್ತಿದೆ, ಅಲ್ಲಿ ಸೂರ್ಯಾಸ್ತವಾಗುತ್ತಿದೆಯೋ ಅಲ್ಲಿ ಸೂರ್ಯ ನೆತ್ತಿಯ ಮೇಲಿದ್ದಾನೋ, ಇಲ್ಲಿ ಸೂರ್ಯನ ಬಿಸಿಲು ಬೀಳುವುದೇ ಇಲ್ಲ, ಇಂತಹ ಎಲ್ಲ ವಿಷಯಗಳು ತಿಳಿದುಕೊಳ್ಳಬಹುದಾಗಿದೆ. ಅಂಟಾರ್ಟಿಕಾ ಮತ್ತು ಆರ್ಟಿಕ್ನಲ್ಲಿ ಏಕೆ 6 ತಿಂಗಳು ಬಿಸಿಲು ಬೀಳುವುದಿಲ್ಲ ಎಂದು ವಿವರಿಸಲು ಇದು ಬಹಳ ಉಪಯೋಗವಾಗಿದೆ. ವರ್ಷದುದ್ದಕ್ಕೂ ಇದರ ಮೇಲೆ ಬೀಳುವ ಬಿಸಿಲನ್ನ ಗಮನಿಸಿ ಉತ್ತರಾಯಣ ದಕ್ಷಿಣಾಯನ ಪ್ರಭಾವಗಳನ್ನು ತಿಳಿಸಬಹುದು. ಪ್ರತಿ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಬೆಂಗಳೂರಿನ ನೆತ್ತಿಯ ಮೇಲೆ ಸೂರ್ಯ ಹಾದು ಹೋಗುವ ಶೂನ್ಯ ನೆರಳಿನ ದಿನವನ್ನು ಇಲ್ಲಿ ಪ್ರಾತ್ಯಕ್ಷೆಯಂತೆ ತೋರಿಸಬಹುದಾಗಿದೆ. ಅಂದಾಜಿಗಾಗಿ ಬೆಂಗಳೂರಿನಲ್ಲಿ ರೇಖಾಂಶದಲ್ಲಿರುವ ದೆಹಲಿ ಮತ್ತು ರಷ್ಯಾದ ದೇಶಗಳಲ್ಲಿ ಅದೇ ದಿನ ನೆರಳು ಶೂನ್ಯವಾಗಿರುವುದಿಲ್ಲ ಎಂಬ ಕ್ಲಿಷ್ಟ ಅಂಶವನ್ನು ತೋರಿಸಿಕೊಡಬಹುದಾಗಿದೆ. ದಕ್ಷಿಣಾಯ ದಿನದಂದು ಉಜ್ಜಯಿನಿಯಲ್ಲಿ ನೆರಳು ಶೂನ್ಯ ಎಂಬ ಅಂಶವನ್ನು ಆ ಬಿಂದುವಿನಲ್ಲಿ ಕಟ್ಟಿಸಿ ಸ್ಪಷ್ಟಪಡಿಸಬಹುದಾಗಿದೆ. ನಮ್ಮ ದಿನಚರಿಯನ್ನು ನಿರ್ಧರಿಸುವ ಸೂರ್ಯ, ಕಾರ್ಯಕ್ರಮ ವೇಳಾಪಟ್ಟಿಯನ್ನು ನಿರ್ಧರಿಸುವ ಚಂದ್ರ ಆಕಾಶದಲ್ಲಿ ಎಲ್ಲಿವೆ ಎಂಬ ಕುತೂಹಲವನ್ನು ತಣಿಸುವ ಈ ಗಡಿಯಾರ ನಿಖರವಾಗಿ ಅವುಗಳ ಸ್ಥಾನವನ್ನು ತಿಳಿಸುತ್ತವೆ. ಆಕಾಶದಲ್ಲಿ ನಮ್ಮ ಆಧಾರ ಋತುವನ್ನು ನಕ್ಷತ್ರಗಳ ಸಹಾಯದಿಂದಲೇ ಕಲ್ಪಿಸಿಕೊಳ್ಳಬೇಕು. 12 ನಕ್ಷತ್ರ ಪುಂಜಗಳ ರಾಶಿ ಚಕ್ರ ಈ ಅವಶ್ಯಕತೆಯನ್ನು ಪೂರೈಸುತ್ತದೆ. March 21 ಸೂರ್ಯನಿಗಿರುವ ಬಿಂದುವಿಗೆ ಮೇಷ ಪ್ರಥಮ ಬಿಂದು ಎಂದು ಹೆಸರು ಬಂದಿದೆ. ಇದರ ಆಧಾರದ ಮೇಲೆ ಬಿಂದುವನ್ನಾಗಿ ಪರಿಗಣಿಸಿ ಪ್ರತಿದಿನ ಅದರ ಚಲನೆಯನ್ನು ಡಿಗ್ರಿಗಳಲ್ಲಿ ಹೇಳುತ್ತಾರೆ. ಇದರ ಬದಲು ರಾತ್ರಿಗಳ ಹೆಸರಿನಿಂದ ಸೂಚಿಸುವುದು ಸುಲಭ. ಆದ್ದರಿಂದ ಸೂರ್ಯ ಮೇಷರಾಶಿಯಲ್ಲಿದೆ ಎಂದರೆ ಅದು ಮೇಷ ಪ್ರಥಮ ಬಿಂದುವಿನಲ್ಲಿ 30 ಡಿಗ್ರಿ ಒಳಗಿದೆ ಎಂದಾಗುತ್ತದೆ. ಚಂದ್ರನ ಸ್ಥಾನವನ್ನು ಹೀಗೆ ಸೂಚಿಸಬಹುದು. ಈ ಗಡಿಯಾರದಿಂದ ಸೂರ್ಯ ಮತ್ತು ಚಂದ್ರರ ನಡುವಿನ ಕೋನವನ್ನು ತನ್ಮೂಲಕ ಚಂದ್ರಕಲೆಯನ್ನು ತಿಳಿದುಕೊಳ್ಳಬಹುದು. ಹುಣ್ಣಿಮೆಯಿಂದ ಅವೆರಡರ ನಡುವಿನ ಕೋನ 180 ಡಿಗ್ರಿ. ಆದ್ದರಿಂದ ಸೂರ್ಯಾಸ್ತವಾಗುವ ಚಂದ್ರೋದಯವಾಗುತ್ತದೆ. ಈ ಕೋನ 90 ಡಿಗ್ರಿ ಇದ್ದಾಗ ಚಂದ್ರನ ಸ್ಥಾನವನ್ನು ಸಂಜೆ ಅಥವಾ ಮುಂಜಾವಿನಲ್ಲಿ ನೆತ್ತಿಯ ಮೇಲೆ ಎಂದೂಹಿಸಬಹುದು. ಹೀಗೆ ಚಂದ್ರ ಯಾವ ಸಮಯಕ್ಕೆ ಉದಯಿಸುತ್ತಾನೆ, ಯಾವ ಸಮಯಕ್ಕೆ ಅಸ್ತಮಿಸುತ್ತಾನೆ ಇವನ್ನ ತಿಳಿಯಬಹುದು. ಸೂರ್ಯ ಚಂದ್ರ ಕೋನವೇ ಅದರ ಆಕಾರ, ರೇಖಾಚಂದ್ರನು ಅರ್ಧಾಧಿಕವು ಎಂಬುದನ್ನು ನಿರ್ಧರಿಸುತ್ತದೆ. ಗಡಿಯಾರದಲ್ಲಿ ಈ ಆಕಾರವು ಯಥಾವತ್ತಾಗಿ ಕಾಣಿಸುತ್ತದೆ ಮತ್ತು ವಿನ್ಯಾಸಗೊಳಿಸಲಾಗುತ್ತದೆ. ವರ್ಷದ July 22 ತೆಗೆದ ಸೂರ್ಯನ ಫೋಟೋ ಸೂರ್ಯನ ಸ್ಥಾನ ಅದನ್ನು ಸೂಚಿಸುತ್ತದೆ. ಚಂದ್ರನ ಸ್ಥಾನ January 17 ಹತ್ತಿರದಲ್ಲಿ ಇದೆ. ಇಲ್ಲಿ ಈ ತಾರೀಕಿಗೆ ಅರ್ಥವಿಲ್ಲ. ಎರಡರ ನಡುವೆ ಈ ಕೋನ ಸರಿಸುಮಾರು 180 ಡಿಗ್ರಿಗಳಿಗೆ ಸ್ವಲ್ಪ ಕಡಿಮೆ ಇದೆ ಎಂಬುದು ಮಾತ್ರ ಮುಖ್ಯವಾಗಿದೆ. ಚಂದ್ರನ ಆಕಾರ ಪೂರ್ಣ ವೃತ್ತಕ್ಕಿಂತ ಕಡಿಮೆ ಇದೆ ಎಂದು ತೋರಿಸಬಹುದಾಗಿದೆ. ಇತರ ದಿನಗಳಲ್ಲಿ ಕೋನಕ್ಕೆ ಅನ್ವಯವಾಗುವ ಆಕಾರವನ್ನು ತೋರಿಸುತ್ತದೆ. ಅಮಾವಾಸ್ಯೆಯಂದು ಕಪ್ಪು ಬಣ್ಣಕ್ಕಿರುತ್ತದೆ. ಆಗ ಸೂರ್ಯ ಚಂದ್ರ ಎರಡರ ನಡುವಿನ ಕೋನ 0 ಆಗಿರುತ್ತದೆ. ಎರಡು ಒಟ್ಟಿಗೆ ಉದಯಿಸಿ ಒಟ್ಟಿಗೆ ಅಸ್ತಮಿಸುತ್ತವೆ ಎಂಬ ಅಂಶವನ್ನಲ್ಲದೆ ಚಂದ್ರನ ಪ್ರಕಾಶಿತ ಅರ್ಧಗೋಳ ನಮಗೆ ವಿಮುಖವಾಗಿರುತ್ತದೆ ಎಂಬ ಅಂಶವು ಮನದಟ್ಟಾಗುತ್ತಿದೆ. ಇದರ ಹೊರಹೊಳೆಯುತ್ತಿರುವ ರಾಶಿಗಳನ್ನು
ಆದರೆ

0: ಯ ನಕ್ಷತ್ರಗಳನ್ನು ಬಳಸಿ ಸೂರ್ಯನ ನೀರಕ್ಕಿರುವ ನಕ್ಷತ್ರ ಮತ್ತು ಚಂದ್ರನ ನೀರಕ್ಕಿರುವ ನಕ್ಷತ್ರ ಯಾವುದು ಎಂದು ತಿಳಿದುಕೊಂಡು ಪ್ರತ್ಯಕ್ಷ ಆಕಾಶದಲ್ಲಿ ಪರಿಶೀಲಿಸಬಹುದು ಅಥವಾ ಆಕಾಶದಲ್ಲಿ ವೀಕ್ಷಿಸಿ ಗುರುತು ಮಾಡಿಕೊಂಡು ಈ ಗಡಿಯಾರದಿಂದ ಖಚಿತಪಡಿಸಿಕೊಳ್ಳಬಹುದು. ಇದನ್ನು ಕೈಯಿಂದ ತಿರುಗಿಸಿ ಸಾಧ್ಯವಾಗುವಂತೆ ಒಂದು ಹೇಳಿಕೆಯೂ ಇದೆ. ಯಾವುದೇ ದಿನಾಂಕಕ್ಕೆ ಸೂರ್ಯನನ್ನು ಸ್ಥಾಪಿಸಿದರೆ ಚಂದ್ರನ ಸ್ಥಾನ ತಾನಾಗಿ ತಾನೇ ಹೊಂದಿಕೆಯಾಗುವಂತೆ ಅಲಗುಲಿಗಳ ಅನುಪಾತವನ್ನು ವಿನ್ಯಾಸಗೊಳಿಸಲಾಗಿದೆ. ಸಾಕಷ್ಟು ನಿಖರವಾಗಿರುವ ಈ ಚಲನೆಗೆ 70 ವರ್ಷಗಳಿಗೆ ಒಂದು ದಿನದ ತಿದ್ದುಪಡಿ ಬೇಕಾಗಬಹುದು. ಬೇರೆ ಬೇರೆ ತಿಂಗಳುಗಳ ಹುಣ್ಣಿಮೆಯ ಚಂದ್ರ ಬೇರೆ ಬೇರೆ ನಕ್ಷತ್ರಗಳ ನೀರಿಗೆ ಕಾಣುತ್ತದೆ. ಇದಕ್ಕಾಗಿ ರಾಶಿಗಳ ಚಿತ್ರಗಳ ನೆರವು ಪಡೆಯಬಹುದು. ಆಕಾಶ ವೀಕ್ಷಣೆಗೆ ಇದು ಮೊದಲ ಹೆಜ್ಜೆಯಾಗಿದೆ. ಇಲ್ಲಿ 2 ದಿನಾಂಕಗಳ ಉದಾಹರಣೆಗಳಿವೆ. ಜುಲೈ 29ರ ಚಿತ್ರವನ್ನು ಗಮನಿಸಿ ಅರ್ಧಾಧಿಕ ಚಂದ್ರ ಮತ್ತು ಇದರ ಕೋನ 90 ಡಿಗ್ರಿಗಿಂತ ಹೆಚ್ಚು ಸೂರ್ಯನಿಗಿಂತ ಹಿಂದೆ ಇರುವುದರಿಂದ ಸೂರ್ಯೋದಯಕ್ಕೆ ಮುಂಚೆ ಮುಂಜಾವಿನಲ್ಲಿ ಕಾಣಬಹುದಾಗಿದೆ. ಇನ್ನೊಂದು ಆಗಸ್ಟ್ 11ರ ರೇಖಾಚಂದ್ರದಲ್ಲಿ ಇಲ್ಲಿ ಕೋನ 90 ಡಿಗ್ರಿಗಿಂತ ಕಡಿಮೆ ಇದೆ. ಅಲ್ಲದೆ ಗಡಿಯಾರದಲ್ಲಿ ಸೂರ್ಯನಿಗಿಂತ ಮುಂದೆ ಇರುವುದರಿಂದ ಸಂಚಿ ಕಾಣಿಸುತ್ತದೆ ಎಂದು ತಿಳಿಯಬಹುದಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಗಳ ಪರಿಚಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾರಾಲಯದ ಅಂಗಳದಲ್ಲಿರುವ ಪ್ರದರ್ಶಕಿಗಳ ಪರಿಚಯ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311
2: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸೌಧ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂ ನೈಜ ಜಾನಪದ ಕಥೆ ಎಂಬುದರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.

ಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಹಾಭಾರತದಲ್ಲಿ ಶಕುನಿ ಎಂದರೆ ನಮಗೆ ನೆನಪಾಗುವುದು ಕಪಟ, ದ್ವೇಷ ಮತ್ತು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾದ ಕುತಂತ್ರ. ಆದರೆ ಕೇರಳದ ಕೊಲ್ಲಂ ಜಿಲ್ಲೆಯ ಕೊಟ್ಟಾರ ರಕ್ಕರ ತಾಲೂಕಿನ ಪವಿತ್ರೇಶ್ವರಂ ಎಂಬ ಹಳ್ಳಿಯಲ್ಲಿ ಶಕುನಿಯ ಕಥೆಗೆ ಸಂಪೂರ್ಣ ವಿಭಿನ್ನವಾದ ಧನಾತ್ಮಕ ಮತ್ತು ಮಾನವೀಯ ಆಯಾಮವೊಂದಿದೆ. ಇಲ್ಲಿ ಶಕುನಿಯನ್ನು ದುಷ್ಟನಾಗಿ ನೋಡದೆ ಅವನ ಚಾಣಾಕ್ಷ ಬುದ್ಧಿಮತ್ತೆ, ತಂತ್ರಜ್ಞತೆ ಮತ್ತು ಜ್ಞಾನದ ಸಂಕೇತವಾಗಿ ಆರಾಧಿಸಲಾಗುತ್ತದೆ. ಸ್ಥಳೀಯ ಜನಪದ ಕಥೆಯ ಪ್ರಕಾರ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸದಲ್ಲಿದ್ದಾಗ ಅವರನ್ನು ಹುಡುಕುತ್ತಾ ಕೌರವರು ಮತ್ತು ಶಕುನಿ ಈ ದಕ್ಷಿಣದ ಪ್ರದೇಶಕ್ಕೆ ಬರುತ್ತಾರೆ. ಈ ಕಾಡಿನ ಜಾಗಕ್ಕೆ ಬಂದಾಗ ಅವರು ತಂಗಲು ಮತ್ತು ತಮ್ಮ ಆಯುಧಗಳನ್ನು ಪರಸ್ಪರ ಹಂಚಿಕೊಳ್ಳಲು ನಿರ್ಧರಿಸುತ್ತಾರೆ. ಮಲಯಾಳಂ ಭಾಷೆಯಲ್ಲಿ ಪಗತ್ತು ಎಂದರೆ ಹಂಚಿಕೊಳ್ಳುವುದು ಎಂದರ್ಥ. ಆಯುಧಗಳನ್ನು ಹಂಚಿಕೊಂಡ ಈ ಜಾಗ ಮೊದಲು ಪಗುದೀಶ್ವರಂ ಎಂದು ಕರೆಯಲ್ಪಟ್ಟಿತ್ತು. ಕಾಲಕ್ರಮೇಣ ಅದು ಪವಿತ್ರೇಶ್ವರಂ ಆಗಿ ಬದಲಾಯಿತು. ಇನ್ನೊಂದು ಬಲವಾದ ನಂಬಿಕೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಮಾಡಿದ ತಂತ್ರಗಳು ಇಷ್ಟೊಂದು ಜನರ ಭೀಕರ ನಾಶಕ್ಕೆ ಕಾರಣವಾಯಿತಲ್ಲ ಎಂದು ಶಕುನಿ ಕೊನೆಯ ದಿನಗಳಲ್ಲಿ ತೀವ್ರ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದನು. ತನ್ನ ಪಾಪ ಪ್ರಕ್ಷಾಳನೆಗಾಗಿ ಮತ್ತು ಆತ್ಮದ ಶಾಂತಿಗಾಗಿ ದಕ್ಷಿಣದತ್ತ ಯಾತ್ರೆ ಬೆಳೆಸಿದ ಅವನು ಪವಿತ್ರೇಶ್ವರಂನ ಈ ಪ್ರಶಾಂತ ಬೆಟ್ಟದ ಪ್ರದೇಶಕ್ಕೆ ಒಂದು ಶಿವನನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಅಲ್ಲಿ ಶಕುನಿ ಕೇವಲ ತಪಸ್ವಿಯಾಗಿ ಉಳಿಯದೆ ತನ್ನ ತೀಕ್ಷ್ಣ ಬುದ್ಧಿಮತ್ತೆಯನ್ನು ಬಳಸಿ ಸ್ಥಳೀಯ ಭೂ ವಿವಾದಗಳು, ಕುಟುಂಬ ಕಲಹಗಳು ಮತ್ತು ಕಷ್ಟಗಳಿಗೆ ಅತ್ಯಂತ ನ್ಯಾಯಯುತವಾದ ಪರಿಹಾರಗಳನ್ನು ನೀಡತೊಡಗಿದನು. ಅವನ ತಪಸ್ಸಿನ ಶಕ್ತಿ ಮತ್ತು ತಂತ್ರದ ಜ್ಞಾನದಿಂದಾಗಿ ಜನರಿಗೆ ಅವನ ಮೇಲೆ ಅಪಾರ ವಿಶ್ವಾಸ ಮೂಡಿತು. ಕೊನೆಗೆ ಅವನು ಇಲ್ಲೇ ಶಿವನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದನು ಎಂಬುದು ಇಲ್ಲಿನ ಜನರ ನಂಬಿಕೆ. ಈ ಮಹಾನ್ ಬುದ್ಧಿವಂತನ ಸ್ಮರಣೆಗಾಗಿ ಸ್ಥಳೀಯ ಕುರರ್ವ ಜನಾಂಗದವರು ಅವನು ತಪಸ್ಸು ಮಾಡಿದ ಜಾಗದಲ್ಲಿ ಮಾಯಂಗೊಂಟು ಮಲಂಚರವು ಮಲನಾಡ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯದಲ್ಲಿ ಯಾವುದೇ ಸಾಂಪ್ರದಾಯಿಕ ವಿಗ್ರಹವಿಲ್ಲ. ಬದಲಿಗೆ ಕುಳಿತುಕೊಳ್ಳುತ್ತಿದ್ದ ಜಾಗ ಎನ್ನಲಾದ ಒಂದು ಎತ್ತರದ ಕಲ್ಲಿನ ಪೀಠವನ್ನು ಇಟ್ಟು ಅದನ್ನೇ ಶಕುನಿಯ ಆತ್ಮ ನೆಲೆಸಿರುವ ಶಕ್ತಿ ಪೀಠವೆಂದು ಪೂಜಿಸಲಾಗುತ್ತದೆ. ಇಲ್ಲಿನ ಆಚರಣೆಗಳು ವೈದಿಕ ಪದ್ಧತಿಗಿಂತ ಭಿನ್ನವಾಗಿದ್ದು ಅತ್ಯಂತ ಮುಕ್ತವಾಗಿದೆ. ಭಕ್ತರು ಶಕುನಿ ದೇವರಿಗೆ ಎಳನೀರು, ಅನ್ನ, ರೇಷ್ಮೆ ಬಟ್ಟೆಗಳೊಂದಿಗೆ ಸ್ಥಳೀಯ ಸಾರಾಯಿಯನ್ನು ಭಕ್ತಿಯಿಂದ ಅರ್ಪಿಸುತ್ತಾರೆ. ಪ್ರತಿ ವರ್ಷ ಮಲಯಾಳಂ ತಿಂಗಳ ಮಕರಂನಲ್ಲಿ ಮಲಕುಡ್ಡ ಮಹೋತ್ಸವ ಎಂಬ ದೊಡ್ಡ ರಥೋತ್ಸವ ನಡೆಯುತ್ತದೆ. ಶ್ರೀಕೃಷ್ಣನ ತಂತ್ರ ಧರ್ಮರಕ್ಷಣೆಯ ಬೆಳಕಾದರೆ ಶಕುನಿಯ ತಂತ್ರ ಪ್ರತಿಕಾರದ ಕತ್ತಲೆಯಾಗಿತ್ತು ಎಂಬುದು ಮಹಾಭಾರತದ ಕಥೆ. ಆದರೆ ಪವಿತ್ರೇಶ್ವರಂನ ಈ ವಿಶಿಷ್ಟ ಇತಿಹಾಸವು ಪ್ರತಿಕಾರದ ಹಾದಿ ಹಿಡಿದ ವ್ಯಕ್ತಿಯು ಪಶ್ಚಾತ್ತಾಪ ಮತ್ತು ಲೋಕಸೇವೆಯಿಂದ ದೈವತ್ವಕ್ಕೇರಬಹುದು ಎಂಬ ಉದಾತ್ತ ಚಿಂತೆಯನ್ನು ಜಗತ್ತಿಗೆ ಸಾರುತ್ತದೆ. ನಂಬಿಕೆಗಳು ಅದೇನೇ ಇರಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಪಟ್ಟು ತಿದ್ದುಕೊಂಡು ಬದುಕುವುದಕ್ಕೆ ಅವಕಾಶ ಕೊಡಬೇಕು. ಬದುಕು ಎಲ್ಲರಿಗೂ ಮತ್ತೊಂದು ಅವಕಾಶ ಕೊಡುತ್ತಾ ಹೋಗುತ್ತದೆ. ಅಂತಹ ಅವಕಾಶದ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಮತ್ತೆಂದು ಎಡವದಂತೆ, ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಮತ್ತಷ್ಟು ಮನುಷ್ಯರಾಗಿ ಬದುಕೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಕುನಿ ಮತ್ತು ಪವಿತ್ರೇಶ್ವರಂನ ನೈಜ ಜನಪದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಕುನಿ ಪವಿತ್ರೇಶ್ವರಂನ ನೈಜ ಜಾನಪದ ಕಥೆ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ, ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ ಎರಡು ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ

0: ಕೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟ್ರದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರಿ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು 100 ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3 ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ, ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ

ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಗೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೆಚ್ಚರಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋಳೂರ ಅಡಿಯ ರೈತ ಮಹಿಳೆಯಾದಂಥ ಗೌರಿರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರಿರುವಂಥ ಕಡಿಮೆ ಭೂಪ್ರದೇಶದಲ್ಲೇ, ಅಂದರೆ 1 ಎಕರೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮಳೆಯಾಶ್ರಿತವಾಗಿ ಮಿಶ್ರ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಒಬ್ಬ ರೈತ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಅದನ್ನು ಸದುಪಯೋಗ ಪಡ್ಕೊಂಡು ಒಂದು ಉನ್ನತ ಮಟ್ಟದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ರೈತ ಮಹಿಳೆಯಾಗಿ ಅದರ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಗೌರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಮೊದಲಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ.
3: ನನ್ನ ಹೆಸರು ಗೌರಿ ಗೋಳುರಾಡಿ. ಆದರೆ ನಾವು ಸಂಘದಲ್ಲಿ ಸೇರಿ, ವಿವೇಕಾನಂದ ಸಂಘದಲ್ಲಿ ಸೇರಿ ಮಾರು ಒಂದು 15 ವರ್ಷ ಆಗಿದೆ. ಆದರೆ ಅವರು ನಮಗೆ ಬಿತ್ತನೆ ಬೀಜ ಕೊಟ್ಟು ನಾವು ಅದ್ಲಿ ಎಷ್ಟಷ್ಟ ನಮಗೆ ಇಷ್ಟಂತ ಹೇಳೋಕ್ಕಾಗಲ್ಲ, ಅಷ್ಟು ಸ್ವಲ್ಪ ನಾವು ತರಕಾರಿ ಬೆಳೆಸಿ ಮಾಡಿ ಸ್ವಲ್ಪ ಅಮೌಂಟ್ ಎಲ್ಲ ಪಡ್ಕೊತೀನಿ. ಆದರೆ ಮೊದಲೆಲ್ಲ ಅವರು ಗೊಬ್ಬರ ಇದೆಲ್ಲ ನಮಗೆ ಕೊಟ್ಟಿದ್ದರು. ಇವಾಗ ನಮ್ಗೆ ಅದಿಲ್ಲ, ಸ್ವಲ್ಪ ಗೊಬ್ಬರ ಆದರೆ ಹಂಸದೆಲ್ಲ ಕೊಟ್ಟರೆ ನಮಗೆಷ್ಟೋ ಉಪಕಾರ ಆಯ್ತದೆ. ಇವಾಗ ನಮಗೆ ಕೂಲಿನಿಲ್ಲ, ಯಾವುದಿಲ್ಲ, ಇದೇ ನಮ್ಮ ಜೀವನ. ಕೂಲಿಗೈತಿನ ಇಲ್ಲ ಅಂತಲ್ಲ, ಅಪರೂಪ. ಆದರೆ ಇವಾಗ ತೋಟ ಬೆಳೆ ಎಷ್ಟಿದೆ ನಮ್ಮ ಜಮೀನಿ ಅಷ್ಟು ನಾವು ಮಾಡ್ತೀನಿ. ಅವ್ರು ಬಿತ್ತನೆ ಬೀಜ ಕೊಡ್ತಾರೆ ನಮ್ಮ ಸಂಘದಲ್ಲಿ, ಅದನ್ನು 2 ಎಕರೆ 3 ಎಕರೆ ಹಿಂಗೆ ಅಕ್ಕನ ಜೀವನ ಮಾಡ್ಕೊಂಡು ಹೋಗ್ತೀನಿ.
2: ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ?
3: ಕೃಷಿ ಒಂದು 25 ಆಯ್ತು. ನಾವು ಜಮೀನು ಜಾಗ ಕಾಡು ಕೊಚ್ಚಿ ಬಯಲು ಮಾಡಿ 45-50 ವರ್ಷ ಆಗಿದೆ. ಆದರೆ ಮುಂಚೆ ಇಲ್ಲ, ಇವಾಗ ಒಂದು ನಾವು ಈ ಕೃಷಿ ಮಾಡೋಕೆ ಅದು ಮುಂಚೆ ನಮಗೆ ಇವಾಗ ನನ್ನ ತಮ್ಮ ಮಟ್ಟ ನಮ್ಗೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗಿದೆ. ಅವರು ಎಷ್ಟೆಷ್ಟು ಬಿತ್ತನೆ ಬೀಜ ನಮ್ಗೆ ಕೊಡ್ತಾರೆ, ಅದರಿಂದ ನಮ್ಮ ಜಮೀನು ಕಾಡು ಕಟ್ಟಿಲ್ಲ. ಏನೋ ಸ್ವಲ್ಪ ಜೀವನ ಮಾಡಿ ಮುಂದುವರಿಸ್ತೇನೆ.
2: ಎಷ್ಟೆಕರೆ ಭೂಪ್ರದೇಶದಲ್ಲಿ ತಾವು ಕೃಷಿ ಮಾಡ್ತಾ ಇದ್ದೀರಾ?
3: ಜಮೀನು ದಾಸ್ತಿರೋರು 2 ಎಕರೆ 3 ಎಕರೆ ಹಿಂಗೆ ಮಾಡ್ತಾರೆ. ಆದರೆ ನಮಗೆ ನಾನು ಒಬ್ಬಳೇ ಇರೋದು, ಅದಕ್ಕೆ 1 ಎಕರೆ ನಿಮ್ಮ ಕೈಲಿ ಆದಷ್ಟು ನಾನು ಮಾಡ್ತೀನಿ.
2: ಅಂದರೆ ಇರೋಂಥ 1 ಎಕರೆ ಪ್ರದೇಶದಲ್ಲೇ ನೀವು ಕೃಷಿ ಮಾಡ್ತಾ ಇರೋದು? ಈಗ ಕಳೆದ 20-25 ವರ್ಷಗಳಿಂದ ತಾವು ಕೃಷಿ ಜೀವನವನ್ನೇ ಮಾಡ್ತಿರೋದು, ಕೃಷಿನಲ್ಲೇ ತಮ್ಮ ಒಂದು?
3: ಇಲ್ಲ, ಅದ್ರ ಮುಂಚೆ ನಾವು ರಾಗಿ ಹೀಗೆ ಮಾಡ್ಕೊಂಡು.
2: ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ? ಪ್ರಮುಖ
3: ರಾಗಿ, ಫಸ್ಟು ರಾಗಿ, ಆಮೇಲೆ ಶುಂಠಿ ಮಾಡ್ಕೊಂಡಿದ್ದು.
2: ಶುಂಠಿ ಎಲ್ಲ ಬೆಳೀತಾ ಇದ್ರಾ
3: ಮೊದಲು? ಅದ್ರ ಮುಂಚೆ ಆಮೇಲೆ ಈಗ 2-3 ವರ್ಷದ ಕಾಲದಲ್ಲಿ ಇವಾಗ ನಂತ ಮಟ್ಟ ಅವ್ರು ಬಂದು ಏನೋ ಸ್ವಲ್ಪ ಸಂಘದಲ್ಲಿ ದುಡ್ಡು ಇದ್ದ ಅದೆಲ್ಲ ಮಾಡಿ ಸ್ವಲ್ಪ ಬಿತ್ತರ ಕೊಡೋಕ್ಕಾಯ್ತು. ಇವಾಗಿಂದ ಸ್ವಲ್ಪ ಜಮೀನಿ ಯಾವ ಮಾಡ್ಕೊಂಡಿದ್ದೀನಿ.
2: ಅವಾಗ ಕೇವಲ ಒಂದು ರಾಗಿ ಬೆಳ್ಕೊತಾ ಇದ್ರಿ, ಮನೆಗೆ ಬೇಕಾದಂತ ಧಾನ್ಯಗಳನ್ನ ಬೆಳ್ಕೊತಾ ಇದ್ರಿ, ಶುಂಠಿನೂ ಬೆಳೀತಾ
3: ಇದ್ರಿ.
2: ಆಗಿನ ಕೃಷಿ ಹೋಲಿಸ್ಕೊತು ಅಂದ್ರೆ ಈಗಿನ ಕೃಷಿಗೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮಲ್ಲಿ?
3: ಇವಾಗ ಇವ್ರು ಬಂದಾಗ ನಮ್ಗೆ ಸ್ವಲ್ಪ ಅಮೌಂಟ್ಗೆ ತೊಂದರೆ ಏನಿಲ್ಲ. ಸ್ವಲ್ಪ ಏನೋ ಸಾರ ಜಿಂಕೆಗಳು ಇದು ಅದು ತಿಂದು ಆನೆಗಳು ತಿಂದು ನಮ್ಗೇನೋ ಇಷ್ಟ ಸಿಗ್ತದೆ. ಸುಮಾರು ಏನು ಸಾರ್ಗ ಬರ್ತದೆ, ಆದರೆ ಬಂದು ಆಟಕ ಮಾಡಿ ಎಷ್ಟು ನಾವು ಬಲೆ ಕೆಟ್ಟಿದ್ರುವೆ, ಎಷ್ಟು ಉಪ್ರ ಕೆಟ್ಟಿದ್ರುವೆ, ಆದರೆ ಮಡ್ಗಲ್ಲ. ಅದ್ರ ಮೇಲೆ ಆರಿ ತಿಂದು ಇಂದ್ರೂ ನಮಗೆ ನಮ್ಮ ಜೀವನಕ್ಕೆ ದುಡ್ಡು ಸಿಕ್ಕಿಸಿಕ್ತದೆ.
2: ಆಗ್ಲಿಂದನು ಕೂಡ ಈ ಭಾಗದಲ್ಲೆಲ್ಲ ಕಾಡು ಪ್ರಾಣಿಗಳ
3: ಅದೇ ಅದೇ ಜಾಸ್ತಿ.
2: ಕೃಷಿ ಮಾಡೋದಕ್ಕಿಂತ ಅದನ್ನ ಬೆಳೆಗಳನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಿನ ಕೆಲಸ
3: ಇದೆ. ಇಂದ್ರೂ ನಾವು ಅವರು ತಿನ್ಬೇಕು, ನಾವು ತಿನ್ಬೇಕು. ಅವರು ಮೃಗಗಳು ಆದ್ರೂ ಅವರು ಮನ್ಸರು ತಾನೆ, ಆನೆಗಳು ಮನ್ಸರೇ, ಜಿಂಕೆಗಳು ಮನ್ಸರೇ. ಅವರು ತಿನ್ಲಿ, ನಾವು ಸ್ವಲ್ಪ ತಿಂತೀನಿ.
2: ಪ್ರಕೃತಿಯಲ್ಲಿ ಬೆಳೆಯುವಂತದ್ದು ಕೂಡ ಪ್ರತಿಯೊಬ್ಬರಿಗೂ ಸೇರ್ಬೇಕು. ಮನುಷ್ಯನಿಗೆ ಹೇಗೆ ಆಹಾರದ ಅವಶ್ಯಕತೆ ಇದೆ, ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ಈಗ ಇರುವಂತ

0: ಒಂದ್ ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
1: ಇಲ್ಲ, ಮಳೆ
0: ಮಳೆ ಶೀತವಾಗಿ
1: ಮಳೆ ಬಂದ್ರೆ ಮಾತ್ರ ನಾವು ಮಳೆ ಟೈಮಲ್ಲಿ ಕೃಷಿ ಮಾಡ್ತೇನೆ. ಬೇಸಿಗೆ ಟೈಮ್ ನಮ್ಗೆ ನೀರಾವರಿಲ್ಲ, ನಮ್ಗೆ ಅದೊಂದು ಕಷ್ಟ. ಸ್ವಲ್ಪ ಇವಾಗ ನಂತ ಮೊಮೆಂಟ್ ಅವರು ಸ್ವಲ್ಪ ಸೋಲಾರ್ ನಮ್ಗೆ ಮಾಡದೆ ನಮ್ಗೆ ಅನುಕೂಲ ಆಯ್ತಿದೆ. ಅವ್ರು ಕೊಡಕ್ಕಾಯ್ತಿದೆ ಅವ್ರ ಕೈಲಿ, ಅವ್ರು ಸ್ವಲ್ಪ ಕೇಳಿ ನೀವೇ ಕೇಳಿ ಮಾಡಿ ನಮ್ಗೆ ತಂದ್ರೆ ನಮ್ಗೆ ಒಳ್ಳೇದಾಯ್ತಿತ್ತು. ಸ್ವಲ್ಪ ಔಷಧಿ ಗೊಬ್ಬರ ಸ್ವಲ್ಪ ಕೊಡ್ಲಿ, ನಮ್ಗೆ ಅಷ್ಟು ಕೂಲಿ ಗೀಲಿ ಏನೂ ಇಲ್ಲ. ಕೊಡಗು ಹೋಗ್ಬೇಕು, ಕೊಡುಗೆ ಬೆಳಿಗ್ಗೆ ಹೋದ್ರೆ ಬರೋದು ನಾವು ಸಂಖ್ಯೆಲ್ಲ. ಸ್ವಲ್ಪ ಅವರು ಸಗಾಯ ಮಾಡಿದ್ರೆ ಈಗ ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಇದು ಸ್ವಲ್ಪ ಸಗಾಯ ಮಾಡಿದ್ರೆ ನಮ್ಗೆ ಒಳ್ಳೇದೇ ಇತ್ತು.
0: ಈಗ ಇರುವಂತ ಒಂದ್ ಎಕರೆ ಭೂ ಪ್ರದೇಶಕ್ಕೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಬೋರ್ವೆಲ್ ವ್ಯವಸ್ಥೆ ಮಳೆಯಾಶ್ರಿತವಾಗಿ ಕೃಷಿ ಮಾಡ್ತೀವಿ. ವರ್ಷದಲ್ಲಿ ಎಷ್ಟು ತಿಂಗಳು ಕೃಷಿ ಮಾಡ್ತಿರಾಗಿದೆ?
1: ಆರು ತಿಂಗಳು
0: ಕೃಷಿ ಚಟುವಟಿಕೆ ಮಾಡ್ತೀರಾ. ಇನ್ನುಳಿದ ಆರು ತಿಂಗಳಲ್ಲಿ ಏನ್ ಮಾಡ್ತೀರಾ?
1: ಆಗಿರ್ತದೆ, ಮುಂದೆ ಮಳೆ ಬರ್ಬೇಕು. ಬೇಸಿಗೆ ಟೈಮಲ್ಲಿ ಇಲ್ಲ, ಮಳೆ ಬಂದಾಗ ಮಾತ್ರ ಕೃಷಿ.
0: ಬೇರೆ ಕಡೆ ಎಲ್ಲ ಬೇರೆ ಟೈಮಲ್ಲೆಲ್ಲ ನೀವು
1: ಕೂಲಿ
0: ಕೆಲಸಕ್ಕೆ
1: ಕೊಡುಗೆ ಹೋಯ್ತೀವಿ ಅಂದ್ರೆ ಹೊಳೆ ಹಚ್ಚಿ ಕೆರಕ್ಕೆ ಹೋಯ್ತೀನಿ. ಕೆಲಸ ಇದ್ರೆ ಅವರು ಹೇಳ್ತಾರೆ, ಕೆಲಸ ಹೇಳಿದ್ರೆ ಮನೇಲಿ ಹಿಂಗೆ.
0: ಅಲ್ಲೆಲ್ಲ ಎಷ್ಟು ಕೂಲಿ ಸಿಗುತ್ತೆ?
1: ಕೇರಳದಲ್ಲಿ 450 ಇದೆ, ಕೊಡುಗೆಯಲ್ಲಿ 400 ರೂಪಾಯಿ ಇದೆ. ಊಟ ತಗೊಂಡೋಗ್ಬೇಕು ಕೊಡುಗೆಯಲ್ಲಿ. ಆದರೆ ಕೇರಕ್ಕೆ ಹೋಗಿದ್ರೆ ಅವರು ಊಟ ಕೊಡ್ತಾರೆ ನಮಗೆ, ಊಟಕ್ಕೆ ಏನು ತೊಂದರೆ ಇಲ್ಲ.
0: ಅಂದ್ರೆ ಮಳೆಯಾಶ್ರಿತವಾಗಿ ತಾವು ಕೃಷಿ ಮಾಡ್ತಾರದಿಂದ ಮಳೆ ಸಮಯದಲ್ಲಿ ಮಾತ್ರ ತಾವು ತಮ್ಮ ಜಮೀನಲ್ಲಿ ಕೃಷಿ ಮಾಡ್ತೀರಾ. ಟೈಮಲ್ಲೆಲ್ಲ ನೀವು ಬೇರೆ ಕಡೆ ಕೂಲಿ ಮಾಡಬೇಕಾದಂತ ಸಂದರ್ಭ ಬಂದಿದೆ. ಕೂಲಿ ಮಾಡಿದ ಸಂದರ್ಭದಲ್ಲಿ ಅಲ್ಲೂ ಸಹ ಕೃಷಿ ಸಂಬಂಧಪಟ್ಟಂತ ಕೂಲಿ ಕೆಲಸ ಮಾಡ್ತೀರಾ? ಯಾವ್ಯಾವ ರೀತಿ ಕೆಲಸ ಮಾಡ್ತೀರಾ?
1: ಅಲ್ಲಿ ಗುದ್ದಲ ಕೆಲಸ, ಕಾಚಿಲು, ಕೈಕಾಸಲು, ಆಮೇಲೆ ಚೇನೆ ಗಿನೆ ಕುಡಿ. ಅವರು ಎಂತ ಕೆಲಸ ಹೇಳ್ತಾರೆ ಅಂತ ಕೆಲಸ ನಾವು ಮಾಡ್ಲೇಬೇಕಲ್ಲ. ಕೂಲಿ ಸಿಕ್ಕಾಕಂದ್ರೆ ಮಾಡ್ಲೇಬೇಕಲ್ಲ. ನಾಟಿ ಟೈಮಲ್ಲಿ ನಾಟಿಗೆ ಹೋಯ್ತೀನಿ, ಮಳೆ ಟೈಮಲ್ಲಿ ಕೆಲಸಕ್ಕೆ. ಅಂದ್ರೆ ನಾವು ಜಾಗ ಹಿಡಿದು 5 ವರ್ಷ ಆಗಿದೆ, ನಮ್ಗೇನು ಅಕ್ಕಪತ್ರ ಏನು ಸಿಕ್ಕಿಲ್ಲ.
0: ಸಿಕ್ಕಿಲ್ಲ.
1: ಮುಂಚೆ ನಾ ಬಂದ ವರ್ಷದಲ್ಲಿ ಅವರು ಇಷ್ಟ ಬಂದಾಗ ಸರ್ಕಾರ ಒಂದೊಂದು ಆಡಿಗೆ ಅರಣ್ಯ ಕಮಿಟಿ ಆಗಿದೆ 15 ಆಳು. ಆದ್ರೆ ಅವರು ಮುಖಾಂತರ ಸರ್ವ ಮಾಡ್ಬೇಕಾಯ್ತು, ಸರ್ಕಾರ ಹಂಗೆ ಮಾಡಿಲ್ಲ. ಅವ್ರು ಇಷ್ಟ ಬಂದಾಗ ಸರ್ವ ಮಾಡಿ ತಗೊಂಡೋದ್ರು. ಆದ್ರೆ 1 ಕುಂಟೆ 2 ಕುಂಟೆ ಮಾಡಿದೆ. ಆದ್ರೆ ಹೆಂಡತಿ ಹೆಸರಿಲ್ಲ, ಮಕ್ಳ ಹೆಸರು ಇಲ್ಲ, ಗಂಡನ ಹೆಸರು ಹಾಕಿ ಅವ್ರು ಕೊಟ್ಟಿದ್ದಾರೆ 1 ಕುಂಟೆ 2 ಕುಂಟೆ ಹಿಂಗೆ ಕೊಟ್ಟಿದ್ದಾರೆ. ಆದ್ರೆ ಈಗ ನಾನು ಯಜಮಾನರು ತೀರೋದು ಹೋಗಿದ್ದಾರೆ. ಆದ್ರೆ ಆ ಅಕ್ಕಪಕ್ಕ ಯಾರಿಗೆ ಸೇರ್ಬೇಕು? ಸೇರ್ಬೇಕು. ಅದು ಇದ್ರೆ ತಾನೇ ನಮ್ಗೆ ಸೇರೋದು. ಆದ್ರೆ ತಗೊಂಡು ಈಗ ನಾವು ಯಾರಿಗೆ ಕೊಡ್ಬೇಕು? ಯಾ ಅದಕ್ಕೆ ಹತ್ರ ಅಧಿಕಾರ ಹತ್ರ ತಗೊಂಡೋಗಿ ನಾವು ಕೊಡ್ಬೇಕು? ನಮ್ಗೆ ಗೊತ್ತಿಲ್ಲ. ಇದು ಮಾಡಿರೋದು ಅಪ್ಪದಾರ ಅವರು. ಅದಕ್ಕೆ ಅವರು ನೀ ಈ ಸತಿ ಬಂದು ಕಳೆದ ತಿಂಗಳಲ್ಲಿ ಏನೋ ಬಂದು ಸರ್ವ ಮಾಡ್ಕೊಂಡು ಹೋಗಿದ್ದಾರೆ, ಏನಪ್ಪ ಗೊತ್ತಿಲ್ಲ. ಅದು ನೀ ಹೆಂಗೆ 1 ಕುಂಟೆ ಮಾಡಿದ್ರೆ, ನೀ 2 ಕುಂಟೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ದೇವ್ರಿಗೊಂದು ಗೊತ್ತು. ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ಉಳಿಯಕ್ಕೂ ಬಿಡಲ್ಲ. ಹಿಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ತಾವು ಮುಂದಕ್ಕೆ ತಗೊಂಡ್ರೆ ನಮ್ಗೆ ಒಳ್ಳೇದು. ನಾವೇನೋ ನಮ್ಗೆ ವಯಸ್ಸಾಯ್ತು, ಏನೋ ನಿಮ್ಮ ಮಕ್ಳು ಬಾವಿ ಸುಮ್ ಚಂದಕ್ಕೆ ಬರಲಿ ಅಂತ ನಾವು ಎಲ್ಲೆಲ್ಲಿ ಮೀಟಿಂಗ್ ಕರ್ತಾ ಅಲ್ಲಿ ಎಲ್ಲಿ ಹೋಯ್ತೀನಿ ಬರ್ತೀನಿ ಮಾಹಿತಿ ಕೊಡ್ತೀನಿ. ಆದರೆ ಸರ್ಕಾರ ಹಿಂಗೆ ಮಾಡ್ತಂತ ನಮ್ಗೆ ಏನು ಗೊತ್ತಿಲ್ಲ.
0: ಈಗಿರೋಂತ ಒಂದ್ ಎಕರೆನೂ ಕೂಡ ತಮ್ಮ ಹೆಸರಲ್ಲೇ ಖಾತೆ
1: ಇಲ್ಲ ಬಂದಿಲ್ಲ.
0: ಆದ್ರೆ ಅದರಲ್ಲಿ ಆರಂಭ ಮಾಡ್ತಾ
1: ಇದ್ರೆ ಫಾರೆಸ್ಟ್ ತೊಂದರೆ ಏನು ಆಗಿಲ್ಲ. ಆದ್ರೆ ಮಾಡ್ಕೊಂಡು ಬರ್ತಾರೆ ಇವಾಗ. ಯಾಕಂತ ಹೇಳಿದ್ರೆ ಅದೇನೋ ತೊಂದರೆ ಆಯ್ತದಂತೆ. ದನ ಆಡು ಮೇಕೆಗಳು ಸಾಕಿದ್ರೆ ಅವ್ರಿಗೆ ಏನೋ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಒಂದೊಂದು ಮಾಹಿತಿ ಬಂದಿದೆ, ಏನ್ ಆಯ್ತೈತೆ ಅಂತ ಗೊತ್ತಿಲ್ಲ.
0: ಈಗ ಪ್ರಮುಖವಾಗಿ ಇರುವಂತ ಒಂದ್ ಎಕರೆ ಭೂ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಮಳೆ ಆಗಿರೋದ್ರಿಂದ ಏನೇನ್ ಬೆಳೆಗಳನ್ನ ಹಾಕಿದಿರಾ, ಏನೇನ್ ಬೆಳೆಗಳನ್ನ ಬೆಳೀತಾ ಇದ್ರ?
1: ಅದು ಚೇಂಬ್ ಇದೆ, ಚೇನೆ ಇದೆ, ಕಾಚಿಲ್ ಇದೆ, ಸೆಟ್ಟು ಬೀನ್ಸು.
0: ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನೇ
1: ಬೆಳಿತೇವೆ.
0: ತರಕಾರಿ ಬೆಳೆಗಳಿಗೆ ಪ್ರತಿನಿತ್ಯ ನೀರ್ ಬೇಕಾಗುತ್ತೆ, ನೀರಿನ ವ್ಯವಸ್ಥೆ.
1: ಅದು ನಿಮ್ಗೆ ನಮ್ಗೆ ನೀರು ಇಲ್ವಲ್ಲ, ಮಳೆ ಹುಯ್ಬೇಕು. ದೇವರು ಮಳೆ ಕೊಟ್ರೆ ಮುಂದಕ್ಕೆ ನಮ್ಮ ಜೀವನ ಹೋಯ್ತದೆ, ಮಳೆ ಇಲ್ದೋದ್ರೆ ಹೋಯ್ತು. ಹಿಂಗೆ ನಮ್ಮ ಪರಿಸ್ಥಿತಿ ಇದೆ. ಯಾರಿಗೆ ಹೇಳ್ಬೇಕಿದು? ಸರ್ಕಾರಗೆ ಹೇಳಿದ್ರೆ ಕೊಡ್ತಾರೆ? ಇಲ್ಲ. ಇಲ್ಲ ಜನಗಳಿಗೆ ಹೇಳಿದ್ರೆ ಸಿಗ್ತದೇನಾ? ಅದಿಲ್ಲ. ಅದೆಲ್ಲ ದೇವ್ರ ಇಚ್ಛೆಯ. ಒಂದು ಸರ್ಕಾರ ಹಿಂಗೆ ಮಾಡ್ತಾರೆ ನಮಗೆ. ಏನೋ ಎಷ್ಟು ವರ್ಷ ಆಗಿದೆ ಅವರು ಕಾಡು ಕೊಚ್ಚಿ ಹಿಂಗೆ ಕಾಡಿನಲ್ಲಿ ಕುಂತವರು ಇದು ಅದು ಫಸಲು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹಕ್ಕುಪತ್ರ ಕೊಡೋಣ ಅಂತ ಆದರೆ ನಮ್ಮ ಸರ್ಕಾರಕ್ಕೆ ಬುದ್ಧಿಲ್ಲ. ಇದೆ ಅವ್ರು ಕೊಡಬೇಡ ಅಂತ ಮಾತ್ರ ಅವರು ಇಷ್ಟು ವರ್ಷ ಬೇಕಿದೆಯಲ್ಲ ಅವ್ರಿಗೆ. ನಾವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಇದು ಎಲ್ಲಿ ಗಂಟ ಹೋಗ್ಬೇಕು ಅಲ್ಲಿ ಗಂಟ ಸರ್ಕಾರ ಕಂಡು ಮೊನ್ನೆ ದಿನ ಬಂದ ಇಲ್ಲಿ ಕಳೆದ ತಿಂಗಳಲ್ಲಿ ಬಂದಿದ್ರು ಯಾರು MLA ಬಂದಿದ್ರು ಏನು ಹೇಳಿದ್ರು? ಅಮ್ಮ 2 ತಿಂಗಳ ಒಳಗಡೆ ರೇಷನ್ ಕಾರ್ಡ್ ಬಿಡ್ತೀನಿ, 2 ತಿಂಗಳ ಒಳಗಡೆ ನಾವು ಈ ರೋಡು ಮಾಡ್ತೀನಿ. ಮನೆ ಬಂದಿದೆ ಯಾರೋಸಿಗೆ. ಅಂದರೆ ಅವ್ರಿಗೆ

0: ಮನೆ ಬಂದಿದೆ, ನಮ್ಗೆ ಮನೆ ಬಂದಿಲ್ಲ. ಸತ್ಯಕ್ಕೆ ನಮ್ಗೆ ಮನೆ ಕರೆಂಟ್ ಕೊಟ್ಟಿದ್ದಾರೆ, ಮನೆ ಅಪ್ಪತ್ರ ಬೀದಿ ಲೈಟು ನಮ್ಗೆ ಕೊಟ್ಟೆ ಉಪಕಾರ ನಮ್ಗೆ.
1: ಅಂದ್ರೆ ತಾವು ಪ್ರಮುಖವಾಗಿ ಯರವ ಸಮುದಾಯಕ್ಕೆ ಬರ್ತೀರಾ? ನಿಮ್ಮ ಹಿರಿಕರಲ್ಲ ಆಗಿರ್ಬೋದು, ನಿಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು, ಅವರೆಲ್ಲ ಕೃಷಿ ಮಾಡ್ತಿರ್ಲಿಲ್ವಾ? ಅವ್ರ ಕಾಲದಲ್ಲಿ ಏನೇನ್ ಬೆಳೀತಾ ಇದ್ರಿ?
0: ರಾಗಿ, ಭತ್ತ. ಅವಾಗ ಶುಂಠಿ ಅಷ್ಟಿಲ್ಲ ಆ ಟೈಮಲ್ಲಿ, ಇವಾಗ ಮಾತ್ರ ಹುರುಳಿ, ಸಾಸಿವೆ.
1: ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆ ವತಿಯಿಂದ ತಮ್ಮದೇ ಆದಂತ ಒಂದು ಮಹಿಳಾ ಸಂಘಗಳನ್ನ ಮಾಡ್ಕೊಂಡಿದ್ರ, ಎಷ್ಟು ವರ್ಷದಿಂದ ತಾವು ಸಂಘ ಮಾಡ್ಕೊಂಡಿರೋದು?
0: 15 ವರ್ಷ.
1: 15 ವರ್ಷ ಆಯ್ತು. 15 ವರ್ಷ ಸಂಘದಿಂದ ನೀವು ಏನೇನೆಲ್ಲ ಚಟುವಟಿಕೆ ಮಾಡ್ತಾ ಬರ್ತಾ ಇದ್ದೀರಾ ಸಂಘದ ಮುಖಾಂತರ? ಎಷ್ಟು ಜನ ಮಹಿಳೆಯರು ಇದ್ದೀರಾ?
0: ಒಟ್ಟು 10 ಜನ. ಅಲ್ಲಿಂದ ಅವರು ಏನ ಸಂಘದಲ್ಲಿ ಬಂದು ಅವರು ನಮ್ಗೆ ಬುದ್ಧಿ ಹೇಳಿ, ನಿಮ್ಮ ಸ್ವಂತ ಇಷ್ಟ 10-10 ರೂಪಾಯಿ ಇದ್ರೆ ಕೆಟ್ಟಿ, ನಿಮ್ಗೆ ನಾಳೆಗೆ ಉಪಯೋಗ ಆಯ್ತೆ ಅಂತ ಹೇಳ್ಕೊಂಡು ನಾವು ಕೆಟ್ಟಿ, ನಮ್ಗೇನ ತೊಂದರೆ ಏನೋ ಆಗಲ್ಲ, ನಮ್ಮ ಸ್ವಂತ ದುಡ್ಡು ನಾವು ಕೆಟ್ಟಿ ಮಾಡಿ ಸಾಲ ತಗೊಂಡು ಸಾಲನೂ ಕೆಟ್ಟಿ ಆಯಿತು. ಪುನಃ ಇವಾಗ ಸ್ವಲ್ಪ ಒಂದು 7-3 ತಿಂಗಳಾಗಿದೆ ನಿಲ್ಸೂ, ನಾವು ಪುನಃ ಸ್ಟಾರ್ಟಿಂಗ್ ಆಗಬೇಕು, ಕೆಟ್ಟಬೇಕು, ಕೆಟ್ಟಿದ್ರೆ ನಮ್ಗೆ ಒಳ್ಳೇದಾಯ್ತು.
1: ಅಂದ್ರೆ ಉಳಿತಾಯ ಮಾಡ್ಕೊಂಡು ಆ ಸಂಘದ ಮುಖಾಂತರ ಸಂಘದಲ್ಲಿ ಕೂಡ ತಾವು ಸಾಲ ಪಡ್ಕೊಂಡು ಕಟ್ತಾ ಇದ್ರಿ?
0: ಕೆಟ್ಟದ.
1: ಜೊತೆಗೆ ಇನ್ನೇನೇನು ತರಬೇತಿಗಳು ಪಡ್ಕೋತಾ ಇದ್ರಿ ಸಂಘದ
0: ಮಹಿಳೆಯರು? ತರಬೇತಿ ಸ್ವಲ್ಪ ಅವರು ಮೇಕೆಗಳು ಕೊಟ್ಟಿದ್ರು, ಬಿತ್ತನೆ ಬೀಜ ಕೊಡ್ತಾರೆ, ನಾಟಿಗಳು ಕೊಟ್ಟಿದ್ರು, ಕೋಳಿಗಳು ಕೊಟ್ಟಿದ್ರು, ಇವಾಗ ಬಿತ್ತನೆ ಬೀಜ ಕೊಡ್ತಾರೆ, ಅದನ್ನ ನಡ್ಕೊತೀನಿ. ಏನೋ ನಮ್ಮ ಜೀವನಕ್ಕೆ ಮುಂದುವರಿತದೆ.
1: ಅದ್ರ
0: ಜೊತೆಗೆ ಸ್ವಲ್ಪ ಹಂಸ್ತಿನ ಗೊಬ್ಬರ ಕೊಟ್ಟರು ನಮಗೆ ಮುಂದೈತಿತ್ತು.

0: ಅಂದ್ರೆ ಪ್ರಮುಖವಾಗಿ ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತೆ ಮೇಕೆ ಕೋಳಿ ಇದನ್ನೆಲ್ಲ ಪಡ್ಕೊಂಡಿದ್ರ ಮುಖಾಂತರ ಸಂಸ್ಥೆಗಳಿಂದ ಪಡ್ಕೊಂಡಿದ್ರ. ಯಾವ್ಯಾವ ಪ್ರಮುಖವಾಗಿ ಯಾವ್ಯಾವ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಮಾಡಿದ್ರ?
1: ಅದು ಬೀನ್ಸು, ಚಟ್ಟುಗಳು, ಕೀರೆ, ಬೀನ್ಸು, ಇನ್ನೊಂದು ಹೀರದ ಕಾಯಿ, ಇದೆಲ್ಲ ಕೊಟ್ಟಿದ್ದಾರೆ.
0: ಅಂದ್ರೆ ಪ್ರಮುಖವಾಗಿ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಕೃಷಿ ಬಳಸ್ಕೊತಾರೆ. ಈ ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಯಾವಾಗ ತರಬೇತಿ ಪಡ್ಕೊಂಡಿದ್ದು?
1: ಅದು ಸ್ವಂತ, ನಾವು ತರಬೇತಿಗೆ ಹೋಗಿಲ್ಲ ಸರ್.
0: ತರಬೇತಿ ಪಡೆದಿಲ್ಲ?
1: ಇಲ್ಲ, ಪಡೆದಿಲ್ಲ, ಅದು ಸ್ವಂತ.
0: ಮೊದಲಿಂದ ತಾವು ಸಾಕಿದ್ರಿಂದ ನಿಮ್ಗೆ ಅನುಭವ ಇದೆ?
1: ಇದೆ.
0: ಅದು ಯಾವಾಗ ಪಡ್ಕೊಂಡಿದ್ದು ಮೇಕೆ ಮತ್ತೆ ಕೋಳಿ ಎಲ್ಲ?
1: ಒಂದು 20 ವರ್ಷ ಆಗಿದೆ.
0: ಕಳೆದ 20 ವರ್ಷದಿಂದಾನೆ ಪಡ್ಕೊಂಡಿದ್ರಿ? ಈ ಪ್ರಸ್ತುತವಾಗಿ ಸಾಕ್ತಾ ಇದ್ದೀರಾ? ಎಷ್ಟೆಷ್ಟು ಸಾಕ್ತಾ ಇದ್ರ?
1: ಈಗ ಎರಡಿದೆ, ಸ್ವಲ್ಪ ಏನೋ ತೊಂದರೆ ಆಗಿ ಮಾರ್ಕೊಂಡಿದ್ವಿ. ಎರಡಿದೆ ಕೋಳಿಗಳು, ಒಂದು 4 ಇದೆ.
0: ಕೋಳಿಗಳು ಸಾಕ್ತಾ ಇದೆ. ಈ ಕೃಷಿ ಜೊತೆ ಈ ಕುರಿ ಕೋಳಿ ಸಾಕ್ತಿರೋದು ಎಷ್ಟು ಅನುಕೂಲ ಇದೆ ತಮ್ಗೆ?
1: ನಮ್ಗೆ ಕಷ್ಟ ಕೈತದೆ.
0: ಬರೀ ಒಂದನೇ ನೆಚ್ಕೊಂಡು ಕೂರಕ್ಕಾಗಲ್ಲ?
1: ಕೂರಕ್ಕಾಗಲ್ಲ, ಯಾವತ್ತೂ ಕೂಲಿ ಸಿಕ್ಕಲ್ಲ ನಮ್ಗೆ. ಅಪರೂಪ, ಮೊದಲು 1 ತಿಂಗಳು 2 ತಿಂಗಳು ಹಿಂಗೆ ಕೆಲಸ ಸಿಕ್ತಿತ್ತು, ಇವಾಗೆಲ್ಲ ಇವಾಗ ಅಪರೂಪ. ಮಳೆ ಕಡಿಮೆ ಇಲ್ಲ, ಅದಕ್ಕೆ ಈಗ ಅದಕ್ಕೇನೆ ಇವಾಗ ಕೊಡುಗೆ ಎಲ್ಲ ಉಂಟಾಗೋದು ಸುಮಾರು ಜನ. ಅಂದ್ರೆ ಇಲ್ಲಿ ಇತ್ತು, ನಮ್ಮಲ್ಲಿ ಕೂಲಿ ಇದೆಲ್ಲ ಇತ್ತು, ಇವಾಗಿಲ್ಲ, ಸ್ವಲ್ಪ ಕಡಿಮೆ. ಅವರವರು ಸ್ವಂತ ಮಾಡ್ಕೋತಾರೆ, ಅವರು ಕೂಲಿ ನೋಡ್ಕೊಂಡು ಸರಿಯಾಗಲತ್ತ. ನಾವು ಇದು ಅದು ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಜೀವನ ನಾವು ಮುಂದಿರ್ತೀವಿ.
0: ಈಗ ತಾವು ಪ್ರಮುಖವಾಗಿ ಈಗ ಇರುವಂತಹ 1 ಎಕರೆ ಭೂ ಪ್ರದೇಶದಲ್ಲೇ ತಾವು ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಮತ್ತೆ ಈ ಪ್ರದೇಶಕ್ಕೆ ಸೂಕ್ತ ಆಗುವಂತಹ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇದರ ಕೃಷಿ ಪದ್ಧತಿ ಆಗಿರ್ಬೋದು, ನೀವು ಇದಕ್ಕೆ ಬಳಸುವಂತ ಗೊಬ್ಬರ ಆಗಿರ್ಬೋದು, ಯಾವ ರೀತಿಯ ಗೊಬ್ಬರಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರ?
1: ಇಲ್ಲ, ನಾವು ಅಂಗಡಿ ತಗೊಂಡು ಬಂದ.
0: ಸಾವಯವ ಗೊಬ್ಬರ ಬಳಸ್ತಿಲ್ವಾ? ಅಂದ್ರೆ ನೀವು ಮನೇಲಿ ಗೊಬ್ಬರ ತಯಾರಿಸ್ಕೊಂಡು ನೀವೇ ಬಳಸ್ತೀರಾ?
1: ಅದೇ ಹಾಕ್ತೀನಿ. ಅದು ಯಾವಕ್ಕಿಂತ ಹೇಳಿದ್ರೆ ಸರ್, ಶುಂಠಿ ಮತ್ತು ಕುಡಿಗಳು, ಕಾಯಿ ಮೆಣಸಿದ್ದೆಲ್ಲ ಅದಕ್ಕೆ. ಮತ್ತೆ ನಾವು ಇದಕ್ಕೆ ಏನು ಹಾಕಿಲ್ಲ, ಯಾವ್ದಕ್ಕೆ ನಮ್ಮ ಸೆಟ್ಟು ಬಿಟ್ಟು ಕೊಡ್ತಿದ್ರ
0: ಗೊಬ್ಬರ ಬಳಸ್ತೀರ?
1: ಗೊಬ್ಬರ ಚೇನೆ, ಕಾಚಿಲು, ಕುಡಿ, ಇದಕ್ಕೆ.
0: ನೀವೇ ಸಾವಯವ ಪದ್ಧತಿನಲ್ಲಿ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇಲ್ಲ ಜಮೀನಿಗೆ?
1: ಇಲ್ಲ ಇಲ್ಲ, ಅದು ಮೊದಲಿತ್ತು.
0: ಮೊದಲೇ ಆತರ ಮಾಡ್ತಾ?
1: ಮೊದಲು ನಮ್ಮ ರಾಗಿಗೆ ಭತ್ತಕ್ಕ ಇದೆ ಔಷಧಿಯ ಹೊಡಿಯಾಗಿಲ್ಲ, ಇವಾಗ ಔಷಧಿನೇ ಬೇಕು ಬೆಳಿಯಕಾದ್ರೆ ಔಷಧಿನೇ ಹಾಕ್ಬೇಕು.
0: ಆಗಿನ ಪದ್ಧತಿ ತರನೇ ಸಾವಯವ ಗೊಬ್ಬರ ಬಳಸ್ಕೊಂಡು ಮನೇಲಿ ಇದ್ದಂತ ಹಸು ಸಗಣಿ, ಮೇಕೆ ಸಗಣಿ ಅದನ್ನ ಬಳಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರು. ಅವಾಗೆಲ್ಲ ಫಲ
1: ಚೆನ್ನಾಗಿತ್ತು.
0: ಈಗಲೂ ಅದನ್ನೇ ಮಾಡಿದ್ರೆ
1: ರೋಗ ನಿಂತಿಲ್ಲ?
0: ಹೌದು,
1: ಇವಾಗ ಇವಾಗ ರೋಗ ಜಾಸ್ತಿ ಆಯ್ತು. ತರಕಾರಿ ಹಚ್ಚೋದೆಲ್ಲ ಯಾವ್ದ ಔಷಧಿ
0: ಔಷಧಿ. ಈ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಬಿಟ್ಬಿಟ್ಟು ಸಾವಯವನ ನೀವು ಯಾಕೆ ಬಳಸಿ ಸಾವಯವ ಕೃಷಿ ಮಾಡಬಾರ್ದು?
1: ಅದು ಇವಾಗ ಅದ ಹಾಕ್ದ್ರೆ ಬೆಳೆಯಂಗಿಲ್ಲ, ಅದೇ ಫಸ್ಟ್ ಬೇಕು ಭೂಮಿಗೆ. ಹಂಗೆ ಇಟ್ಕೊಂಡಿದ್ದೆ.

0: ಅಂದ್ರೆ ಒಂದೇ ಸಲ ರಾಸಾಯನಿಕ ಬಿಟ್ಟು ಬರಕು ಆಗೋದಿಲ್ಲ, ಹಂತ ಹಂತವಾಗಿ ಬರಬೇಕು. ಮೊದ್ಲೆಲ್ಲ ಒಂದ್ ಎಕರೆ ಮಾಡ್ತಿದ್ದವರು ಒಂದ್ ಅರ್ಧ ಎಕರೆ ಸಾವಯವ ಮಾಡೋದು, ಮತ್ತೆ ಮುಕ್ಕಾಲ ಎಕರೆ ಆತರ ಹಂತ ಹಂತವಾಗಿ ರಾಸಾಯನಿಕದಿಂದ ಸಾವಯವ ಬಂದ್ರೆ ಆಗ ಭೂಮಿ ಕೂಡ ಬದಲಾವಣೆ ಆಗಿ ಅದನ್ನ ಅದಕ್ಕೆ ಹೊಂದ್ಕೊಳತ್ತೆ.
1: ಇವಾಗ ಆಗಲ್ಲ, ದುಡ್ಡು ನಾಶ ಅಲ್ವಾ, ದುಡ್ಡುದ್ರೆ ದೊಡ್ಡಪ್ಪ.
0: ಹಾಗೆ ಈಗ ಎಲ್ಲ ಬೆಳೆದಂತ ಬೆಳೆಗಳು ಏನಿರುತ್ತೆ, ಮುಖ್ಯವಾಗಿ ತಾವು ತರಕಾರಿ ಬೆಳೆಗಳನ್ನೇ ಬೆಳೀತಾರದಿಂದ, ಈ ಬೆಳೆದಂತ ಬೆಳೆಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ರಾ, ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರ?
1: ಇಲ್ಲ, ಇಲ್ಲಿ ಗಾಡಿ ಬರ್ತದೆ, ಅದು ಕೇರಳದಿಂದ, ಅವ್ರು ಬಂದು ತಕೊಂಡೋಗ್ತಾರೆ. ನಾವು ತಕೊಂಡು ಹೋಗಿ ಮಾರ್ಕೆಟ್ಗೆ ತಕೊಂಡು ಹೋಗಕ್ಕೆ ಏನು ಇಲ್ಲ, ಇಲ್ಲಿ ನಮ್ಗೆ ಮನೆಗೆ ಬರ್ತಾರೆ. ಇಷ್ಟು ತಿಳ್ಕೊಂಡು ಒಂದು ಮೂರು ನಾಲ್ಕು ಜನಕ್ಕೆ ಅವ್ರು ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗ್ತಾರೆ. ಇವತ್ತು ವ್ಯಾಪಾರ ಕೊಟ್ಟರೆ ನಾವು ನಾಳೆ ಇಲ್ಲ ನಾಳಿದ್ದು ಹಿಂಗೆ ಬರ್ತಾರೆ, ತಗೊಂಡೋಗ್ತಾರೆ. ದುಡ್ಡೇನು ತೊಂದರೆ ಇಲ್ಲ, ಕೈಗೆ ತಗೊಂಡು ಬಂದು ಕೊಡ್ತಾರೆ.
0: ಈಗ ಪ್ರಮುಖವಾಗಿ ತಾವು ತರಕಾರಿ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ತರಕಾರಿ ಬೆಳೆಗಳು ಕಟಾವಾದ ತಕ್ಷಣನೇ ತಾವು ಇದನ್ನ ಮಾರ್ಕೆಟಿಂಗ್ ಮಾರಾಟ ಮಾಡಬೇಕಾಗುತ್ತೆ. ಹೆಚ್ಚು ದಿನ ಇಟ್ಟರು ಕೂಡ ಅವು ಹಾಳಾಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಅದನ್ನ ನಿರ್ವಹಣೆ ಮಾಡಿ ಅದನ್ನ ಮಾರಾಟ ಮಾಡ್ತೀರಾ?
1: ನಿರ್ವಹಣೆ ಎರಡೆರಡು ಜನಕ್ಕೆ ಕುಯ್ಬೇಕು, ಕುಯ್ದ್ರೆ ಮೂರು ನಾಲ್ಕು ಜನ ಇಟ್ಕೊಂಡ್ರೆ ಬಲ್ತೈತೆ, ತಕೊಂಡಿಲ್ಲ ತಕೊಂಡಿಲ್ಲ ಬೇಸ್ಟ್ ಐತೆ.
0: ಅಂದ್ರೆ ಎಲ್ಲಾ ಪ್ರಮುಖವಾಗಿ ಕೇರಳದಿಂದನೇ ಬಂದು ತಗೊಂಡೋಗ್ತಾರೆ. ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರ್ಯಾರು ಜಮೀನ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ
1: ಗೊಬ್ಬರಗೇನೆ
0: ಮಾರಾಟ ಮಾಡೋದ್ರಿಂದ ಅವ್ರಿಗೆ ಬಂದು ತಗೊಳಕ್ ಅನುಕೂಲ ಆಗ್ತದೆ. ಬೆಳೆದಂತ ಬೆಳೆಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ ಇದೆಯಾ?
1: ಸರಿಯದು ಅದು ಹೇಳಕ್ ಆಗಲ್ಲ, ರೇಟ್ ಹೆಂಗ್ ಬರ್ತೇನೋ. ಕಳೆದ ವರ್ಷ ನಮ್ಗೆ 10 ರೂಪಾಯಿ 8 ರೂಪಾಯಿ ಹಿಂಗೆ ರೇಟು. ಅದು ಒಣ ಸೀಸನ್ ಬರ್ತದಲ್ಲ ಅವಾಗ 40-45 ಹಿಂಗೆ ಸಿಗ್ತದೆ. ಅದು ಬಿಟ್ಟರೆ ಹೋಯ್ತು 8 ರೂಪಾಯಿ 10 ರೂಪಾಯಿ ಹಿಂಗೆ ಒಂದು ಕೆಜಿಗೆ.
0: ತಾವು ಒಬ್ಬರೇನೆ ಈ ಕೃಷಿನಲ್ಲಿ ಮಾಡ್ತಾ ಇರೋದ ಅಥವಾ ಕುಟುಂಬದವರೆಲ್ಲ ಸೇರ್ಕೊಂಡು ಕೃಷಿ ಮಾಡ್ತಾ ಇದ್ರಾ?
1: ಕುಟುಂಬ ಇಲ್ಲ.
0: ಯಾರ್ಯಾರೆಲ್ಲ ಸೇರ್ಕೊಂಡಿದ್ದು ಜೊತೆಗಿದಾರ?
1: ಜೊತೆಗೆ ನಾವು ನಮ್ಮ ಅತ್ತೆ ಹುಡುಗಿ ಸೇರಿಸ್ಕೊಂಡಿನಿ, ಒಬ್ಬರಾಗಿ ಮಾಡೋಕ್ಕಾಗಲ್ಲ. ತಾಯಿನೂ ಒಬ್ಬ ಮಗನೂ ಇಬ್ಬರೇ ಇರೋದು. ಕೂಲಿಗೆ ಒಬ್ಬ ಹೋಗ್ಬೇಕು, ಮನೇಲಿ ಒಬ್ಬ ಕೆಲಸ ಮಾಡಬೇಕು. ಇಬ್ರು ಮನೇಲಿ ಕೆಲಸ ಮಾಡ್ಕೊಂಡ್ರೆ ಊಟಕ್ಕೇನು ಸ್ವಲ್ಪ ತೊಂದರೆ ಆಯ್ತದೆ. ಅದಕ್ಕೆ ಒಬ್ಬ ಕೂಲಿಗೆ ಹೋಯ್ತಾನೆ, ಒಬ್ಬ ಮನೇಲಿ ಕೆಲಸ ಮಾಡ್ತಾನೆ. ಹಿಂಗೆ
0: ಕುಟುಂಬದವ್ರ ಜೊತೆಗಿರೋದ್ರಿಂದ ಸ್ವಲ್ಪ
1: ಕೃಷಿ ಮಾಡಕ್ಕೆ.
0: ಹಾಗೇನೆ ಸಂಸ್ಥೆ ಕಡೆಯಿಂದ ಯಾವ ರೀತಿ ಇದ್ದಂತ ತರಬೇತಿಗಳಾಗಿರ್ಬೋದು, ಮೀಟಿಂಗ್ಗಳಲ್ಲೆಲ್ಲ ಭಾಗವಹಿಸಿ ಈ ಕೃಷಿ ಬಗ್ಗೆ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರ?
1: ಅವರು ಎಲ್ಲ ತರಬೇತಿ ಕೊಟ್ಟಿದ್ದಾರೆ, ಆಡು ಬಗ್ಗೆ, ಕೋಳಿ ಬಗ್ಗೆ, ತರಕಾರಿ ಕೊಟ್ಟಿದಾರಲ್ಲ ಅವರೆಲ್ಲ ಇದ್ದು ಅದು ಹಂಗೆ ಮಾಡಿ ಹಂಗೆ ಮಾಡಿ ಎಲ್ಲ ತರಬೇತಿ ಕೊಟ್ಟಿದ್ದಾರೆ. ಅವರು ಹೇಳ್ದಂಗೆ ನಾವು ಸ್ವಲ್ಪ ಮಾಡಿ ನಿಂದು ಹಿಂದೆ ಬಂದಿನ, ಈಗ ಕಷ್ಟಗಳು ಆಗಿಲ್ಲ.
0: ಈಗ ನೀವು ಸಂಘ ಮಾಡಿಕೊಂಡು ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಂಸ್ಥೆ ಕಡೆಯಿಂದ ಇರ್ತಿ ಸಭೆಗಳಲ್ಲಿ ತರಬೇತಿಗಳಲ್ಲಿ ಭಾಗವಹಿಸ್ತಾ ಈ ಥರ ಮೇಕೆ ಬಗ್ಗೆ ಮತ್ತು ಕೋಳಿ ಬಗ್ಗೆ ತರಬೇತಿ ಪಡ್ಕೊಂಡಿದ್ದೀರಾ, ಮತ್ತು ಬಿತ್ತನೆ ಬೀಜಗಳನ್ನೆಲ್ಲ ಪಡ್ಕೊಂಡಿದ್ದೀರಾ, ಇದರಿಂದ ಒಂದಷ್ಟು ಕೃಷಿ ಮಾಡೋಕ್ಕೆ ಒಂದಷ್ಟು ಅನುಕೂಲ ಆಗಿದೆ. ಮೊದಲೆಲ್ಲ ಈ ರೀತಿ ಸಂಸ್ಥೆಗಳಿಂದ ಸೌಲಭ್ಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಈಗ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇರೋದಾಗಿರ್ಬೋದು, ಎಷ್ಟು ಅನುಕೂಲ ಆಗಿದೆ ತಮಗೆ ಕೃಷಿ ಮಾಡೋಕ್ಕೆ?
1: ಅಕ್ಕನಂದ ಮಾಮಟ್ಟ ಬಂದಾಗ ನಮ್ಗೆ ಇವಾಗ ಖುಷಿನೇ, ಅವರು ತರಬೇತಿ ಕೊಟ್ಟು ಬಿತ್ತನೆ ಬೀಜ ಕೊಟ್ಟು ನಮಗೆ ಏನೋ ಮುಂದೆ ಬರ್ತೀನಿ ನಾವು. ಅಲ್ಲದೆ ಮೊದಲು ನಾವು ಫಸ್ಟ್ ಜಾಗ ಹಿಡಿದು ಮಾಡಿ ನಮ್ಗೆ ರಾಗಿ ಬಿತ್ಕೊಂಡು ಭತ್ತ ಬಿತ್ಕೊಂಡು ಹಿಂಗೆ ಉರುಳಿ ಬಿತ್ಕೊಂಡಿದ್ದ. ಸಂಘದಲ್ಲಿ ಬಂದವರೆಲ್ಲ ಬಂದು ಮಾಡಿ ನಮ್ಗೆ ತರಬೇತಿ ಕೊಟ್ಟು ಅವರಿಂದ ಸ್ವಲ್ಪ ಮುಂದೆ ಬಂದಿದ್ದೀನಿ. ನಮಗೆ ದುಡ್ಡಿಗೆ ಅಷ್ಟು ತೊಂದರೆನೂ ಇಲ್ಲ. ಎಲ್ಲೆಲ್ಲಿ ಮೀಟಿಂಗಿಗೆ ಅವ್ರು ಕರೀತಾರ ಅಲ್ಲಿಗಂಟ ನಾವು ಹೊಂಟಿದ್ದೀನಿ. ಹೋಗಿ ಅವರು ತರಬೇತಿ ಕೊಟ್ಟು ಮುಂದೆ ಹಂಗೆ ಕುಂತು ಮಾತಾಡಕ್ ನಮ್ಗೆ ಒಂದು ಧೈರ್ಯ ಬಂದಿದೆ. ಮೊದಲೆಲ್ಲ ಇತ್ತಿಲ್ಲ, ಯಾರು ಬಂದ್ರೆ ಸಾಕು ಹೋಗಿ ಮನೆ, ಯಾರಂತ ಗೊತ್ತಿಲ್ಲ, ಭಯ ಆಯ್ತದ ತಿಳ್ಕೊಂಡು ಹಿಂಗೆಲ್ಲ ಇತ್ತ. ಇವಾಗ ಅವ್ರು ಬಂದು ನಮ್ಮ ಮುಂದೆ ನಿಂತು ಮಾತಾಡಕ್ ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಸಂಘದಲ್ಲಿ ಬಂದು.
0: ಮುಂದೆ ಇನ್ನೇನೇನೆಲ್ಲ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಂಡು ಈ ಒಂದು ಕೃಷಿ ಚಟುವಟಿಕೆಯನ್ನು ಇನ್ನೂ ಪ್ರಗತಿಯಲ್ಲಿ ಮಾಡ್ಕೋಬೇಕು, ಇನ್ನೂ ಮುಂದೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ?
1: ಅದಕ್ಕೆ ಸರ್ ಅವ್ರು ಸ್ವಲ್ಪ ಗೊಬ್ಬರ ಸ್ವಲ್ಪ ಅಂಶ ಎಲ್ಲ ಕೊಟ್ಟರೆ ನಮಗೆ ಅನುಕೂಲ ಆಯ್ತಿತ್ತು ಸ್ವಲ್ಪ. ಅದು ಸ್ವಲ್ಪ ಹೇಳಿ ಅವ್ರಿಗೆ.
0: ಈಗಾಗಲೇ ಎರೆಹುಳು ಗೊಬ್ಬರ ತಯಾರಿಕೆ ಮಾಡೋದು ಕುರಿತು ಕೂಡ ತರಬೇತಿ ಸಿಗ್ತಾ ಇದೆ. ಅದನ್ನು ಕೂಡ ತಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ದಿನ ಕೆಂಚನಹಳ್ಳಿಗೆ ಹೋಗಿ ಅದೊಂದು ಎರೆಹುಳು ಗೊಬ್ಬರ ಮಾಡೋದೊಂದು ತರಬೇತಿ ಪಡ್ಕೊಳ್ಳಿ. ನೀವು ಕೂಡ ಗೊಬ್ಬರನ ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು ಬಳಸೋದು ಕೂಡ ತಪ್ಪುತ್ತೆ. ಈ ಎರೆಹುಳು ಗೊಬ್ಬರ ಹಾಕೋದು ಕೂಡ ಒಂದು ಸಾವಯವ ಕೃಷಿಯಲ್ಲಿ ಉತ್ತಮವಾದಂಥ ವಿಧಾನ, ಅದನ್ನು ಕೂಡ ತಾವು ತರಬೇತಿ ಪಡ್ಕೊಂಡು ಸಂಘದ ಮಹಿಳೆಯರೆಲ್ಲ ಅದನ್ನು ಕೂಡ ನಿಮ್ಮ ಮನೆ ಹತ್ರ ಅಥವಾ ಜಮೀನ್ ಹತ್ರನೇ ಈ ಗೊಬ್ಬರವನ್ನು ಮಾಡ್ಕೊಂಡು ಬಳಸಿ, ಅದು ಕೂಡ ಒಂದು ಉತ್ತಮವಾದ ಗೊಬ್ಬರವನ್ನು ಮಾಡಿಕೊಂಡು ಒಂದು ಸಾವಯವ ಕೃಷಿಯನ್ನು ನೀವು ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಕೂಡ ನೀವು ಸಂಘದ ಮಹಿಳೆಯರೆಲ್ಲ ಸೇರಿ ಅದೊಂದು ತರಬೇತಿ ಪಡ್ಕೊಳ್ಳಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈಗ ಅದೇ ರೀತಿ ಈಗ ತಾವು ಸಂಸ್ಥೆಗಳಿಂದ ಈ ಥರ ಸೌಲಭ್ಯ ಪಡ್ಕೊಂಡು ಕೃಷಿ ಮಾಡ್ಕೋತಾ ಇದ್ದೀರಾ, ಒಂದು ಸುಧಾರಿತ ಒಂದು ಕೃಷಿ ಜೀವನವನ್ನು ಮಾಡ್ತಾ ಇದ್ದೀರಾ. ಈಗ ತಾಲೂಕಿನ ಹಲವಾರು ಹಾಡಿಗಳಲ್ಲೂ ಕೂಡ ತಮ್ಮಂಥ ಆದಿ

0: ಆದಿವಾಸಿಗಳಿದ್ದಾರೆ, ಇರುವಂತ ಜಮೀನ ತಾವು ಮಾಡದೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡೋದು, ಬೇರೆ ಕಡೆ ಕೂಲಿ ಕೆಲಸ ಮಾಡೋದನ್ನ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಈ ರೀತಿ ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಂಡು ಅವರೇ ಅವ್ರ ಜಮೀನಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಸರ್, ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಸ್ವಂತನೇ.
0: ಹೌದು,
1: ಕೆಲವರು ಕೊಡ್ತಾರೆ, ಅವ್ರಿಗೆ ವರ್ಚರಿ ನಮ್ ಜಮೀನು ಬಿಟ್ಟುಬಿಟ್ಟು ವರ್ಚರಿ ಮಾಡಕ್ ಅವ್ರಿಗೆ ಇಷ್ಟ, ಆದ್ರೆ ನಮ್ಗೆ ಹಂಗಿಲ್ಲ. ನಾವೇ ನಮ್ ಜಮೀನಿ ನಾವು ದುಡಿಬೇಕು, ವರ್ಚರಿನೂ ಹೋಗಿ ದುಡಿಬೇಕು. ನಮ್ಗೆ ಎರಡು ಬೇಕು, ನಮ್ ಜಮೀನು ಬೇಕು, ಅವ್ರ ಜಮೀನು ಬೇಕು. ಈಗ ಕೂಲಿಗೆ ಹೋದ್ರೆ ನಮ್ಮ ಹೊಟ್ಟೆಪಾಡು ಅಲ್ವಾ, ಇಲ್ಲಿ ಮಾಡಿದ್ರು ನಮ್ಮ ಹೊಟ್ಟೆಪಾಡು. ಅದಕ್ಕೆ ಬೇಸಿಗೆ ಟೈಮಲ್ಲಿ ವರ್ಚರಿ ಕಲ್ಸ್ಕೊಯ್ತೀನಿ, ಪಡ್ಕೊಂಡು ಮುಂದುವರ್ತೀನಿ ನಾವು. ಅದೇ ಸ್ವಲ್ಪ ನಾವು ಸ್ವಲ್ಪ ಗೊಬ್ಬರ ನಮ್ಗೆ ಅನಿಸ್ತಿ ಕೊಟ್ರೆ ನಮ್ಗೆ ಅನುಕೂಲ ಆಯ್ತಿತ್ತು. ಇವಾಗ ಕೂಲಿಲ್ಲ, ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗಿದೆ. ಅವರು ನಮ್ಮ ಸಂಘನೆ ಕೊಟ್ಟರು ನಮ್ಗೆ
0: ಖಂಡಿತ. ಮುಂದಿನ ದಿನಗಳಲ್ಲಿ ಕೂಡ ಸಂಸ್ಥೆ ಕಡೆಯಿಂದ ಕೆಂಚನಹಳ್ಳಿಯಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕದ ಒಂದು ತರಬೇತಿಯನ್ನು ಪಡ್ಕೊಳ್ಳಿ ಸಂಘದ ಮಹಿಳೆಯರು. ಇದರಿಂದ ಕೂಡ ತಾವೇ ಒಂದು ಸ್ವತಃ ಗೊಬ್ಬರವನ್ನು ಮಾಡಿಕೊಂಡು ನೀವೇ ಬಳಸಬಹುದು. ಮುಂದಿನ ದಿನಗಳಲ್ಲಿ ಸಭೆ ಕರೆದಾಗ ಇದನ್ನ ಚರ್ಚೆ ಮಾಡಿ. ಬಹಳ ಸಂತೋಷ ಗೌರಿ ಅವರು, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವು ಕಳೆದ ಹಲವಾರು ವರ್ಷಗಳಿಂದ ಒಬ್ಬ ರೈತ ಮಹಿಳೆಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾ ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ಆಹಾರ ಬೆಳೆಗಳನ್ನು ಬೆಳೀತಾ ಸಂಘದ ಮುಖಾಂತರ ಮಹಿಳೆಯರೆಲ್ಲ ತರಬೇತಿಗಳು ಮತ್ತು ಸಭೆಯಲ್ಲಿ ಭಾಗವಹಿಸ್ತಾ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಂದು ಕೃಷಿ ಜೀವನವನ್ನು ನಡೆಸೋದ್ ಕುರಿತು, ಇದರಿಂದ ತಮ್ಮ ಒಂದು ಜೀವನ ಹೇಗೆ ನಡೀತಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಸಂಸ್ಥೆ ಕಡೆಯಿಂದ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳು ತಮಗೆ ಎಷ್ಟು ಖುಷಿ ಇದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿರುವುದಿದೆ. ಧನ್ಯವಾದಗಳು.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಅಡಿಯ ರೈತ ಮಹಿಳೆಯಾದಂಥ ಶ್ರೀಮತಿ ಗೌರಿಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತ ಮಹಿಳೆ ಅಥವಾ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಹಾಡಿಯ ಶ್ರೀಮತಿ ಗೌರಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಯಲ್ಲಿ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ

0: ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ. ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
1: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ

ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್ ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017 ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ.

ಮಹಾಮನೆಯ ಮಹಡೆಯ ಬಿಸಿಲು ಮಚ್ಚಿನಲ್ಲಿ ಮನೆಯವರೆಲ್ಲರೂ ಕುಳಿತಿದ್ದರು. ಗಂಗೆ ನೀಲೆಯರು ಮಾತನಾಡಲು ಅರಿಯದ ಮಹಾಮೌನಿಗಳು.

ಮನದಲ್ಲಿ ಅಕಾಲ ಮೃತ್ಯುವಿಗೆ ಈಡಾಗಿ ಶಿವ ಸನ್ನಿಧಿಯನ್ನು ಸೇರಿದ ಸುತ ಬಾಲಸಂಗಯ್ಯನ ನೆನಪು. ಬೆಳದಿಂಗಳ ಸವಿಯನ್ನು ಉಣ್ಣುತ್ತಲೇ ಬದುಕಲ್ಲಿ ಇನ್ನಿಲ್ಲ ಶುಭ ಬೆಳಗು ಎಂಬ ನೋವು. ಇಬ್ಬರ ಮನದಲ್ಲೂ ಮಗನ ಮರಣದ ನೆನಪು ಮರುಕಳಿಸಿತು. ಸುರಿದ ಮಳೆಯಲ್ಲಿ ಅಂದು ನೆನೆದ ಕಾರಣ ಬಂದ ಜ್ವರ ಬಿಡದೆ ಸುಪುತ್ರ ಬಾಲಸಂಗಯ್ಯನನ್ನು ಸುಡುತ್ತಿತ್ತು. ಸುಕೋಮಲ ಶರೀರಿ ದೇಹ ಬಿಸಿಯಾದ ಆಘಾತವ ತಡೆಯಲಾಗದೆ ನರಳುತ್ತಿದ್ದ. ಬಂದ ಜ್ವರ ಪೀಡಿಸುತ್ತಲೇ ಇತ್ತು, ಬಿಟ್ಟು ಬಿಟ್ಟು ಬರುತ್ತಿತ್ತು. ಇಂದು ಪರವಾಗಿಲ್ಲ, ಸುಧಾರಿಸಿಕೊಂಡ. ನೆಮ್ಮದಿಯ ಉಸಿರು ನೀರ ಮೇಲಿನ ಗುಳ್ಳೆಯಾಯಿತು. ನೆಮ್ಮದಿಯು ತಾ ಬಂದ ದಾರಿಯಲ್ಲೇ ಬರುತ್ತಿರುವಂತೆ ಕರಗಿತು. ನಡುರಾತ್ರಿಯಲ್ಲಿ ತನುವಿಗಂಟಿದ ಶಾಖ ಮಾತೆಯರನ್ನು ತಟ್ಟಿ ಎಬ್ಬಿಸಿತು, ಬೆದರಿಸಿತು. ಅಂತೂ ಬೆಳಗಾಯಿತು. ಗಂಗೆ ನೀಲೆಯರು ಪೂಜಾಗ್ರಹಕ್ಕೆ ಧಾವಿಸಿ ಶೋಕಾರ್ತರಾಗಿ ನೇತ್ರದಲ್ಲಿ ತುಂಬಿದ್ದ ನೆತ್ತರ ಬಿಂದುಗಳನ್ನೇ ಹರಿಸಿದರು. ಸಂಜೆಯಾಯಿತು. ಬಾಲಸಂಗಯ್ಯ ಅಮ್ಮಂದಿರೊಡನೆ ನೆಮ್ಮದಿಯಿಂದ ಪೂಜಾ ನಿರತನಾಗಿದ್ದನು. ಮಾತೆಯರು ತಮ್ಮ ಪೂಜೆಯು ಮುಗಿದಂತೆ ಎಚ್ಚೆತ್ತರು. ತದೇಕ ಚಿತ್ತ ನೋಟದಲ್ಲಿ ಇಷ್ಟಲಿಂಗನು ನೋಡುತ್ತಾ ಕುಳಿತಿದ್ದ ಸುತನನ್ನು ಕಂಡು ಬೆರಗಾಗಿ ಹರ್ಷಾತಿರೇಕದಲ್ಲಿ ಬೆಳಗಿ ಪ್ರೀತಿಯಲ್ಲಿ ಆಲಂಗಿಸಿದರು. ಒರಗಿದ ಅಂತೆಯೇ ಅವರ ತೆರೆದ ತೋಳುಗಳಲ್ಲಿ ಇಷ್ಟಲಿಂಗನ ಹುಡುಕಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸುದ್ದಿ ಹರಡಿದಂತೆ ಬಸವಣ್ಣ ನಾದಿಯಾಗಿ ಎಲ್ಲರೂ ಧಾವಿಸಿ ಬಂದರು. ಕಂಡಂತೆ ಬದುಕಿಯು ಶವವಾಗಿರುವ ಗಂಗೆ ನೀಲೆ ನಾಗವ್ಯರನ್ನು, ಸೋತು ಸತ್ತಿರುವ ಎಳೆಯ ಬಾಲಸಂಗಯ್ಯನನ್ನು, ನಿಜ ದರಿವ ಪ್ರಜ್ಞೆಯಲ್ಲಿ ಸತ್ತಿತ್ತು ಮಾತು, ಸತ್ತಿತ್ತು ನೋಟ, ಸತ್ತಿತ್ತು ಕಳೆಯು. ಸಮಯ ಉರುಳಿತು. ದುಃಖವೆಲ್ಲವ ನುಂಗಿ ಮುಚ್ಚಿ ಪ್ರೇಮಹೂ ರಾಶಿಯಲ್ಲಿ ಅವನ ಮನೆ ಹಿಂಭಾಗದ ಗುಹೆಯ ಸನಿಹದಲ್ಲಿ ಸಮಾಧಿಯ ಮಾಡಿದರು. ಹಿಂದಿರುಗಿ ಬಂದ ಬಸವಣ್ಣನ ಮೊಗದಲ್ಲಿ ಕಣ್ಣೀರ ಬಿಂದುಗಳು ಮಾತ್ರ. ಕೆಲವು ದಿನಗಳ ನಂತರ ಬಸವಣ್ಣ ಕುದುರೆಯನ್ನೇರಿ ಮಹಾಮನೆಯತ್ತ ಬರುತ್ತಿದ್ದರು. ರಥ ಬೀದಿ ದಾಟಿ ಮುಂದಕ್ಕೆ ಬಂದಾಗ ಜನರ ಗುಂಪು, ಗದ್ದಲ, ಚಪ್ಪಾಳೆ, ಕೂಗು ಅಚ್ಚರಿಯಾಯಿತು. ಆದರೂ ಇವೆಲ್ಲ ಜನಜೀವನದ ಸಾಗಾಟದಲ್ಲಿ ಸಹಜವೆಂದು ಒಳಗೊಳಗೆ ನಗುತ್ತಾ ಮುಂದಕ್ಕೆ. ಬಸವಣ್ಣನವರ ಮನದಲ್ಲಿದ್ದುದು ಪ್ರಭುದೇವರೆಂದು ಬಂದಾರು ಎಂಬುದು ಮಾತ್ರ. ಮುಂದಕ್ಕೆ ಸಾಗುತ್ತಿದ್ದಂತೆ ಹಾವಾಡಿಗನೊಬ್ಬ ಹೆಡೆತೆರದ ಹಾವಿನೊಡನೆ ಆಟವಾಡುತ್ತಿದ್ದ. ಬಸವಣ್ಣ ಅಚ್ಚರಿಯ ನೋಟದಲ್ಲಿ ಹಾಗೆಯೇ ನಿಂತರು. ಕುದುರೆ ಮೇಲಿನ ಮೂರ್ತಿಯಾಗಿ ಹಾವಾಡಿಗನಿಗೆ ಇಂದು ತನಗೆ ಧನ ನೆರವು ಎಂಬ ಸಂತಸ. ಬಗೆ ಬಗೆಯ ಆಟಗಳ ತೋರಿಸತೊಡಗಿದ. ಬಸವಣ್ಣನವರು ತದೇಕ ಚಿತ್ತದಲ್ಲಿ ಇದ್ದಕ್ಕಿದ್ದಂತೆಯೇ ಅಪರಿಚಿತನೊಬ್ಬ ಬಂದು ಬಸವಣ್ಣನೆದುರು ನಿಂತು ಕೇಕೆ ಹಾಕಿದನು. ಕೆದರಿದ ತಲೆ, ಉದ್ದನೆಯ ಬಿಳಿಗಡ್ಡ, ತೊನೆವ ನಡೆ, ಬಾಗಿದ ಕೊಂಕುದೇಹ, ಪೊರೆಗಣ್ಣು, ಬಿಂದು ಸೋರುವ ಅಧರ, ಬಿರಿದು ಹೋದದ್ದು ಬೇರೆ, ಹರಿದ ಪಾದ, ಅಸ್ಥಿ ಪಂಜರದಂತಿದ್ದ ದೇಹವನ್ನು ಅಲ್ಲಲ್ಲಿ ಮುಚ್ಚಿದ ಚಿಂದಿಕಾವಿ, ಮೂಗ ನುಗ್ಗಿದ ಕಮಟು ವಾಸನೆಗೆ ಬಸವಣ್ಣನಿಗೆ ತಲೆ ತಿರುಗಿದಂತಾಯಿತು. ಸಾವರಿಸಿಕೊಂಡರು. ಬಸವಣ್ಣನೆದುರು ಬಂದವನು ಹಾವಾಡಿಗ ನಡೆ ಸರ್ರನೆ ತಿರುಗಿ ಅವನಾಡಿಸುತ್ತಿದ್ದ ಸರ್ಪವನ್ನು ಕಿತ್ತುಕೊಂಡು ಗರಗರ ಗರಗರ ಗರನೆ ತಿರುಗಿಸಲು ನೆರೆದಿದ್ದ ಜನರೆಲ್ಲ ಬೆದರಿ ಅವನನ್ನೇ ನೋಡುತ್ತಿರುವಂತೆ ಆ ಹಾವು ನಾಗರ ಬೆತ್ತವಾಗಿ ಕಂಗೊಳಿಸಿತು. ಹಾವಾಡಿಗ ಬೆಪ್ಪಾಗಿ ಹೋದ. ಬಸವಣ್ಣನವರು ಎವೆಯಿಕ್ಕದೆ ಆ ಕೊಳಕು ವ್ಯಕ್ತಿಯನ್ನೇ ಏಕನೋಟದಲ್ಲಿ ನೋಡುತ್ತಿದ್ದರು. ಎಲ್ಲೋ ನೋಡಿದಂತಿದೆಯಲ್ಲ ಎಂದೆನಿಸಿತು. ಗಲಿಬಿಲಿಗೆ ಒಳಗಾದರು. ಆ ವ್ಯಕ್ತಿ ತೊದಲುತ್ತಾ ತನ್ನ ಹಿಂಭಾಗದಲ್ಲಿ ಇರಿಸಿದ್ದ ಹೆಂಡದ ಬುರುಡೆಯತ್ತ ತೆರಳಿದ. ಎತ್ತಿಕೊಂಡು ಗುಂಪಿನಡೆ ಧಾವಿಸಿದ. ಎಲ್ಲರೂ ಹೆದರಿ ಓಡಿ ಹೋದರು. ಚಂದದ ನಗೆಯವನ ಅರಳಿಸಿದಂತೆ ಬಸವಣ್ಣನವರಿಗೆ ಮಿಂಚು ಹೊಡೆದಂತಾಯಿತು. ಕುದುರೆಯಿಂದಿಳಿದು ಅವನೆದುರು ಬಂದು ದಿಟ್ಟಿಸಿದರು. ಉದ್ದವಾಗಿ ಇಳಿಬಿದ್ದಿದ್ದ ಬಿಳಿಗಡ್ಡದ ಹಿಂದಿನ ಮೋರೆಯಲ್ಲಿ ಹೊಳೆವ ಕಂಗಳ ಕಂಡಂತೆ ಮಲಿನ ತನುವಿನ ಒಳಗಿದ್ದ ಅವನಂತರಂಗದ ಅಖಂಡ ಪ್ರಭೆ ಬಹಿರ

ರಂಗದ ಮಾಟದಲ್ಲಿ ಮುಸುಕಿದೆ ಎಂದರಿತು. ಇನ್ನೂ ಸನಿಹವಾದರು, ಅವನನ್ನೇ ದಿಟ್ಟಿಸುತ್ತಿದ್ದರು. ಗಳಿಗೆ ಕಳೆಯುವಷ್ಟರಲ್ಲಿ ಬಸವಣ್ಣ, ಗುರುವೇ ಪ್ರಭುದೇವ, ಗುರುವೇ ಪ್ರಭುದೇವ ಬಡಬಡಿಸಿದರು. ಪಾದ ಕಮಲಗಳಿಗೆ ಮಣಿದರು. ಇದೇನು ಆಟ ಪ್ರಭು, ಗದ್ಗದಿಸಿದರು. ಮಾತನಾಡಲು ಅರಿಯದೆ ಹರ್ಷ ಬಿಂದುಗಳ ಸುರಿಸುತ್ತ ಹಾಗೆಯೇ ನಿಂತರು. ಬಸವಣ್ಣನ ಹಿಂಬಾಲಕರು ಮೂಕರಾದರು. ಎಲ್ಲರಿಗೂ ಪ್ರಭುದೇವರ ದರ್ಶನ ಭಾಗ್ಯ. ಹರಳಯ್ಯನ ಸುತ, ಮಾದರಸನ ಸುತೆ ಪ್ರೇಮಿಗಳಾಗಿದ್ದವರು ದಂಪತಿಗಳಾಗಲು ನಿರ್ಧರಿಸಿದ್ದರು. ಒಪ್ಪುವವರು, ಒಪ್ಪದವರು, ಒಪ್ಪಿದವರೂ ಇದ್ದರು. ಬಸವಣ್ಣನವರ ಅಂತರಂಗದಲ್ಲಿ ಈ ಮದುವೆ ನಡೆಯಲಿ. ನಾವೆಲ್ಲರೂ ಹರಸೋಣ. ಅವರಿಷ್ಟಕ್ಕೆ ವಿರುದ್ಧವಾಗಿದ್ದು ಪ್ರೀತಿಯನ್ನು ಹಿಸುಕಿದರದು ಧೂರ್ತತೆ ಎಂದಾಗುತ್ತದೆ. ಶರಣರಾಗಿರುವ ನಮಗೆ ಧೂರ್ತತೆಯ ಮೆರೆಯುವಿಕೆ ಏಕೆ? ನಿಜ ಪ್ರೀತಿಯನ್ನು ಕಡೆಗಣಿಸಬಾರದು. ಪ್ರೇಮಿಗಳನ್ನು ವಿರಹಿಗಳನ್ನಾಗಿಸಬಾರದು. ನಿಜ ಪ್ರೀತಿಯೇ ಬದುಕು. ಪ್ರೀತಿಗೆ ಜಾತಿಯ ಹಂಗು ಬಂಧುತ್ವ ಬೇಕಿಲ್ಲ ಎನ್ನುವ ಭಾವ. ಪ್ರಭುದೇವರಿಗೆ ವಿಷಯವನ್ನು ಒಪ್ಪಿಸಿದರು. ಪ್ರಭುದೇವರು ಒಮ್ಮೆಗೆ ಒಪ್ಪಿಗೆ ನೀಡಲಿಲ್ಲ. ನಿಧಾನವಾಗಿ, ತೋರದೆ ಆತುರವ ಚರ್ಚಿಸೋಣ ಇದರ ಸಾಧಕ ಬಾಧಕಗಳನ್ನು ಎಂದರು. ಹಲವಾರು ಶರಣರು ಪ್ರಭುದೇವರ ಮಾತನ್ನು ವಿರೋಧಿಸಿದರು. ಪ್ರಭುದೇವರಾಗ, ಇಲ್ಲಿ ಒಪ್ಪಿಗೆ ವಿರೋಧದ ಪ್ರಶ್ನೆಯೇ ಇಲ್ಲ. ಆದರೆ ಮೊದಲು ಎಲ್ಲರೂ ಈ ಬೆಳವಣಿಗೆಗಳನ್ನು ಮಾತು ಎಂಬ ವರಗಲ್ಲಿಗೆ ಹಚ್ಚಿತಿಕ್ಕೋಣ. ಒಮ್ಮತದಿ ಮೂಡುವ ಅಭಿಪ್ರಾಯಕ್ಕೆ ಎಲ್ಲರ ಸಹಮತ ತೋರೋಣ ಎಂದು ನುಡಿದಂತೆ ಒಪ್ಪಿದ ಎಲ್ಲರೂ ಸೇರಿದರು. ಪ್ರಭುದೇವರು ತಾವೇ ಮಾತು ಪ್ರಾರಂಭಿಸಿ, ಅಂಜಬೇಡ, ಅಳುಕಬೇಡ, ಹೋದವರಾರು, ಇದ್ದವರಾರು, ಎಲೆ ಮರುಳೆ, ಒಂದು ಮುಖದಲ್ಲಿಪ್ಪ ದೇವನೊಬ್ಬನೆ, ಹಲವು ಮುಖದಲ್ಲಿಪ್ಪ ದೇವನೊಬ್ಬನೆ, ನಾಮ ಹಲವಲ್ಲದೆ ಕಾರ್ಯ ಒಂದೇ ನೋಡ, ಮನದ ಒಳಗಣ ಘನವು ತನುವ ನಗಲುವುದುಂಟೆ, ಗುಹೇಶ್ವರ ಲಿಂಗದಲ್ಲಿ ವಿಯೋಗಕ್ಕೆ ತೆರಹಿಲ್ಲ. ಪ್ರಭುದೇವರು ಈ ಮಾತನ್ನು ಆಡಿದಂತೆ ನೆರೆದ ಎಲ್ಲ ಶರಣರಲ್ಲಿ ವಿಚಾರ ವಿಮರ್ಶೆ ಮಾತು ನಡೆಯತೊಡಗಿತು. ಅವರೆಲ್ಲರ ಅಭಿಪ್ರಾಯವು ತಮ್ಮ ಒಪ್ಪಿಗೆ ಇದೆ ಎಂದೇ ಆಗಿತ್ತು. ಆಗ ಸೊಡ್ಡಳ ಬಾಚರಸರು ಬಸವಣ್ಣನವರ ನುಡಿಗಳನ್ನು ಆಡುವೆ ಎಂದು ಹೀಗೆಂದರು. ಉಂಬಲ್ಲಿ ಉಡುವಲ್ಲಿ ಕ್ರೀಯಳಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು. ಎಂತಯ್ಯ ಅವರ ಭಕ್ತರೆಂಬೆ, ಯುಕ್ತರೆಂಬೆ? ಕೂಡಲ ಸಂಗಮ ದೇವ ಕೇಳಯ್ಯ, ಹೊಲತಿ ಶುದ್ಧ ನೀರು ಮಿಂದಂತೆ ಆಯಿತಯ್ಯ. ಮಾತು ಮುಂದುವರಿದು ಅವರೀರುವರ ವಿವಾಹಕ್ಕೆ ಸರ್ವ ಸಮ್ಮತ ಒಪ್ಪಿಗೆ ದೊರೆಯಿತು. ಕಿನ್ನರಿಯ ಬೊಮ್ಮಯ್ಯ ಬಸವ ವಚನವ ಹಾಡತೊಡಗಿದರು. ಆರು ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವುದು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ ತಳಿಗೆಯ ಲಿಕ್ಕಬೇಡ, ಆನೆಯ ಮೇಲೆ ಹೋ ಹವನ ಶ್ವಾನ ಕಚ್ಚಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಗಯ್ಯ ನುಳ್ಳನ್ನಕ್ಕರ. ಎಲ್ಲರ ಒಪ್ಪಿಗೆಯೂ ದೊರಕಿತು. ಹೊರಗೊಳಗೆ ಬೆಳಗಿರುವ ಅಖಂಡ ತೇಜೋರಾಶಿ ಹುಣ್ಣಿಮೆಯ ಚಂದ್ರನಾಗಿ ತೋರಿ ನಿಜ ನಿಲುವ ಭವ್ಯದ ಇಷ್ಟಲಿಂಗವನ್ನು ಪ್ರಸಾದಿಸಿತು. ಅನುಭಾವ ಗೋಷ್ಠಿ ಮುಗಿದಂತೆ ಪ್ರಭುದೇವರು ಬಂದವರು ತಮ್ಮ ಕೋಣೆಯಲ್ಲಿ ಅರಿಯದ ಚಡಪಡಿಕೆಯಲ್ಲಿ ಶತಪಥ ತಿರುಗಾಡುತ್ತಿದ್ದರು. ಬಸವಣ್ಣನವರು ಒಳಬಂದು ಗಮನಿಸಿ ಚಿಂತಿತರಾದರು. ಪ್ರಭುದೇವರಲ್ಲಿ, ನಮ್ಮನ್ನೆಲ್ಲ ನೀವು ಚಿತ್ಕಳೆಯ ಚೈತನ್ಯ ಪ್ರಭೆಯಲ್ಲಿ ಮುನ್ನಡೆಸಬೇಕು ಎಂದರು. ಪ್ರಭುದೇವರು ನಿಧಾನವಾಗಿ ಜಗದ ಕತ್ತಲೆಗೆ ಹಣೆತ ದೀಪವನ್ನು ಬೆಳಗಿ ಬೆಳಗಿನ ಮಹಾಬೆಳಗ ಗುರಿಯೆಡೆಗೆ ಸಾಗಿ ಎಲ್ಲರನ್ನೂ ಕರೆದೊಯ್ಯಬೇಕು. ಆದರಿದು ಅಷ್ಟು ಸುಲಭದ ಕೆಲಸವಲ್ಲ ಎಂಬ ಅರಿವೂ ನನಗಿದೆ. ನಿಜದ ಹಾದಿಗೆ ಕತ್ತಲೆಯ ಕೆಸರನ್ನು ಮೆತ್ತುವವರನ್ನು ಬೆಳಕಿನತ್ತ ನಡೆಸುವುದು ಬಹಳ ಕಷ್ಟಕರ, ದುಸ್ಸಾಹಸವದು, ದುಸ್ಸಾಧ್ಯ ಕೂಡ. ಜಗತ್ತನ್ನು ತಿದ್ದುವ ಕೆಲಸ ಕಾಲಕಾಲದಿಂದಲೂ ನಡೆಯುತ್ತಲೇ ಬಂದಿದೆ. ಆದರಾರೂ ಪಾಠ ಕಲಿತಿಲ್ಲ. ದ್ವೇಷಕ್ಕೆ ದ್ವೇಷ, ವೈರಕ್ಕೆ ಕಡುವೈರ, ಕೊಲೆಗೆ ಕೊಲೆ ಎಂದೇ ನಡೆದವರು ಎಲ್ಲರೂ. ಆದರೆ ನೀನು ಮಾತ್ರ ಅದಕ್ಕೆ ಅಪವಾದ. ಕೊಲ್ಲ ಬಂದ ಚೋರ ನಿಜಲಿಂಗ ಚಿಕ್ಕಯ್ಯನಿಗೆ ಭಕ್ತಿ ಪ್ರೀತಿಯನ್ನು ತೋರಿ
ಶರಣನನ್ನು ಆಗಿಸಿದವನು.

ನೀನೇ ಬಸವಣ್ಣ, ಇದ್ದು ಯಾರಿಂದಲೂ ಸಾಧ್ಯ ಆಗದಿರುವಂಥದ್ದು. ಈ ಜಗದಲ್ಲಿ ನಿನ್ನಂತೆ ಇರುವವರು ನೀನೊಬ್ಬ ಮಾತ್ರ. ಮಾತು ಮುಗಿದಂತೆ ಪ್ರಭುದೇವರು ಮೌನಿಗಳಾಗಿ ನಭವನ್ನೇ ದಿಟ್ಟಿಸತೊಡಗಿದರು. ಅವರಂತರಾತ್ಮ ಇಂತೆಂದಿತು, ನನ್ನನ್ನು ಅರಿತವರಾರೂ ಇಲ್ಲ, ಅರಿಯುವವರೂ ಇಲ್ಲ. ಈ ಜಗದಲ್ಲಿ ಕ್ರಾಂತಿ ಬೀಜವ ಬಿತ್ತಿ ನೆಮ್ಮದಿ ಫಲವನ್ನು ಉಣ್ಣುವುದು ಅಷ್ಟು ಸುಲಭದಲ್ಲಿಲ್ಲ. ನಾವೆಲ್ಲ ಒಮ್ಮತದಿಂದ ಮದುವೆಗೆ ಒಪ್ಪಿದ್ದೇವೆ, ಅದರ ಫಲ ನಾವೆಲ್ಲರೂ ಅನುಭವಿಸಲೇಬೇಕು. ಈ ಮದುವೆ ಎಷ್ಟು ಬಲಿಯನ್ನು ಬೇಡುವುದು ಎಂಬ ಭೀತಿಯೇ ನನ್ನಲ್ಲೀಗ. ಹರಸುವುದು ಒಂದನ್ನುಳಿದು ಬೇರಾವ ದಾರಿಯೂ ಅವಕಾಶವೂ ನನಗಿಲ್ಲ. ಮೌನವನ್ನು ಕಳಚಿ ಉಚ್ಚ ಕಂಠದಲ್ಲಿ ನುಡಿದರು, ಹೋಮವ ಮಾಡುವರ ಕಂಡೆ, ಹೊಗೆಯ ನಿಲ್ಲಿಸುವವರಾನೂ ಕಾಣೆ. ಹೋಮವ ಮಾಡುವರ ಕಂಡೆ, ಹೊಗೆಯ ನಿಲ್ಲಿಸುವವರಾರನೂ ಕಾಣೆ. ದೂರ ದಾರಿಯ ನಡೆವರ ಕಂಡೆ, ಕಾಲುಗಳ ನುಂಗುವವರಾರನೂ ಕಾಣೆ. ಅಳುತ್ತ ಬೊಬ್ಬೆಗೊಟ್ಟು ರಣದೊಳಗೆ ಮುಂದೆ ಮುಂದೆ ನಡೆವವರ ಕಂಡೆ. ಹರಿದ ಶಿರವ ಹಿಡಿದುಕೊಂಡು ಕುಣಿದಾಡುವ ಯಾರನ್ನೂ ಕಾಣೆ ಗುಹೇಶ್ವರ. ಪ್ರಭುದೇವರು ಕಲ್ಯಾಣವನ್ನು ತೊರೆಯಲು ಸಿದ್ಧರಾದರು. ಹೋದವರು ಮತ್ತೆಂದು ಹಿಂದಿರುಗಿ ಬಾರರು ಎಂಬುದೂ ಖಚಿತವಾಗಿತ್ತು. ಇಂದಿನದು ಅವರೊಡನಿನ ಕೊನೆಯ ಗೋಷ್ಠಿ. ಇಂದು ತಪ್ಪಿದರೆ ಮತ್ತೆಂದೂ ಇಲ್ಲ. ಕಂಡು ಕೇಳಿ ನುಡಿದು ನಲಿಯೋಣವೆಂದು ಶರಣರೆಲ್ಲರೂ ಮಹಾಮನೆಯ ಅನುಭವ ಮಂಟಪದ ಕಡೆ ಹೆಜ್ಜೆ ಹಾಕಿದರು. ಎದ್ದ ಧೂಳಿ ಎಲ್ಲರನ್ನೂ ಮರೆಮಾಚಿತು. ಒಳಬಂದಂತೆ ಎಲ್ಲರೂ ಸಾಸಿವೆಯು ನೆಲ ಸೋಕುವ ಅವಕಾಶ ಇರದಂತೆ ತುಂಬಿತು. ಬಿಸಿಲ ಬಿರು ಬೇಗೆಯನ್ನು ಸುರಿಯುವ ಕಣ್ಣೀರ ಬಿಂದು ತಣಿಸಿತು. ಒಬ್ಬೊಬ್ಬರು ತಮ್ಮೆದೆಯ ಬೇಗುದಿಯನ್ನು ಅರುಹತೊಡಗಿದರು. ಸಹಿಸಲಾರೆವು ನಿಮ್ಮ ಅಗಲಿಕೆಯ ದುಃಖವನ್ನು ಎಂದು ರೋದಿಸಿದರು. ಪ್ರಭುದೇವರು ನಿರ್ವಿಕಾರ ಚಿತ್ತದಲ್ಲಿ ಹೀಗೆಂದರು: ನಗು ನಗುತ್ತ ಬಂದಿರುವೆ, ನುಡಿದಂತೆ ನಡೆದಿರುವೆ, ಬಂದವನು ಮತ್ತೆ ತೆರಳುತ್ತಿರುವೆ, ನಿಮ್ಮೆಲ್ಲರನ್ನು ಅಗಲಿ ನಾನು ಹೋಗುತ್ತಿರುವನೆಂಬ ಭ್ರಾಂತಿ ಬಿಟ್ಟು ಬಿಡಿ. ನನಗೆ ಹೋಗಲಾಗುತ್ತಿಲ್ಲ, ಹೋಗುವುದಾದರೂ ಎಲ್ಲಿಗೆ ಎಂಬ ಪ್ರಶ್ನೆ ಬಿಡದೆ ಕಾಡುತ್ತಿದೆ. ನಾನಿಂದು ಹೋಗುವುದು ನಿಮ್ಮೆಲ್ಲರಲ್ಲಿ ಲೀನನಾಗಲು. ನಾನು ಬೇರೆ, ನೀವೆಲ್ಲ ಬೇರೆ ಎಂಬ ಭ್ರಾಂತಿಯನ್ನು ಬಿಟ್ಟು ಬಿಡಿ. ಒಂದೇ ಆಗಿರುವಾಗ ಎರಡು ಎಂಬ ಭ್ರಾಂತಿ ಮನದಲ್ಲೆಂದು ಸಲ್ಲದು. ನೀವು ತಿಳಿದಿರಬಹುದು, ಬಸವಣ್ಣನವರು ನನ್ನನ್ನೇ ಅವರ ಗುರುವೆಂದು ಗಣಿಸಿದವರು. ಗುರು ನಾನಲ್ಲ, ಬಸವಣ್ಣನವರು ವಿಶ್ವಗುರು, ವಿಶ್ವವಿಭೂತಿ ಚೈತನ್ಯ ಶಕ್ತಿ, ಮಹಾಮಾನವತಾವಾದಿ, ಜಗಕ್ಕೆ ಯುಗದ ಗುರುವಾಗಿ ನಮ್ಮೊಡನೆ ಇಹರು. ಅವರ ಉಪದೇಶವನ್ನು ಆಲಿಸಿ ಪುನೀತನಾಗಬೇಕೆನ್ನುವ ಆಸೆ ಎದೆ ಮನವನ್ನು ತುಂಬಿದೆ. ವಚನ, ಗೀತೆ, ಮಾತು ಯಾವುದಾದರೂ ಸರಿ, ಪ್ರಸಾದ ರೂಪದಲ್ಲಿ ನುಡಿಯಬೇಕವರು ನಿಜ ಬದುಕ ಪರಮ ಸತ್ಯವನು ನಮ್ಮೆಲ್ಲರಿಗೆ. ಬಸವಣ್ಣ ವಚನ ಗಾಯನಕ್ಕೆ ಮುಂದಾದರು. ಕಟ್ಟುವೆನು ಉಪ್ಪರ ಗುಡಿಯ ಜಗವನರಿಯೇ, ಮಾಡುವೆ ನನ್ನ ಕಾಯ ಕೆಡದನ್ನಕ್ಕ, ಬೇಡುವುದೆನ್ನ ತನು ಮನ ಧನವ, ಬೇಡಲಾರದೆ ಅಂದೇ ನೀ ಕೇಳ. ಈ ಬಿರಿದು ಸಂದಿಟ್ಟು ಕೂಡಲ ಸಂಗಮ ದೇವ, ತನುವ ಬೇಡಿದ ನೀವೇ, ಮನವ ಬೇಡಿದ ನೀವೇ, ದನದ ಬೇಡಿದ ನೀವೇ, ಬೇಕು ಬೇಡಲೆ ಹಂದೆ, ಕಣ್ಣ ಬೇಡಿದ ನೀವೇ, ಕಲೆಯ ಬೇಡಿದ ನೀವೇ, ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ. ಮತ್ತವರು ಇಂತೆಂದರು: ನಾನಿನ್ನು ಬದುಕಿನ ಆದರ್ಶವನ್ನು ಕೆಲವು ಮಾತುಗಳಲ್ಲಿ ವಿವರಿಸುವೆ. ಧರ್ಮದ ಗುಟ್ಟು ಇರುವುದು ಸಿದ್ಧಾಂತಗಳಲ್ಲ, ಅನುಷ್ಠಾನದಲ್ಲಿ. ಎಲ್ಲರೊಳಿತಿಗೆ ಬದುಕುವುದೇ ಧರ್ಮದ ಸಾರ ಸರ್ವಸ್ವ. ಮಾನವನಲ್ಲಿ ಅಡಗಿರುವ ದೈವತ್ವದ ಪ್ರಕಾಶನವೇ ಧರ್ಮ. ಪ್ರಾಣಿಯಂತಿರುವ ಮಾನವನನ್ನು ಮನುಷ್ಯನನ್ನಾಗಿಸಿ ಮನುಷ್ಯನನ್ನು ಇಷ್ಟಲಿಂಗವಾಗಿಸುವ ಭಾವನೆಯೇ ಧರ್ಮ. ಧರ್ಮವೆಂದರೆ ಕೇವಲ ಜಾತಿ ಮತ ಪಂಥಗಳಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತಹ
ಎದೆ

ತುಡಿತ ಮಮಕಾರ ಭಾವ ಕೂಡಿ ಬಾಳುವಂತಹ ನಾವು ಒಂದೇ ಮನೆಯ ಮನದ ಸದಸ್ಯರಾಗಿದ್ದೇವೆ, ಬಂಧುಗಳಾಗಿದ್ದೇವೆ ಎಂಬ ಭಾವ ಮೂಡಿದರೆ ನಮ್ಮ ಬದುಕಾಗ ಸಾರ್ಥಕವನ್ನು ಪಡೆಯುತ್ತದೆ, ಅದೇ ಶರಣತನವೆನಿಸುತ್ತದೆ. ಈ ಜಗದಲ್ಲಿ ಬಲ್ಲವರೂ ಇದ್ದಾರೆ, ಬಲ್ಲಿದರೂ ಇದ್ದಾರೆ. ಶಿವಶರಣರೆಲ್ಲರೂ ದಿವ್ಯ ಶಕ್ತಿಯ ಬಲಿಷ್ಠರು, ಕಾಯಕದಲ್ಲಿ ಕೈಲಾಸವನ್ನು ಕಂಡು ಗುರಿ ಸೇರಿದವರು. ಈ ಜಗತ್ತಿನಲ್ಲಿ ಸ್ವಾರ್ಥವೇ ಅಧರ್ಮ, ನಿಸ್ವಾರ್ಥವೇ ಧರ್ಮ, ಜನಸೇವೆಯೇ ಲಿಂಗ ಪೂಜೆ, ನಮ್ಮ ಕೂಡಲ ಸಂಗಮ ಒಲಿಯುವುದೇ ನಿಸ್ವಾರ್ಥಿಗೆ. ಸ್ವಾರ್ಥವೆಂಬುದು ಎದೆಯ ಪ್ರತ್ಯಕ್ಷ ರಕ್ಷ, ಸ್ವಾರ್ಥ ಎಂಬುದು ಎದೆಯ ಪ್ರತ್ಯಕ್ಷ ರಾಕ್ಷಸ. ಸ್ವಾರ್ಥಿಯು ಅನವರತ ಕಾಡುತ್ತಾನೆ, ಬದುಕಿಗಾವ ಸುಖ ಸಂತೋಷವನ್ನು ಕೊಡಲಾರನು. ಮಾಡಿದ ಉಪಕಾರವೇ ಇಮ್ಮಡಿ ಲಾಭ ಕೊಡುವಂಥದ್ದು, ನಮಗದರಿಂದ ಸುಖಶಾಂತಿ. ಹಾಗಾಗಿ ಮಾನವರಾಗಿ ಜನಿಸಿ ಶರಣರಾಗಿರುವ ನಾವು ಕೇವಲ ನಮ್ಮ ಲಾಭಗಳ ಮಾತ್ರ ಯೋಚನೆ ಮಾಡದೆ ನಾವು ಮಾಡುವಂತಹ ಸತ್ಕಾರ್ಯಗಳಿಂದ ನಮ್ಮೊಡನಿರುವ ಜನಸಮೂಹಕ್ಕೆ, ಶರಣ ಬಂಧುಗಳಿಗೆ ಯಾವ ರೀತಿ ಸಹಕಾರ ನೀಡಬಹುದು ಎಂಬುದರ ಬಗ್ಗೆ ಚಿಂತಿಸಿ ಕಾಯಕದಲ್ಲಿ ನಮ್ಮನ್ನು ತೊಡಗಿಸಿಕೊಂಡರೆ ಅದೇ ಶರಣ ಸೇವೆ ಎಂದಾಗುತ್ತದೆ. ಬಸವಣ್ಣನವರ ಮನ ಮುಟ್ಟುವಂತಹ, ತಟ್ಟುವಂತಹ, ತುಂಬುವಂತಹ ಮಾತಧಾರೆ ಮುಗಿದಂತೆ ಮೌನ ಸಾಮ್ರಾಜ್ಯದಲ್ಲಿ ಕೆಲಕಾಲ ಧ್ಯಾನಸ್ಥರಾದ ಪ್ರಭುದೇವರು ಮತ್ತೆ ಕಣ್ತೆರೆದು ಶೂನ್ಯ ಸಿಂಹಾಸನದ ಮೆಟ್ಟಿಲುಗಳನ್ನು ಇಳಿಯತೊಡಗಿದರು. ಇಳಿದು ಎಲ್ಲರಿಗೂ ತಲೆಬಾಗಿ ವಂದಿಸಿ ಹೊರಟರು. ಮೌನ ಮೂರ್ತಿಗಳಾಗಿ ಶರಣರೆಲ್ಲರೂ ಹಿಂಬಾಲಿಸಿದರು. ಮಹಾಮನೆಯ ಪುಣ್ಯವೇ ಪ್ರಭುದೇವರ ರೂಪದಲ್ಲಿ ಹೋಗುತ್ತಿದೆ ಎಂಬ ನೋವು ಎಲ್ಲರಲ್ಲಿ. ಅಂದು ಮಹಾಮನೆಯಲ್ಲಿ ಎಂದೂ ಇಲ್ಲದ ಸಂಭ್ರಮ, ಉತ್ಸಾಹ ತಾನೇ ತಾನಾಗಿ ರಾರಾಜಿಸುತ್ತಿತ್ತು. ಎಲ್ಲರೂ ಮದುವೆ ಸಮಾರಂಭದಲ್ಲಿ ನೆರೆದಿದ್ದರು. ಆನಂದದೊಡನೆ ಆತಂಕವಿರುವ ಮನೋಭಾವದಲ್ಲಿ ಮಧುವರಸ ದಂಪತಿಗಳು ತಮ್ಮ ಸುಪುತ್ರಿಯನ್ನು ಹರಳಯ್ಯ ದಂಪತಿಗಳ ಸುಪುತ್ರನಿಗೆ ಹಾರೆ ಎರೆದರು. ಬಸವಣ್ಣನವರು ಉಕ್ಕಿ ಬಂದ ಆನಂದದಲ್ಲಿ ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು, ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವು ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಶರಣರೆಲ್ಲರೂ ಒಂದಾಗಿ ಅಣ್ಣನವರು ಸವಿನುಡಿಯ ಉಣಿಸನ್ನು ಉಣಿಸಬೇಕು. ಅಮೃತದ ಮಾತುಗಳು ಮಧುಮಕ್ಕಳಿಗೆ ದಾರಿದೀಪ ಆಗಬಲ್ಲವು ನಮಗೂ ಎಂದಂತೆ ಬಸವಣ್ಣನವರು ಕ್ಷಣಕಾಲ ಪ್ರಭುದೇವರನ್ನು ಮನದಲ್ಲಿ ಧ್ಯಾನಿಸಿ ಬದುಕಿನ ಅನುಭಾವ ಮೈದುಂಬಿ ಬಂದಂತೆ ನುಡಿಯತೊಡಗಿದರು. ನೀವೆಲ್ಲರೂ ಭಗವಂತನ ಮಕ್ಕಳು, ಅಮೃತಾನಂದದಲ್ಲಿ ಭಾಗಿಗಳು, ಧರೆಯ ಮೇಲಿನ ದಿವ್ಯಾತ್ಮರು, ಪರಿಪೂರ್ಣರು, ಅಮೃತಾತ್ಮರು, ಮುಕ್ತಾತ್ಮರು, ಧನ್ಯಾತ್ಮರು, ನಿತ್ಯಾತ್ಮರು, ಮನವನ್ನು ದೇಗುಲ ಆಗಿಸಿಕೊಂಡು ಪರಮಾತ್ಮನ ಆಪ್ತರೂ ಆಗಿರುವಿರಿ. ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡಿ. ಬದುಕಿನಲ್ಲಿ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ, ನಮ್ಮಲ್ಲಿ ಶ್ರದ್ಧೆ ಘನತೆಯ ಗುಟ್ಟಾಗಿ ಮುಕ್ತಿಯ ಮಾರ್ಗವನ್ನು ತೋರುತ್ತದೆ. ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇದ್ದಲ್ಲಿ ಬಲಿಷ್ಠರಾಗುವಿರಿ, ಬಂದುದನ್ನು ಎದುರಿಸಲು ಶಕ್ತರಾಗುವಿರಿ. ನಿಮಗೆ ಜಯ ಗಳಿಸಬೇಕೆನ್ನುವ ಆಸೆ ಇರಲು ಬೇಕದಕ್ಕೆ ಪ್ರಚಂಡ ಇಚ್ಛಾಶಕ್ತಿ, ಪ್ರಚಂಡ ಕಾರ್ಯನಿಷ್ಠೆ, ನಿಷ್ಠಾತ್ಮ ಚೈತನ್ಯವನ್ನು ಹೊಂದಿ ಬದುಕಿನಾಸರೆಗಾಗಿ ದುಡಿಯುತ್ತಿರಿ. ಕಾಯದಲ್ಲೇ ಕೈಲಾಸ ಇರುವುದೆಂಬುದನ್ನು ಮರೆಯದಿರಿ. ದುಡಿದಂತೆ ಮನೋ ಗುರಿಯನ್ನು ತಲುಪುವಿರಿ. ಮೊದಲು ಬದುಕ ಅದ್ಭುತ ಶಕ್ತಿ ಏನೆಂಬುದನ್ನು ಅರಿಯಲೇಬೇಕು. ಒಲವೇ ಜೀವನ, ದೌರ್ಬಲ್ಯವೇ ಮರಣ, ಒಲವೇ ಬದುಕಿನ ಆನಂದ, ನಿತ್ಯಾನಂದ, ಸತ್ಯಾನಂದ, ಸಚ್ಚಿದಾನಂದ, ಸದಾನಂದ, ಆತ್ಮಾನಂದ, ದೇವಾನಂದ, ಶಿವಾನಂದ. ದೌರ್ಬಲ್ಯವೇ ನಿತ್ಯ ಬಳಲಿಕೆ, ಬಗ್ಗಡ ಬಗ್ಗಣೆ ಇರದ ಬದುಕಾಯಾಸ, ದೇಹ ಎರಡಾದರೂ ಪ್ರಾಣ ಒಂದೇ ಎಂಬಂತೆ ಆದರ್ಶ ಬಾಳನ್ನು ನೀವು ತೋರಿ ನಡೆಸಬೇಕು.
ಸುಖಕ್ಕೆ

ಹಿಗ್ಗದಿರಿ, ದುಃಖಕ್ಕೆ ಕುಗ್ಗದಿರಿ, ಬದುಕಿನ ಐಸಿರಿಯನ್ನು ಅನುಸರಿಸಿ ಸರಸ ವಿರಸ ಸಮರಸದಲ್ಲಿ ಒಂದಾಗಿರಿ, ಮುಂದಕ್ಕೆ ಮುಂದಕ್ಕೆ ಮುಂದಕ್ಕೆ ಸಾಗುತ್ತಿರಿ. ಎಲ್ಲರೂ ಪುಳಕಿತರಾದರು, ಭವ್ಯ ಸ್ವಪ್ನವ ಕಾಣತೊಡಗಿದರು. ಕೊಲೆಯ ಹಾರವರ ಮದುವೆ ಬಂಧುತ್ವದ ಸುದ್ದಿ ಕಲ್ಯಾಣದ ಜನರಲ್ಲಿ ದಿಗ್ಭ್ರಮೆ ಮೂಡಿಸಿತು. ಇದೆಂತೂ ಸಾಧ್ಯ? ಹೀಗಾದರೆ ಧರ್ಮ ಉಳಿದೀತೆ? ನೋವ ತೋರತೊಡಗಿದರು. ಸಜ್ಜನರು ಶರಣರೆಲ್ಲರೂ ಒಂದೇ, ಅವರಲ್ಲಿಲ್ಲ ಜಾತಿ ವಿಜಾತಿ ಎನ್ನುವ ಭಾವ. ಶರಣ ಮಧುವರಸರ ಪುತ್ರಿಗೆ ಶರಣ ಹರಳಯ್ಯನವರ ಪುತ್ರನೊಡನೆ ವಿವಾಹವಾಯಿತು ಎಂದರಿತರೆ ಸಾಕು ಎಂಬ ಒಲವೆದೆಯ ಸರ್ವ ಸಮಾನವೇ ಭಾವದ ನುಡಿ ಯಾರ ಎದೆಯನ್ನೂ ತಾಗಲಿಲ್ಲ. ಮಧುವರಸ ಶರಣನಾದನು ಎಂದು ಕೇಳಿದಾಗ ಒಬ್ಬಿಟ್ಟ ಜನರೇ ಶರಣತ್ವವನ್ನು ಅರಿಯುವಲ್ಲಿ ಸೋತಿದ್ದರು. ಕೊಲೆಯ ಹಾರುವನ ಸಂಬಂಧ ಸಹಿಸದವರು ಎದೆಯುರಿಯ ನುಡಿಗಳಿಗೆ ಪುಷ್ಟಿ ನೀಡುತ್ತಾ ಒಬ್ಬಿಡತೊಡಗಿದರು. ಅಳಿಮನದ ಜನಸಮೂಹಕ್ಕೆ ಪರಮ ಸದ್ಗತಿಯ ತೋರುವ ಆಸೆಯಲ್ಲಿ ಬಸವಣ್ಣ ಯೋಗ ಸಮಾಧಿಗೆ ಇಳಿದರು. ತಮ್ಮಲ್ಲಿ ನುಡಿಯತೊಡಗಿದರು. ಕರತಲದಿ ಬೆಳಗಿರುವ ಕರದಿಷ್ಟ ಲಿಂಗವೇ, ದಿವ್ಯದ ಮಹಾಬೆಳಗಿ ಬಂದಿರುವ ನಿಮ್ಮ ನಿರೂಪ ಲಿಂಗಕ್ಕೆ ಮಡಿವೆ. ಸದ್ಬುದ್ಧಿಯ ನೀಡೆಲ್ಲರಿಗೆ, ಕತ್ತಲೆಯ ಜಗದಲ್ಲಿ ಬೆಳಗ ಆಚರಿಸಿ ಚಿಜ್ಜ್ಯೋತಿ ಸಾಗರದ ಸದ್ಭಕ್ತಿಯಲ್ಲಿ ಪೊರೆದು ಗಗನ ನಕ್ಷತ್ರಗಳ ಕೊಯ್ತಂದು ಮನೆ ಮನದೊಳಗೆ ಇರಿಸಿ ಜೋಡಿಸಿ ಭಕ್ತಿಯನ್ನೆಲ್ಲರಿಗೆ. ಸಿದ್ಧನಿರುವೆ ನಂಬಿದ ತತ್ವಕ್ಕೆ ತಲೆಗೊಡದು. ಯಾವ ತ್ಯಾಗದ ಕುರಿತಾಗಿ ಅಪೇಕ್ಷೆ ಇರಿಸಿದರೂ ನಾನದನ್ನು ನೀಡಲು ಸಿದ್ಧನಿರುವೆ. ಎಷ್ಟೆಷ್ಟು ಕಷ್ಟ ಅಪಮಾನ ಅಪವಾದ ಬಂದೆರಗೆ ಅಪರಾಧಿಯಾಗಿಸಿದರೂ ನಾನೆಂದಿಗೂ ಬಿಡಲಾರೆನು ಹಿಡಿದ ಧರ್ಮ ದಾರಿಯನ್ನು, ಅಂಜಲಾರೆನು ಜಗವು ಹೇರುವ ಅಪವಾದಕ್ಕೆ. ಎನಿಸೆನಿಂದಡೆ ನಾ ಧೃತಿಗೆಡನಯ್ಯ, ಎಲು ದೋರಿದರೆ ನರ ಹರಿದಡೆ ಕರುಳ ಕುಪ್ಪಸಿದರೆ ನಾ ಧೃತಿಗೆಡನಯ್ಯ. ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ಕೂಡಲ ಸಂಗಮ ದೇವ ನಾಲಗೆ ಶರಣು ಎನಿತಿದ್ದೀತಯ್ಯ. ಬಸವ ತಮ್ಮೆಲ್ಲ ಕಾರ್ಯ ಚಟುವಟಿಕೆಗಳ ನಡುವೆ ಧ್ಯಾನಸ್ಥ ಮೌನವನ್ನು ಸಾಮಾಜಿಕವಾಗಿ ಮುಂದುವರಿಸುತ್ತಿದ್ದರು. ಬಸವನನ್ನು ತಿಳಿಯಲು ಇದು ಸರಿಯಾದ ಸಮಯ. ನಾವೆನಿಸಿದಂತೆ ಇವನಿಂದು ತಾನಾಗಿ ಬಲೆಯಲ್ಲಿ ಬಿದ್ದಿದ್ದಾನೆ, ಇನ್ನು ಬಿಡಬಾರದು. ಬಲೆಯ ಉರುಳ ಬಿಗಿಯಾಗಿಸಿ ಅವನ ಕತ್ತನ್ನು ಹಿಸುಕಬೇಕು ಎಂದು ಬಸವ ವಿರೋಧಿಗಳೆಲ್ಲರೂ ಒಂದಾದರು, ಜಾಗೃತರಾದರು. ಬಸವ ಬೆಳಕಿಗೆ ನಿಜ ಸೂರ್ಯಗ್ರಹಣ ಪೂರ್ಣ ಪ್ರಮಾಣದಲ್ಲಿ ಹಿಡಿಯಿತು ಎಂದೆನಿಸಿತು. ಅಸಹನೆಯ ಕಿಚ್ಚಿಗೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ತುಪ್ಪವನ್ನು ಸುರಿಸುತ್ತಾ ಒಂದಾಗಿ ರಂಗಕ್ಕಿಳಿದರು. ಇನ್ನೆಂದು ಮೇಲಕ್ಕೆ ಏಳದಂತೆ ತದುಕುವೆವು ಎಂಬ ಪ್ರತಿಭಟನೆಗೆ ಪ್ರೋತ್ಸಾಹ ನೀಡತೊಡಗಿದರು. ದಿನ ದಿನಕ್ಕೂ ಜನಮನದಲ್ಲಿ ಪ್ರಕ್ಷುಬ್ಧತೆ, ಮಧುಮಕ್ಕಳಿಗೆ ತಮ್ಮ ಹೊಸ ಬದುಕ ಆರಂಭಿಸಲು ಆಗದ ಸಂಕಟ, ಬೆದಬೆದನೆ ಬೆಂದ ಎದೆ ನುಡಿಯೊಳಗೆ ಗುಡುಲು ಸಿಡಿಲಿನ ಅರ್ಭಟ. ಮದುವೆಯಾಯ್ತಂತೆ, ಹಾರುವರ ಮಗಳಿಗೆ ಹೊಲೆಯನ ಮಗನೊಡನೆ ಎಂಬುದನ್ನು ಅರಿತಂತೆ ಉಬ್ಬಿದೆದೆಯ ಸಂತೋಷವನ್ನು ಹಿಡಿದಿಡಲಾಗದೆ ದಾಮೋದರರಲ್ಲಿ ಕೃಷ್ಣರಸರು ಧಾವಿಸಿದರು. ಆದರವರ ಮೌನವನ್ನು ಕಂಡು ಗಲಿಬಿಲಿಗೆ ಒಳಗಾದರು. ಆದರವರ ಮೌನವನ್ನು ಕಂಡಂತೆ ಮತ್ತಷ್ಟು ಗಲಿಬಿಲಿಗೊಳಗಾದರು. ಕೃಷ್ಣರಸರು, ಪಂಡಿತರೇ ಇದೇನು, ಜಗಗೆದ್ದ ಹರುಷದಲ್ಲಿ ಗಳಲುತ್ತಿಹಿರಿ ಏನೇನನು? ಬಸವಗೂ ಮಿಗಿಲಾದ ಆನಂದ ನಿಮಗಾಗಿದೆ ಎಂದೆನಿಸುತ್ತಿದೆ ಎನಗೆ ಎಂದಂತೆ ಅವರ ಅಂತರಂಗದ ಅರಿವು ದಾಮೋದರರಿಗಾಯಿತು. ಜೋರಾಗಿ ಮತ್ತೆ ನಕ್ಕರು. ಇಂತೆಂದರು, ನನ್ನ ಸಂತಸದ ಕಾರಣವನ್ನು ಊಹಿಸಲಾರಿರ ಕೃಷ್ಣರಸರೇ? ಬೇಟೆಯಾಡಲು ಮಿಗವ ಬೆನ್ನಟ್ಟಿರುವಂತೆ ಕಾಲ್ತೊಡಕು ತಾನಾಗಿ ಬಿದ್ದಿದೆಯಲ್ಲ, ಮೆಳೆಯೊಂದಕ್ಕೆ ರೊಟ್ಟಿಯೇ ತಾನಾಗಿ ತುಪ್ಪಕ್ಕೆ ಬಿದ್ದಂತಾಯಿತು. ಇದರ ಹೊರತಾಗಿ ಬೇರೆ ಇನ್ನೇನಿದೆ ನಮ್ಮ ಬಾಳಿನಲ್ಲಿ ಹರುಷವೆಂಬುದು? ಕೃಷ್ಣರಸರಿಗೆ ದಾಮೋದರರ ಮಾತಾವುದು ಅರ್ಥವಾಗಲಿಲ್ಲ. ಅವರನ್ನೇ ಮಿಕಮಿಕ ನೋಡತೊಡಗಿದರು. ದಾಮೋದರ ಮತ್ತೊಮ್ಮೆ ದೇಹ ಕಣ್ಣು ಮನ ಭಾವನೆಗಳನ್ನೆಲ್ಲ ಮಹಾಬೆಳಕ ಪರಂಜ್ಯೋತಿ ಹೊಳೆಯುತ್ತಿರುವ ಆನಂದದಲ್ಲಿ ಮುಗಿದು ಹೋಯಿತು ಬಸವನ ಕತೆ. ಅವನನ್ನು
ಅವನ ಧರ್ಮಾನುಯಾಯಿಗಳನ್ನು ಶರಣರೆಲ್ಲರೂ

ನ್ನು ಹೂತು ಹಾಗಲು ಒಳ್ಳೆಯ ಅವಕಾಶ ನಮಗಿಂದು ಎನ್ನಲು ಗರ ಬಡಿದವನಂತೆ ಕೃಷ್ಣರಸ ಕಂಬದಂತಿದ್ದ. ದಾಮೋದರರು ಮಾತು ಮುಂದುವರಿಸಿ, ನಾನು ದ್ವಾಪರದ ಶಕುನಿಯನ್ನು ಮರೆತಿಲ್ಲ. ಅವನ ತಂತ್ರಗಳನ್ನು ಹೂಡಿ ಶತ್ರುಗಳು ಎಂದೆನಿಸುವವರನ್ನೆಲ್ಲ ಮುಗಿಸಿಬಿಡುತ್ತೇನೆ ಎಂದಂತೆ ಸಿಡಿಲಬ್ಬರದ ನುಡಿಗಳಲ್ಲಿ ಕೃಷ್ಣರಸ ಬೆಚ್ಚಿದ. ಕಲ್ಯಾಣದಲ್ಲಿ ಪ್ರಳಯವಲ್ಲದೆ ಬೇರೇನು ಉಳಿದಿಲ್ಲ ಎಂಬಂತೆ ಸಡಗರಿಸುತ್ತಿದ್ದಾರೆ ಎಂದು ಬೆದರಿದನು. ನಿಧಾನವಾಗಿ, ಸ್ವಾಮಿ, ನಮಗಿದು ಸಾಧ್ಯವೇ? ಬಸವ ಎಂದರೆ ನೆಲದ ಮೇಲಿರುವ ಹುಲ್ಲಲ್ಲ, ಆಕಾಶದೆತ್ತರಕ್ಕೆ ಬೆಳೆದಿಹನವನು. ಬಸವನನ್ನು ಆರಾಧಿಸುವವರ ಸಂಖ್ಯೆ ಲಕ್ಷ ಲಕ್ಷ, ಕಲ್ಯಾಣದಲ್ಲೇ ಇದೆ. ಅವನ ಕೂದಲನ್ನು ಸೋಕಲು ಸಾಧ್ಯವಿಲ್ಲ. ಬಸವನ ವಿರುದ್ಧ ನಡೆಯುವವರನ್ನು ಅಬ್ಬರಿಸಿ ಶಿಕ್ಷಿಸಲು ಅವನದೇ ಆದ ಸ್ವಯಂ ಸೇವಾ ಪಡೆಯೊಂದು ಸದಾ ಸಿದ್ಧವಾಗಿರುತ್ತದೆ. ಯಾವುದೋ ಆಮಿಷವ ತೋರಿ ಅವರ ಏಕನಿಷ್ಠೆಯನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಬಸವನಿಗಾಗಿ ತಲೆ ಕೊಡಲು ಸಿದ್ಧರು ಅವರೆಲ್ಲರೂ. ಕೃಷ್ಣರಸರ ಮನೋಭಾವವನ್ನು ದಾಮೋದರ ಪಂಡಿತರು ಅರಿತರು. ಅವರಿಗೆ ಬಸವರ ಕುರಿತಾದ ಕೃಷ್ಣರಸನ ಆಂತರಿಕ ಅಭಿಮಾನದ ಅರಿವೂ ಮೂಡಿತು. ಮನ ಪರಿವರ್ತಿಸಲು ಮುಂದಾದರು. ಕೃಷ್ಣರಸ, ಇಂದಿನ ಘಟನೆಗೆ ಬಸವನೇ ನೇರ ಹೊಣೆ. ರಾಜಬಿಜ್ಜಳರು ಬಸವನನ್ನು ಸಹಿಸಲಾರರು. ನಾವೆಲ್ಲರೂ ಒಂದಾಗಿ ಜನರ ನೆಮ್ಮದಿಯನ್ನು, ಭವಿಷ್ಯದ ಯೋಚನೆಯನ್ನು ಕೆಡಿಸುವ ಕಾರ್ಯದಲ್ಲಿ ತೊಡಗೋಣ. ಭಯ ಆತಂಕವನ್ನು ಹುಟ್ಟಿಸೋಣ. ಅವರಲ್ಲಿ ನೀವು ಮೌನದಲ್ಲಿದ್ದರೆ ನಾಳೆ ನಿಮ್ಮ ಸಹೋದರಿ ಮಗಳು ಹೀಗೆಯೇ ನಡೆದಾರು ಎನ್ನೋಣ. ಯಾವುದಕ್ಕೂ ಹೆದರದವರು ಸಂಸಾರ ಸಾಮರಸ್ಯಕ್ಕೆ, ಸಾಮಾಜಿಕ ಸ್ಥಾನಮಾನಕ್ಕೆ ಹೆದರುತ್ತಾರೆ. ನಮ್ಮ ಕೆಲಸಗಳಿಗೆ ಸಮಯವೀಗ ಕೂಡಿ ಬಂದಿದೆ. ನಮ್ಮ ಕಾಯುವಿಕೆಗೊಂದು ಫಲಿತಾಂಶ ದೊರೆತಿದೆ. ಎಲ್ಲರ ಎದೆಯಲ್ಲೂ ಸಿಡಿಮದ್ದು ಶೇಖರವಾಗಿದೆ. ಇಂದಿನ ಮದುವೆಯೇ ಅವರದೆಯ ಸಿಡಿಮದ್ದಿಗೆ ತಗಲುವ ಕಿಡಿಯಾಗಲಿ. ಕೃಷ್ಣರಸ ನಿರಾಶಾ ಕೂಪದಿಂದ ಮೇಲ್ಬಂದನು. ಬಸವನನ್ನು ಬಲಿಯಾಗಿಸಲು ಸರಿಯಾದ ಸಮಯವಿದು ಎಂಬ ನಿರ್ಧಾರ ತಾಳಿದನು. ಇಂದಿನೀ ಅವಕಾಶ ತಪ್ಪಿ ಹೋದರೆ ಮತ್ತೆ ಬಸವನನ್ನು ಕೆಳಗಿಳಿಸುವ ಸಾಧ್ಯತೆ ಕಡಿಮೆ ಎಂದೆನಿಸಿ ಹೂಂಕರಿಸಿದನು. ತಾನೇ ಮೂಜಗದ ಮುಕ್ಕಣ್ಣ ಎಂದುಕೊಂಡನು. ಹೂಂಕರಿಸಿದ ಅರ್ಭಟಕ್ಕೆ ಆಗಸದ ಮೋಡಗಳೆಲ್ಲ ನಡುಗಿ ಒಂದಾಗಿ ತಮ್ಮೊಡಲಿನಲ್ಲಿ ಅವಿತಿರಿಸಿದ್ದ ಸಿಡಿಲು ಮಿಂಚು ಗುಡುಗುಗಳ ಹೊರತೆಗೆದು ಸಿದ್ಧವಾಗಲು ಸಂಧಿಯೋ ಸಮರವೋ ಎಂಬ ಚಿಂತೆಯಲ್ಲಿ ಕಲ್ಯಾಣದ ಜನರೆದೆಯಲ್ಲಿ ನಿಲ್ಲದ ತಲ್ಲಣ. ಮುಂದೆ ಗತಿಯೇನು ಎಂದೆನ್ನುವ ನಡುಕ. ನಾಳೆಯನ್ನು ಅರಿತವರು ಯಾರಿದ್ದಾರೆ? ಎಲ್ಲ ಕ್ರೂರ ಮನದವರ ಮನದಲ್ಲಿ ಇರುವುದು ಒಂದೇ, ಬಸವನನ್ನು ಇಲ್ಲವಾಗಿಸಬೇಕು ಎಂಬುದು ಮಾತ್ರ.

ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 10 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಹಾಗೂ ಸ್ವಾಸ್ಥ್ಯ ಜೀವನದ ಗುಟ್ಟು ಎಂಬ ವಿಷಯವನ್ನು ಕುರಿತು ಸರ್ಗೂರು ತಾಲೂಕಿನ ಹೆತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಹಿರಿಯರೇ ಮನೆಯ ಲಕ್ಷಣ.
1: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
0: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
1: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
0: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ
3: ಶ್ರೀಮತಿ ಕಾಳಮ್ಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಗಿರಿಚಂದನ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ಸ್ವಾಗತ.
2: ಖುಷಿಯಾಯ್ತು ಅಮ್ಮ ನಿಮ್ಮ ಪರಿಚಯವಾಗಿ. ಮೊದಲು ಎಲ್ಲಿಂದ ಬಂದಿದ್ದೀರಿ, ಯಾವ ಊರು ನಿಮ್ದು, ಏನ್ ನಿಮ್ ಜೀವನ, ಅದನ್ನ ತಿಳಿಸ್ಕೊಡಿ ಅಮ್ಮ ನಮ್ಗೆ.
4: ನಮ್ದು ಊರು ನಾಗರಹೊಳೆ ಗೋಣಗದ್ದೆ, ನಮ್ಮ ಊರು ಅರೆಸ್ಟ್ ಒಳಗಡೆ. ಒಂದು ಈಗ ಒಂದು 20 ಆಗಿದೆ ಅದೇನೋ. ಬರಗಡೆ ಬಿಟ್ಟು ಆನೆ ಬಂದು ಮನೆಗೆಲ್ಲ ಬಿಡಿಸೋದು. ದಾಟಿ ಹೊರಗಡೆ ದಾಟಿ ಹೊರಗಡೆ ಅಂತ ಹೇಳೋ, ಮನೇನೇ ಇಲ್ಲ. ಹುಲ್ಲು ಗುಡಿಸಲು ಕಟ್ಕೊಳ್ತಾ ಇದ್ದಲ್ಲ, ಮನೇನೇ ಇಲ್ಲ. ದಾಡಿಸಿ ದಾಟಿ ದಾಟಿ ಬಿಟ್ಟೋದು ಈ ಕಡೆ, ಹೊರಗಡೆ ಇದ್ದಿದ್ದು ನಾವು.
2: ಅಂದ್ರೆ ಮೊದಲು ನೀವು ನಾಗರಹೊಳೆ ಹತ್ತತ್ರ ಸಮೀಪದಲ್ಲಿ ಇದ್ದದ್ರಿಂದ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಅಲ್ಲಿಂದ ನೀವು ಇಲ್ಲಿಗೆ ಸ್ಥಳಾಂತರಗೊಂಡು ಈಗ ಸತತ 20 ನೀವು ಕಾಡಿಲಿ ವಾಸವಾಗಿದ್ದೀರಿ. ಮನೇಲಿ ಯಾರ್ಯಾರಿದ್ದೀರಿ ನಿಮ್ಮ ಮನೆ?
4: ನಮ್ಮ ಮನೇಲಿ ಒಬ್ಬಳೆ ಮಗಳು ನನಗೆ, ಅವಳು ಮದುವೆಯಾಗಿ 4 ಮಕ್ಕಳಾಯ್ತು. ಒಂದು ಹೆಣ್ಣು 3 ಗಂಡು. ಒಬ್ಬನು ಮದುವೆಯಾಗಿದ್ದಾನೆ, ಅವನ ಹತ್ರ ನಾನು ಇರೋದು. ಸಾಕ್ತಾ ಇದ್ದೀನಿ ಮೊಮ್ಮಗ.
2: ಅಂದ್ರೆ ಮೊಮ್ಮಗಳ ಜೊತೆ. ಈಗ ಇಂದಿನ ಕಾಲದಲ್ಲಿ ತುಂಬಾ ಕಷ್ಟ ಇರ್ತಿತ್ತು ಜೀವನ, ಬಡತನದ ಜೀವನ. ಹೇಗಿರ್ತಿತ್ತು ಆ ಜೀವನ?
4: ಕೂಲಿ ಮಾಡ್ತಾ ಬರ್ತಾ ಇತ್ತು. ನಾನೇ 75 ಪೈಸೆ ಅಂದ ಕೂಲಿ ಮಾಡಿದೆ. ಆಗ ಬೆಳ್ಳಿ ದುಡ್ಡು ಅಲ್ಲ. ಮುನ್ನೆ ಅವ್ರು ಹೇಳ್ದಾಗೆ ಭತ್ತ 3 ಕೆಜಿ ಕೊಡ್ತಾ ಇದ್ರು. 1 ರೂಪಾಯಿಗೆ ಒಂದು ಅಣಿ ಮೆಣಸ್ಕಾಯಿ, ಒಂದು ಅಣಿ ಸಂಬಾರ, ಒಂದು ಅಣಿ ಈರುಳ್ಳಿ, ಬೆಲ್ಲ, ಒಂದು ಅಣಿಗೆ ಒಂದಿಷ್ಟು ಅವಲು ಭತ್ತ ಕೊಟ್ಟವಲು, ಭತ್ತ ಕೊಡ್ತಾ ಇದ್ರಲ್ಲ ಆಗ ಅದಿಷ್ಟು ಅವಲು. ಅತ್ತಂದು ಮಕ್ಕಳಿಗೆ ಕೊಡೋದು, ಕಾಫಿ ಕಾಯಿಸಿ ಕೊಡೋದು, ಒಂದು ಅಣಿ ಎಲ್ಲವರಿಗೂ ಒಂದು ಅಣಿಯಲ್ಲಿ 6 ಕಾಸಲ್ಲಿ 3 ಕಾಸಲ್ಲಿ ಸಾಮಾನ ಹಿಂಗೆ ಬದುಕುತ್ತಾ ಇತ್ತು. ಕೂಲಿ ಮಾಡಿದಾಗ ನಾನಲ್ಲ 75 ಪೈಸೆ ಕೂಲಿ ಮಾಡಿದೆ.
2: ಅಂದ್ರೆ ನಿಮ್ಮ ಅಂದ್ರೆ ಆಗಿನ ಕಾಲದಲ್ಲಿ ಬಡತನದ ಹೆಚ್ಚಾಗಿರ್ತಿತ್ತು, ಹಣದ ವೆಚ್ಚ ಕೂಡ ಅಗ್ಗವಾಗಿರ್ತಿತ್ತು. ಯಾವುದೇ ವಸ್ತುಗಳನ್ನ ಬೇಕಾದ್ರೆ ಕೂಲಿ ಮಾಡಿ ತಗೋತಿದ್ರಿ. ಈಗ ನೀವು ಎಷ್ಟು ವರ್ಷದಿಂದ ಕೂಲಿ ಮಾಡ್ತಿದ್ರಿ?
4: ಈಗ ನಾನು ಕೂಲಿ ಆಗ ಒಂದು ವಯಸ್ಸಾಗಿತ್ತು, ಒಂದಿಷ್ಟು ಇದ್ದೆ. ಆಗ ವಯಸ್ಸು ಗೊತ್ತಿಲ್ಲ ಅಲ್ಲ, ಕೆಲಸ ಮಾಡ್ತಾ ಇದ್ದೆ ಹೋಗಿ ಕೊಡಗಲ್ಲಿ.
2: ಶಾಲೆಗೆಲ್ಲ ಹೋಗ್ಲಿಲ್ಲ ನೀವು? ಇತ್ತ ಶಾಲೆ ಅವಾಗ?
4: ಶಾಲೆ ಇರ್ಲೇ ಇಲ್ಲ. ಅರೆಸ್ಟ್ ಒಳಗಡೆಯಲ್ಲಿ ಆಗುದಿತ್ತು, ಏನಿಲ್ಲ. ಪ್ರಾಣಿ ಮಾತ್ರ, ಪ್ರಾಣಿ ನಾವು, ಮನೆಗಳನ್ನ ಇಲ್ಲ. ಕೆಲಸ ಹೋಗ ಕೆಲಸ ಹೋಗ್ತಾ ಇದ್ದ, ಕಾಡು ಹೋಗ ಕಾಡು ಹೋಗ್ತಾ ಇದ್ದೆ. ಮಕ್ಕಳು ಬರೀ ಎಲ್ಲ ಅವ್ರ ಜೊತೆಯಲ್ಲಿ ಹೋಗೋದು, ಏನು ಬೇಕು ತಿನ್ನೋದು ಬರೋದು, ಮನೆ ಮಗ ಗುಡಿಸಲು ಕಟ್ಕೊಂಡು ಇರೋದು ಅಷ್ಟೇ. ಆನೇನಿಲ್ಲ, ಹುಲಿನಿಲ್ಲ, ಏನಿಲ್ಲ. ಆಗ ಚಂದ ಜೀವನ ಇತ್ತು. ಅಂದ್ರೆ ವಿದ್ಯೆ ಇಲ್ಲ ಮಕ್ಕಳಿಗೆ ಅಂತ ಅಷ್ಟೇ.
2: ಈಗ ನೀವು ಕೂಲಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಯಾವ್ಯಾವ ತರ ಕೆಲಸವನ್ನ ಮಾಡ್ತಿದ್ರಿ ಅವಾಗ?
4: ತಿಪ್ಪೆ ಸಗಣಿ ಊರೋದು, ಗದ್ದೆ ಕೆಲಸ ನಾಟಿ ಮಾಡೋದು, ಪೈರಿಕೆ ಅಗಿಯೋದು, ಕಾಫಿ ತೋಟದ ಕೆಲಸ ಮಾಡೋದು, ಕಚ್ಚಡ ಕಡಿಯೋದು, ಗುದ್ದಲಿ ಕೆಲಸಯೋ, ಕಾಫಿ ಟೈಮ್ ಬಂದಾಗ ಕಾಫಿ ಕುಯ್ತಾ ಇದ್ದು ಕೆಲಸ ಮಾಡ್ತಾ ಇದ್ದೆ.
2: ಅಂದ್ರೆ ನಾನಾ ರೀತಿಯ ಕೆಲಸಗಳನ್ನ ಮಾಡಿಕೊಂಡು ಜೀವನವನ್ನ ಸಾಕ್ತಾ ಇದ್ರಿ. ಈಗ ಕೆಲಸ ಮಾಡೋದಕ್ಕೆ ಎಷ್ಟು ಕೂಲಿಯನ್ನ ಕೊಡ್ತಿದ್ರು ನಿಮ್ಗೆ ಅವಾಗ?
4: 75 ಪೈಸ ಅಷ್ಟೇ. ಸಾಯಂಕಾಲ ಮಾಡಿದ್ರು ಅಷ್ಟೇ, ಬಂದ ಅಂಗಡಿಲಿ ಸಾಮಾನು ತಗೊಳ್ಳೋ, ಭತ್ತ ಮಾತ್ರ 1 ಕೆಜಿ ಕೊಡ್ತಾ ಇದ್ರು ಅಷ್ಟೇ.
2: 75 ಪೈಸಲೇ ಜೀವನವನ್ನ ಸಾಗಿಸ್ಕೊಂಡು ಖುಷಿಯಿಂದ ಸಾಗಿಸ್ತಾ ಇದ್ರಿ ಜೀವನ.
4: ಮಡಕೆ ಬೇಕಲ್ಲ, ಅನ್ನ ಮಡಕೆ, ಸಾರು ಮಡಕೆ, ಮಡಕೆ. ಚಿಲುವರ ಪಾತ್ರನೇ ಇರಲಿಲ್ಲ ಆಗ. ಚಿಲುವರ ಪಾತ್ರೆಯಲ್ಲಿ ಬಿದಿರಾಳೆ, ಕಾಡು ಬಿದಿರಾಳೆನೆ ನಾವು ಕುಯ್ದು ತಟ್ಟೆ ಮಾಡ್ಕೊಂಡು ತಿಂತಾ ಇದ್ದಿದ್ದು ಮಡಕೆ.
2: ಅದೇ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಮಡಿಕೆಯಲ್ಲಿ ಬೇಯಿಸ್ಕೊಂಡು ಹೇಗಿರ್ತಿತ್ತು ಆ ರುಚಿ?
4: ಇತ್ತು. ಆಗ ತೋಟದಲ್ಲಿ ಮೆಣಸ್ಕಾಯಿ, ಗಾದ್ರಿ ಮೆಣಸು ಸಣ್ಣದು ಹತ್ತರೋದು, ಹಸಿ ಅರಿಶಿನ ಅರ್ಧ ಹಾಕೋದು, ಸಂಬಾರ ಎಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಖಾರ ಅರಿಯೋದು, ಕರಳೆ ಒಂದಿಷ್ಟು ಬೇಯಿಸೋದು ಮಡಿಕೆಯಲ್ಲಿ,

0: ಅರ್ಧ ಹಾಕ್ಬಿಡೋದು, ಕಾಯಿ ಇಲ್ಲ ಎಣ್ಣೆ ಇಲ್ಲ, ಹೀಗಾಗಿ ಇರ್ಲಿಲ್ಲ. ಇತ್ತೇನೋ ನಾವು ತಂದು ತಿಂದಿಲ್ಲ. ಆಗ ಮಂಗಡಿ ಮನ್ಸಕಾಯಿ ತಗೊಳ್ತಾ ಇದ್ದ
1: ಯಾವುದು ಅರಿದ ಕಾಲ. ಆ ಕಾಲದಲ್ಲೇ ನಾವು
0: ಎಲ್ಲ ಸಂಬಾರ ಜೀರಿಗೆ ಮೆಣಸಲ್ಲ ಅಕ್ಕಿ ಚೆನ್ನೈ ಖಾರ ಅರಿತಾ ಇದ್ದು ಸಾರ್.
1: ನೀವೇ ಕುಟ್ಕೊಂಡು ಅರ್ಕೊಂಡು ಸಾಂಬಾರನ್ನ ಮಾಡ್ಕೋತಿದ್ರಿ,
0: ಚೆನ್ನಾಗಿರ್ತಿತ್ತು.
1: ಈಗ ಹಿಂದಿನ ಕಾಲದಲ್ಲಿ ಊಟ ಪದ್ಧತಿ ತುಂಬಾ ರುಚಿಯಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ನೀವೇ ಆತರ ಆಹಾರಗಳನ್ನ ಸೇವಿಸ್ಕೋತಿದ್ರಿ?
0: ಆಗ ರಾಗಿ ಬೀಸೋದು, ಭತ್ತನೇ ಕುಟ್ಟೋದು, ನಾವೆಲ್ಲ ಮಾಡ್ಕೊಡ್ತಾ ಇದ್ದೀವಿ. ಮಿಲ್ಲು ಇಲ್ಲಲ್ಲ, ನಾವೇ ಮಾಡ್ಕೊಡ್ತಾ ಇದ್ದೀವಿ.
1: ಏನೇನು ತಿಂತಿದ್ರಿ ಅವಾಗ?
0: ಮುದ್ದೆ, ಅನ್ನ ಹಂಗೆ ತಿಂತಾ ಇದ್ದು. ಕಾಡಿಗೆ ಹೋದ್ರೆ ಕಾಡು ಏನೋ ಗಣಸು ತಿಂತಾ ಇದ್ದು.
1: ಸೊಪ್ಪು
0: ಸೊಪ್ಪು ಅರ್ತಾನೆ, ಕಾಡು ಸೊಪ್ಪು. ಕಾಡಲ್ಲಿ ತೋಟದಲ್ಲಿ ಇರ್ತಿತ್ತಲ್ಲ ಸೊಪ್ಪು, ಸರಿ ಬರೋದಿಲ್ಲ ನನಗೆ. ಗಣಕೆ ಸೊಪ್ಪು ಅಂತೀವಿ, ಮುಳ್ಳು ಸೊಪ್ಪು ಅಂತೀವಿ, ಮತ್ತೆ ಸೀಗೆ ಸೊಪ್ಪು ಅಂತೀವಿ. ಅಂತ ಸೊಪ್ಪಲ ಕಿತ್ತಂದು ದಿಷ್ಟಪ್ಪ ಬಟ್ಟೆಲ್ಲ ಕಟ್ಕೊಂಡು ಬರ್ತಾ ಇದ್ರು. ನೀ ಸೋಸೋದು ಬೇಸೋದು ತಿನ್ನೋದು, ದಿಷ್ಟಪ್ಪು ಮಾತ್ರ ಹಾಕೋದಕ್ಕೆ.
1: ಈಗ ನೀವು ಹೇಳ್ತಿದ್ರೆ ನಾವು ಕಾಡಲ್ಲಿ ಜೀವನ ಮಾಡ್ತಿದ್ದಂತ, ಕಾಡು ಜೀವನ ಹೇಗಿತ್ತು ಅವಾಗ?
0: ಚೆನ್ನಾಗಿತ್ತು ಅಂದ್ರೆ ಮನೆಗಳು ಇಲ್ಲ, ಬರೀ ಹುಲ್ಲು ತಂದು ಗುಡಿಸಲು ಕಟ್ಟೋದು,
1: ಕರೆಂಟ್ ವ್ಯವಸ್ಥೆ
0: ಏನಿಲ್ಲ, ಬೆಂಕಿ ಮಾತ್ರ. ಒಂದೆರಡು ರೂಮ್ ಇದೆ, ಒಂದು ಅಡಿಗೆ ರೂಮ್ ಇದ್ರೆ ಒಂದು ಹೊರಗಡೆ ಬಿದ್ದುಕೊಂಡು ಮಲಗ್ತಾ ಇದ್ದಿದೆ. ಆನೆಗೆ ಬಂದು ಹೋದ್ರು ಏನ್ ಮಾಡ್ತಾ ಇರ್ಲಿಲ್ಲ, ಹುಲಿ ಬಂದ್ರು ಅಂದ್ರು ಏನ್ ಮಾಡ್ತಾ ಇರ್ಲಿಲ್ಲ.
1: ಕಾಡು ಪ್ರಾಣಿಗಳು ಯಾವುದೇ ರೀತಿ ತೊಂದರೆ ಕೊಡದೆ ನಾವು ಸತತ 20 ವರ್ಷಗಳಿಂದ ಕಾಡಲ್ಲಿ ಜೀವನ ಮಾಡ್ಕೊಂಡು ಬಂದ್ರಿ.
0: ಫಾರೆಸ್ಟ್ ನ ಒಳಗೆ ಹೋಗಿ ಅದು ಕೂಪ್ ಮಾಡ್ತಾ ತ್ಯಾಗ ಮರ ಹಾಕ್ತಾ ಕೂಪ್ ಮಾಡ ಹೋಗಿ ರಾಗಿ ಮಾಡು ಅಂದ್ರೆ ಅವರೊಂದು 10,000-15,000 ಕೊಡ್ತಾ ಇದ್ರು. ರಾಗಿನೆಲ್ಲ ತರಕಾರಿ ಎಲ್ಲ ಕೆತ್ತಿ ಬಿತ್ತಿ ಬಿಟ್ಟು ಬಂದ್ರೆ ರಾಗಿ ಬಂದ್ರೆ ಮಾತ್ರ ಹೋಗಿ ಕುಯ್ದಿಗೆ ಹೋಗ್ತಾ ಇದ್ದು. ಏನು ಮುಟ್ತಾ ಇರ್ಲಿಲ್ಲ. ಯಾವಾಗ ತರಕಾರಿ ಬೇಕು, ಸೌತೆಕಾಯಿ ಬೇಕಾ, ಕುಂಬಳಕಾಯಿ ಬೇಕಾ, ಬೂದಿಕಾಯಿ ಬೇಕಾ, ಅದೆಲ್ಲ ಹಂಗೆ ಬಳದು ಬಿದ್ದಿರ್ತಾ ಇತ್ತು. ಆವಾಗ ಕಾಲದಲ್ಲಿ
1: ಯಾವುದು ಕೊಂಡಿರ್ಲಿಲ್ಲ, ಎಲ್ಲ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು, ಸಮೃದ್ಧಿಯಾಗಿರ್ತಿತ್ತು ಜೀವನ. ಈಗ ನೀವು ಹೇಳಿದ್ರಿ ರಸಗೊಬ್ಬರಗಳನ್ನ ನಾವು ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ ಅಂತ, ಈಗ ಯಾವ್ಯಾವ ತರ ಬೆಳ್ಕೋತಿದ್ರಿ ತರಕಾರಿಗಳನ್ನಾಗಿರ್ಬೋದು?
0: ಒಂಚೂರು ಆಗ ನಾವೇ ಫಾರೆಸ್ಟ್ ಒಳಗೆ ನಮ್ಗೆ ಗೊಬ್ಬರ ಸಿಗ್ತಾ ಇತ್ತು, ಇಲ್ಲ ಮಣ್ಣಲ್ಲೇ ಕೆತ್ತಿ ಹಾಕ್ತಾ ಇದ್ದಿದ್ದು. ಒಂಚೂರು ಗೊಬ್ಬರ ಹಾಕಿಲ್ಲ ನಾವು, ಜಮೀನುಗಳು ಮಾಡಿಲ್ಲಲ್ಲ ನಾವು. ಕಾಡಲ್ಲಿ ಹೋಗೋದು, ಕಾಡಲ್ಲಿ ಬೆಳೆ ಮಾಡೋದು, ಬಂದು ಇದ್ಕೊಳ್ಳೋದು ಮನೆಯಲ್ಲಿ, ಬಂದು ಇದ್ಕೊಂಡು ಬಂತು ಹೋಗಿ ನೋಡೋದು. ತರಕಾರಿ ಬಂದಾಗ ಹೋಗಿ ಕುಯ್ಕೊಬರೋದು, ತರಕಾರಿ ಬತ್ತಲ್ಲ ಕುಯ್ಕೊಬರೋದು, ಕುಂಬಳಕಾಯಿ ಏನೆಲ್ಲ ಹಾಕಿದ್ದೀವಿ, ಸೋರೆಕಾಯಿ ಕುಂಬಳಕಾಯಿ ಇದೆಲ್ಲ ಕಿಕ್ಕೊಬರೋದು, ಸೌತೆಕಾಯಿ ಇದ್ದಾರೆ ತಿನ್ನೋದು, ಹಿಂಗೆ ಮಾಡ್ಕೋತಾ ಇದ್ದು.
1: ಈಗ ನೀವು ಜಮೀನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಹಾಗೆಲ್ಲ ಈ ಟ್ಯಾಕ್ಟ್ರಿ ಟಿಲ್ಲರ್ಗಳು ಹತ್ರ ಏನು ಇರಲಿಲ್ಲ. ಈ
0: ಏನಿಲ್ಲ, ನಾಗರೊಳ್ಳೆ ಕಾಡು ಇಲ್ವ ನೋಡಿದ್ರ ಹೋಗಿ, ಅದೆಲ್ಲ ನಾವೇ ರಾಗಿ ಮಾಡಿರೋದು. ನಾಗರೊಳ್ಳೆ ಕಾಡು ಇತ್ತಲ್ಲ ಅದೆಲ್ಲ ಪೂರ್ತಿ ಕೂಪು ತ್ಯಾಗ ಮರ ಹಾಕ್ಬಿಟ್ಟು ನಾವೇ ರಾಗಿ ಸಿಲ್ದಿರಲ್ಲ ನಾವೇ
1: ವ್ಯವಸಾಯ.
0: ಗುದ್ದಲಲ್ಲಿ ಕೆತ್ತೋದು, ಗುದ್ದಲಲ್ಲಿ ಎಲ್ಲ ಗುದ್ದಲಲ್ಲಿ ಈ ತ್ಯಾಗ ಮರ ಇಲ್ಲಿ ಒಂದಿಲ್ಲಿ ಒಂದು ಸಾಲು ನಟ್ಟಿಗೆ ಗುದ್ದಲಲ್ಲಿ ಕೆರೆದು ರಾಗಿ ಸಲ್ಬಿಟ್ಟು ಬರ್ತಾ ಇದ್ದಿದೆ. ತರಕಾರಿನಾಗೆ ಮಣ್ಣಿಗೆ ಕುತ್ತುಬಿಟ್ಟು ಬರ್ತಾ ಇದ್ದಿದೆ. ಯಾವ ಗೊಬ್ಬರ ಇಲ್ಲ,
1: ತಿಪ್ಪೆ ಗೊಬ್ಬರ ಬಳಕೆ
0: ಇಲ್ಲ,
1: ಹಂಗೆ
0: ಬೆಳೀತಾ ಇತ್ತು.
1: ಅದೇ ಯಾವುದೇ ರೀತಿ ಆಧುನೀಕರಣಗಳನ್ನ ಗೊಬ್ಬರಗಳನ್ನ ಬಳಸ್ಕೊಡದೆ ಗಿಡಗಳನ್ನ ನೀವು ಸಮೃದ್ಧಿಯಾಗಿ ಬೆಳ್ಕೊಂಡು ದವಸ ಧಾನ್ಯಗಳನ್ನ ತಿನ್ಕೋತಿದ್ರಿ ಅಂತ ಹೇಳ್ತಿದ್ರಿ. ಈಗ ಕಾಡು ಪ್ರಾಣಿ ಹಾವಳಿ ಆಗೆಲ್ಲ ನಿಮ್ಗೆ ಹೇಗ್ ಅನ್ನಿಸ್ತಿತ್ತು? ಕಾಡಲ್ಲಿ ಜೀವನ ಮಾಡೋದು ಎಷ್ಟು ಖುಷಿ ಅನ್ನಿಸ್ತಿತ್ತು?
0: ಗೇಮೇಸ್ ಬಂತು ಅಂದ್ರಲ್ಲ ಅಲ್ಲೆಂದ ಪ್ರಾಣಿಗಳು ನಮ್ನೆ ಹೊಲ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು, ನಾವು ಇರೋ ಜಾಲ ಗದ್ದೆ ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು. ಆನೆಗಳು ಜಾಸ್ತಿ ಬಂತು, ಆನೆ ಪ್ರಾಣಿ ಸಾಕಾಯ್ತು.
1: ಈಗ ನೀವು ಮಾತಾಡ್ತಾ ಹೇಳಿದ್ರೆ ನಿಮ್ಗೆ ಒಬ್ಳು ಮಗಳು ಅಂತ ಹೇಳಿದ್ರಿ, ಆಗೆಲ್ಲ ಹಿಂದಿನ ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಅವ್ರನ್ನ ಸಾಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತಿತ್ತು ನಿಮ್ಗೆ? ಅವಾಗ
0: ಆಸ್ಪತ್ರೆನೂ ಹೋಗಿಲ್ಲ,
1: ಅವಾಗ
0: ಅವಳು ಏನು ಕಾಯಿಲೆ ಬಂದಿಲ್ಲ.
1: ಬಟ್ಟೆ ಎಲ್ಲ ಕೊಟ್ಟು ಸಾಕ್ಬೇಕು ಅಂದ್ರೆ ನೀವ್ ಎಷ್ಟು ಕಷ್ಟ ಪಡ್ತಿದ್ರಿ ಅವಾಗ?
0: ಹೋಯ್ ಬಟ್ಟೆ ತಗೋಬರ್ತಾ ಇದ್ದೆ, ನಡ್ಕೊಂಡು ಹೋಗಿ ಗೋಣಿ ಕುಪ್ಪಲ್ಲಿ ಹೋಗ್ಬೇಕು ಬಟ್ಟೆಗೆ. ಕುಟ್ಟ ಅದೆಲ್ಲ ಏನು ಇರ್ಲಿಲ್ಲ, ಅಲ್ಲಿಂದ ಅವ್ರು ನಡ್ಕೊ ಬರ್ತಾ ಇದ್ದಿದ್ದು ಬಟ್ಟೆ ತಗೊಂಡು ಸಾಮಾನ್ ತಗೊಂಡು. ಯಾಗ ಇಂತ ಕವರುಗಳು ಇಲ್ಲ, ಪೇಪರ್ಗಳು ಇಲ್ಲ, ಬ್ಯಾಗ್ಗಳು ಏನಿಲ್ಲ, ಇಂತ ಬಟ್ಟೆಲ್ಲ ಕಟ್ಕೊಂಡ್ಬರ್ಬೇಕು ಹೊತ್ಕೊಂಡು.
1: ಅಂದ್ರೆ ಆತರ ನೀವು ನಿಮ್ಮ ಹೊಟ್ಟೆ ಬಟ್ಟೆನ ಕಟ್ಟು ಮಕ್ಳ ಜೀವನವನ್ನ ಸಾಕ್ತಿದ್ರೆ. ಅವಾಗೂ ಏನಾದ್ರು ಶಿಕ್ಷಣ ಕೊಡ್ಸಿದ್ರ ಅವಾಗ ಆ ಕಾಲದಲ್ಲಿ?
0: ಇಲ್ಲ, ಸ್ಕೂಲ್ ಇಲ್ಲೇ ಇಲ್ಲ. ಆಗ ನಮ್ಗೆ ಈ ಸ್ಕೂಲ್ ಬಂದಿರೋದು, ಅಲ್ಲಿಂದ ಒಂದು ಸ್ಕೂಲ್ ಕಟ್ಟಿದ್ರು. ಆಗ ಅವಳನ್ನ ಅಲ್ಲಿಂದ ಕಳಿಸಿದೆ ಶಾಲೆಗೆ, ಅಲ್ಲಿಂದ ಶಾಲೆಗೆ ಕಳಿಸಿ 10:30 ಓದಿಸಿದೆ ಅವಳನ್ನ.
1: ಅವರಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ನೀವು ಹೊಟ್ಟೆ ಬಟ್ಟೆಯನ್ನ

0: ಸಾಗಿಸ್ತಾ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಹಬ್ಬ ಹರಿದಿನಗಳು ಅಂದ್ರೆ ಎಷ್ಟು ವಿಶೇಷವಾಗಿ ಮಾಡ್ತಿದ್ರಿ? ಅವಾಗ
1: ಹಬ್ಬ ಮಾಡ್ತಾ ಇದ್ರು ನಮ್ಮ ತಂದೆ ತಾಯಿಲ್ಲ, ಅವ್ರು ಹೆಂಗೆ ಮಾಡ್ತಾ ಇದ್ರು ಹಂಗೆ. ನಾವು ಹೆಣ್ಣು ಕಾಯಿ ತರೋದು, ಮನೆಯಲ್ಲಿ ಅನ್ನ ಸಾರೆಲ್ಲ ಮಾಡೋದು, ನೀರು ಫಸ್ಟ್ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಬಂದು ಮನೆ ತಪ್ಪೆಲ್ಲ ಹಾಕಿ ಸಾರಿಸಿ ಹೊರಡು ತಪ್ಪೆಲ್ಲ ಹಾಕಿ ತಾರಿಸಿಬಿಟ್ಟು ಹೋಗಿ ಒಂದು ಸ್ನಾನ ಮಾಡಿ ಅವರು ಒಂದು ಬಿಂದಿ ನೀರು

0: ಗಂಟ ನಾವು ಯಾರು ಹೋಳಿಗೆ ಹೋಗಂಗಿಲ್ಲ. ಅವ್ರೊಬ್ರೆ ಮನೇಲಿ ಪೂಜೆ ಎಲ್ಲ ಮಾಡಿ ಹಣ್ಣು ಕಾಯಿಲ ಪೂಜೆ ಮಾಡಬೇಕು, ಆಗ ಮಾಡಿ ಅಡುಗೆ ಶುರು ಮಾಡ್ತಾ ಇದ್ರು. ಅಡುಗೆ ಮಾಡೋಗಂಟ ನಾವು ಮಕ್ಳು ಮರಿಯೆಲ್ಲ ಹೋಳಿಗೆ ಹೋಗಂಗಿಲ್ಲ, ಅವ್ರೊಬ್ರೆ ಮಾಡಬೇಕು. ಏ ನಾನಷ್ಟೇ ಮಾಡಬೇಕಾದ್ರೆ ನಾನೊಬ್ಬಳೇ ಸ್ನಾನ ಮಾಡಿಕೊಂಡು ಒಬ್ಬಳೆ ಮಾಡಬೇಕು. ನಮಗೆ ಬೆಳಿಗ್ಗೆ ಹೋಗಿ ಬಿಂದಿ ಒಂದು ಪಾತ್ರ ನೀರು ತಂದರೆ ಮಾತ್ರ ಅದನ್ನೇ ಮಾಡಿಕೊಂಡು ನಾವು ಪೂಜೆ ಮಾಡೋದು.
1: ಅಂದರೆ ನಿಯಮ ನಿಷ್ಠವಾಗಿ ಅಷ್ಟೇ ರೀತಿಯಲ್ಲಿ ನೀವು ನಿಮ್ಮ ಸಂಪ್ರದಾಯಗಳ ಆಚರಣೆ ಮಾಡಿಕೊಂಡು ದೇವರ ಒಂದು ಕಾರ್ಯಗಳನ್ನು ನೀವು ಮಾಡ್ತಾ ಬರ್ತಿದ್ರಿ.

0: ಈಗ ನೀವು ಮನೆಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ಯಾವ ರೀತಿ ಕಾಪಾಡ್ಕೋತಿದ್ರಿ? ನಿಮ್ಮ ಮಕ್ಕಳಾಗಿರ್ಬೋದು, ನೀವಾಗಿರ್ಬೋದು, ಈಗ ಒಂದ್ ಹೊಟ್ಟೆ ನೋವೇ ಬಂತು, ಆಸ್ಪತ್ರೆಗೆ ಹೋಗ್ತಿದ್ರಿ, ಹಾಗೆಲ್ಲ ನೀವು ಕಾಡ್ ಮಧ್ಯೆ ಇದ್ದಿ ಅಂತ ಹೇಳ್ತಿದ್ರಿ, ಆಗ ನೀವು ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ?
1: ಇವ್ರಿಗೆ ಗೊತ್ತು ಆ ಕಾಯಿಲೆನೆ ಬರ್ಲಿಲ್ಲ ಅವಾಗ. ನಾನಲ್ಲ ಏನ ಗಾಳಿ ಸೊಪ್ಪನ್ ತರೋದು ಮಿಕ್ಸ್ ಬಿಡೋದಷ್ಟು ಬಿಟ್ರೆ ಇನ್ನೇನಿಲ್ಲ.
2: ಅದೇ ಸೊಪ್ಪು ಹಾಕ್ತಿದ್ರೆ ಎಲ್ರಿಗೂ
1: ಮಕ್ಕಳಿಗೆ ಬಂದವರಿಗೆ ಬರದವರಿಗೆ ಇಲ್ಲ.
0: ಈಗ ನೀವು ಡೆಲಿವರಿ ಎಲ್ಲ ಹೆಂಗ್ ಮಾಡಿಸ್ಕೊತಿದ್ರಿ ಅವಾಗ? ನೀವು
1: ಮನೆಯಲ್ಲೇ ಯಾರು ಎರಡು ಹೆಂಗಸರು ಮಾಡ್ಕೊಡ್ತಾರೆ ಒಂದು ಸೇರ್ಕೊಂಡು.
0: ಆಗ ಡೆಲಿವರಿ ಎಲ್ಲ ಮಾಡಿಸ್ಕೊಂಡಾಗ ಹೇಗೆ ಸ್ವಚ್ಛತೆ ಆಗಿರ್ಬೋದು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋತಿದ್ರಿ? ಬಾಣ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್.
1: 4 ಮಕ್ಕಳು ಆಸ್ಪತ್ರೆ ಕಳಿಸಿಲ್ಲ ನಾನು, ಅವಳಿಗೆ ಮಗಳಿಗೆ.
2: ನೀವೇ ಮಾಡಿದ್ರಿ?
1: ನಾನೇ ಮಾಡಿದೀನಿ. ಮನೇಲೆ ತಾನೆ ನೀರು ಮೀಸೋದು, ಅರಿಸಿನ ನಿಷ್ಟಪ್ಪಸಾಗಿ ಅರಿಯೋದು, ಪೂರ್ತಿ ಮೀಯದವಳು ಆಗ ನೀರು ಇಕ್ಕೊಳ್ಳೋದು, ಆಮೇಲೆ ಸೊಪ್ಪು ಹಾಕಿ ನೀರು ಮೀಯೋದು, ಬಂದು ಎದ್ಕೊಳ್ತಾ ಇದೆ, ಬಂದು ಊಟ ಮಾಡೋದು, ಇದು ಹುಳ್ಳಿಕಾಳು ಅಂತೀವಲ್ಲ ಅದ ರಸ ಕೊಡೋದು, ಕುರಿಮೊಳು ಅಂತೀವಲ್ಲ ಅದನ್ನ ಅರೆದು ಚಟ್ನಿ ಮಾಡಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಅದೊಂದು ಒಂದು ದಿವಸ ರಸ ಕೊಡೋದು. ಅದೆರಡು ಬಿಟ್ಟರೆ ಏನು ಕೊಡ್ತಾ ಇರಲಿಲ್ಲ, ಹುಳ್ಳಿಕಾಳು ರಸ ಕುರಿಮೊಳು ಬಿಟ್ಟರೆ ಇನ್ನು 3 ಗಂಟ ನಾವು ಏನು ಕೊಟ್ಟಿಲ್ಲ, ತರಕಾರಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅದೊಂದಿಷ್ಟ ಅನ್ನ, ಅನ್ನ ಬೇಯಬೇಕು ಮಡಿಕೆಲಿ ಬೇಯಿಸಿ, ಬಿಸಿ ಬಿಸಿಯಾಗಿ ಒಂದಿಷ್ಟು ಅನ್ನ ಹಾಕಿ ಆ ಹುಳಿ ನೀರು ಒಂದಿಷ್ಟು ಈಗ ಚಟ್ನಿ ಒಂದಿಷ್ಟು ಬಿಟ್ಟರೆ ಇನ್ನು ಸಾಯಂಕಾಲ ಬೆಳಿಗ್ಗೆ ಅಷ್ಟೇ, 3 ಇಲ್ಲ 2 ಊಟ.
0: ಅಂದ್ರೆ ನಿಮ್ಗೆ ಎಷ್ಟು ಅರಿವಿದೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಮಗಳನ್ನ ಆರೈಕೆ ಮಾಡ್ತಾ ಬಂದ್ರಿ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಊಟ ಆಗಿರ್ಬೋದು, ಯಾವುದೇ ಆಹಾರಗಳನ್ನ ತಿಂದಾಗ ಅಷ್ಟು ರುಚಿ ಅನ್ಸಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು?
1: ಈಗ ನಾನು ಏನಂತ ಹೇಳೋದು, ಏನೋ ಮಕ್ಕಳು ಮಾಡ್ಕೊಡ್ತಾರೆ, ತಿಂದ್ಕೊಂಡು ಸುಮ್ಮನೆ ರುಚಿಯಾಗಿದೆ, ಇನ್ನೇನ್ ಮಾಡ್ಕೆ ಆಗ್ತದೆ. ಇನ್ನು ಬಂದಾಯ್ತು, ವಯಸ್ಸಾಯ್ತು, ಕೂಲಿ ದುಡಿಯಕ್ಕೆ ಆಗೋದಿಲ್ಲ. ಇನ್ನು ಮನೇನಾಗಿದೆ, ಸರ್ಕಾರ ಏನೋ ಕಟ್ಕೊಟ್ಟಿದ್ದಾರೆ, ಆ ಮನೇಲಿ ಇದ್ಕೊಂಡು ಅವರು 3 ಜಮೀನು ಕೊಟ್ಟಿದ್ದಾರೆ, ಅದನ್ನ ಹೋಗಿ ದುಡ್ರಿ ಮಕ್ಕಳೇನದು, ಏನೋ ವರ್ಷ ಏನು ಬೆಳೆ ಹಾಕ್ತಾರೆ, ಅವ್ರು ಬೇ ಮಾಡ್ಕೊಡ್ತೀನಿ ಸುಮ್ಮನೆ ಕೂತಿರೋದೆ. ಅಷ್ಟು ಅವ್ರ ಮಕ್ಕಳು ನೋಡ್ಕೊಂಡು, ಏನೋ ನನ್ನ ಕೈಲಿ ಇನ್ನು ಕೆಲಸ ಆಯ್ತದ, ಅಷ್ಟು ಬಿಟ್ಟರೆ ಏನಿಲ್ಲ.
0: ಈಗ ನಿಮ್ಗೆ ಏನಾರು ಆರೋಗ್ಯ ಸಮಸ್ಯೆ ಇದೆಯಾ?
1: ನನಗೇನೆ, ನನಗೆ ಕಣ್ಣು ಒಂದೇ, ಇನ್ನೇನಿಲ್ಲ. ಅಮ್ಮ ಇದು ಏನೋ ಸ್ವಲ್ಪ ಗುಳ್ಳೆ ಬಂದಾಗೆ ಇರೋದು ನೋಡಿ ಮೇಲ್ಗಡೆ, ಅದಕ್ಕೆ ಈಗೆಲ್ಲ ತೋರಿಸ್ಕೊಳ್ದಂತ ಕಣ್ಣು ಕಾಣದೆ ಕೂತ್ಕೊಂಡ್ರೆ ಕೈ ಕಾಲು ಕಣ್ಣು ಚೆನ್ನಾಗಿರ್ಬೇಕು ಸಹಾಯ ಅಂತ.
0: ಅಂದ್ರೆ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗದೆ ನಮ್ಮ ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಕಣ್ಣು ತುಂಬಾ ಮುಖ್ಯ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ರಿ. ಜಾಸ್ತಿ ಯಾವ ತರ ಕಾಣಿಸ್ತಿಲ್ಲ ನಿಮ್ಗೆ?
1: ಸ್ವಲ್ಪ ಒಂಥರ ಗುಳ್ಳೆ ಮಾದರಿ ಹಿಂಗೆ ಕಣ್ಣಿಗೆ ಒರೆಸೋದು, ಅದು ಸಿಕ್ಕೋದು ಗಣ್ಣು ಹಿಂಗೆ ತೊರೆಯೋವ ಸ್ವಲ್ಪ ಸಿಗ್ತದೆ ಗುಳ್ಳೆ ಹಿಂಗೆ ಅಷ್ಟೇ.
0: ಇದು ಚೆನ್ನಾಗಿ ಇನ್ನು ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಯಾವುದೇ BP ಆಗಿಲ್ಲ, ಶುಗರ್ ಆಗಿಲ್ಲ, ಯಾವುದೇ ರೀತಿ ಆರೋಗ್ಯವಾದ ಜೀವನವನ್ನ ನಡ್ಸ್ಕೊಂಡ್ ಬರ್ತಿದ್ರಿ. ಈಗ ಮನೆಯಲ್ಲಿ ನಿಮ್ಮನ್ನ ಹೇಗ್ ನೋಡ್ಕೊತಾರೆ? ಈಗ ನಮ್ 4 ಜನ ಮೊಮ್ಮಕ್ಕಳು ಅಂತ ಹೇಳಿದ್ರೆ ಯಾವ ತರ ನೋಡ್ಕೋತಾರೆ ನಿಮ್ಮನ್ನ?
1: 3 ಮಕ್ಕಳು ಅವ್ರ ತಾಯಿ ತಲೆ ಇದ್ದಾರೆ, ಹಿರಿ ಹುಡುಗ ಮದುವೆ ಆಗಿದ್ದಾನಲ್ಲ ಅವನು ನನ್ನ ಚೆನ್ನಾಗಿ ನೋಡ್ಕೋತಾನೆ. ಒಂದು ಮಗು ಇದೆ, ಮಗುಗೆ 1 ವರ್ಷ ಆಗಿದೆ ಗಂಡು ಮಗು, ಅವಳಿಗೆ ಅವ್ರ ಗಂಡಾಡ್ತಿ ನೋಡ್ಕೊಳ್ತಾರೆ, ಮಗು ನೋಡ್ಕೊತೀನಿ, ಅವ್ರ ಗಂಡಾಡ್ತಿ ಅಡಿಗೆ ಎಲ್ಲ ಮಾಡ್ಕೊಡ್ತಾರೆ. ನಾನು ಏನು ಕೆಲಸ ಮಾಡಿಸೋದಿಲ್ಲ, ಅವಳೆ ಮಾಡ್ತಾಳೆ ಬಟ್ಟೆ ಬರಿ ಅಂದ ಹಿಡಿದು ಎಲ್ಲ ಅವಳೆ ಮಾಡ್ತಾಳೆ, ಅಷ್ಟು ಮಗು ನೋಡ್ಕೋತೀನಿ.
0: ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗ್ ಕಾಲ ಕಳಿತೀರಿ? ಆಗೆಲ್ಲ ತುಂಬಾ ಕೆಲಸ ಮಾಡೋದು ಕೈಗಳು, ಈಗ ತುಂಬಾ ರೆಸ್ಟ್ ತಗೋತಿದ್ದೇವೆ ಅಂತಂದ್ರೆ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಏನ್ ಕೆಲಸ ಮಾಡ್ಕೋತಿದ್ರಿ ಬೆಳಗ್ಗೆಯಿಂದ ಸಂಜೆ ತನಕ?
1: ಬೆಳಗ್ಗೆ ಸಂಜೆ ಗಂಟ ಜಮೀನುಗಳಿಗೆ ಹೋಯ್ತೀನಿ, ಏನಾರ ಸ್ವಲ್ಪ ಬೆದರ್ಕಿಕ್ ಹೋಗ್ಬತ್ತೀನಿ. ಬಂದು ಮನೆ ಸಣ್ಣ ಪುಟ್ಟ ಕೆಲಸ ಪಾತ್ರ ತೊಳೆಯೋದಿರ್ತದೆ, ಸಣ್ಣ ಪುಟ್ಟ ಬಟ್ಟೆಗಳಿರ್ತದೆ, ಮನೆ ಗುಡಿಸಿ ಮನೆ ತೊಳೆಯೋದಿರ್ತದೆ, ಅದೆಲ್ಲ ಮಾಡ್ಬೇಕಲ್ಲ, ಅದೆಲ್ಲ ಮಾಡ್ಕೋತೀನಿ.
2: ಅಂದ್ರೆ ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೋತೀನಿ.
1: ನೀರಿಗೆ ಬಿಕ್ಕಿ ಅಂಟದಿರ್ತದೆ, ಇಷ್ಟು ಸೌದೆ ತಂದು

0: ರೋಡಲ್ಲಿ ಸೌದೆಗಳಿಲ್ಲಲ್ಲ, ಹಾಗೆ ಹೋಯ್ತೀನಿ ಹಂಗೆ ಮಾಡ್ಕೊಳ್ಳೋದು. ಒಂದು ಗಳಿಗೆ ಕೂರೋದಿಲ್ಲ ನಾನಷ್ಟೇ, ನನಗೆ ಕೂತಿರೋದು ಆಗೋದಿಲ್ಲ ಸುಮ್ಮನೆ.
1: ಅಮ್ಮ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಆರೋಗ್ಯ ಅನ್ನೋದು ತುಂಬ ಕಡಿಮೆ ಆಗ್ತಿದೆ. ಅಂದರೆ 35 ಆದ ತಕ್ಷಣ ಎಲ್ಲ ಮಕ್ಕಳು ಒಂದು ಕಾಯಿಲೆಗೆ ತುತ್ತಾಗೋ ನಿಟ್ಟಿನಲ್ಲಿ ಅವರ ಜೀವನ ಶೈಲಿನೇ ಬದಲಾಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಂಥ ಮಕ್ಕಳಿಗೆ ಏನು ಹೇಳ್ತೀರಾ ನೀವು? ನಮ್ಮ ಕಾಲದಲ್ಲಿ ತುಂಬ ಗಟ್ಟಿಮುಟ್ಟಿಯಾಗಿತ್ತು.
0: ಈಗ ಏನು ಗೊಬ್ಬರದ ಊಟ, ಕರೆಂಟ್ದು ಅನ್ನ ಬೇಯಿಸೋದು, ಅದೇ ಸಗತಿ ಸ್ವಲ್ಪ ಕಡಿಮೆ ತಡೆ ಆರೋಗ್ಯಕ್ಕೆ. ನೀವು ನಾವು ತಿಂದ ಆರೋಗ್ಯ ಮಕ್ಕಳಿಗೆ ಬರೋದಿಲ್ಲ, ಹಂಗೆ ಏನು ಮಾಡೋದು. ಈಗ ಅನ್ನ ಸಾರು ಅಂತೆಲ್ಲ ಮುದ್ದೆ ಮಾಡ್ತಾರೆ, ಏನಂತ ಅದು ಪಲ್ಲಿ ಅಂತೆ, ಅದನ್ನು ಚಿತ್ರಾನ್ನ. ಬೆಳಿಗ್ಗೆ ಅಂತೂ ದೋಸೆ ಇಡ್ಲಿ ಇದು ಮಾಡ್ಕೊಳ್ತಾರೆ, ಮಧ್ಯಾಹ್ನ ಅನ್ನ ಮಾಡ್ತಾರೆ.
1: ಈಗ ಊಟಕ್ಕೆ ಶೈಲಿಗೆ ಸಂಬಂಧಿಸಿದಂತೆ ನೀವ್ಯಾವ ರೀತಿ ನಿಮ್ಮ ಶೈಲಿಯನ್ನ ಅಥವಾ ನಿಮ್ಮ ಆರೋಗ್ಯವನ್ನ ಕಾಪಾಡೋಕೆ ಲಿಮಿಟಲ್ಲಿ ಏನಾದ್ರು ಆಹಾರವನ್ನ ಸೇವಿಸ್ತಾ ಇದ್ದೀರಾ? ಅಂದ್ರೆ ನೀವು ಮುದ್ದೆನೆ ತಿಂತಿದ್ರಾ ಅಥವಾ ಏನು?
0: ಆಗ ಈಗ ಮುದ್ದೆ ಅನ್ನ
1: ಇವಾಗ ಏನ್ ಮಾಡ್ಕೊಡ್ತಾರೆ ಅದನ್ನ
0: ತಿಂತೀನಿ. ಏನ್ ಮಾಡ್ಕೊಡ್ತಾರೆ ಇಲ್ಲ ಸಪ್ಪ ತಿಂತೀನಿ ಬೇಡ ಅಂತ.
1: ಮತ್ತೆ ನಿಮ್ಮ ಕಾಲದಲ್ಲಿ ಯಾವ ತರ ಆಹಾರ ಧಾನ್ಯಗಳನ್ನ ಬೆಳ್ಕೋತಿದ್ರಿ ಅವಾಗ ನೀವು?
0: ನಾನು ಹೇಳ್ದು ಫಾರೆಸ್ಟ್ ಒಳಗಡೆ ನಾವು ಇರೋದ್ರಲ್ಲಿ ಗದ್ದೆ ಇರ್ತಾ ಇತ್ತಲ್ಲ, ಅದು ಭತ್ತ ಬೆಳೀತಾ ಇದ್ದು, ಆಗ ತಂದು ರಾಗಿಗಳನ್ನ ಇಷ್ಟ ಗಲ ಗುಳಿ ತೆಗಿಯೋದು, ಗುಳಿನ ಸಂದ ಬೇಯಿಸಿ ಬಿಡೋದು, ತಾರಿಸಿ ಬಿಡೋದು, ಅದರೊಳಗೆ ರಾಗಿ ತುಂಬಿಡೋದು ಗುಂಡಿ ಒಳಗೆ. ಬಿದಿರು ಇರ್ತಿತ್ತಲ್ಲ ಅದನ್ನ ಚೆನ್ನಾಗಿ ತದಲಾಗಿ ಅಡಿಸಿ ಅದ ಮೇಲೆ ಮುಚ್ಚಿಬಿಟ್ಟು ಅದರೊಳಗೆ ರಾಗಿ ಇರ್ತಾ ಇತ್ತು. ಅವಾಗ ಹೊರಗಡೆ ಎಲ್ಲಿ ಮಾಡ್ಬೋದು
1: ಅಮ್ಮ? ಹಾಗೆಲ್ಲ ನೀವು ಹೇಳ್ತಿದ್ರಿ, ಈ ಸಂಸ್ಕರಣೆ ಮಾಡಕ್ಕೆ ಮಿಷಿನ್ಗಳು ಯಾವ್ದು ಇರ್ಲಿಲ್ಲ, ನಾವು ಹೊಳೆಯಿಂದ ನೀರ್ ತಗೋ ಬರ್ತಿದ್ವಿ ಅಂತ ಹೇಳ್ತಿದ್ರಿ, ಇದ್ರ ಬಗ್ಗೆ ಹೇಳಿದ್ರಿ?
0: ಏನು ಇರ್ಲಿಲ್ಲ, ಆಗ ಹೊಳೆಯಿಂದ ಹೋಗಿ ನೀರು ಹೊತ್ಕೊ ಬರೋದು, ಕಲ್ಲಲ್ಲ ಅರಿಯೋದು, ನೀರು ಹೊತ್ಕೊ ಬರೋದು, ಭತ್ತ ತಂದ್ರೆ ಕುಟ್ಟಿ ಅಡಿಗೆ ಮಾಡ್ತಿನ್ನೋದು ಇಷ್ಟೇ ಕಣವ.
1: ಅಂದ್ರೆ ಎಲ್ಲ ಆರೋಗ್ಯವಾಗಿ ಜೀವನವನ್ನ ನಡೆಸ್ಕೊಂಡು ಹಾಗೆ ನೀವು ಶುಚಿತ್ವವನ್ನ ಕಾಪಾಡಿಕೊಂಡು ನಿಮ್ಮ ಆರೋಗ್ಯದಲ್ಲಿ ನೀವು ಗಮನವನ್ನ ವಹಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ರಿ.
0: ಮಾಡಿದಷ್ಟು ನಮ್ ಈ ಮಕ್ಕಳು ಆಗೋದಿಲ್ಲ, ನಾವು 30 ಮಕ್ಕಳು ಹೊರಕೆ ಆಗೋದಿಲ್ಲ. ನಾನು ಇಲ್ಲಿಂದ ಇಲ್ಲಿಗೆ ಒಂದು ಒರೆ ಸೌದಿ ಹೆಸರು ಕಟ್ಟಿದ್ರೆ ಒಬ್ಳೇ ಎತ್ತಿ ಹೊರತಾ ಇದ್ದೆ, ಈಗ ನಮ್ಮ ಮಕ್ಕಳು ಹೊರಲಿ ಆಗೋದಿಲ್ಲ.
1: ಅಂದ್ರೆ ಹೇಳಿದ್ನಲ್ಲ, ಇತ್ತೀಚಿನ ಜೀವನ ಶೈಲಿ ಆತರ ಮಕ್ಕಳನ್ನ ಪರಿವರ್ತಿಸ್ಬಿಟ್ಟಿದೆ. ಅಂದ್ರೆ ತುಂಬಾ ಚಿಕ್ಕದಾಗಿ ಅವರ ಭಾವನೆ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಆಗಿರೋದು ತುಂಬಾ ಕ್ಲಿಷ್ಟಕರವಾಗಿದೆ. ಮತ್ತೆ ಆಧುನಿಕತೆ ಅನ್ನೋದು ಮಕ್ಕಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ನೀವು ಹಿಂದಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಶ್ರಮ ಜೀವನವನ್ನ ರಟ್ಟೆ ಮಟ್ಟಕ್ಕೆ ದುಡಿದು ಬೇವರನ್ನ ಹರಿಸ್ತಿದ್ರಿ ಅವಾಗ. ಬೆಳಗ್ಗೆ ಎಲ್ಲ ಎಷ್ಟು ಗಂಟೆಗೆ ಎದ್ದಳ್ತಿದ್ರಿ ಅವಾಗೆಲ್ಲ ನೀವು?
0: ಬೆಳಿಗ್ಗೆ ಒಂದು 1 ಎದ್ದು ಅಡಿಗೆ ಮಾಡಿ ತಿಂದು ಮಕ್ಕಳಿಗೆಲ್ಲ ಕೊಟ್ಟು ಹೊರಗಡೆ ಕೆಲಸ ಹೋಗ್ತಾ ಇದ್ದು.
1: ಹೇಗ ಅನಿಸ್ತಿತ್ತು ಅವಾಗ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು?
0: ಮಕ್ಕಳು ಆಟ ಆಡ್ತಾ ಇರ್ತಾ ಇದ್ರು
1: ಕಾಡಿಗೆ,
0: ಅವ್ರ ಮಕ್ಕಳೆಲ್ಲ ಹೋಗ್ತಾ ಇದ್ದ ಕಾಡಿಗೆ, ತಂದೆ ಮಕ್ಕಳೆಲ್ಲ ಅಲ್ಲೇ ಕಾಡಿಗೆ ಸಿಕ್ಕಿದರೆ ಜೇನು ಸಿಕ್ಕಿದರೆ ಏನಾದ್ರು ಕಾಡಲ್ಲಿ ಏನಾದ್ರು ಮಾಂಸ ಸಿಕ್ಕಿ ಸಿಗ್ತಾ ಇತ್ತು,
1: ಅದೇನು
0: ತಿಂದರೆ ಅದನ್ನು ಇಷ್ಟೊಂದು ಸಾರು ಮಾಡ್ತೀನಿ ಅದಾಗ ಅದೆಲ್ಲ ಸಿಕ್ಕ.

0: ತುಂಬಾ ಖುಷಿಯಾಯ್ತು ಅಮ್ಮ ಇಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೀವನ ಶೈಲಿ ಹಾಗೆ ನಿಮ್ಮ ಸ್ವಾಸ್ಥ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20. ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಹಾಗೂ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಎತ್ತಿಗೆಹಾಡಿಯ ಶ್ರೀಮತಿ ಕಾಳಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿ

0: ದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಬರೆವ ಹಲಗೆಯ ನೊಡೆದು
2: ಬರೆವ ಹಲಗೆಯ ನೊಡೆದು
1: ಬಾಲಕನು ತಾನದನು
2: ಬಾಲಕನು ತಾನದನು
1: ಮರಳಿ ಜೋಡಿ ಪೆನ್
2: ಮರಳಿ ಜೋಡಿ ಪೆನ್
1: ನೆನ್ನುತ ಆಯಾಸಗೊಳುತ
2: ನೆನ್ನುತ ಆಯಾಸಗೊಳುತ
1: ಸರಿ ಚೌಕಗೈವ ಆಟದಲ್ಲಿ
2: ಸರಿ ಚೌಕಗೈವ ಆಟದಲ್ಲಿ
1: ಜಗವ ಮರೆವಂತೆ
2: ಜಗವ ಮರೆವಂತೆ
1: ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ
2: ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ.
3: ನಿರ್ಲಿಪ್ತತೆಯನ್ನು ಕುರಿತು ನಾವು ನಿನ್ನೆ ಕೂಡ ಮಾತಾಡಿದ್ವಿ.
1: ಭಗವಂತ ಸೃಷ್ಟಿ ಮಾಡಿದ ನಂತರ ಆ ಸೃಷ್ಟಿಯ ಒಳ ಹೊರಗೆ ನೆಲೆಸಿ ಸೃಷ್ಟಿಯೇ ತಾನಾದದ್ದು ಮಾತ್ರವಲ್ಲದೆ ಆ ಸೃಷ್ಟಿಯಲ್ಲೇ ತನ್ಮಯನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಯಾವುದು ಅಂಟಿಸ್ಕೊಳ್ಳೋದು ತನ್ನ ಮೇಲೆ ಫೋಕಸ್ಡ್ ಆಗಿದ್ದಾನೆ ಅಂತ. ಮೊದಲನೇ ಉದಾಹರಣೆ, ತನ್ನದೇ ದೇಹದ ಸೌಂದರ್ಯವನ್ನು ನೋಡ್ತಾ ಮೈಮರೆತ ನವಿಲು. ಎರಡನೇದು, ಹೊರಗಿನಿಂದ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೌಂದರ್ಯವರ್ಧನೆಯಲ್ಲಿ ತೊಡಗಿರುವಂಥ ಒಬ್ಬ ತರುಣಿ ಹೇಗೆ ಮೈಮರೆತರೋ ಹಾಗೆ ಭಗವಂತ ಅಂತ ಹೇಳಿದಂಥ ಡಿ ವಿ ಜಿ ಅವರು ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಟದ ಸಾಮಾನನ್ನು ಕೊಡ್ತೀವಿ ಅಂತ ಅನ್ಕೋಣ. ಸುಮಾರು ಥರ ಆಟದ ಸಾಮಾನನ್ನು ಜೋಪಾನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಮಕ್ಕಳು, ಕೆಲವು ಮಕ್ಕಳಿರ್ತಾರೆ ಕೊಟ್ಟಂಥ ಆಟದ ಸಾಮಾನನ್ನು ಬಹಳ ಸರಿಯಾಗಿ ಬಹಳ ಜಾಣರಾಗಿ ಅದನ್ನು ಏನು ಮಾಡಬೇಕೋ ಹೆಂಗೆ ಮಾಡಬೇಕೋ ಅಂತ ಯಾರು ಹೇಳ್ಕೊಟ್ಟಿರ್ತಾರೋ ದೊಡ್ಡವರು ಅದ್ರ ಪ್ರಕಾರನೇ ಮಾಡ್ತಾ ಎಷ್ಟೋ ವರ್ಷಗಳಾದರೂ ಕೂಡ ಜೋಪಾನವಾಗಿ ಇಟ್ಕೊಳ್ಳೋವಂಥವ್ರು ಇರ್ತಾರೆ. ಆದರೆ ಅಂಥ ಮಕ್ಕಳು ಕಡಿಮೆ, ಬಹಳ ಕಡಿಮೆ. ಕೆಲವು ಈಗ ನನ್ನ ಮಗಳೇ ಆದರೂ ಸರಿ, ತಾನು ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸಿದ ಬೊಂಬೆಗಳು ಈಗಲೂ ಕೂಡ ಇದೆ, ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ. ಕೆಲವು ಮಕ್ಕಳು ಹಂಗಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ ಹೆಚ್ಚಿನ ಮಕ್ಕಳು ಹಂಗಲ್ಲ. ಒಂದ್ಸರ್ತಿ ಅದನ್ನು ದೊಡ್ಡವ್ರು ತೋರಿಸಿದ ಥರ ಆಡ್ತಾರೆ, ಮತ್ತೆ ಅವರ ಆ ಕಡೆ ಹೋಗ್ತಿದ್ದಂಗೆನೆ ಈ ಆಟದ ಸಾಮಾನು ಅದು ಏನು ಅಂತ ಪರೀಕ್ಷೆ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಬಂದ್ಬಿಡುತ್ತೆ. ಈಗ ಏನೋ ಒಂದು ಕಾರ್ ಥರದ್ದು, ಏನೋ ಒಂದು ಗಾಡಿ ಚಕ್ರ ಇರೋವಂಥದ್ದು ಹಿಂಗೆ ತಳ್ಳೋವಂಥದ್ದು ಕೊಟ್ಟಿದ್ದೀವಿ ಅಂತ ಅನ್ಕೋಣ. ಮಗುಗೆ ಹೇಳ್ಬಿಡ್ದು, ನೋಡಪ್ಪ ಹಿಂಗೆ ತಳ್ಳು ಅಂತ. ನಾವಿರೋವರೆಗೂ ಹಿಂಗೆ ತಳ್ಳುತ್ತೆ, ನಾವು ಆ ಕಡೆ ಹೋಗ್ತಿದ್ದಂಗೆ ಜುಯ್ಯ ಜೋರಾಗಿ ತಳ್ಳೋಣ ಅಂತ ತಳ್ಳುತ್ತೆ. ತಳ್ಳುತ್ತು, ಅದೆಂಗೆ ಗುಡುಗ್ತಾ ಇದೆಯಲ್ಲ ಅದು ಹೆಂಗೆ ಅಂತ ಹಿಂಗೆ ಉಲ್ಟಾ ಮಾಡಿ ನೋಡುತ್ತೆ. ಇದೇನೋ ತಿರುಗುತ್ತಲ್ಲ, ಇಲ್ಲೇನೋ ಹೊರಗಡೆ ಚುಚ್ಚದಂಗೆ ಇದೆಯಲ್ಲ, ಏನೋ ಒಂದು ಅದನ್ನು ನೋಡೋಣ ಅನ್ನೋಂಥ ಒಂದು ಕುತೂಹಲ, ಒಂದು ಕೌತುಕ ಬರುತ್ತೆ. ಪ್ರಾಯಶಃ ಒಂದು ದಿವಸ ಎರಡು ದಿವಸ ಆಗೋ ಹೊತ್ತಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಡಿಸೆಕ್ಟ್ ಮಾಡಿ ಅಲ್ವಾ. ಸೊ ಆಟದ ಸಾಮಾನಿನ ಒಂದು ಬೇರೆ ಬೇರೆ ಭಾಗಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತೆಲ್ಲ ನೋಡಬೇಕು ಅಂತ ಎಲ್ಲ ತೆಗೆದು ಬಿಚ್ಚಿಟ್ಟಂಗೆ ಆಗ್ಬಿಡುತ್ತೆ. ಹಾಗೆ ಅಂತಹ ಒಬ್ಬ ಬಾಲಕನ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬರೆವ ಹಲಗೆ, ಒಂದು ಸ್ಲೇಟ್. ಆ ಸ್ಲೇಟ್ ಮೇಲೆ ಮಗು ಬರೀತಾ ಇತ್ತು, ಬಿತ್ತು ಮುರಿದೋಯ್ತು ಸ್ಲೇಟ್. ಈಗ ಆ ಸ್ಲೇಟ್ ಬೇಕು ಮಗುವಿಗೆ. ಸೊ ಅದಕ್ಕೇನು ಮಾಡಬೇಕು, ಬಿದ್ದಂಥ ಎಲ್ಲ ಪೀಸ್ಗಳನ್ನು ತೊಗೊಂಡು ಬಂದು ಸರಿ ಚೌಕ ಗೈವ ಮತ್ತೆ ಅದನ್ನು ಚೌಕಾಕಾರಕ್ಕೆ ತೊಗೊಂಡು ಬಂದು ಜೋಡಿಸೋಂಥ ಆಟದಲ್ಲಿ ಪ್ರಯತ್ನದಲ್ಲಿ ಅದನ್ನು ನಾನು ಜೋಡಿಸ್ತೀನಿ. ಯಾಕೆ, ನನಗದು ಬೇಕು. ಈಗ ಮುರಿದೋಗಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಟ್ಟೋಗಿದೆ, ಅದನ್ನೆಲ್ಲ ನಾನು ಹಿಂಗೆ ಜೋಡಿಸ್ತೀನಿ ಅಂತ ಮಗು ಪ್ರಯತ್ನ ಪಡ್ತಾ ಇದೆ ಅಂತ ಅನ್ಕೋಣ. ನಮ್ಮ ಉದಾಹರಣೆ ಪ್ರಕಾರ ಕೂಡ ಒಂದು ಆಟದ ಸಾಮಾನು, ಆಟದ ಸಾಮಾನು ಮುರಿದೋಯ್ತು ಅಂತ ಅನ್ಕೋಣ. ಅಯ್ಯೋ ಮುರಿದೋಯ್ತಲ್ಲ ಅನಿಸ್ತಾ ಇದೆ ಮಗುಗೆ. ಸೊ ಇವಾಗ ಏನು ಮಾಡಬೇಕು, ಅದನ್ನು ಮತ್ತೆ ಜೋಡಿಸ್ಬೇಕು. ಜೋಡಿಸುವಾಗ ಈ ಪೀಸ್ ಇಲ್ಲಿ ಹೋಗುತ್ತಾ, ಇದನ್ನು ಇದ್ರ ಪಕ್ಕ ಇಟ್ಟರೆ ನೆಕ್ಸ್ಟ್ ಪೀಸ್ ಯಾವುದು, ಅದು ಎಲ್ಲಿ ಹೋಗುತ್ತೆ ಅನ್ನೋಂಥ ಒಂದು ಆಲೋಚನೆಯಲ್ಲಿ ಆ ಪ್ರಯತ್ನದಲ್ಲಿ ಮಗು ಸಂಪೂರ್ಣವಾಗಿ ಮುಳುಗೋಗಿರುತ್ತೆ, ಬೇರೆ ಎಲ್ಲೂ ಅದರ ಗಮನ ಇರಲ್ಲ. ಸೊ ತಾನು ಉಪಯೋಗಿಸ್ತಾ ಇದ್ದಂತಹ, ತನಗೆ ಸಂತೋಷವನ್ನು ಕೊಡ್ತಾ ಇದ್ದಂತಹ ಒಂದು ವಸ್ತು ಆಟದ ಸಾಮಾನು, ಆ ಆಟದ ಸಾಮಾನನ್ನು ಸರಿಪಡಿಸೋದಕ್ಕೆ ಸರಿ ಚೌಕ ಗೈವ ಆಟದಲ್ಲಿ ಮಗು ಹೇಗೆ

0: ಸಂಪೂರ್ಣ ತನ್ನನ್ನ ತಾನು ಮರೆತೋಗುತ್ತೋ ಹಾಗೆ ಪರಬ್ರಹ್ಮ ಜಗತ್ತನ ಸೃಷ್ಟಿ ಮಾಡಿದ ನಂತರ ಇದನ್ನು ಮತ್ತೆ ಸರಿಪಡಿಸೋಣ, ಇದನ್ನು ಮತ್ತೆ ಸರಿ ಮಾಡೋಣ ಅನ್ನೋಂಥ ಒಂದು ಅವನಿಗೊಂದು ಆಟ, ಅದು ಅವನಿಗೊಂದು ಆಟ. ಅದಕ್ಕೆ ಈ ಭಗವಂತನ ಲೀಲೆ ಅಂತ ನಾವು ಇದನ್ನು ಇಡೀ ವಿಶ್ವವನ್ನು ಕರಿತೀವಿ. ಮಗುವಿಗೆ ಹೇಗೆ ಒಂದು ಅದು ಆಟದ ಸಾಮಾನು, ಅದು ಮುರಿಯಿತು ನಾನು ಮತ್ತೆ ಮಾಡ್ತೀನಿ, ಮತ್ತೆ ಜೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಆಟದ ಸಾಮಾನಿನ ಒಳಗಿರೋದನ್ನು ನಾನು ಹುಡುಕ್ತೀನಿ, ನಾನು ಅಲ್ಲಿ ಇಲ್ಲಿ ಎಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡ್ತೀನಿ. ಸೊ ಈ ಥರದ ಒಂದು ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಒಂದು ಭಾವನೆ ಹೇಗೆ ಬಂದು ಮಗು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಟದ ಸಾಮಾನನ್ನು ನೋಡ್ತಾ ಇರುತ್ತೋ ಹಾಗೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ಈ ಸೃಷ್ಟಿಯಲ್ಲೇ ಮಗ್ನನಾಗಿದ್ದಾನೆ. ಅದನ್ನು ಸರಿಪಡಿಸೋಂಥ, ತೆಗೆದು ಮತ್ತೆ ಒಡೆಯೋಂಥ ಇದೇ ಒಂದು ಪ್ರಕ್ರಿಯೆಯಲ್ಲಿ ಮಗು ಹೇಗೆ ಇಡೀ ವಿಶ್ವವನ್ನು ಬೇರೆದೆಲ್ಲವನ್ನು ಮರೆಯುತ್ತೋ ಭಗವಂತನು ಕೂಡ ಹಾಗೆ ಇದರಲ್ಲಿ ತನ್ಮಯನಾಗಿದ್ದಾನೆ. ಚೀಟಿಯಾಟದ ಬಿನದಿ,
1: ಚೀಟಿಯಾಟದ ಬಿನದಿ,
0: ತಾನ್ ಓರ್ವೋರ್ವರೋಲ್,
1: ತಾನ್ ಓರ್ವೋರ್ವರೋಲ್,
0: ಆಟವಾಡುತ್ತಲಿ,
1: ಆಟವಾಡುತ್ತಲಿ,
0: ತನ್ ಓರ್ತನವ ಮರೆವ,
1: ತನ್ ಓರ್ತನವ ಮರೆವ,
0: ಮಾಟದಲ್ಲಿ ಬೊಮ್ಮನು,
1: ಮಾಟದಲ್ಲಿ ಬೊಮ್ಮನು,
0: ತನ್ನೇಕತೆಯ ಜೀವ,
1: ತನ್ನೇಕತೆಯ ಜೀವ,
0: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ,
1: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ.
0: ಸೊ ಈಗ ಒಂದ್ ಹಂತ ಏನಾಯ್ತು, ಆಟದ ಸಾಮಾನು ಅಥವಾ ನನ್ನ ಒಂದು ನನ್ನ ಕೈಲಿದ್ದಂತ ವಸ್ತುವಿನಲ್ಲಿ ನಾನು ಹೇಗೆ ಮಗ್ನನಾಗ್ಬಿಡ್ತೀನಿ ಅನ್ನೋದ್ರ ಉದಾಹರಣೆಯನ್ನ ಕೊಟ್ರು. ಮುಂದೆ ಕೆಲವು ಸರ್ತಿ ನಾವು ಒಬ್ಬರೇ ಆಡೋದಕ್ಕೆ ಇಷ್ಟ ಆಗಲ್ವಂತೆ, ಒಬ್ಬರೇ ಆಡಕ್ಕೆ ಇಷ್ಟ ಆಗಲ್ಲ, ಇಬ್ಬರಿದ್ರೆ ಚೆನ್ನಾಗಿರುತ್ತೆ, ಇಬ್ರು ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಆಡೋಣ ಅಂತ. ಸೊ ಹಾಗೆ ಮಾಡುವಾಗ ಇಲ್ಲಿ ಡಿವಿಜಿಯವರು ಚೀಟಿ ಆಟದ ಉದಾಹರಣೆ ಕೊಡ್ತಾರೆ. ಚೀಟಿ ಆಟ ಅಂದರೆ ಕಾರ್ಡ್ಸ್, ಇಸ್ಪೀಟ್ ಆಟ. ಇಸ್ಪೀಟ್ ಆಟದಲ್ಲಿ ಬೇರೆ ಬೇರೆ ಥರ ಇಸ್ಪೀಟ್ ಆಟಗಳಿವೆ. ಎಲ್ಲರೂ ಆಡೋವಂಥ ರಮ್ಮಿ ಅನ್ನೋಂಥ ಆಟಗಳು ಅವೆಲ್ಲ ಇದೆ, ಬ್ರಿಡ್ಜ್ ಅನ್ನೋಂಥ ಅದು ಇಂಟರ್ನ್ಯಾಷನಲ್ ಗೇಮ್ ಆ ಥರದ್ದೆಲ್ಲ ಕೆಲವಿದೆ. ಸೊ ಹೀಗೆ ಇದು ಬಹಳ ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಒಂದು ಆಟ. ದುರ್ವ್ಯಸನವೂ ಹೌದು, ಇಡೀ ಮಹಾಭಾರತ ಅಷ್ಟೆಲ್ಲ ದೊಡ್ಡ ಕುರುಕ್ಷೇತ್ರ ಕಾರಣವಾಗಿದ್ದು ಕೂಡ ಧರ್ಮರಾಜನಂತಹ ಒಳ್ಳೆಯ ವ್ಯಕ್ತಿ ಈ ಥರ ಜೂಜಿಗೆ ವ್ಯಸನಕ್ಕೆ ಜೂಜಿನ ವ್ಯಸನಕ್ಕೆ ಒಳಗಾಗಿರುವಂಥದ್ದು. ಆದರೆ ವಾಸ್ತವವಂತೂ ಇದೇನೆ, ಏನು ಎಲ್ಲರೂ ಈ ಥರ ಆಟಗಳನ್ನು ಆಡ್ತಾರೆ ಅನ್ನೋವಂಥದ್ದು. ನಿಜವ್ರು ಅದರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದು ಆಟ ಇದೆ, ಒಬ್ಬರೇ ಆಡುವಂಥ ಆಟ, ಒಬ್ಬರೇ ಆಡ್ಬೋದು ಅದು, ಸಾಲಿಟೇರ್ ಅಂತ ಒಬ್ಬರೇ ಆಡ್ಬೋದು, ಪೇಷನ್ಸ್ ಅಂತ ಒಬ್ಬರೇ ಆಡ್ಬೋದು ಅದನ್ನು. ಒಬ್ಬರೇ ಆಡ್ತಾ ಆಡ್ತಾ ಇರುವಾಗ ನಮ್ಗನ್ಸುತ್ತೆ, ಏ ಇಬ್ಬರು ಆಡುವಂಥ ಆಟ ಇದ್ದರೆ ಚೆನ್ನಾಗಿರುತ್ತಲ್ವಾ, ಇಬ್ಬರು ಒಟ್ಟಿಗೆ ಆಡಬಹುದು ಅಂತ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಎಷ್ಟೋ ಸರ್ತಿ ಆ ಆಟದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ, ಅವ್ರ ಆಟವನ್ನು ನಾವೇ ಆಡ್ತೀವಿ. ಈಗ ಚೌಕಾಬಾರ ಆಡ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಇಬ್ಬರು ಆಡ್ತಾ ಇದ್ದೀವಿ, ಇಬ್ಬರು ಆಡ್ತಾ ಇರುವಾಗ ಎದುರುಗಡೆ ಕೂತಿರೋಂಥ ವ್ಯಕ್ತಿ ಒಂದು ನಿಮಿಷ ನಾನು ಬರ್ತೀನಿ ಅಂತ ಎದ್ದು ಹೋದ ಅಂತ ಅಂದ್ಕೊಳ್ಳೋಣ. ನಮಗೇನು ಅನ್ಸುತ್ತೆ, ಎಷ್ಟೋ ಸರ್ತಿ ಕಾಯೋಕ್ಕಾಗಲ್ಲ, ಏ ನಿನ್ನ ಆಟ ನಾನೇ ಆಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಹಿಂಗೆ ಆಡ್ಬಿಟ್ಟು ಅದೆಷ್ಟು ಕಾಯಿ ಎಷ್ಟು ಬಂತೋ ಅಷ್ಟು ಕಾಯಿ ಮುಂದಕ್ಕೆ ಇಡಿಸಿ ನಮ್ಮ ಆಟ ನಾವು ಆಡ್ತೀವಿ. ಅವನ ಆಟನೂ ನಾವೇ ಆಡಿದ್ವಿ, ನಮ್ಮ ಆಟನೂ ನಾವೇ ಆಡಿದ್ವಿ. ಯಾಕೆ ಇಬ್ಬರು ಆಡೋವಂಥ ಆಟ ಇದು, ಇಬ್ಬರು ಆಡುವಂಥ ಆಟದಲ್ಲಿ ಸ್ವಾರಸ್ಯ ಜಾಸ್ತಿ. ಸೊ ಹಾಗೆ ತಾನ್ ಒರ್ವನೇ ಇದ್ದ, ಆಟ ಆಡ್ತಾ ಇದ್ದ, ತನ್ ಒರ್ತನವ ಮರೆವ, ತನ್ನ ಒಂಟಿತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಬ್ಬನ ಸೃಷ್ಟಿ ಮಾಡ್ಕೋಬೇಕಾಯ್ತಂತೆ. ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೋಬೇಕು ಅಂತಂದ್ರೇನು, ತನ್ನ ರೀತಿಯಲ್ಲೇ ಇನ್ನೊಬ್ಬನ ಸೃಷ್ಟಿ ಮಾಡ್ಕೋಬೇಕು, ತನ್ನ ಏಕತೆ ಆ ಏಕತೆಯನ್ನು ಬಿಟ್ಟು ಇನ್ನೊಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಆದರೆ ಅದು ಬೊಮ್ಮನೇ, ಇದು ಬ್ರಹ್ಮನೇ, ಇಬ್ಬರು ಆಡ್ತಾ ಇದ್ದಾರೆ, ಈಗ ಆಟ ಅದೇ. ಸೊ ಆ ರೀತಿಯ ತನ್ ಒರ್ತನವ ಮರೆಯೋದಕ್ಕೋಸ್ಕರ ಇಡೀ ವಿಶ್ವವನ್ನು ಜಗತ್ತನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ

ಒಂಟಿತನವನ್ನು ಮರೆಯೋಕ್ಕೆ, ಒಂದೇ ಇದ್ದೀನಿ ಅನ್ನೋದನ್ನು ಮರೆಯೋದಕ್ಕೋಸ್ಕರ ಹೇಗೆ ನಾವು ಆಲ್ಟರ್ನೇಟ್ಸ್ ಅದಕ್ಕೆ ಒಂದು ಪರ್ಯಾಯಗಳನ್ನು ಹುಡುಕ್ತೀವೋ, ಇಬ್ಬರದ್ದು ಕೆಲಸವನ್ನು ಒಬ್ಬರೇ ಮಾಡುವಂಥದ್ದು ಅಥವಾ ಇನ್ನೊಬ್ಬರನ್ನು ಸೇರಿಸ್ಕೊಳ್ಳೋವಂಥದ್ದು ಹೇಗೆ ಮಾಡ್ತೀವೋ, ಹಾಗೆ ಒಂಟಿ ಇದ್ದಂಥ ಬ್ರಹ್ಮ ತನ್ನ ಓರ್ತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಕ್ರಿಯೆಯಲ್ಲಿ

ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ ಬಾಂಧವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಹಮದ್ ನಗರದ ರೈತ ಕುಟುಂಬದಲ್ಲಿ ಜನಿಸಿದ ಅದಿಕ್ ಕದಂ 1997 ಕೇವಲ 15 ದಿನಗಳ ಸಂಶೋಧನಾ ಪ್ರವಾಸಕ್ಕಾಗಿ ಕಾಶ್ಮೀರಕ್ಕೆ ಕಾಲಿಟ್ಟಿದ್ದರು. ಆದರೆ ಅಲ್ಲಿ ಹಿಂಸಾಚಾರದಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಅನೇಕ ಅನಾಥ ಮಕ್ಕಳ ಸ್ಥಿತಿ ಅವರ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸಿತು. ಕಣಿವೆಯ ಕಣ್ಣೀರು ಹರಿಸಲು ಅವರು ಅಲ್ಲೇ ಉಳಿದುಕೊಂಡರು. ಗಡಿ ನಿಯಂತ್ರಣ ರೇಖೆಯ ಅಂದರೆ LOC ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಕುಪ್ವಾರದಲ್ಲಿ ಇವರು ಕೆಲಸ ಮಾಡಲು ಆರಂಭಿಸಿದಾಗ ಉಗ್ರರು ಇವರನ್ನು ಗುಪ್ತಚರ ಏಜೆಂಟ್ ಎಂದು ಶಂಕಿಸಿ 19 ಬಾರಿ ಅಪಹರಿಸಿದ್ದರು. ಆದರೆ ಅಧಿಕ ಅವರ ನಿಷ್ಕಲ್ಮಶ ಸೇವೆಯನ್ನು ಕಂಡಿದ್ದ ಸ್ಥಳೀಯ ಕಾಶ್ಮೀರಿ ಬಾಂಧವರೇ ಉಗ್ರರ ಎದುರು ನಿಂತು ಇವರನ್ನು ಪ್ರತಿ ಬಾರಿಯೂ ಜೀವಂತವಾಗಿ ಬಿಡಿಸಿಕೊಂಡು ಬರುತ್ತಿದ್ದರು. ಜೀವಕ್ಕೆ ಕಂಟಕವಿದ್ದರೂ ಅಧಿಕ ಅವರು ಹೆದರಿ ಓಡಲಿಲ್ಲ. ಕಾಶ್ಮೀರದ ಸಂಘರ್ಷದಲ್ಲಿ ಅತಿ ಹೆಚ್ಚು ನೊಂದಿದ್ದು ಅಲ್ಲಿನ ಹೆಣ್ಣು ಮಕ್ಕಳು. ಅವರಿಗಾಗಿ 2002 ಅಧಿಕ್ ಬಾರ್ಡರ್ಲೆಸ್ ವರ್ಲ್ಡ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಥಾಪಿಸಿ ಬಸರೆಹೆ ತಬಾಸುಂ ಎಂಬ ಅನಾಥಾಶ್ರಮಗಳನ್ನು ಆರಂಭಿಸಿದರು. ಹಿಂಸಾಚಾರದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ 700 ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಧಿಕ್ ಅವರೇ ತಂದೆಯಾಗಿ ಸಲಹಿ ಜೀವನದ ದಾರಿ ತೋರಿದ್ದಾರೆ. ಇಂದು ಆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ವೈದ್ಯರು, ವಕೀಲರು ಹಾಗೂ ಇಂಜಿನಿಯರ್ಗಳಾಗಿ ತಲೆಯೆತ್ತಿ ಬಾಳುತ್ತಿದ್ದಾರೆ. ರಾಹೆ ನಿಸ್ವಾನ್ ಕೇಂದ್ರದ ಮೂಲಕ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ, ನ್ಯಾಪ್ಕಿನ್ ಹಾಗೂ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತರಬೇತಿ ನೀಡಿ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಅಲ್ಲಿನ ದಾಲ್ ಸರೋವರದ ಹೌಸ್ ಬೋಟ್ಗಳಲ್ಲಿ ವಾಸಿಸುವ ಸಾವಿರಾರು ಬಡ ನಿವಾಸಿಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಸಿಗುವುದು ಮರೀಚಿಕೆಯಾಗಿತ್ತು. ಇದನ್ನು ಮನಗಂಡ ಅಧಿಕ್ರವರು ಸರೋವರದ ಒಳಗೆ ಆಮ್ಲಜನಕ, ಸ್ಟ್ರೆಚ್ಚರ್ ಹಾಗೂ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಿರುವ ವಿಶಿಷ್ಟ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿದರು. ಇದು ನೂರಾರು ಗರ್ಭಿಣಿಯರು ಹಾಗೂ ವೃದ್ಧರ ಜೀವ ಉಳಿಸುತ್ತಿದೆ. ಕಾಶ್ಮೀರ್ ಲೈಫ್ ಲೈನ್ ಅಡಿಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುವುದರ ಜೊತೆಗೆ ಪೆಲೆಟ್ ಗನ್ಗಳಿಂದ ದೃಷ್ಟಿ ಕಳೆದುಕೊಂಡಿದ್ದ ಸಾವಿರಾರು ಕಾಶ್ಮೀರಿ ಯುವಕರಿಗೆ ದೇಶದ ಪ್ರಮುಖ ತಜ್ಞರಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಕಾಶ್ಮೀರವೆಂದರೆ ಹಿಂಸೆ, ಭಯೋತ್ಪಾದನೆಯೆಂದು ಎದರಿ ದೂರ ಸರಿಯುತ್ತಿದ್ದ ನೂರಾರು ಜನರ ನಡುವೆ ಪ್ರೀತಿಯ ಬೀಜ ಬಿತ್ತಿ ನೂರಾರು ಹೆಣ್ಣು ಮಕ್ಕಳಿಗೆ ರಕ್ಷಕರಾಗಿರುವ ಅದಿ ಕದಂ ಅವರಿಗೆ ದಲೈಲಾಮ ಅವರ ಹಸ್ತದಿಂದ ಪ್ರತಿಷ್ಠಿತ ಮದರ್ ತೆರೇಸ ಪ್ರಶಸ್ತಿ ಲಭಿಸಿದೆ. ಬಂದೂಕಿನ ಗುಂಡುಗಳಿಗೆ ಕೇವಲ ಜೀವ ತೆಗೆಯಲು ಮಾತ್ರ ಸಾಧ್ಯ. ಆದರೆ ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಗೆ ಇಡೀ ಸಮಾಜವನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂಬುದಕ್ಕೆ ಅದಿ ಕದಂ ಅವರ ಬದುಕೇ ದೊಡ್ಡ ಸಾಕ್ಷಿ. ಕಣಿವೆಯ ಮಕ್ಕಳಲ್ಲಿ ಅವರು ಮೂಡಿಸುತ್ತಿರುವ ನಗು ಇಡೀ ಮಾನವ ಕುಲಕ್ಕೆ ಪ್ರೇರಣೆಯಾಗಿದೆ. ಹಿಂದಿನ ದಿನಗಳಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಅವರ ಏಳಿಗೆಯೆಂದು ಅಗತ್ಯಕ್ಕಿಂತ 100 ಹೆಚ್ಚು ಆಸ್ತಿ ಮಾಡಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುವ ಸ್ವಾರ್ಥಪರ ಜನರ ನಡುವೆ ಇಂಥವರು ನಕ್ಷತ್ರಗಳಾಗಿ ಮಿನುಗುತ್ತಾರೆ. ಸಮಾಜಕ್ಕೆ ಒಳಿತನ್ನು ಮಾಡಲು ಅನೇಕ ಬಾರಿ ನಮ್ಮಲ್ಲಿ ಹಣ,

ಆಸ್ತಿ ಅಧಿಕಾರ ಬೇಕಾಗಿಲ್ಲ, ಆದರೆ ನಮಗೆ ಒಳ್ಳೆಯ ಬದುಕು, ವ್ಯಕ್ತಿತ್ವ ನೀಡಿದ ಸಮಾಜಕ್ಕೆ ಏನನ್ನಾದರೂ ಮಾಡುವ ಒಳ್ಳೆಯ ಮನಸ್ಸು ಮತ್ತು ಛಲ ಇರಬೇಕು ಅಷ್ಟೇ. ಅದಿ ಕದಂನಂತಹ ಒಬ್ಬರು ನೂರಾರು ಜನರಿಗೆ ಪ್ರೇರಣೆಯಾಗಿ ಸಾವಿರಾರು ಜನರ ಬದುಕನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ. ಭಾರತದ ಪ್ರತಿ ಮನೆಯಲ್ಲೂ ಇಂತಹ ಧೀಮಂತ ಮಕ್ಕಳು ಬೆಳೆಯುವಂತಾಗಲಿ. ಪ್ರಿಯ ಕೇಳುವರೆ, ಕೇಳುದಲ್ಲಷ್ಟೊತ್ತು ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪದ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
0: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಧರ್ಮ, ಯಮಧರ್ಮ. ಚಿತ್ರಗುಪ್ತರೆ,
1: ಪ್ರಭು,
0: ಯಾಕೋ ನನ್ನ ಎಡಗಣ್ಣು ಮೂರ್ನಾಲ್ಕು ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು?
1: ಯಮನಿಗೆ ಯಮಕಂಟಕ ಬಂದಿದೆ, ಅದಕ್ಕೆ.
0: ಎಲ್ಲ ಅಧಿಕ ಪ್ರಸಂಗಿ, ಅಧಿಕ ಪ್ರಸಂಗಿ.
2: ನಾರಾಯಣ ನಾರಾಯಣ ನಾರಾಯಣ.
3: ಓಹೋ ನಾರದರು, ಇಷ್ಟು ದೂರ ಪ್ರಯಾಣ, ವಿನಾಕಾರಣ ಬರುವವರಲ್ಲ, ಬಂದ ಕಾರಣ?
2: ಕಾರಣವೇನಿಲ್ಲ ಯಮರಾಜ, ನಾನು ಲೋಕಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ.
0: ಹೌದೇನು, ಹಾಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೆ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ?
1: ಏನ್ ನಡೆಸೋದು ಪ್ರಭು, ದಿನೇ ದಿನೇ ಈ ಭರತ ಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ.
0: ಹೌದಲ್ಲ ಚಿತ್ರಗುಪ್ತರೆ, ಇಂದಿಗೆ 20, ನಿನ್ನೆ 30, ಅದರ ಹಿಂದಿನ

0: 40. ನೋಡಿದಿರಾ, ಭರತಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ.
1: ಓ ಭ್ರಮೆ!
0: ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ.
1: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ. ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ.
0: ಚಿತ್ರಗುಪ್ತ, ನಾರದರೆ, ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ?
1: ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ.
0: ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ.
1: ನಾರಾಯಣ ನಾರಾಯಣ ನಾರಾಯಣ. ಅಲ್ಲಿ ನೋಡಿ ಯಮರಾಜ.
2: ಅಮ್ಮ ತಾಯಿ, ಏನನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ.
0: ಓಹೋ, ದಾನ! ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ. ಈತ ನೇರ ಸ್ವರ್ಗವೇ. ಅದೇನದು, ಅಲ್ಲಿ ಯಾರೋ ಏನನ್ನ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ.
3: ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು.
0: ಪ್ರಚಾರವೇ?
1: ಅದು ಕ್ಯಾಮರ ಯಮರಾಜ.
0: ಕ್ಯಾಮರವೇ?
3: ಓಬಿರಾಯನ್ ಕಾಲದ ಯಮ, ಇನ್ನೂ ಅಪ್ಡೇಟೇ ಆಗಿಲ್ಲ.
0: ಚಿತ್ರಗುಪ್ತ,
1: ಅವರು ದಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ.
0: ಎಲ್ಲ ಪಾಪಿ, ಇರಿ ನಾರದರೆ, ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ.
1: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ.
4: ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ತಾನೆ?
5: ಇದ್ರಲ್ಲಿ ತಪ್ಪೇನಾಯ್ತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ?
4: ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು. ರಾಗಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು.
6: ಇದೆಲ್ಲ ಅಸಾಧ್ಯ ಬಿಡಿ, ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ?
4: ಇದ್ರಲ್ಲ ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು. ಅವರ ಸರಳ ನಡೆ ನುಡಿ ಪ್ರಚಾರವಿಲ್ಲದ ಭಕ್ತಯೋಗಿ ಅವರು.
3: ಓಹೋ, ಸನ್ಯಾಸಿಗಳು. ಮಾಡಬಹುದು ಬಿಡಿ.
4: ಸನ್ಯಾಸಿ ಆಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು.
6: ಅಂತ ತ್ಯಾಗ ಏನು ಮಾಡಿದರು?
4: ಸಂತನಾಗುವುದು ಅಂದರೆ ಅಷ್ಟು ಸುಲಭನಾ? ಇಲ್ಲ, ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ. 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ದಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದು ಸಂಕಲ್ಪ ಬೇಕಲ್ವಾ? ಒಂದ್ ಬಾರಿ ದೇವ್ರ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು.

0: ಮಾನವ ಜನ್ಮ ಪವಿತ್ರವಾದದ್ದು, ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವಣ್ಣ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರ ನಿಜ, ಆದ ಆ ಜನ್ಮಕ್ ಮೂಲ ಸದ್ಗುರು. ಎಲ್ಲ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು.
1: ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ, ಅದಕ್ಕೆ ನಮ್ಮಿ ಶ್ರೀಗಳು.
2: ಗುರುಗಳೇ.
0: ಏನಪ್ಪ ನಿನ್ನ ಹೆಸರು?
2: ಸಿದ್ದು.
0: ಶುದ್ಧ ಮನಸ್ಸಿನ ಸಿದ್ದು.
2: ಅಪ್ಪಾರ, ನಾನು ನಿಮ್ ಜೊತೆ ಬರ್ತೀನ್ರಿ.
0: ಬಾರಪ್ಪ ಕೂತ್ಕೋ.

0: ಅಪ್ಪಾರ, ನಿಮ್ಮನ್ನ ನೋಡಾಕ ಬಿಜ್ಜರಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ.
1: ನದಿ ಬಂದು ಸಮುದ್ರ ಸೇರದ, ಮತ್ತದನ್ನೆಲ್ಲ ಹುಡುಕ್ತಾರಂತವ್ರ?
0: ಅಪ್ಪಾರ, ನೀವೇನ್ ಹೇಳಾಕತ್ತೀರ ತಿಳಿಯವಲ್ದ್ರಿ.
1: ಅವ್ರಿಗೆ ಬರಾಕ್ ಹೇಳು ಅಪ್ಪ.
0: ಆಯ್ತ್ರಿ ಅಪ್ಪಾರ, ಬರ್ರಿ.
2: ಅಪ್ಪಾರ, ಅಪ್ಪಾರ, ನಾನು ನನ್ನ ಮಗನನ್ನು

0: ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪಾರ, ಕಲಿಸಿಕೊಡಿ.
1: ಅಪ್ಪಾರ, ಆಕೆ ಕಷ್ಟ ನಂಗ ನೋಡಕ್ಕಾಗತ್ತಿಲ್ಲ, ಊರಾಗಿನ ಮಂದಿ ಮಾತಾಡೋದು ಕೇಳಕ್ಕಾಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪಾರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ.
2: ನೂರು ಮಂದಿ ನೂರು ಮಾತಾಡ್ತಾರ, ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂದ ಮಾತಾಡರ್ ನಾಳೆ ನಿಮ್ಮಿಂದ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೆತಿ. ನಾನು ಸಮುದ್ರಕ್ಕೆ ಹೆಂಗ್ ಕಟ್ಟಿ ಕಟ್ಲಿ? ಇವನು ಹಂಗ ನೀವು ಕರ್ಕೊಂಡು ಹೋದ್ರೂ ಕಟ್ಟಿ ಕಟ್ಟಕ್ಕಾಗಲ್ಲ, ಯಾಕಂದ್ರ ಅದು ಮತ್ತೊಂದ್ ಕಡೆ ಹರ್ದ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ.
0: ಅಪ್ಪಾರ ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು.
2: ಅವ್ವ, ನೀನಿವತ್ತು ದೊಡ್ಡ ಮನಸ್ಸು ಮಾಡು. ನಿನ್ನ ಮನೆ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ, ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡು, ಮರಗಾಕ ಹೋಗ್ಬೇಡವ.
0: ಅಪ್ಪಾರ ಕರಳು ಕತ್ತರಿಸಿ ಸುಮ್ನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ ಸಿದ್ದಪ್ಪ ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು, ಬಂದು ಬಿಡು ಮಗ.
1: ಹೇಳು ಹೇಳು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಆ ಭಗವಂತಂದು ಏನಾದ ಸಂಕಲ್ಪ ಹಂಗ ಆತೈತಿ. ಬಾ ಸಮಾಧಾನ ಮಾಡ್ಕೋ, ಅಳ್ಬೇಡ.
3: ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು, ಹಾಗಾದರೆ ಮುಂದೇನಾಯ್ತು?
4: ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದೆ ತಾಯಿಯಾಗಿ ಸಾಲಿ ಕಲ್ಸಿದ್ರು,
5: ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು, ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು.
6: ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೇ, ಬಿಡಿ.
3: ಇಲ್ಲ ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ ಎರಡೇ ಜೊತೆ ಕೈ ಮಗದ್ ಬಟ್ಟೆ, ಒಂದ್ ಜೊತೆ ಚಪ್ಪಲಿ, ಕನ್ನಡಕ, ಅಷ್ಟೇ ಅವರ ಆಸ್ತಿ. ಒಂದ್ ಬಾರಿ ಶ್ರೀಗಳ ಪ್ರವಚನ ನಡೀತಿತ್ತು.

0: ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್. ಯುವರ್ ಲೈಫ್ ವಿಲ್ ಬಿ ಇಲ್ಲ ಯುವರ್ ಲೈಫ್ ವಿಲ್ ಬಿ ಹೆವನ್.
1: ಅಪ್ಪಾರಿಗಂತ ಹೇಳಿ ಹೊಸ ಅರ್ಬಿ ತಂದಿನಿ, ಕೊಡಕ್ಕಂತ ಬಂದಿದ್ದೆ. ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು ನಂಗೆ, ಸುಮ್ನಿರು.
2: ಏನ್ರಿ ಶಂಕರಪ್ಪ ಈ ಕಡೆ ಬಂದಿರಿ?
1: ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ.
2: ಹೌದನ್ರಿ, ಅಪ್ಪಾರ ಪ್ರವಚನದೊಳಗದರಿ ರೀ, ಕೇಳಿ ಹೇಳ್ತೀನಿ. ಅಪ್ಪಾರ ನಿಮ್ಮ ನೋಡಕ್ಕಂತಂದು ಶಂಕರಪ್ಪರ್ ಬಂದಾರಿ.
3: ಕಳಿಸ್ಕೊಡ್ಪ.
2: ಆತ್ರಿ ಅಪ್ಪಾರ, ಬರ್ರಿ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು.
3: ಸುಮ್ನಿರು, ನಮಸ್ಕಾರ ಮಾಡು.
2: ನಮಸ್ಕಾರ.
3: ನಮಸ್ಕಾರಪ್ಪ,
1: ಇದನ್ನ ತಗೋರಿ.
3: ನಿಮ್ಮ ಬಲ್ಗೈ ತೋಳು ಹರಿದೆ ತಲ್ರಿ ಅಪ್ಪಾರ, ನಿಮ್ಗಂತೇಳಿ ಹೊಸ ಅರ್ಬಿ ತಂದಿನ್ರಿ ನಾನು, ತಗೋರಿ ಇದನ್ನ.
4: ಹೌದಲ್ಲ ಹರಿದಾದ, ಈ ಕಡೆ ನೋಡು ಎಷ್ಟು ಚಂದದ, ಹಿಂದ ನೋಡು ಎಷ್ಟು ಮಸ್ತದ, ಮುಂದ್ ನೋಡಪ್ಪ ಎಷ್ಟು ಸೊಗಸದ. ಜಗತ್ನ್ಯಾಗ ಸುಂದರವಾಗಿರೋದು ಭಾಳದ, ಅದನ್ನ ನೋಡ್ಬೇಕಪ್ಪ ನಾವ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡಪ್ಪ, ಚಾಕ್ಲೇಟ್ ಕೊಡು.
3: ಸುಮ್ನಿರೋ, ಚಾಕ್ಲೇಟ್ ತಿನ್ಬಾರ್ದು, ಸುಮ್ನಿರು.
1: ಚಾಕ್ಲೇಟ್ ಕೊಡು.
4: ಏನಂತಪ್ಪ ಅವಂಗ?

0: ಏನಿಲ್ರಿ ಅಪ್ಪಾರ.
1: ಲೋಕದ ಡೊಂಕು ನೀವೇ ಕೆತ್ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅಣ್ಣು ಬಸವಣ್ಣವ್ರು ನೋಡಿ, ಕೇಳಿದೆ ಅಲ್ಪಾನಿ, ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು.
0: ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ.
1: ನಿನ್ ಕ್ಷಮಿಸಾಕ ನಾ ಯಾರಪ್ಪ? ನಿನ್ ತಪ್ಪನ್ನ ನೀನು ತಿದ್ಕೊಂಡು ನಡೆದ್ರೆ ನಿನಗ ಒಳ್ಳೇದು.
0: ಆತ್ರಿ ಅಪ್ಪಾರ, ಹೋ ಬರ್ತೀವ್ರಿ ನಾವು.
2: ಇಂಥ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದರಲ್ಲಿ ಒಂದ್ರಲ್ಲಿ ಇವ್ರ ಹೆಸರು ಇರ್ನಿಲ್ಲ ಅಂತೀನಿ, ಒಂದ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ನಿಲ್ಲ.
3: ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶ ಇರ್ಲಿಲ್ಲ ಅಂತೀನಿ.
2: ಅಂತ ನಿಸ್ವಾರ್ಥ ವ್ಯಕ್ತಿ, ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018ರಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ದಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ.
0: ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ, ಹಣದ ಅನಿವಾರ್ಯತೆಯೂ ಇಲ್ಲ. ಈ ಮಠ ನಡೆಸಾಕ ಭಕ್ತರದಾರ.
4: ಆಹಾ, ಎಂತ ಮಾತು ಎಂತ ಮಾತು! ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ.
3: ಆಡು ಮುಟ್ಟದ ಸಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡದಿರುವಂತ ಒಂದ್ ವಿಷಯನೂ ಇಲ್ಲ. ಅವ್ರ ಒಂದೊಂದ್ ಮಾತನು ಸೂಜಿಗಲ್ಲಿನ ಹಂಗ.
5: ಅವ್ರ ಮಾತಿ ಬರೀ ಮನುಷ್ಯಕ್ಕೆ, ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು.
6: ಒಂದ ಗಿಡದಾಗ ಒಂದ 10-20 ಪಕ್ಷಿಗಳ ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ.
7: ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡೋದ. ಯಾವ ಶಾಸ್ತ್ರನೇ ಇರಲಿ, ಯಾವ ಧರ್ಮನೇ ಇರಲಿ, ಜಗತ್ತಿನಾಗ ಯಾವುದೇ ಧರ್ಮ ಇರಲಿ, ಎಲ್ಲ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದು ಮಾಡೋದು.
4: ಎಂಥ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು.
2: ಹೌದು, ಅವ್ರದ್ದು ಆದರ್ಶ ಬಾಳು. ನುಡಿದಂತೆ ನಡೆದವರು.
3: ಕಾವಿ ಬಟ್ಟೆ ಧರಿಸ್ತವರಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತು ಅವ್ರ ವ್ಯಕ್ತಿತ್ವ.
2: ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ವರ್ಷ ಆಯಿತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು.
8: ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ

0: ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ.
1: ಎಂತ ಮಹಾಯೋಗಿ ಅಣ್ಣ ಅವರು! ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ, ಇನ್ನೆಂದು ಈ ರೀತಿ ಮಾಡಲ್ಲ, ಅವ್ರು ಹಾಕಿಕೊಟ್ಟ ದಾರಿಲೇ ನಡೀತೀನಿ, ಕ್ಷಮಿಸಿಬಿಡಿ ಅಣ್ಣ.
2: ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ, ನಿನ್ ತಪ್ಪನ್ನ ನೀನು ಅರ್ಥಕೋ. ನೀನ್ ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ, ಆ ಕಾಯಕದಲ್ಲಿ ದೇವರಿದ್ದಾನೆ.
3: ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳೆಯಾಗಿ ಹರಿತಾನ ದೇವರು, ಒಳಗೆ ಧ್ಯಾನದ ಜ್ಯೋತಿಯಾಗಿ ಮೆನಕ್ತಾನ ದೇವರು.
1: ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ?
2: ನನ್ನ ಹೆಸ್ರ ಮೊಹಮ್ಮದ್ ಸಲೀಂ.
4: ಆಹಾ, ಎಂಥ ಯೋಗಿ ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ.
5: ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ, ನಡೆಯಿರಿ ಹೋಗೋಣ. ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಜೇಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ, ಏನೀ ಆಶ್ಚರ್ಯ? ಓಹೋ, ಇಂದ್ರದೇವ ಧ್ಯಾನಸ್ಥಿತಿಯಲ್ಲಿ. ಇಂದ್ರದೇವ ಇಂದ್ರದೇವ.
2: ಓಹೋ ನಾರದರು, ಪ್ರಣಾಮಗಳು. ಏನು ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ?
5: ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನಸ್ಥಿತಿಯಲ್ಲಿ ನೀನು?
2: ಅದೆಲ್ಲ ಆ ಮಹಾಯೋಗಿ ಜ್ಞಾನಯೋಗಿ ಸಿದ್ಧಯೋಗಿಗಳ ಪ್ರಭಾವ.
4: ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ ಒಂದೆರಡು ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ?
2: ಅದಕ್ಕೆ ಅಪ್ಪಣೆ ಏಕೆ ಯಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ, ಧಾರಾಳವಾಗಿ

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕವನ್ನು ಮಾಡಿದವರು ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು.

ಮುಂದೆ ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಕುಸುಮ ಆಯರಳ್ಳಿಯವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಕುಸುಮ ಐರಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನವನ್ನು ಪರಿಚಯಿಸ್ತಾ ಇದ್ದೇನೆ. ಸಾಹಿತಿ ಕುಸುಮ ಐರಳ್ಳಿ ನಮ್ಮ ನಡುವಿನ ಪ್ರಸಿದ್ಧ ಪತ್ರಕರ್ತೆ, ಅಂಕಣಕಾರ್ತಿ, ಧಾರಾವಾಹಿಗಳ ಸಂಭಾಷಣೆ ರಚನೆಕಾರರು. ಇದರೊಂದಿಗೆ ಸಾಮಾಜಿಕ ಪ್ರಜ್ಞೆ ಜಾಗೃತಗೊಳಿಸುವ ಸಾಮಾಜಿಕ ಹೋರಾಟಗಾರ್ತಿಯೂ ಹೌದು. ಯೋಳ್ತಿನ್ ಕೇಳಿ, ದಾರಿ, ಕಪಿಲೆ ಕಂಡ ಕಥೆಗಳು, ಯೋಳ್ಕೊಳಕೊಂದೂರು ಕೃತಿಗಳ ಮೂಲಕ ಕನ್ನಡ ಜನಮಾನಸದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಕಪಿಲೆ ಕಂಡ ಕಥೆಗಳು ಕುಸುಮ ಐರಳ್ಳಿಯವರ ಮೊದಲ ಕಥಾ ಸಂಕಲನ. ಸಂಕಲನ ಮೊದಲನೆಯದೇ ಆದರೂ ಕಥೆಗಳು ಮಾತ್ರ ಪ್ರಬುದ್ಧತೆಯನ್ನು ಸಾಧಿಸಿರುವ ಅನುಭವ ನೀಡುತ್ತದೆ. ಓದುಗರಿಗೆ ಹೊಸ ಭರವಸೆ ಮತ್ತು ಒಳನೋಟಗಳನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾದ 12 ಕಥೆಗಳು ಈ ಸಂಕಲನದಲ್ಲಿವೆ. ಕಥೆ ಎಂದರೇನು ಎಂಬುದಕ್ಕೆ ಕಥೆಗಳ ಓದಿಗೂ ಮುನ್ನ ಕುಸುಮ ಅವರು ನಿರೂಪಿಸುವ ವಿವರಣೆ ಅರ್ಥಪೂರ್ಣವೂ ಜೀವನ ಸತ್ಯವೂ ಆಗಿದೆ. ಕಥೆ ಎಂಬುದು ಒಳಲೋಕ ಬಗೆದಾಗ ಕಾಣುವ ನೋಟ, ಬದುಕು ಕೊಡುವ ಆಘಾತಗಳಿಂದ ಕಾಣುವ ಬೆಳಕನ್ನು ಕಾಣಿಕೆಯನ್ನು ದೀಪವಾಗಿಸಿ ದಾಟಿಸಲು ಕಂಡುಕೊಂಡ ದಾರಿ. ಕಥೆ ನಮ್ಮನ್ನು ಈ ಜಗತ್ತಿನಲ್ಲಿ ಇರುತ್ತಲೇ ಈ ಜಗತ್ತಿನಿಂದ ಕೆಲಹೊತ್ತಾದರೂ ಬೇರೆಡೆಗೆ ಹೊಯ್ಯುವ ಮಾಯಾಚಾಪೆ, ಒಂದು ದಿವ್ಯೌಷಧ. ಕಲೆ ಮತ್ತು ಆಧ್ಯಾತ್ಮ ಎರಡೂ ಮನುಷ್ಯರ ವೈಯಕ್ತಿಕ ಸಂಕಟಗಳನ್ನು ಲೋಕದ ಪ್ರಶ್ನೆಗಳಾಗಿಸುವ, ಉತ್ತರ ಹುಡುಕುವ, ಸಂಕಟಗಳನ್ನು ಸಾಂತ್ವನವಾಗಿಸುವ ಪ್ರಕ್ರಿಯೆಗಳು. ಕಥೆಗಳ ಕುರಿತಾದ ಈ ಆತ್ಮೀಯ ನಿರೂಪಣೆಯನ್ನು ಓದದೆ ಕಥೆಗಳ ಕಡೆಗೆ ಕಣ್ಣು ಹೊರಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಥೆಗಳ ಓದನ್ನು ಉತ್ತೇಜಿಸುವ ಈ ಮಾತುಗಳು ಬರಿಯ ಮಾತುಗಳಾಗಿರದೆ ಜೀವನ ಮೀಮಾಂಸೆಯಾಗಿದೆ. ಕಪಿಲಾ ನದಿ ಪಾತ್ರಕ್ಕೆ ಹತ್ತಿರವಿರುವ ಕುಸುಮ ನದಿಯ ಏರಿಳಿತಗಳನ್ನು ನೋಡುತ್ತಲೇ ಬೆಳೆದಂತಹ ಕುಸುಮ ಬಾಲೆ. ಬದುಕಿನ ಸಮಸ್ತವನ್ನೂ ಕಾಣುವ ಕಪಿಲೆ ಕಥೆಗಾರ್ತಿಗೆ ಭಾವಬಂಧದ ಸೇತು. ಆದುದರಿಂದ ಅದೊಂದು ನದಿಯಷ್ಟೇ ಅಲ್ಲ, ನಮ್ಮ ನಡುವಿನ ಅಂತಃಸಾಕ್ಷಿ, ಮನಸ್ಸಿನ ನಿರಾಳಕ್ಕೊಂದು ವೇದಿಕೆ. ಕಥಾ ಸಂಕಲನಕ್ಕೆ ಇದೇ ಶೀರ್ಷಿಕೆಯನ್ನು ಇಟ್ಟಿದ್ದು ಈ ಕಾರಣಕ್ಕೆ. ಕಪಿಲೆ ಅನ್ನೋದು ಕೇವಲ ನದಿಯ ಹೆಸರಲ್ಲ, ಅದು ಇಡೀ ಸಂಕಲನದ ಸಾಕ್ಷಿ ಪ್ರಜ್ಞೆ. ನದಿ ಅಂದರೆ ಬರೀ ನೀರೇ ಅಲ್ಲ. ಕುಸುಮ ಹೇಳ್ತಾರೆ, ಪ್ರತಿ ನದಿಗೂ ಅದರದ್ದೇ ಗುಣ ಸ್ಪರ್ಶ ಇದೆ ಅಂತ ನಾನು ನಂಬ್ತೇನೆ. ಎಷ್ಟು ಹೊತ್ತಾದರೂ ಕಳಿಬಹುದು ಹರುವು ನೋಡುತ್ತಾ, ಕಪಿಲೆ ಅಂದರೆ ನನಗೆ ಬಹಳ ಪ್ರೀತಿ. ಅವಳು ನನ್ನ ಬದುಕಿನ ಒಡನಾಡಿ, ಇಲ್ಲಿನ ಎಲ್ಲ ಕಥೆಗಳ ಬದುಕು. ಭಾಷೆ ಕಪಿಲೆಯ ಹರಿವಿನ ಸುತ್ತಲೂ, ಹಾಗಾಗಿ ಇವು ಕಪಿಲೆ ಕಂಡ ಕಥೆಗಳು. ಮಹಿಳೆಯರು ಬರೆದ ಕಥೆ ಕಾದಂಬರಿಗಳಲ್ಲಿ ಹೆಣ್ಣೇ ಕೇಂದ್ರ, ಬೇರೆ ದೃಷ್ಟಿಕೋನಗಳು ತೀರಾ ಕಡಿಮೆ ಅನ್ನುವ ಆಪಾದನೆಯನ್ನು ಪಕ್ಕಕ್ಕೆ ಸರಿಸಿರುವ ಕುಸುಮಾರವರ ಕೆಲವು ಕಥೆಗಳು ಮಹಿಳೆಯರು ಬರೆದ ಕಥೆಗಳಲ್ಲಿ ಹೆಣ್ಣೇ ಕೇಂದ್ರ ಯಾಕಾಗಬಾರ್ದು ಅನ್ನುವ ಹಾಗೆ ಪ್ರಶ್ನೆ ಮಾಡೋ ಹಾಗಿದೆ. ಆದರೆ ಆಚೆಗೆ ಗಂಡು ಗಂಡಿನ ಅಂತರಂಗ, ಗಂಡಿನ ಅಂತಃಸಾಕ್ಷಿ, ಗಂಡಿನ ನಿರ್ಧಾರ, ತಳಮಳ, ಪ್ರತಿಭೆ, ಗಂಡಿನ ಜಾಣ್ಮೆಯನ್ನೇ ಕೇಂದ್ರೀಕರಿಸಿ ಕಥೆಗಳನ್ನು ಬರೆದಿದ್ದಾರೆ. ಈ ಅರ್ಥದಲ್ಲಿ ಹೆಣ್ಣು ಗಂಡು ಇಬ್ಬರನ್ನ ಸಮಾನವಾಗಿ ನೋಡಿರುವ ದೃಷ್ಟಿಕೋನ ಈ ಸಂಕಲನದಲ್ಲಿ ಇದೆ. ಕಪಿಲೆ ಕಂಡ ಕಥೆಗಳು ಸಂಕಲನದಲ್ಲಿ 12ಕ್ಕೆ 12 ಕಥೆಗಳು ಚೆನ್ನಾಗಿದೆ. ಅಂದರೆ ಓದುಗರನ್ನು ಬಿಡದೆ ಓದಿಸುವ ಕಥೆಗಳು ಇಲ್ಲಿವೆ. ವಿಭಿನ್ನ ದೃಷ್ಟಿಕೋನದ ವೈವಿಧ್ಯ ವಸ್ತುವನ್ನು ವಾಸ್ತವಕ್ಕೆ ತಾಗಿಸಿ ಹೇಳುವ ಗುಣ ಇಲ್ಲಿನ ಪ್ರತಿ ಕಥೆಗಳಿಗೆ ಇದೆ. ಈ ಸಂಕಲನದ ಮೊದಲನೇ ಕಥೆಯೇ ಬಹುತೇಕವಾಗಿ ಎಲ್ರಿಗೂ ಮೆಚ್ಚುಗೆಯಾಗೋ ಕಥೆ. ಸ್ಯಾಮಿಗೆ ಉಪ್ಪಿಟ್ಟು ಹೆಸರಿನ ಈ ಕಥೆ ನಾಗಕ್ಕ ಅನ್ನುವ ಕಥಾನಾಯಕಿಯ ಮನದ ಬಯಕೆಯಿಂದ ಆರಂಭ ಆಗಿ ಹಳ್ಳಿಯ ಮದುವೆ ದಿಬ್ಬಣಗಳನ್ನೆಲ್ಲ ಸುತ್ತಿ ನಗರಕ್ಕೆ ಬಂದು ಸುತ್ತಾಡಿ ನಗರ ಸಂಸ್ಕೃತಿಯ ಆಹಾರಗಳನ್ನೆಲ್ಲ ಪರಿಚಯಿಸಿ ಅದರೊಂದಿಗೆ ಆಹಾರ ರಾಜಕಾರಣ ಆಗ್ತಾ ಇರ್ತಕ್ಕಂತಹ ಸೂಕ್ಷ್ಮತೆಯನ್ನು ತಟ್ಟಿಕೊಂಡು

ಮತ್ತೆ ಊರು ಸೇರುವವರೆಗೆ ಸಾಗತ್ತೆ. ನಾಲಿಗೆ ರುಚಿಯಿಂದ ಆಹಾರ ರಾಜಕಾರಣದವರೆಗೆ ವಿಸ್ತಾರಗೊಳ್ಳುವ ಈ ಕಥೆ ರುಚಿ ಅಭಿರುಚಿ ಭಾವರುಚಿಗಳನ್ನು ಬೆಸೆಯುತ್ತಾ ಸಾಗುವ ವಿಶೇಷವಾದಂತಹ ಕಥೆ. ನಾಗಕ್ಕ ಅನ್ನುವಂತಹ ಕಥಾನಾಯಕಿ ಹಳ್ಳಿಯಲ್ಲಿದ್ದ ಮಾತ್ರಕ್ಕೆ ಹಳ್ಳಿಯ ಜನ ಅದರಲ್ಲೂ ಹೆಣ್ಣು ಮಕ್ಕಳು ರುಚಿ ವೈವಿಧ್ಯತೆಯಿಂದ ದೂರ ಉಳಿಬೇಕು ಅಂತ ಏನಿಲ್ಲ. ನಗರದವರಿಗೆ ಹೇಗೋ ಹಾಗೆ ವಿವಿಧ ರುಚಿಗಳು ಗ್ರಾಮೀಣರಿಗೂ ಉಂಟು ಅನ್ನುವ ಮೆಚ್ಚುಗೆಯ ಸತ್ಯವನ್ನು ಸರಳವಾಗಿ ನಿರೂಪಿಸಿರುವ ಈ ಕಥೆಯ ಗತಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀರಿನ ಋಣ ಮಣ್ಣಿನ ಋಣಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವ ನಾವು ನಮ್ಮ ನದಿ ತಟ ಅಲ್ಲಿನ ಮಣ್ಣಿನ ಗುಣ ಮತ್ತು ಪ್ರಕೃತಿಯ ಒಡನಾಟದಿಂದ ನಮ್ಮದೇ ಬದುಕಿನ ನಡೆಯನ್ನು ರೂಪಿಸ್ಕೊಂಡಿರ್ತೇವೆ. ಈ ನಡವಳಿಕೆ ವಿಸ್ತಾರವಾದ ಜಗತ್ತಿನೊಂದಿಗೆ ಬೆರೆತಾಗ ಕೆಲವು ಸಮಯ ಬದಲಾಗಬಹುದು. ಆ ಊರಿನ ನಡವಳಿಕೆಗೆ ಒಗ್ಗಲಾರದೆ ಊರಿಗೆ ಮರಳಬಹುದು. ಬದಲಾದರೂ ನಾವು ನಾವಾಗೆ ಉಳಿಯಬಹುದು. ಹೀಗೆ ಬಹುರೀತಿಯ ಬದಲಾವಣೆಗೆ ತೆರೆದುಕೊಳ್ಳೋದಕ್ಕೆ ಅವಕಾಶ ನೀಡುತ್ತೆ. ಇಲ್ಲಿನ ಅನೇಕ ಪಾತ್ರಗಳು ಹಳ್ಳಿ ಮತ್ತು ನಗರಗಳ ನಡುವೆ ಬದುಕು ಕಟ್ಟಿಕೊಳ್ಳಲು ನಡೆಸುವ ಹೊಯ್ದಾಟ ಹೋರಾಟಗಳಿಗೆ ಸಾಕ್ಷಿಯಾಗಿದೆ. ಹಳ್ಳಿಯಲ್ಲಿದ್ದಂಥ ಸಾವಿತ್ರಿ ನಗರದ ಸೀಮಾ ಆದ ಸೀಮೋಲ್ಲಂಘನ ಕತೆ. ಸಾಮಾಜಿಕ ಜಾಲತಾಣಗಳ ದೆಸೆಯಿಂದ ಫೇಮಸ್ ಆದ ಶಂಕರ್ ಟೀ ಸ್ಟಾಲ್. ರಾಹುಲ್ಲ ಕತೆಗಳು ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿ ಸ್ವತಃ ಕಷ್ಟಕ್ಕೆ ಸಿಲುಕುವ ಧರ್ಮಣ್ಣನಂತಹ ಪ್ರಬುದ್ಧ ಪಾತ್ರ ಇರುವ ಬಾಳಿಗೊಂದು ನಂಬಿಕೆ ಕತೆಗಳು ಈ ಜಾಡ್ನಲ್ಲಿ ಸಾಡುತ್ತೆ. ಕಪಿಲೆ ಕಂಡ ಕತೆಗಳು ಕೇವಲ ಕಲ್ಪಿತ ಕತೆಗಳಾಗದೆ ಜೀವನ ಪ್ರೀತಿಯ ರೂಪಕಗಳಾಗಿ ಬೆಳೆಯುತ್ತಾ ಹೋಗುತ್ತೆ. ಇಲ್ಲಿನ ಪಾತ್ರ ವಸ್ತುಗಳೆಲ್ಲ ನಮ್ಮ ನಡುವಿನ ಜೀವಂತಿಕೆಯ ಸಂಗತಿಗಳಾಗಿ ತೆರೆದುಕೊಳ್ಳುತ್ತಾ ನಮ್ಮೊಂದಿಗೆ ಹೆಜ್ಜೆ ಇಡುತ್ತಲೇ ಸಾಕ್ತೇವೆ. ನೈಜತೆಗೆ ವಾಸ್ತವಕ್ಕೆ ಹತ್ತಿರವಿರುವ ಇಲ್ಲಿನ ಎಲ್ಲ ಕತೆಗಳು ಓದುವ ಪ್ರತಿಯೊಬ್ಬ ಓದುಗನವೂ ಆಗ್ತವೆ. ಹಾಗಾಗಿ ಕಪಿಲೆ ಕಂಡ ಕತೆಗಳು ಸದಾ ನಮ್ಮೊಂದಿಗೆ ಪ್ರವಹಿಸುತ್ತಲೇ ಇರ್ತವೆ. ಕತೆಗಳು ಮತ್ತು ಪಾತ್ರಗಳನ್ನು ನೆನೆದಾಗಲೆಲ್ಲ ತಣ್ಣನೆಯ ಆನಂದ ನೀಡ್ತಾ ಇರ್ತವೆ. ಕಥೆಗಳ ನಿರೂಪಣೆಗೆ ಬಳಕೆಯಾಗಿರುವ ಭಾಷೆಯಂತೂ ಕುಸುಮ ಅವರ ಸಿಗ್ನೇಚರ್ ಶೈಲಿಯಾಗಿದೆ. ಗ್ರಾಮೀಣ ಭಾಷೆಯ ಸೊಗಡು ಕಥೆಯ ಗುಣಮೌಲ್ಯವನ್ನು ಸತ್ವಶಾಲಿಯಾಗಿ ಇಟ್ಟಿದೆ. ಸರಳವಾದ ನಿರೂಪಣೆ ಉಳ್ಳಂತಹ ಇಡೀ ಸಂಕಲನದ ಕಥೆಗಳು ಭಾಷೆಯ ಶಕ್ತಿಯಿಂದ ವಿಶೇಷತೆಯ ಮೆರಗನ್ನು ಪಡೆದಿದೆ. ಬಸ್ ಬಂದದ ಅತ್ಕಳಿ ಬನ್ನಿ ಬ್ಯಾಡ ಕಣ್ಕೂಸೆ, ಮನುಷ್ಯ ಬದುಕದು ಮಾನಕ ಸಲುವಾಗಿ ಅಲ್ವಾ ಕೂಸೈ, ಯೋಳವ ನೀನೇ ಯೋಳವ. ಇಂತಹ ನೂರಾರು ವಾಕ್ಯಗಳು ಗ್ರಾಮ್ಯ ಭಾಷೆಯ ಸೊಗಸನ್ನು ತೆರೆದಿಡ್ತಾ ಇಡೀ ಸಂಕಲನದ ಸೊಗಸಿಗೆ ಕಾರಣವಾಗಿದೆ. ಭಾಷೆಗೆ ಅನುರೂಪವಾದ ಕಥಾ ನಿರೂಪಣಾ ಶೈಲಿ ವಿಶಿಷ್ಟವಾಗಿದೆ. ಸಂಕೀರ್ಣತೆಗಳಿಲ್ಲದೆ ಕಥೆಗಳ ವಿಷಯ ವಸ್ತು ಮತ್ತು ಪಾತ್ರಗಳು ಓದುಗನ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತವೆ. ಕುಸುಮ ಐರಳ್ಳಿಯವರ ಈ ಕಥಾ ಪಯಣ ಹೀಗೆ ನಿರಂತರವಾಗಿ ಸಾಗಲಿ. ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಹೊಸ ಕಥೆಗಳು ಕೊಡುಗೆಯಾಗಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುಸುಮ ಹಾಯರಹಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಜೀವನದ ಅನೇಕ ಭಾಗ್ಯಗಳಲ್ಲಿ ಕೆಲವು ದೊಡ್ಡವ್ರನ್ನ ಕಾಣುವಂತ ಭಾಗ್ಯ ಸಿಕ್ಕಿತು. 1971 ನನಗೆ ನಾನಿ ಪಾಲ್ಕಿಯ ಬಾಲಾರವ್ರನ್ನ ಮುಂಬೈ ದೂರದರ್ಶನಕ್ಕಾಗಿ ಸಂದರ್ಶನ ಮಾಡುವಂತ ಅವಕಾಶ ಸಿಕ್ತು. ನಾನಿ ಪಾಲ್ಕಿವಾಲ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ನ್ಯಾಯವಾದಿ, ಭಾರತ ಮತ್ತು ಅಮೆರಿಕೆಯ ಸಂವಿಧಾನದ ಮೇಲೆ ಅತ್ಯಂತ ಅಧಿಕಾರಯುತವಾಗಿ ಮಾತಾಡಬಲ್ಲಂತ ಸಮರ್ಥ. ಅವರು ಅಮೆರಿಕೆಯಲ್ಲಿ ಭಾರತದ ರಾಯಭಾರಿನೂ ಆಗಿದ್ರು. ಅವರು ಬಜೆಟ್ ಮೇಲಿನ ಭಾಷಣಗಳು ದೇಶಕ್ಕೆ ಮಾರ್ಗದರ್ಶಿಯಾಗಿದ್ದು ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಹೇಳಿದ್ರೆ ಅವರ ಬಜೆಟ್ ಮೇಲಿನ ಭಾಷಣ ಆಗ್ತಿರೋದು ಎಲ್ಲಿ ಗೊತ್ತಾ? ಯಾವುದೋ ಒಂದು ಹಾಲಲ್ಲಿ ಅಲ್ಲ, ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇತ್ತು. 30-35 ಸಾವಿರ ಜನ ಚಾರ್ಟರ್ಡ್ ಅಕೌಂಟೆಂಟ್ ಬರಬೇಕು ಬ್ಯಾಲೆನ್ಸ್ ಶೀಟ್ ಹಿಡ್ಕೊಂಡು. ಬಜೆಟ್ ಮೇಲೆ ಡಿಸ್ಕಷನ್ ಏನು ಮಾಡ್ತಾರೆ ಅವರು ಅಂತ ಹೇಳೋದಕ್ಕೆ ಅಂಥ ಮನುಷ್ಯ. ಅವರು ಹಿಂದಿನ ಮಹಾರಾಜರು ಕೊಡುವಂಥ ಧನ ಸಹಾಯದ ಬಗ್ಗೆ ಮತ್ತು ಬ್ಯಾಂಕುಗಳ ರಾಷ್ಟ್ರೀಕರಣದ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗೆದ್ದಂಥ ಸಾಧಿಸಿದ ವಿಜಯಗಳು ಅವರು ತುಂಬ ಉತ್ತುಂಗಕ್ಕೆ ಏರಿಸಿಬಿಟ್ಟಿದ್ದು. ಆ ಕಾಲದಲ್ಲೇ ನಾನು ಸಂದರ್ಶನ ಮಾಡಿದ್ದವ್ರನ್ನ, ಸುಮಾರು ಜಗತ್ತಿನಾದ್ಯಂತ ಸಂದರ್ಶನ ಆಗಿತ್ತು. ನಂದು ಒಂದು ಸಂದರ್ಶನ ಅಲ್ಲಿ ನಾನು ಅತ್ಯಂತ ಕೇಳಬೇಕಾದ ಪ್ರಶ್ನೆಯನ್ನು ಕೇಳಿದೆ, ಸರ್ ವಕೀಲಿ ವೃತ್ತವನ್ನು ಯಾಕೆ ಆರಿಸ್ಕೊಂಡ್ರಿ ನೀವು, ಈ ವೃತ್ತಿಯನ್ನು ಯಾಕೆ ಆರಿಸ್ಕೊಂಡ್ರಿ? ಅದಕ್ಕೆ ಅವ್ರು ಹೇಳಿದರು, ನೋಡಪ್ಪ ನಾನು ಹುಡುಗನಾಗಿದ್ದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ತಿದ್ರು, ಎಲ್ಲಿ ಹೋದರೂ ವಕೀಲಿ ವೃತ್ತಿಗೆ ಹೋಗಬೇಡ ನೀನು ಅಂತಿದ್ರು. ವೃತ್ತಿಯಲ್ಲಿ ಭವಿಷ್ಯ ಇಲ್ಲ, ಹೆಚ್ಚು ಕೆಲಸ ಇಲ್ಲ. ನೀ ನೋಡು, ಆ ಬಾರ್ ಅಂತ ಇರ್ತದೆ, ಅವರು ವಕೀಲರು ಕೂತ್ಕೊಳ್ಳೋ ಜಾಗ, ನಿಂತ್ಕೊಳ್ಳೋಕೆ ಜಾಗ ಇಲ್ಲಯ್ಯ, ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು, ಆದ್ದರಿಂದ ಹೋಗಬೇಡ ಅಂತಿದ್ರು. ಅದು ತಮಾಷೆ ಗೊತ್ತಾ ಮಗು? ಈಗ ಅದೇ ಜನ ನನಗೆ ಹೇಳ್ತಾರೆ, ಸರಿಯಾದ ವೃತ್ತಿ ಆರಿಸ್ಕೊಂಡಿದ್ಯಾ ನೀನು ಅಂತಾರೆ. ಯಾವ ವೃತ್ತಿ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ ಮಗು, ಆದ್ರೆ ವೃತ್ತಿಯನ್ನು ಹೇಗೆ ಮಾಡ್ತೀಯ ಅನ್ನೋದು ಮುಖ್ಯ ಅಂಥೇಳಿ ನಾನು ಬೆನ್ನು ತಟ್ಟಿದ್ರು. ಮತ್ತೆ ಕೇಳಿದೆ, ಸರ್ ನಿಮಗೆ ಜೀವನದಲ್ಲಿ ಸ್ಫೂರ್ತಿ ಕೊಟ್ಟವರು ಯಾರು ಸರ್? ಅವ್ರ ಉತ್ತರ ನಾನು ದಂಗು ಬಿಡಿಸ್ಬಿಡ್ತು. ನನಗೆ ಸ್ಫೂರ್ತಿ ನೀಡಿದವರು ಬೇಕಾದಷ್ಟು ಜನ ಇದ್ದಾರಪ್ಪ, ಅದನ್ನು ಮಾರ್ಗದರ್ಶಿ ಆದವನು ಒಬ್ಬ ಚಮ್ಮಾರ, ಚಪ್ಪಲಿ ಹೊಲಿಯೋನು ಅಂದರು. ನಾನು ಚಮ್ಮಾರನೆ, ಅದು ಹೇಗೆ ಅಂತ ಕೇಳಿದೆ. ಅವರು ನನಗೆ ಹೇಳಿದ್ದು ಬಹಳ ಚಂದ. ಅವ್ರು ಹೇಳಿದರು, ನೋಡಪ್ಪ ನಾನು ಹುಡುಗನಾಗಿದ್ದಾಗ ಈ ಚೌಪಾಟಿ ಬೀಚ್ ಅಂತಿದೆ ಬಾಂಬೆದಲ್ಲಿ, ತಾವು ನೋಡಿರ್ಬೇಕು. ಚೌಪಾಟಿ ಬೀಚ್ ಅಂತಂದರೆ ಆಮೇಲೆ ಆಡೋಕೆ ಹೋಗ್ತಾರೆ ಜನ, ಸಾಯಂಕಾಲ ಅಲ್ಲಿ ತಿಂಡಿ ಗಿಂಡಿ ತಿನ್ನೋಕೆ ಹೋಗ್ತಾರೆ. ಮರಳಲ್ಲಿ ಆಟ ಆಡೋಕೆ ಹೋದಾಗ, ಮರಳಲ್ಲಿ ಓಡಿದಾಗ ಚಪ್ಪಲಿ ಪಟ್ಟಿ ಕಿತ್ಕೊಂಡ್ಬರ್ತದೆ. ಅಲ್ಲೊಬ್ಬ ಮಧ್ಯ ವಯಸ್ಸಿನ ಚಮ್ಮಾರ ಕೂತ್ಕೋತಿದ್ದ, ಯಾರಾದರೂ ಬಂದು ಮಳೆ ಹೊಡೆದು ರಿಪೇರಿ ಮಾಡಿ ನಾಲ್ಕು ಕಣೆ ತಗೋತಿದ್ದ, ಅದ್ರ ಮೇಲೆ ಜೀವನ ನಡೀಬೇಕು. ಆತ ಒಂದ್ಸಲ ವಿಚಾರ ಮಾಡಿದ್ದಂತೆ, ಹೀಗೆ 2 ದಿವಸ 4-4 ಕಣೆ ತಗೊಂಡು ಕೆಲಸ ಮಾಡೋದು, ಇದನ್ನು ಇನ್ಮೇಲೆ ಚಪ್ಪಲಿ ರಿಪೇರಿ ಮಾಡಲ್ಲ, ನಾನು ಹೊಸ ಚಪ್ಪಲಿನೇ ಹೊಲಿತೇನೆ, ಅತ್ಯಂತ ಶ್ರೇಷ್ಠ ಮಟ್ಟದ ಚಪ್ಪಲಿ ಮಾಡ್ತೇನೆ ಅಂದ. ಸ್ವಾಮಿ, ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ, ಹೋಗಿ ದುಡ್ಡು ಕೊಟ್ಟು ತಯಾರಾದಂಥ ಚಪ್ಪಲಿ ಬೂಟ್ಸ್ಗಳನ್ನು ತರಬಹುದು, ಹೊಲಿಯೋದಕ್ಕೆ ಯಾರು ಕೊಡ್ತಾರೆ? ಆಗಿನ ಕಾಲದಲ್ಲಿ ಚಪ್ಪಲಿ ಹೊಲಿಸ್ತಾ ಇದ್ರು, ಮೊದಮೊದಲು ಗಿರಾಕಿಗಳು ಬರಲಿಲ್ಲ. ಆದ್ರೆ ಏನಾಯ್ತು ಗೊತ್ತಾ, ಆ ಚೌಪಾಟಿಯಲ್ಲಿ ಬೇಕಾದಷ್ಟು ಅಂಗಡಿ ಇದ್ದಾವಲ್ಲ, ಭೇಲ್ಪುರಿ ಪಾನಿಪುರಿ ಮಾರುವಂಥ ಅಂಗಡಿ ಇದ್ದಲ್ಲ, ಅವರೇ ಅಂದರು ಒಳ್ಳೆ ಮನುಷ್ಯ ಚಪ್ಪಲಿ ಕೊಟ್ಟು ನೋಡೋಣ. ಕೇಳಿದ್ರೆ ಆಗಿನ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ಕಾಗದದ ಮೇಲೆ ಕಾಲಿಟ್ಟು ಆ ಬೆರಳುಗಳನ್ನು ಗುರುತು ಹಾಕಿ ಕಾಲಿನ ಮಾದರಿ ತಗೋಬೇಕು, ಅದನ್ನು ಕೊಡಬೇಕು, ಅದ್ರ ಮೇಲೆ ಚಪ್ಪಲಿ ಮಾಡ್ತಿದ್ರು. ಇವ್ರ ಕೆಲ ಹತ್ತಿರದ ಅಂಗಡಿಯವರೆಲ್ಲ ಕೊಟ್ಟರು, ಚಪ್ಪಲಿ ಹೊಲ್ಕೊಟ್ಟ. ಅವನದು ಒಂದು ಗುಣ ಏನು ಗೊತ್ತಾ, ಅವನು ಯಾವತ್ತು ಕೊಡ್ತೀನಿ ಅಂತ ಹೇಳ್ತಾನೋ ಅವತ್ತು ಖಂಡಿತ ಕೊಡ್ತಿದ್ದ. ಆ ಮೃದುವಾದ ಚಪ್ಪಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕಾಲಿ ಗಾಯ ಆಗ್ತಿರಲಿಲ್ಲ. ಹಳೆ ಕಾಲದಲ್ಲಿ ನಾವೆಲ್ಲ ಹುಡುಗರಾಗಿದ್ದಾಗ ಹೊಸ ಚಪ್ಪಲಿ ಹಾಕ್ಕೊಂಡ್ರೆ ಕಾಲಿಗೆಲ್ಲ ಗುಳ್ಳೆ ಬರಬೇಕು, ನೋವಾಗಬೇಕು. ಇವನ್ ಚಪ್ಪಲಿ ಹಾಗಿರಲಿಲ್ಲ. ಆ ಗುಣಮಟ್ಟ ಹೆಚ್ಚಿಬಿಡ್ತಲ್ಲ, ಜನ ಮಾತಾಡೋಕೆ ಶುರು ಮಾಡಿದರು, ಏ ಭಾಳ ಚೆನ್ನಾಗಿ ಹೊಲಿತಾನ್ರಿ ಚಪ್ಪಲಿ ಅವನು. ಬಾಯಿಂದ ಬಾಯಿಗೆ ಕೀರ್ತಿ ಹಬ್ಬಿತು. ಮುಂದೆ ತಂದೆ ಸಣ್ಣ ಅಂಗಡಿ ಹಾಕ್ಕೊಂಡ. ಎಲ್ಲಿವರೆಗೂ ಅಂದರೆ ಮುಂಬೈಲಿ ದೂರ ದೂರ ಇರೋರು ಹೇಳೋರಂತೆ, ಹೇಗೂ ಚೌಪಾಟಿ ಮೇಲೆ ಹೋಗ್ತೀಯಲ್ಲ, ನನ್ನ ಕಾಲಿನ ಚಿತ್ರ ಕೊಟ್ಟು ಬಾ, ಅವನು ಚಪ್ಪಲಿ ಮಾಡಿಕೊಡ್ತಾನೆ. ಅವ್ರ ಮನೆಗೆ ತಲುಪಿಸ್ತಿದ್ದ ಕರೆಕ್ಟಾಗಿ ಆ ಹೊತ್ತಿಗೆ. ಗುಣಮಟ್ಟ ಕಡಿಮೆ ಆಗಲಿಲ್ಲ, ತಾನು ಹೇಳಿದ ಸಮಯ ಚೇಂಜ್ ಆಗಲಿಲ್ಲ. ಇಷ್ಟೆಲ್ಲ ಹೇಳಿಬಿಟ್ಟು ನಾನಿ ಪಾಲ್ಕಿವಲ್ಲ ನನಗೆ ಹೇಳಿದರು, ಆ ಮನುಷ್ಯ ಇವತ್ತೇನಾಗಿದ್ದಾನೆ ಗೊತ್ತಾ? ಇವತ್ತಂದರೆ 1971 ನೆನಪಿಡಬೇಕು. ಅವ್ರು ಹೇಳಿದರು, ಈ ಮನುಷ್ಯ ಈಗ 13 ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಕಂಪನಿ ಮಾಲೀಕ ಆಗಿದ್ದಾನೆ. 1971 13 ಕೋಟಿ ಲೆಕ್ಕ ಹಾಕ್ಕೊಳ್ಳಿ. ಅವನು ಮುಂದುವರೆದ್ರು, ಅವನು ಹಾಗೆ ಚೌಪಾಟಿ ಸಮುದ್ರದ ತೀರದಲ್ಲಿ ಕೂತ್ಕೊಂಡು 4 ಕಣೆಗೆ ಮಳೆ ಹೊಡೆದು ಚಪ್ಪಲಿ ರಿಪೇರಿ ಮಾಡ್ತಾ ಕೂತ್ಕೊಂಡಿದ್ರೆ ಅವನು ಇರೋದೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೋಡಿ ದೊಡ್ಡ ಕಂಪನಿ ಮಾಲಕ ಆಗಿದ್ದಾನೆ. ಈಗ ಕೇಳುಗ್ರೆ, ಅವನ ಮೊಮ್ಮಕ್ಕಳು 1,000 ಕೋಟಿ ಡಾಲರ್ ಕಂಪನಿ ಮಾಲಕರಾಗಿದ್ದಾರೆ. ಅವರು ಜೆಟ್ ಪ್ಲೇನಲ್ಲಿ ಅಡ್ಡಾಡ್ತಿದ್ದಾರೆ. ಆದರೂ ರಾಜ್ಯ
ಮಾಡಿದಂಥ ಸಾಧನೆ ಗೊತ್ತಿದೆ ಅವ್ರಿಗೆ. ಯಾಕೆ ಹೇಳ್ತೀನಿ ಮಾತನ್ನಂದರೆ, ಚಪ್ಪಲಿ ಹೊಲಿಯೋ ಕೆಲಸ ಆದರೂ ಅಡ್ಡಿ ಇಲ್ಲ, ಚೆನ್ನಾಗಿ ಮಾಡಿದರೆ ಜಗತ್ತಿನ ಮನ್ನಣೆ ಸಿಗ್ತದೆ. ಪಾಲ್ಕಿವಾಲ ಹೇಳಿದರು, ಬಿ ಎ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ಇನ್ ದ ವರ್ಲ್ಡ್, ವರ್ಲ್ಡ್ ರಿಸ್ಪೆಕ್ಟ್ಸ್ ಯು. ಒಳ್ಳೆ ಚಮ್ಮಾರ ಆಗಿದ್ದರೆ ಜಗತ್ತು ನಿಮ್ಗೆ ಹೆಸರು ಕೊಡ್ತದೆ, ಮೆಚ್ಕೋತದೆ. ಅದಕ್ಕೆ ಅವನು ನನಗೆ ಸ್ಫೂರ್ತಿಯಾದ. ನಾನು ತೀರ್ಮಾನ ಮಾಡಿದೆ, ವಕೀಲ ಆಗ್ತೀನಿ, ಸಾಧಾರಣ ವಕೀಲ ಆಗೋಲ್ಲ, ಪ್ರಪಂಚದ ಸರ್ವಶ್ರೇಷ್ಠ ವಕೀಲ ಆಗಬೇಕು ಅಂತ ಹಠ ಹಿಡಿದು ಜೀವನ ಒತ್ತೆ ಇಟ್ಟು ಉಸಿರುಗಟ್ಟಿ ಓದಿ ಸಂವಿಧಾನಗಳನ್ನು ಕಾಯ್ದೆಗಳನ್ನು ಅಭ್ಯಾಸ ಮಾಡಿದೆ. ಆಗ ಕಲ್ಪಿಸಿಕೊಂಡಂತಹ ಗುರಿ, ಮಾಡಿದಂಥ ಅನವರತ ಪರಿಶ್ರಮದ ಫಲ ಇಂದಿನ ಯಶಸ್ಸು ನಂದು ಅಂತ ನನಗೆ ಹೌದು ಅನ್ನಿಸ್ತು. ಇನ್ನೊಂದು ಮಾತು ಸ್ಪಷ್ಟ ಆಯಿತು ನನಗೆ, ಯಶಸ್ಸು ಆಕಸ್ಮಿಕ ಅಲ್ಲ, ಸ್ಪಷ್ಟ ಗುರಿ, ಆ ಗುರಿಯೆಡೆಗೆ ಧೃತಿಗೆಡದ ಸತತ ಪರಿಶ್ರಮದ ಫಲ ಯಶಸ್ಸು. ಅದನ್ನು ಮಕ್ಕಳು ಕಣ್ಣು ಮುಂದೆ ಬಂದರೆ ಎಂಥ ದೊಡ್ಡ ಯಶಸ್ಸು ನಮಗಾಗುತ್ತೆ ಗೊತ್ತಾ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ವಿಪಿಯುಸಿ ವಿದ್ಯಾರ್ಥಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಎತ್ತ ತಾಯಿಯ ನೆನಪಾಗಿ ನೊಂದು ಹೋತಲ್ಲ ಮನ ಕರಗಿ ಬರುದಿಲ್ಲ.

0: ಬಗ್ಗೆ ಹಾಡಿ.
1: ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ, ತರತಮ್ಯ ನೀ ಮಡ.

ತಂದೆ ಇಲ್ಲ ಅಂತ ನಮ್ಮನ್ನ ಕೈ ಬಿಡಲಿಲ್ಲ ನೀನು, ಯಾರೇನು ಅಂದರ ನಿನಗ ಬಿಡಲಿಲ್ಲ ನೀನಿನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ್ವ, ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ. ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ. ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನೆ.

0: ಕಿರುತನ ಮಾಡುತ್ತೇನೆ ಸೇವಾ.
1: ಕೇಳುವರೆ, ಇದುವರೆಗೂ ಆಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿನಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 30 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಚನ ಸಾಹಿತ್ಯ ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು, ಜನಸಾಮಾನ್ಯರ ಧ್ವನಿಯು

ಆತ್ಮೋದ್ಧಾರದ ನುಡಿಗಳಾದದ್ದು ನಿಜವಾಗಲೂ ಆಶ್ಚರ್ಯ ತರುವಂತಹ ವಿಷಯವಾಗಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಅನುಕರಿಸಿದ ಆಂದೋಲನ, ಸಾಮಾಜಿಕ ಕ್ಷೇತ್ರವನ್ನು ಆಕ್ರಮಿಸಿ ಸಮಾಜವು ಧಾರ್ಮಿಕ ಆಂದೋಲನವಾಗಿ ಪರಿವರ್ತನೆಗೊಂಡದ್ದನ್ನು ನಾವು ಕಾಣಬಹುದಾಗಿದೆ. ಈ ಆಂದೋಲನದ ನೇರ ಧ್ವನಿ ವಚನ ಸಾಹಿತ್ಯ. ಬಸವಣ್ಣನವರ ಪ್ರೇರಣೆಯಿಂದ ಜಾತಿ, ಮತ ಕುಲ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಮ್ಮ ಆತ್ಮಾವಲೋಕನದ ನುಡಿಗಳನ್ನು ನುಡಿದು ನಡೆದು ಆಚರಿಸಿ ಅಭಿಮತಿಸಿದ ನುಡಿಗಳೇ ವಚನ ಸಾಹಿತ್ಯವಾಗಿ ಹೊರಹೊಮ್ಮಿ ಇತರರ ಬಾಳಿನ ಬೆಳಕಾದುದನ್ನು ನಾವು ಕಾಣಬಹುದಾಗಿದೆ. ಇಂತಹ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕಾಗಿ ಜನ ಧ್ವನಿಯವರು ವಚನ ವೈಭವ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಶರಣರ ವಚನಗಳ ವೈಭವವನ್ನು ತಿಳಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಕಾರ್ಯಕ್ರಮವನ್ನು ಆಲಿಸುವುದರ ಮೂಲಕ ವಚನ ಸಾಹಿತ್ಯದ ಸವಿಯನ್ನು ಸವಿಯುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಕಳೆದ 29ನೇ ನುಡಿ ಸಂಚಿಕೆಯಲ್ಲಿ ಅವಿರಳ ಜ್ಞಾನಿ ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹ ಚನ್ನಬಸವಣ್ಣನವರ ವಚನ ವಿಚಾರವನ್ನು ತಿಳಿಯಲು ಪ್ರಯತ್ನಿಸಿದ್ದೆವು. ಇಂದಿನ 30ನೇ ನುಡಿ ಸಂಚಿಕೆಯಲ್ಲಿ ಕರ್ಮಯೋಗಿ ಎಂದೇ ಹೆಸರಾದಂತಹ ಶರಣ ಸಿದ್ಧರಾಮರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಕರ್ನಾಟಕ ಸರ್ಕಾರವು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ 20,000 ವಚನಗಳ 10,000 ಪುಟಗಳನ್ನೊಳಗೊಂಡ 15 ಸಂಪುಟಗಳ ಸಮಗ್ರ ವಚನ ಸಂಪುಟವನ್ನು 1993ರಲ್ಲಿ ಪ್ರಕಟಪಡಿಸಿ ವಚನಗಳು ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವ ಶ್ರೇಷ್ಠ ಕಾರ್ಯವನ್ನು ಹಮ್ಮಿಕೊಂಡದ್ದು ಹೆಮ್ಮೆಯ ವಿಷಯವಾಗಿದೆ. 4ನೆಯ ಸಂಪುಟ ಅದು ಸಿದ್ಧರಾಮೇಶ್ವರರ ವಚನ ಸಂಪುಟವಾಗಿದೆ. ಡಾಕ್ಟರ್ ಎಸ್ ವಿದ್ಯಾಶಂಕರರವರು 1992 ವಚನಗಳನ್ನು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ. ಸಿದ್ಧರಾಮರು ಜನರಿಗಾಗಿ ಕೆರೆ ಕಟ್ಟೆ ಕಟ್ಟಿಸುವುದು, ದೇವಾಲಯಗಳನ್ನು ಕಟ್ಟಿಸುವುದು, ಸಾಲು ಮರಗಳನ್ನು ಬೆಳೆಸುವುದು, ಅನಾಥರಿಗೆ ಅರವಟ್ಟಿಗಳನ್ನು ನಡೆಸುವುದು, ಹೀಗೆ ಸಮಾಜೋದ್ಧಾರಕ ಕೆಲಸಗಳನ್ನು ಮಾಡುವುದರ ಮೂಲಕ ಕುಗ್ರಾಮವಾಗಿದ್ದಂತಹ ಸೊನ್ನಲಿಗೆಯನ್ನು ಭೂ ಕೈಲಾಸವನ್ನಾಗಿ ಮಾಡಿದ ಮಹಾನ್ ಶಿಲ್ಪಿ, ಕನಸುಗಾರ, ಕರ್ಮಯೋಗಿ. ಇಂತಹ ಸಿದ್ಧರಾಮರ ವಚನಗಳಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ, ಸಮಾಜೋ ಧಾರ್ಮಿಕ ಕಾರ್ಯಗಳ ಬಗ್ಗೆ, ಪ್ರಗತಿಪರ ವಿಚಾರಧಾರೆಗಳ ಬಗ್ಗೆ ವಚನಗಳಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಶರಣರ ಜೀವನ ಮಾನಸಕ್ಕೆ ಹೋದಾಗ ಅವರ ಚಿಂತನೆಗಳಲ್ಲೂ ಬದಲಾವಣೆಯಾದದ್ದನ್ನು ನಾವು ಕಾಣುತ್ತೇವೆ. ಹಾಗೆಯೇ ಜೀವನದಲ್ಲಿನ ತಾತ್ವಿಕ ಸಿದ್ಧಾಂತಗಳನ್ನು ಕೂಡ ಅವರು ಸಾರಿರುವುದನ್ನು ನಾವು ಕಾಣಬಹುದು. ಸಿದ್ಧರಾಮರು ವಚನಗಳಲ್ಲಿ ಕವಿ ಹೃದಯವನ್ನು ಕಾಣಬಹುದಾಗಿದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಅಡಗಿಸಿರುವುದನ್ನು ನಾವು ನೋಡಬಹುದು. ಇಂತಹ ಶ್ರೇಷ್ಠ ವಚನಕಾರರ ಕೆಲವು ವಚನಗಳನ್ನು ಗಮನಿಸೋಣ. ಸಿದ್ಧರಾಮರು ಶರಣರ ವಚನ ಸಾಹಿತ್ಯ ಅತ್ಯಂತ ಶಕ್ತಿಯುತವಾದದ್ದು, ವಚನಗಳಿಗೆ ಜೀವನಕ್ಕೆ ಬೆಳಕನ್ನು ನೀಡುವ ಹೊಳಪಿದೆ ಎನ್ನುತ್ತಾರೆ. ತಮ್ಮ ಒಂದು ವಚನದಲ್ಲಿ ವಚನದ ಮೌಲ್ಯವನ್ನು ಎತ್ತಿ ಸಾರಿರುವುದನ್ನು ನಾವು ನೋಡಬಹುದಾಗಿದೆ. ವಚನ ಹೀಗಿದೆ: ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸರದೊಂದು ಪುರಾಣ ಸಮಭಾರದಯ್ಯ. ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಭಾರದಯ್ಯ. ಎಮ್ಮ ವಚನದ ಸಾಸಿರ ಪದ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಜಪ ಸಮಭಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಹೇಳುವ ಮೂಲಕ ವಚನ ಸಾಹಿತ್ಯ ಅದೆಷ್ಟು ಮೌಲ್ಯಯುತವಾದದ್ದು ಎನ್ನುವುದನ್ನು ವಚನದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ನಮ್ಮ ಶರಣರ ಒಂದು ವಚನಕ್ಕೆ ವ್ಯಾಸ

ಒಂದು ಪುರಾಣ ಸಮಭಾರದು ಎಂದು ಬಿಡುತ್ತಾರೆ. ನೂರಾರು ವಚನಗಳ ಅಧ್ಯಯನಕ್ಕೆ ಶತರುದ್ರಿಯ ಯಾಗವೇ ಸಮಭಾರದು ಎನ್ನುತ್ತಾರೆ. ನಮ್ಮ ವಚನದ ಸಾವಿರಾರು ಪದಗಳ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಮಂತ್ರ ಜಪವೇ ಸಮಭಾರದು ಎಂದು ಹೇಳುವ ಮೂಲಕ ವಚನಗಳು ಅದೆಂಥ ಶ್ರೇಷ್ಠವಾದದ್ದು, ಮೌಲ್ಯಯುತವಾದದ್ದು ಎನ್ನುವುದನ್ನು ತಿಳಿಸಿದ್ದಾರೆ. ಹೀಗೆ ಸಿದ್ಧರಾಮರು ವಚನದ ಮೇಲೆ ಅಪಾರವಾದಂತಹ ಅಭಿಮಾನವನ್ನು, ಪ್ರೀತಿಯನ್ನು ಇಟ್ಟಿರುಕೊಂಡುವುದನ್ನು ಈ ವಚನ ಸಾರಿ ತಿಳಿಸುತ್ತದೆ. ವಚನ ಸಾಹಿತ್ಯದ ಮೇಲೆ ಎಷ್ಟು ಅಭಿಮಾನವೋ ಅದೇ ರೀತಿ ಶರಣರ ಮೇಲೆಯೂ, ಶರಣ ಸತ್ಕುಲದ ಮೇಲೆಯೂ ಕೂಡ ಅಪಾರವಾದಂತಹ ಭಕ್ತಿ ಇರುವುದನ್ನು ಅವರ ವಚನ ಸಾಹಿತ್ಯಗಳಲ್ಲಿ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಒಂದು ವಚನವನ್ನು ಗಮನಿಸೋಣ. ಎನ್ನ ತನು ಶುದ್ಧವಾಯಿತ್ತು ಚನ್ನಬಸವಣ್ಣನಿಂದ, ಎನ್ನ ಜೀವ ಶುದ್ಧವಾಯಿತ್ತು ಬಸವಣ್ಣನಿಂದ, ಎನ್ನ ಭಾವ ಶುದ್ಧವಾಯಿತ್ತು ಪ್ರಭುದೇವರಿಂದ. ಇಂತೆನ್ನ ತನು ಜೀವ ಭಾವಗಳಲ್ಲಿ ಇಷ್ಟ ಪ್ರಾಣ ಭಾವಗಳ ಕುರುಹು ಕಂಡು ನಿಷ್ಠೆ ನಿಬ್ಬೆರಗಾದ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಎನ್ನ ತನು ಮನ ಭಾವಗಳು ಕಲ್ಯಾಣದ ಶರಣರಿಂದ ಶುದ್ಧವಾಯಿತು ಎನ್ನುತ್ತಾರೆ. ತನುವು ಚನ್ನಬಸವಣ್ಣನವರಿಂದ, ಜೀವ ಬಸವಣ್ಣನವರಿಂದ, ಭಾವ ಪ್ರಭುದೇವರಿಂದ. ಹೀಗೆ ತನು ಜೀವ ಭಾವಗಳು ಶುದ್ಧಗೊಂಡು ಅವುಗಳಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳು ಪ್ರತಿಷ್ಠಾಪನೆಗೊಂಡಿತ್ತು ಎಂದು ತಿಳಿಸಿದ್ದಾರೆ. ಹೀಗೆ ಸಿದ್ಧರಾಮರು ಅಲ್ಲಿನ ಕಲ್ಯಾಣದಲ್ಲಿನ ಶರಣರ ಮೇಲೆ ಅಪಾರವಾದಂತಹ ಪ್ರೇಮವನ್ನು, ಭಕ್ತಿಯನ್ನು, ನಿಷ್ಠೆಯನ್ನು ಇಟ್ಟಿದ್ದರು ಎನ್ನುವುದು ಈ ವಚನದ ಮೂಲಕ ತಿಳಿದು ಬರುತ್ತದೆ. ಹಾಗೆಯೇ ಸಿದ್ಧರಾಮರಿಗೆ ಗುರುವಿನ ಮೇಲೆಯೂ ಕೂಡ ಅಪಾರವಾದ ನಿಷ್ಠೆ ಇರಲೇಬೇಕು. ಇದನ್ನು ಅವರು ಅನೇಕ ವಚನಗಳಲ್ಲಿ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಒಂದು ವಚನ ಹೀಗಿದೆ: ನಿನ್ನವನಾಗಿ ಅನ್ಯರ ಬೇಡುವ ಅನ್ಯಾಯವನೇನೆಂಬೆಲೆ ಎಲೆಯಯ್ಯ, ನಿನ್ನನ್ ಅರ್ಚಿಸಿದ ಪುರಾತನರು ನೀವೇ ಆದರು, ನಿನ್ನನ್ನು ಅರ್ಚಿಸಿದ ಬಸವಣ್ಣ ನೀನೇ ಆದ, ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಗುರುವಾಗಿ ಬಂದ್ಯನ್ನ ಭವದ ಬೇರ ಹರಿದ ಬಳಿಕ ನಿನ್ನವರು ನೀನು ನಾನೆಂಬ ಸಂದೇಹವೇಕಯ್ಯ. ಎಂತಹ ಸುಂದರವಾದ ವಚನ. ಇಲ್ಲಿ ಗುರು ಪರಮಾತ್ಮನಿಗೆ ಸಮ ಎನ್ನುತ್ತಾರೆ ಸಿದ್ಧರಾಮರು. ಅವರು ಹೇಳುತ್ತಾರೆ, ಭಗವಂತನನ್ನು ಅರ್ಚಿಸಿ ಪುರಾತನರು ಅಂದರೆ ಹಿಂದಿನವರು ಭಗವಂತನ ಸ್ವರೂಪಿಗಳಾದರು, ಬಸವಣ್ಣನವರು ಪರಮಾತ್ಮನನ್ನು ಅರ್ಚಿಸಿ ಪರಮಾತ್ಮನೇ ಆದರು. ಹಾಗಾಗಿ ಗುರು ಪರಮಾತ್ಮ ಸ್ವರೂಪಿಯಾಗಿ ಬಂದು ಎನ್ನ ಭವಬಂಧನವನ್ನು ಬಿಡಿಸಿ ನನ್ನನ್ನು ನಿನ್ನ ಹಾಗೆ ಮಾಡಲು ಪ್ರಯತ್ನಿಸಿದರು ನೋಡ ಎನ್ನುತ್ತಾರೆ. ಪರಮಾತ್ಮನಿಗೆ ತಿಳಿಸಿರುವುದನ್ನು ಈ ರೀತಿಯಾಗಿ ಕಾಣಬಹುದಾಗಿದೆ. ಹೀಗೆ ಸಿದ್ಧರಾಮರು ಗುರುವನ್ನು ಭಗವಂತನ ರೂಪ ಆಗಿ ಕಂಡಿರುವುದನ್ನು ನೋಡಬಹುದಾಗಿದೆ. ಗುರುವಿನ ನೆನಹಿನ ಆಸೆ ನನ್ನಲ್ಲಿ ಸದಾ ಇತ್ತು ಎನ್ನುವುದನ್ನು ಒಂದು ವಚನದಲ್ಲಿ ಬಹಳ ವಿಶಿಷ್ಟವಾಗಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ, ಕಾಮಿಗೆ ಸ್ತ್ರೀ ಆಸೆ, ನೀಚಂಗೆ ಕಲಹದಾಸೆ, ಪಂಡಿತಂಗೆ ಸಭೆಯಾಸೆ, ಕೋಗಿಲಿಗೆ ವಸಂತದಾಸೆ, ಪತಿರ್ವತೆಗೆ ಗಂಡನು ಮುನಿದಿಹನೋ ಇಲ್ಲವೇ ಎಂಬುವ ಆಸೆ, ಎನಗೆ ಶ್ರೀಗುರು ಚನ್ನಬಸವ ಸ್ವಾಮಿಗಳ ಪಾದೋದಕ ದಾಸೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಸಿದ್ಧರಾಮರು ಹೇಳುತ್ತಾರೆ, ದರಿದ್ರಂಗೆ ಯಾವಾಗಲೂ ಹಣದಾಸೆ, ವೀರಂಗೆ ಯಾವಾಗಲೂ ಯುದ್ಧ ಮಾಡುವ ಆಸೆ, ಕಾಮುಕ್ಯಂಗೆ ಹೆಣ್ಣಿನ ಆಸೆ, ಮೂರ್ಖಂಗೆ ಸದಾ ಜಗಳ ತೆಗೆಯುವ ನೀಚ ಬುದ್ಧಿ, ಪಂಡಿತಂಗೆ ಸದಾ ಸಭೆಯಲ್ಲಿ ಮಾತನಾಡಬೇಕೆಂಬ ಇಚ್ಛೆ ಬಯಕೆ, ಕೋಗಿಲಿಗೆ ವಸಂತ ಕಾಲ ಬರುವ ಆಸೆ, ಹಾಗೆಯೇ ಪ್ರತಿವ್ರತೆಗೆ

ತನ್ನನ್ನು ಸದಾ ಪ್ರೀತಿಸಲಿ ಎನ್ನುವ ಆಸೆ. ಹೀಗೆ ಎಲ್ಲರ ಆಸೆಗಳನ್ನು ಹೇಳುತ್ತಾ ಸಿದ್ಧರಾಮರು ಕೊನೆಗೆ ಹೇಳುತ್ತಾರೆ, ನನಗೆ ಶ್ರೀ ಗುರುವಿನ ಅಂದರೆ ಉತ್ತಮ ಗುರುವಿನ ಜ್ಞಾನವನ್ನು ಸದಾ ಸವಿಯುವ ಆಸೆ, ಸದಾ ಸವಿಯುವ ಆಸೆ ಎನ್ನುತ್ತಾರೆ. ಹೀಗೆ ಗುರುವೇ ಪರಮ ಎನ್ನುವ ವಿಚಾರವನ್ನ ಎಲ್ಲರಿಗೂ ತಿಳಿಸಿದ್ದಾರೆ. ಸಿದ್ಧರಾಮರು ಪರಮಾತ್ಮನನ್ನು ಎಲ್ಲರೂ ಕಾಣಲು ಸಾಧ್ಯವಾಗುವುದಿಲ್ಲ. ಯಾರು ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಮೇರು ಸ್ಥಿತಿಗೆ ಹೋಗುತ್ತಾರೋ ಅವರು ಮಾತ್ರ ಪರಮಾತ್ಮನ ಇರುವಿಕೆಯನ್ನ ಕಾಣಲು ಸಾಧ್ಯ ಎನ್ನುತ್ತಾರೆ. ಅವರ ವಚನ ಹೀಗಿದೆ, ಲೋಕದ ಲೋಕಿಗಳು ಏಕಯ್ಯ ನುಡಿವರು, ಲೋಕನಾಥನಿಪ್ಪ ಠಾವನ್ ಅರಿಯರು, ಕಲ್ಲೊಳಗೆ ಹೇಮ, ಕಾಷ್ಟದೊಳಗೆ ಅಗ್ನಿ, ತಿಲದೊಳಗೆ ತೈಲ, ಜಲದೊಳಗೆ ಮುತ್ತು, ಹಾಲೊಳಗೆ ತುಪ್ಪ, ಸ್ಥಳದೊಳಗೆ ರತ್ನವಿಪ್ಪ ಪರಿಯಲ್ಲಿ ನೀವಿಪ್ಪ ಭೇದವ ನರರೆತ್ತ ಬಲ್ಲರೈ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನರರು ಎತ್ತ ಬಲ್ಲರೈ, ಹೀಗೆ ಹೇಳುತ್ತಾರೆ. ಹೌದು, ಸಿದ್ಧರಾಮರು ಲೋಕದ ಜನ ಲೋಕನಾಥನ ಇರುವಿಕೆಯನ್ನ ಅರಿಯಲಾರರು. ಏಕೆಂದರೆ ಪರಮಾತ್ಮ ಕಲ್ಲಿನೊಳಗಿರುವ ಚಿನ್ನದಂತೆ ಇದ್ದಾನೆ, ಕಟ್ಟಿಗೆಯೊಳಗಿನ ಅಗ್ನಿಯಂತಿದ್ದಾನೆ, ಎಳ್ಳಿನೊಳಗಿರುವ ತೈಲದಂತಿರುತ್ತಾನೆ, ನೀರಿನಲ್ಲಿ ಉಂಟಾದ ಮುತ್ತಿನಂತಿರುತ್ತಾನೆ, ಹಾಲಿನೊಳಗಿರುವ ತುಪ್ಪದಂತಿರುತ್ತಾನೆ, ಭೂಮಿಯೊಳಗೆ ಅಡಗಿರುವ ರತ್ನದಂತಿರುತ್ತಾನೆ. ಈ ಪರಿಯನ್ನು ಲೋಕದ ಹುಲುಮಾನವರು ಹೇಗೆ ಬಲ್ಲರು ಎಂದು ಕೇಳುವ ಮೂಲಕ, ಪ್ರಶ್ನಿಸುವ ಮೂಲಕ ಪರಮಾತ್ಮ ಕಾಣುವವರಿಗೆ ಮಾತ್ರ ಕಾಣುತ್ತಾನೆಯೇ ಹೊರತು ಎಲ್ಲರಿಗೂ ಕಾಣಲು ಸಾಧ್ಯವಾಗುವುದಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಸಿದ್ಧರಾಮರು ಪರಮಾತ್ಮನ ಇರುವಿಕೆಯನ್ನ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಸಿದ್ಧರಾಮರು ಒಂದೆಡೆ ಶಿವಯೋಗ ಎಂದರೆ ಏನು ಎನ್ನುವುದನ್ನು ಅವರು ತಮ್ಮದೇ ಆದಂತಹ ವಿಶಿಷ್ಟ ಕೋನದಲ್ಲಿ ಚಿಂತಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಎಂದೆಂಬರು. ಈ ಆರಬಲ್ಲಡೆ ನೀವು ಹೇಳಿರೆ, ಆದಿಯನ್ನುಳ್ಳುದ್ದೇ ಆಧಾರ, ಆಧಾರವ ಕುಡಿಪ್ಪುದ್ದೇ ಸ್ವಾದಿಷ್ಠಾನ, ಮಣಿಯ ಬೆಳಗಿನಲ್ಲಿ ಇಪ್ಪುದೇ ಮಣಿಪೂರಕ, ಆಸೆ ಇಲ್ಲದುದೇ ಅನಾಹತ, ಅಲ್ಲ ಹೌದೆಂಬುದನ್ ಅನತಿಗೆಳೆಯದಿಹುದೇ ವಿಶುದ್ಧಿ, ಸರ್ವ ಜೀವಂಗಳಲ್ಲಿ ದಯವುನ್ ಉಳ್ಳಲ್ಲದೆ ಆಜ್ಞೆ. ಇಂತಪ್ಪುದೀಗ ಶಿವಯೋಗ, ಉಳಿದ ಅಭ್ಯಾಸ ಯೋಗಿಗಳ ಕಂಡು ನಗುತ್ತಿರ್ದನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ವಚನದಲ್ಲಿ ಯೋಗಿ ಸಿದ್ಧರಾಮರು ಷಟ್ ಚಕ್ರಗಳನ್ನು ಕುರಿತು ತಿಳಿಸಿ ಅದರ ಮೂಲಕ ಶಿವಯೋಗದ ಬಗ್ಗೆ ತಿಳಿಸಿದ್ದಾರೆ. ಈ ದೇಹದ ಬೆನ್ನುಹುರಿಯ ಅತ್ಯಂತ ಕೆಳಭಾಗದಲ್ಲಿ ಗುದದ್ವಾರದಿಂದ ಸ್ವಲ್ಪ ಮೇಲೆ ಮೂಲಾಧಾರ ಚಕ್ರವಿದೆ, ಇದುವೇ ದೇಹಕ್ಕೆ ಪ್ರಾರಂಭ, ಇದನ್ನೇ ಇಲ್ಲಿ ಆದಿ ಎನ್ನುತ್ತಾರೆ ಸಿದ್ಧರಾಮರು. ಇದು ಚೈತನ್ಯದ ಮೂಲ ಕೇಂದ್ರ. ಈ ಕೇಂದ್ರಕ್ಕೆ ಸೇರಿದ ಹಾಗೆ ಜನನೇಂದ್ರಿಯದ ಸ್ವಲ್ಪ ಮೇಲಕ್ಕೆ ಸ್ವಾದಿಷ್ಠಾನ ಚಕ್ರವಿದೆ. ಇದು ಚೈತನ್ಯ ಶಕ್ತಿಯನ್ನು ಬೆಳಕಾಗಿಸುವಂತಹ ಕೇಂದ್ರವಾಗಿದೆ. ಅದಕ್ಕೆ ಇಲ್ಲಿ ಶರಣರು ಆಧಾರವ ಕುಡಿಪ್ಪ ಕೇಂದ್ರ ಎಂದಿದ್ದಾರೆ. ಹೇಗೆ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಶಕ್ತಿ ಇರುತ್ತದೆ, ಅದನ್ನು ದೀಪಕ್ಕೆ ಸಂಪರ್ಕ ಕಲ್ಪಿಸಿದರೆ ಹೇಗೆ ಬೆಳಗುತ್ತದೋ ಹಾಗೆ ಇಲ್ಲಿ ಮೂಲಾಧಾರ ಮತ್ತು ಸ್ವಾದಿಷ್ಠಾನದ ಕ್ರಿಯೆಗಳಿದೆ ಎನ್ನುತ್ತಾರೆ ಸಿದ್ಧರಾಮರು. ಮಣಿಯ ಬೆಳಗು ಅದುವೇ ನಾಭಿಕೇಂದ್ರದಲ್ಲಿರುವ ಮಣಿಪೂರಕ ಚಕ್ರ. ಇದು 72,000 ನಾಡಿಗಳ ಉಗಮ ಕೇಂದ್ರವಾಗಿದೆ. ಹಾಗಾಗಿ ಈ ಕೇಂದ್ರದ ಬೆಳಗು ದೇಹದ ಬೆಳಕಾಗಿದೆ ಎನ್ನುತ್ತಾರೆ. ಅನಾಹತ ಚಕ್ರ, ಇದು ಹೃದಯ ಕೇಂದ್ರದಲ್ಲಿದೆ. ಹೃದಯ ಪ್ರೀತಿ ಪ್ರೇಮ ದಯೆ ಕರುಣೆ ಕನಿಕರ ಮಾನವೀಯತೆ ಇದರ ದ್ಯೋತಕ. ಇದಿಲ್ಲದಿದ್ದರೆ ಅನಾಹತ ಚಕ್ರದಲ್ಲಿ ವ್ಯಕ್ತಿ ಇಲ್ಲ ಎಂದೇ ಅರ್ಥ.

ಇಲ್ಲಿ ಆಸೆ ಇಲ್ಲದುದೇ ಅನಾಹತ ಎನ್ನುತ್ತಾರೆ. ವಿಶುದ್ಧಿ ಚಕ್ರ ಗಂಟಲಿನ ಭಾಗದಲ್ಲಿದೆ. ಯಾವುದು ಸರಿ ಯಾವುದು ತಪ್ಪು ಎನ್ನ ಅರಿವಿರುವುದೇ ವಿಶುದ್ಧಿ ಚಕ್ರದ ಚೇತನ ಗುಣವಾಗಿದೆ. ಹೌದು, ಚಕ್ರದ ಹೆಸರೇ ವಿಶುದ್ಧಿ. ಅಂದರೆ ಮಾತು, ಮನ, ಭಾವ, ಕ್ರಿಯೆಗಳಲ್ಲಿ ಶುದ್ಧತ್ವವಿರುವುದೇ ಆಗಿದೆ. ಆಜ್ಞಾ ಚಕ್ರ ಇದು ಹಣೆಯ ಮಧ್ಯದಲ್ಲಿರುತ್ತದೆ. ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳದ್ದೇ ಆದರೆ ಅದು ಆಜ್ಞಾಚಕ್ರದ ಪ್ರಭಾವ ಎನ್ನುತ್ತಾರೆ ಸಿದ್ದರಾಮರು. ಇಲ್ಲವಾದಲ್ಲಿ ಆಜ್ಞಾಚಕ್ರದ ಪ್ರಭಾವದಲ್ಲಿ ಅವನಿಲ್ಲ ಎನ್ನುತ್ತಾರೆ. ಹೀಗೆ ಕೇವಲ ಚಕ್ರಗಳ ಬಗ್ಗೆ ಧ್ಯಾನ ಮಾಡಿದರೆ ಸಾಲದು, ಆ ಚಕ್ರಗಳ ಪ್ರಭಾವ ನಮ್ಮಲ್ಲಿ ಕಾಣಬೇಕು. ಅದುವೇ ಶಿವಯೋಗ ಎನ್ನುತ್ತಾರೆ ಸಿದ್ದರಾಮರು. ಈ ರೀತಿಯ ಯೋಗಿಕ ಚಿಂತನೆಯನ್ನು ನಾವು ಸಿದ್ದರಾಮರ ವಚನಗಳಲ್ಲಿ ಕಾಣಬಹುದಾಗಿದೆ. ಸಿದ್ದರಾಮರು ಸಂಸಾರದ ಬಗ್ಗೆಯೂ ಅನೇಕ ವಿಚಾರಗಳನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಒಂದೆಡೆ ಹೇಳುತ್ತಾರೆ, ಸಂಸಾರದ ಭ್ರಮೆಯಿಂದಾಯಿತ್ತು ಅಜ್ಞಾನ, ಅಜ್ಞಾನದಿಂದಾಯಿತ್ತು ಅಹಂ ಮಮತೆ, ಅಹಂ ಮಮತೆಯಿಂದ ಆಯಿತು ಭಾವಬಂಧನ, ಈ ಭಾವಬಂಧನದ ಲಹರಿಯ ಬಿಡಿದು ಹರಿ ಸುರ ಬ್ರಹ್ಮಾದಿಗಳು ಜ್ಞಾನರತ್ನವ ನೀಗಿ ಪ್ರಳಯಕ್ಕೊಳಗಾದರೂ ಕೂಡ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುತ್ತಾರೆ. ಹೀಗೆ ಸಂಸಾರ ಎನ್ನುವುದು ಒಂದು ಭ್ರಮೆ. ಆ ಭ್ರಮೆಯೊಳಗೆ ಸಿಲುಕಿ ಅಜ್ಞಾನವು ನಮ್ಮನ್ನು ಆವರಿಸುತ್ತದೆ. ಆ ಅಜ್ಞಾನದಿಂದ ನಾನು ನನ್ನದು ಎನ್ನುವ ಮಮಕಾರ ಮೂಡಿಬರುತ್ತದೆ. ಈ ಮಮಕಾರ ವ್ಯಾಮೋಹಕ್ಕೆ ತಿರುಗಿ ವ್ಯಾಮೋಹದ ಭವಬಂಧನದಲ್ಲಿ ಸಿಲುಕಿ ಅದರಲ್ಲೇ ಮನುಷ್ಯ ಮುಳುಗುತ್ತಾನೆ. ದೇವಾದಿ ದೇವತೆಗಳು ಕೂಡ ಸಂಸಾರದ ವಿಷಯ ವಾಸನಗಳಿಗೆ ಸಿಲುಕಿ ತಮ್ಮ ಜ್ಞಾನರತ್ನವನ್ನು ಮರೆತು ನಾಶವಾದರು ಪ್ರಳಯವಾದರು ಎನ್ನುತ್ತಾರೆ. ಹೀಗೆ ಸಂಸಾರದ ವಿಷಯ ವಾಸನೆಗಳಿಗೆ ಸಿಲುಕದೆ ಭಗವಂತನಡೆಗೆ ಸಾಗುವ ಮಾರ್ಗವನ್ನು ಅರಿಯಬೇಕು ಎನ್ನುತ್ತಾರೆ. ಅದುವೇ ಶಿವಯೋಗ ಮಾರ್ಗ. ಸಿದ್ದರಾಮರು ಸಂಸಾರದ ವಿಚಾರವನ್ನು ಹೇಗೆ ತಿಳಿಸಿದ್ದಾರೋ ಹಾಗೆ ಒಂದೆಡೆ ಆಸೆಯ ಬಗೆಗೂ ಕೂಡ ತಿಳಿಸಿದ್ದಾರೆ. ವಚನ ಹೀಗಿದೆ, ಆಸೆ ಎಂಬುವಳು ಆರನಾದಡಿಯೂ ತನ್ನತ್ತಲೆಳೆವಳು ನೋಡ. ಆಸೆ ಎಂಬುವಳು ಅವರಿವರೆನ್ನದೆ ಆರನಾದಡಿಯು ಕೊಲಲಿಕ್ಕೆ ಬಗೆವಳು. ಈ ಆಸೆ ಎಂಬವಳಿಂದವೇ ನಿಮ್ಮಡಿಗಾಣದಿಪ್ಪೆ. ಈ ಆಸೆ ಎಂಬವಳನ್ನೆಂದಿಂಗೆ ನೀಗಿ ಎಂದು ನಿಮ್ಮನ್ನೊಡಗೂಡಿ ಬೆರಗಾದಂತಿಪ್ಪೆನೋ ಎನ್ನ ಕಪಿಲ ಸಿದ್ಧಮಲ್ಲಿಕಾರ್ಜುನ ಎನ್ನ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಹೀಗೆ ಸಿದ್ಧರಾಮರು ಆಸೆಯನ್ನು ಸ್ತ್ರೀಲಿಂಗಕ್ಕೆ ಹೋಲಿಸಿ ವಚನದಲ್ಲಿ ಆಸೆಯನ್ನು ಅವಳು ಎನ್ನುತ್ತಾರೆ. ಎಂತಹ ಸಾಹಿತ್ಯ! ಆಸೆ ಎನ್ನುವವಳು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಾಳೆ ಎನ್ನುತ್ತಾರೆ. ಆಸೆ ಎನ್ನುವವಳು ತನ್ನ ಆಸೆಯ ಪೂರೈಕೆಗಾಗಿ ಯಾರನ್ನಾದರೂ ಹಿಂಸಿಸುತ್ತಾಳೆ, ಕೊಲ್ಲುತ್ತಾಳೆ ಎನ್ನುತ್ತಾರೆ. ಆಸೆಯಿಂದಲೇ ಭಗವಂತನ ಪಾದವನ್ನು ಮುಟ್ಟಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರೆ. ಇಂತಹ ಅತಿಯಾದ ಆಸೆಯನ್ನ ಹೋಗಲಾಡಿಸಿ ಪರಮಾತ್ಮ ನಿನ್ನನ್ನು ಸೇರುವಂತೆ ಮಾಡು ಎಂದು ಬೇಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಹೀಗೆ ಅತಿಯಾದಂತಹ ಆಸೆ ಜೀವನವನ್ನು ಭಗವಂತನಿಂದ ದೂರ ಮಾಡುತ್ತದೆ, ದೂರ ತಳ್ಳುತ್ತದೆ ಎನ್ನುತ್ತಾರೆ ಸಿದ್ದರಾಮರು. ಮತ್ತೊಂದು ವಚನದಲ್ಲಿ ಅವರು ಕಾಮಕ್ರೋಧಾದಿಗಳು ಕೂಡ ನಮ್ಮನ್ನು ಕಾಡಿಸುತ್ತವೆ ಎನ್ನುತ್ತಾರೆ. ವಚನ ಹೀಗಿದೆ, ಅಯ್ಯ ಕಾಮ ಎನ್ನ ಕಾಡಿತ್ತು, ಕ್ರೋಧ ಎನ್ನ ಕೊಂದಿತ್ತು, ಆಮಿಷ ತಾಮಸಂಗಳ ಎಳೆಯುತ್ತಿವೆ, ಕರುಣ ಮಾಡ ಹರಹರ ಮಹಾದೇವ, ಕರುಣ ಮಾಡ ಶಿವಶಿವ ಮಹಾದೇವ, ಕರುಣ ಮಾಡ ದೆಸಗೆಟ್ಟ ಪಶುವಿಂಗೊಮ್ಮೆ, ಕರುಣ ಮಾಡ ವಶವಲ್ಲದ ಪಶುವಿಂಗೊಮ್ಮೆ, ಕರುಣ ಮಾಡ ನೀವಲ್ಲದೆ ಬಲ್ಲವರಿಲ್ಲ, ಕರುಣ ಮಾಡ ಹನ್ಯವನಾನರಿಯೇ, ನಿಮ್ಮ ಪಾದವನ್ನುರೆ ಮೆಚ್ಚಿದೆ ಎನ್ನ
ಕಪಿಲ

ಸಿದ್ಧ ಮಲ್ಲಿಕಾರ್ಜುನ. ಎಂತಹ ಪ್ರಾರ್ಥನೆ ಸಿದ್ಧರಾಮರದು. ಸಿದ್ಧರಾಮರು ಹೇಳುತ್ತಾರೆ, ಕಾಮ ಕ್ರೋಧಾದಿಗಳು ಆಸೆ ಆಮಿಷಗಳು ಎನ್ನೆನ್ನು ಸೆಳೆಯುತ್ತಿವೆ, ನಾನು ಪವಿಷ್ಯನಂತಿದ್ದೇನೆ, ದಯವಿಟ್ಟು ನನಗೆ ನಿಮ್ಮ ಕರುಣೆಯನ್ನು ತೋರಿಸು, ನಿಮ್ಮ ಪಾದವನ್ನು ಕರುಣಿಸು ಎಂದು ಆರ್ತತೆಯಿಂದ ಕೇಳಿ

0: ಹಾಕಬೇಕು ಎನ್ನುತ್ತಾರೆ ಸಿದ್ದರಾಮರು. ಅವರ ವಚನ ಹೀಗಿದೆ: ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥವೆಪ್ಪ ಮನವ ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ. ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ ವಿಚಿತ್ರ ಮೂಲ ನಿಮ್ಮಾಣೆಯಯ್ಯ ಕಪಿಲ ಸಿದ್ಧಮಲ್ಲಿಕಾರ್ಜುನ ನಿಮ್ಮಾಣೆಯಯ್ಯ. ಹೀಗೆ ಸಿದ್ಧರಾಮರು ಮನಸ್ಸನ್ನು ಅತ್ತ ಇತ್ತ ಸುತ್ತಿ ಸುಳಿಯಲು ಬಿಡದೆ ನಿಮ್ಮನ್ನೇ ಸದಾ ಧ್ಯಾನಿಸುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ. ನಮ್ಮನ್ನು ನಾವು ಮರೆತು ನಮ್ಮ ಅರಿವನ್ನು ಹೊರಗೆ ಪ್ರಕಟಪಡಿಸಲು ಉನ್ನತವಾದಂತಹ ಮಾರ್ಗ ಧ್ಯಾನ ಮಾರ್ಗ ಎನ್ನುತ್ತಾರೆ ಸಿದ್ಧರಾಮರು. ಹಾಗೆ ಅವರು ಒಂದೆಡೆ ಹೇಳುತ್ತಾರೆ, ಜ್ಞಾನಿ ಹೇಗಿರಬೇಕು, ಜ್ಞಾನತ್ವದ ಚಿಂತನೆ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಜ್ಞಾನಿಯಾದ ಬಳಿಕ ಪರಿಪೂರ್ಣ ಜಗತ್ ಎಂದರಿಯಬೇಕು, ಪಾಪವಾಸನೆ ತೊರೆಯಬೇಕು, ಅನ್ಯರ ನುಡಿಗೆ ಒಳಗಾಗಬಾರದು, ಅನ್ಯರ ನಿಂದಿಗೆ ಒಳಗಾಗಬಾರದು, ಗುರು ಹಿರಿಯರಿಗೆ ಅಂಜಿ ನಡೆಯಬೇಕು, ಅನ್ಯ ಸ್ತ್ರೀ ತನ್ನ ಮಾತೆಯಿಂದ ಅರಿಯಬೇಕು, ಅನ್ಯರ ಹಂಗಿಗೆ ಒಳಗಬಾರದು, ಅನ್ಯರ ಕುಲವ ಬೆರೆಸಬಾರದು, ಅಸತ್ಯವ ನುಡಿಯಬಾರದು, ನುಡಿಕೊಟ್ಟು ತಪ್ಪಬಾರದು, ವಿಶ್ವಾಸಘಾತವ ಮಾಡಬಾರದು, ಪರದೂಷಣೆ ಮಾಡಬಾರದು, ಪರದ್ರವ್ಯವನ್ನು ಅಪಹರಿಸಬಾರದು, ಸದಾ ಗುರು ಸೇವೆಯಲ್ಲಿ ಇರಬೇಕು ನೋಡ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಹೀಗೆ ಪರಮ ಜ್ಞಾನವನ್ನೊಳಗೊಂಡ ಬಳಿಕ ಅಂತಹ ಜ್ಞಾನಿ ಹೇಗಿರಬೇಕು ಎನ್ನುವುದನ್ನು ಸಿದ್ಧರಾಮರು ಸವಿಸ್ತಾರವಾಗಿ ಸೆಳೆದಿದ್ದಾರೆ. ಸಿದ್ಧರಾಮರು ಮತ್ತೊಂದೆಡೆ ಹೇಳುತ್ತಾರೆ, ಕೇವಲ ಜ್ಞಾನವಿದ್ದರೆ ಸಾಲದರು, ಪೂಜಿಸಿದರೆ ಸಾಲದು, ಗಂಗೆಯಲ್ಲಿ ಮುಳುಗಿದರೆ ಸಾಲದು, ಸತ್ ಸಿಂಚನೆ ಸದ್ ಭಕ್ತಿ ಮೂಡಿ ಬರಬೇಕು ಎನ್ನುತ್ತಾರೆ. ಅವರ ವಚನ ಹೀಗೆ ಹೇಳುತ್ತದೆ: ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದಡೇನು, ಕಲಂಕ ಬಿಡದಾಯಿತ್ತಯ್ಯ. ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧಮಲ್ಲಿಕಾರ್ಜುನ ಎನ್ನುತ್ತಾರೆ. ಹೀಗೆ ಸಿದ್ಧರಾಮರು ಒಬ್ಬರ ಮನಸ್ಸನ್ನು ನೋಯಿಸಿ ಒಬ್ಬರ ಮನಸ್ಸಿಗೆ ಆಘಾತವ ಮಾಡಿ ಗಂಗೆಯ ಮುಳುಗಿದರೆ ಏನು ಫಲ ಎಂದು ಪ್ರಶ್ನೆ ಮಾಡುವ ಮೂಲಕ ಕೇವಲ ಗಂಗೆಯ ಮುಳುಗಿ ತನು ಶುದ್ಧವಾದರೆ ಸಾಲದು, ಮನ ಶುದ್ಧವಾಗಬೇಕು ಎನ್ನುತ್ತಾರೆ. ಅದಕ್ಕೆ ಅವರು ಚಂದಿರನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಚಂದಿರ ಮತ್ತು ಗಂಗೆ ಇಬ್ಬರೂ ಶಿವನ ಮುಡಿಯಲ್ಲಿದ್ದಾರೆ. ಗಂಗೆಯ ಅಡಿಯಲ್ಲಿಯೇ ಚಂದ್ರನಿದ್ದರೂ ಕೂಡ ಗಣೇಶ ಚತುರ್ಥಿಯ ದಿನದಂದು ಅವನನ್ನ ನೋಡಬಾರದು ಎನ್ನುವ ಶಾಪಕ್ಕೆ ಒಳಗಾಗಿರುವ ಬಗ್ಗೆ ತಿಳಿಸಿ, ಯಾರು ತನು ಮನ ಭಾವ ಶುದ್ಧರಾಗಿರುತ್ತಾರೋ ಅವರೇ ಪರಮ ಪಾವನರು ಎಂದು ತಿಳಿಸುತ್ತಾರೆ.
1: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ

0: ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಲ್ಪ ಬುದ್ಧಿಗಳಿಗೆ ದೊರೆಯುವಂಥ ಫಲವು ನಾಶವುಳ್ಳತಕ್ಕಂಥದ್ದು. ಅದೇ ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಇನ್ನು ನನ್ನನ್ನು ಭಜಿಸುವರು ನನ್ನನ್ನೂ ಪಡೆಯುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ಯಥಾ ಭಾವ ತಥಾ ದೃಷ್ಟಿ, ಯಥಾ ದೃಷ್ಟಿ ತಥಾ ಭಾವ ಅನ್ನುವಂಥ ಒಂದು ಸಂಸ್ಕೃತದ ಮಾತಿನಂತೆ ಅದು ಪೂರಕವಾಗಿ ಕೃಷ್ಣ ಹೇಳ್ತಿದ್ದಾನೆ. ಅಥವಾ ಕೃಷ್ಣನ ಈ ಮಾತಿನಂತೆ ಈ ಸಂಸ್ಕೃತದ ಒಂದು ಮಾತು ಉದ್ಭವ ಆಗಿದೆ ಅಂತಲೇ ನಾವು ಹೇಳಬೇಕು. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ನಾವು ಯಾವುದನ್ನು ಸದಾಕಾಲ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ದೇವರೇನೋ ಇವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದರೆ ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು ಮತ್ತು ಯಾವುದು ಗೌಣವಾದುದು ಎಂಬುವುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರವನ್ನು ಹುಡುಕುವುದನ್ನು ಬಿಟ್ಟು ಗಾಜಿನ ಚೂರನ್ನ ಹುಡುಕ್ತಾ ಇದ್ದಾರೆ. ಇದು ಒಂದು ರೀತಿ ಹೆಂಗೆ ಆಗತ್ತೆ ಅಂತಂದ್ರೆ, ದೊಡ್ಡ ಒಂದು ದೊರೆಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಒಂದೆರಡು ಬದನೆಕಾಯಿ ಕೇಳು ಕೊಡು ಅಂತ ಹೇಳಿ ಕೇಳ್ದಂಗೆ ಆಗತ್ತೆ. ದೊಡ್ಡ ದೊರೆ ಅವನು, ಅವನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ನಮಗೊಂದು ಜಮೀನ್ದಾರಿಕೆಯನ್ನೇ ಕೊಡಬಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಡಬಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದಂಥ ಎರಡು ಬದನೆಕಾಯಿ ಕೊಡು ಸಾಕು ಅಂಥೇಳಿ ನಾವು ಕೇಳ್ತಾ ನಿಂತ್ಬಿಡ್ತೀವಿ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಿರೋದು, ನೀನು ಏನನ್ನು ಬೇಡ್ತೀಯೋ ದೊಡ್ಡದಾದುದನ್ನೇ ಬೇಡ್ಕೋ ಅಂತ. ಹಾಗಂತೇಳಿ ನನಗೊಂದು ಪುಟ್ಟ ಮನೆ ಕೊಡು ಅಂತ ಹೇಳೋರು ನನಗೊಂದು ದೊಡ್ಡ ಬಂಗ್ಲೆ ಕೊಡು ಅಂತಲೋ, ಅಥವಾ ನನಗೊಂದು ಚಿಕ್ಕ ಕಾರ್ ಸಿಕ್ಕಿದ್ರೆ ಸಾಕು ಅಂತ ಇದ್ದವಂಥವ್ರು BMW ಕಾರನ್ನು ಕೇಳಿ ಅಂತಲ್ಲ. ನಾವು ಲೌಕಿಕ ವಸ್ತುಗಳಿದೆಯಲ್ಲ ಈ ಪ್ರಪಂಚದಲ್ಲಿ, ಆ ಎಲ್ಲ ಲೌಕಿಕ ವಸ್ತುಗಳು ಅಲ್ಪ ಬುದ್ಧಿಯುಳ್ಳಂಥ ವಸ್ತುಗಳು, ಅವೆಲ್ಲ ಒಂದು ಕನಿಷ್ಠ ವಸ್ತುಗಳಿದ್ದಂಗೆ. ದೇವರು ನಮಗೆ ಯಾವ ವಸ್ತುಗಳು ಬೇಕೋ ಅದನ್ನು ಕೊಡ್ತಾನೆ ನಿಜ, ಆದರೆ ದೇವರು ನೀಡುವಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಆ ದೇವರನ್ನೇ ನಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರೆ

ಅದಿನ್ನೆಷ್ಟು ಶ್ರೇಷ್ಠವಾಗಿರಬಹುದು ಅಲ್ವಾ? ಹಾಗಾಗಿಯೇ ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು, ಅಂದರೆ ನಾಶ ಇದೆ ಅದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂತಹ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುತ್ತೆ, ಅದನ್ನು ನಾವು ತ್ಯಜಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನು ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಅಂಥೇಳಿ ಬೇರೆ ಬೇರೆ ಇಲ್ಲ, ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು. ಎಂತಹ ಪ್ರಿಯವಾದ ವಸ್ತುವನ್ನೇ ಆಗಲಿ ನಾವು ಪಡೆದ್ರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ನಾವು ಎಂಥ ದೊಡ್ಡ ಐಷಾರಾಮಿ ಬಂಗಲೆಯನ್ನೇ ಕಟ್ಟಿಸ್ಕೊಂಡಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡದಾದಂಥ ಚಿನ್ನವನ್ನೇ ಪಡ್ಕೊಂಡಿರ್ಬೋದು, ಅಥವಾ ಎಂತೆಂಥ ವಸ್ತುಗಳು ನಮ್ಮ ಬಳಿ ಇರಬಹುದು, ಅದೆಷ್ಟೋ ಪಾರಂಪರಿಕ ವಸ್ತುಗಳಿರ್ಬೋದು, ಅಥವಾ ತುಂಬ ಹಳೆಯ ಕಾಲದ ರಾಜಮನೆತನದ ಒಂದು ವಸ್ತುಗಳೇ ಇರಬಹುದು. ಎಷ್ಟೇ ಪ್ರಿಯವಾದ ಎಷ್ಟೇ ಮೌಲ್ಯ ಉಳ್ಳಂಥ ಒಂದು ವಸ್ತುಗಳನ್ನು ನಾವು ನಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಮ್ಮ ಜೀವ ಹೋದ ಕೂಡಲೇ ನಾವು ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಯಾರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ಪ್ರಿಯವಾದುದನ್ನು ನಾವು ಪಡ್ಕೊಳ್ತಾ ಇರುವಾಗಲೇ ಅದರ ಹಿಂದೆ ಇರುವಂಥ ಅಪ್ರಿಯವಾದದ್ದು ನಮಗೆ ಕಹಿಯಾಗಿ ತೋರ್ತಾ ಹೋಗುತ್ತೆ. ಅದನ್ನು ಬಿಸಾಡೋದಕ್ಕೂ ಆಗೋದಿಲ್ಲ, ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗತ್ತೆ. ಹಾಗಾಗಿ ಇತರ ದೇವತೆಗಳನ್ನು ಆರಾಧಿಸುವವರು ಆ ದೇವತೆಗಳನ್ನು ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನು ಈಗ ಭರ್ತಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಹೋಗುವುದು ಕೂಡ ಅದೇನು ದೇವರ ಮೇಲಿನ ಪ್ರೀತಿಯಿಂದಲ್ಲ, ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ. ಅದಕ್ಕೆ ಒಂದು ರೀತಿ ಸ್ಪೇರ್ ಪಾರ್ಟ್ಸ್ಗಳು ಈ ಪ್ರಪಂಚದ ಗುಜರಿಯಲ್ಲಿ ಸಿಕ್ಕೋದಿಲ್ಲ, ಅದಕ್ಕಾಗಿಯೇ ದೇವರ ಬಳಿಗೆ ಹೋಗ್ತಾರೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತ ಮಾತ್ರ ಭಗವಂತನೆಡೆಗೆ ಹೋಗ್ತಾನೆ. ಅವನಿಂದ ಆ ಭಗವಂತನಿಂದ ಏನನ್ನೂ ಯಾಚಿಸುವುದಕ್ಕೆ ಹೋಗೋದಿಲ್ಲ. ಅವನಿಗೆ ದೇವರೇ ಬೇಕಾಗಿರುವಂಥದ್ದು, ಅವನ ಖಜಾನೆಯೊಳಗೆ ಇರುವಂಥ ಚೂರುಪಾರುಗಳಲ್ಲ. ಹಾಗಾಗಿ ಅನ್ಯ ದೇವತಾ ಭಕ್ತರು ಇಲ್ಲಿ ಅವಿವೇಕಿಗಳೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಅವರಿಗೆ ಸಿಗುವ ಫಲವೂ ಕೂಡ ಅಶಾಶ್ವತ, ಶಾಶ್ವತ ಅಲ್ಲ. ಹಾಗಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಎಂದು ಹೇಳ್ತಾ ಇರುವಂಥ ಅರ್ಥ ಇಷ್ಟೇ. ನೀನು ಯಾವುದನ್ನು ಯೋಚನೆ ಮಾಡ್ತಿರ್ತೀಯೋ, ಯಾವುದನ್ನು ಪೂಜಿಸ್ತಾ ಇರ್ತೀಯೋ, ಯಾವುದನ್ನು ಪಡಿಬೇಕು ಅಂಥೇಳಿ ಹಂಬಲಿಸ್ತಿರ್ತೀಯೋ ಅದೇ ನಿನಗೆ ಕೊನೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅದನ್ನು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವಂಥ ಸಾಧನೆ ಮಾಡುವವರಿಗೆ ಸಿಗುವಂಥ ಆನಂದ ಶಾಶ್ವತವಾಗಿರುವಂಥದ್ದು. ಅಜ್ಞಾನಿ ಜೀವವು ತನ್ನ ಉಪಾಧಿಗಳಲ್ಲಿ ಮೋಹಗೊಂಡು ಆ ಮೂಲಕ ಸಂಸಾರವನ್ನು ಅನುಭವಿಸಿದ ಹಾಗೆ, ವಿಚಾರವಂತ ಸಾಧಕರು ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖ ಇಲ್ಲ ಎಂಬುದನ್ನು ಅರಿತು ಅವುಗಳ ಬೆನ್ನಟ್ಟದೇ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೊಳ್ತಾರೆ. ತಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಆತ್ಮನಲ್ಲಿಯೇ ನೆಲೆಸಿಕೊಂಡು ಸ್ವರೂಪಾನಂದದ ನಿಧಿಯನ್ನು ಗಳಿಸ್ತಾರೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣನು ನಾನು ಎಂದು ಹೇಳಿದಾಗ ಅದು ನಮ್ಮೆಲ್ಲರ ಆತ್ಮಸ್ವರೂಪವನ್ನು ಸೂಚಿಸುತ್ತದೆಯೇ ಹೊರತು ಕೃಷ್ಣ ಎಂಬ ಭಗವಂತ ಮಾತ್ರ ಅಲ್ಲ. ಆದುದರಿಂದ ಕೃಷ್ಣ ಇಲ್ಲಿ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎನ್ನುವಾಗ ದೇವಕಿಯ ಮಗನಾಗಿ ಅಷ್ಟಮಿ ದಿವಸ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣನ್ಗಾಗಿ ಹೇಳ್ತಾ ಇರೋ ಮಾತಲ್ಲ ಇದು. ತಾನು ಸಮರ್ಪಕವಾದ ಅಖಂಡ ಬ್ರಹ್ಮನೆಂಬ ಪೂರ್ಣ ಪ್ರಜ್ಞೆಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಆದುದರಿಂದ ಈ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನು ಪೂಜಿಸಿದ್ರೆ ನೀನು ನನ್ನನ್ನೇ ಪಡಿತೀಯ ಅನ್ನುವಂಥ ಒಂದು ವಾಕ್ಯದ ಅರ್ಥ ಏನಂತಂದ್ರೆ, ಇಲ್ಲಿ ಆತ್ಮನನ್ನು ತಿಳಿದವನು ಆತ್ಮನೇ ಆಗುತ್ತಾನೆ ಎಂಬಂತೆ. ಆತ್ಮನನ್ನು ತಿಳಿದವನು ಆತ್ಮನನ್ನೇ ಆಗುತ್ತಾನೆ, ಅಥವಾ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಬೇಕಾಗಿರೋದು ಪರಮ ಸತ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಹೊರತು ಕೇವಲ ಗೋಪಿ ಲೋಲ

ಆಗಿರುವಂಥ ಕೃಷ್ಣನನ್ನು ಭಜಿಸಿ ಅಂತಲ್ಲ. ಹಾಗಾಗಿ ತನ್ನನ್ನು ತಾನು ತಿಳಿಬೇಕು ಎಂಬ ಈ ಮಾತಿಗೆ ಮುದ್ದುರಾಮ ಅದು ಯಾವ ಮಾತನ್ನು ಹೇಳ್ತಾ ಇದ್ದಾನೆ, ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ ಅದು ಧರ್ಮ, ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ.

0: ಹಾಗಾಗಿ ಧರ್ಮದ ಸಿದ್ಧ ರಸಕ್ಕೆ ನಾವು ಸಿದ್ಧಗೊಳಿಸಬೇಕು ಅಂತೇಳಂದ್ರೆ, ನಾವು ಸತ್ಯವನ್ನು ನುಡಿಯಬೇಕು, ಹಿಂಸೆಯನ್ನು ಬಿಡಬೇಕು, ಮೋಹಗಳನ್ನು ಮರೆಯಬೇಕು. ಆಗ ನಾವು ಧರ್ಮವನ್ನು ಪಾಲಿಸ್ದಂಗಾಗತ್ತೆ. ನಯವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ ಅದು ಧರ್ಮ ಹೇಗಾದೀತು? ಸಾರ ಸುಖ ಸಂತಸ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ: ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಡೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು

0: ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ಧರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. SDRF ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ಧರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 1,30,337 ಮತದಾರರಿದ್ದು 1,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಬಿಳಗುಳಿ

0: ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 19 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಚಿಪ್ ಗೋಪುರ, ಕಕ್ಕಾಕಾರದ ಫಿಸಿಕ್ಸ್ ಹಾಗೂ ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ.
1: ಕಕ್ಕಾಕಾರದ ಫಿಸಿಕ್ಸು, ಕಕ್ಕ ಅರ್ಥಾತ್ ಮಲ, ಹೇಲು, ಸಗಣಿ, ಹಿಕ್ಕೆ, ನಿತ್ಯ ಸುದ್ದಿಯಾಗುವುದು ಅಪರೂಪ. ಒಂದೋ ಕಕ್ಕದ ಗುಂಡಿ ಶುಚಿಗೊಳಿಸಲು ಹೋದ ಪಾಪದ ನೌಕರರು ಯಾರಾದರೂ ಸತ್ತರೆ, ಇಲ್ಲವೇ ರಷ್ಯಾದ ಅಧ್ಯಕ್ಷರ ಜೊತೆ ಅವರ ಕಕ್ಕವನ್ನೂ ಹೊತ್ತೊಯ್ಯುವ ಸಿಬ್ಬಂದಿ ಬಂದರೆ ಮಾತ್ರ ಇದು ಸುದ್ದಿಯಾಗುತ್ತದೆ. ಆದರೆ ವಿಜ್ಞಾನಿಗಳಿಗೆ ಮಾತ್ರ ಕಕ್ಕ ಯಾವಾಗಲೂ ವಿಶೇಷ. ಅದು ನಮ್ಮ ಆರೋಗ್ಯ ಸೂಚಕ ಎನ್ನುವುದಕ್ಕಷ್ಟೇ ಅಲ್ಲ, ಕಕ್ಕದ ಆಕಾರ, ಬಣ್ಣ, ವಾಸನೆ ಎಲ್ಲವೂ ವಿಶೇಷ ಅನಿಸುತ್ತದೆ. ಇದು ಇದೀಗ ಕಕ್ಕ ಏಕೆ ಹಾಗೆ ಗುಪ್ಪೆಯಾಗಿ ಬೀಳುತ್ತದೆ, ಬೇರೆ ಆಕಾರದಲ್ಲಿ ಬೀಳುವುದಿಲ್ಲ ಅಂತ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡಿದ್ದು ವರದಿಯಾಗಿದೆ. ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಡೇನಿಯಲ್ ಬಾನ್ ಹಾಗೂ ವೇಗನಿಂಗೆನ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಮೆಹದಿ ಹಬೀಬಿ ಹೀಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಪ್ರಾಣಿಗಳು ಶೌಚ ಮಾಡುವಾಗ ಕೆಳಗೆ ಬೀಳುವ ಕಕ್ಕದ ಆಕಾರ ಏಕೆ ಒಂದೇ ರೀತಿ ಇರುವುದಿಲ್ಲ ಎನ್ನುವುದು ಅವರ ಕುತೂಹಲ. ಕಕ್ಕದ ಬಗ್ಗೆ ನಮಗೆ ನಿಮಗೆ ಇರುವ ಕುತೂಹಲಕ್ಕಿಂತಲೂ 10 ಪಟ್ಟು ವಿಜ್ಞಾನಿಗಳಿಗಿದೆ. ಕಕ್ಕ ಹೇಗೆ ಹುಟ್ಟುತ್ತದೆ ಎಂಬ ಪ್ರಶ್ನೆಯಿಂದ ಹಿಡಿದು ಕಕ್ಕವನ್ನು ಹೊರಹಾಕಲು ಎಷ್ಟು ಸಮಯ ಬೇಕು ಎನ್ನುವ ಬಗ್ಗೆಯೂ ಅಧ್ಯಯನಗಳನ್ನು ನಡೆಸಿದ್ದಾರೆ. ಇಲಿಯೇ ಇರಲಿ, ಆನೆಯೇ ಇರಲಿ, ಕೇವಲ 12 ಸೆಕೆಂಡುಗಳೊಳಗೆ ತಮ್ಮೊಳಗೆ ಕೂಡಿಕೊಂಡ ಕಕ್ಕವನ್ನು ಹೇತು ಬಿಡುತ್ತವಂತೆ. ಅಂದರೆ ಇದು ಪ್ರಾಣಿಗಳ ಆಕಾರ, ಅವು ತಿನ್ನುವ ಆಹಾರ, ತಿನ್ನುವ ಆಹಾರದ ಪ್ರಮಾಣ, ದೇಹದ ಗಾತ್ರ ಇವು ಯಾವುದನ್ನು ಅವಲಂಬಿಸಿಲ್ಲ. ಬದಲಿಗೆ ಪ್ರಾಣಿಗಳ ಅಂಗಗಳ ರಚನೆ ಹಾಗೂ ಅವುಗಳ ಚಲನೆಯ ನಿಯಮವನ್ನು ಅವಲಂಬಿಸಿವೆ ಎಂದು ಕೆಲವು ವರ್ಷಗಳ ಹಿಂದೆ ವಿಜ್ಞಾನಿಗಳು ಪತ್ತೆ ಮಾಡಿದ್ದರು. ಅಂದರೆ ಹೊಟ್ಟೆ ಖಾಲಿ ಮಾಡಿಕೊಳ್ಳಲು ಎಲ್ಲ ಪ್ರಾಣಿಗಳಿಗೂ ಒಂದೇ ಸಮಯ ಸಾಕು. ಬಹುಶಃ ಹೊಟ್ಟೆ ಹೀಗೆ ಖಾಲಿಯಾದ ಮೇಲೂ ಶೌಚಾಲಯದಲ್ಲಿ ಕೂರುವ ಒಂದೇ ಪ್ರಾಣಿ ಎಂದರೆ ಅದು ಮನುಷ್ಯರೇ ಇರಬೇಕು. ಉದಾಹರಣೆಗೆ ಆನೆಯಂತಹ ದೊಡ್ಡ ಗಾತ್ರದ ಪ್ರಾಣಿಗಳು ಆಹಾರ ತಿನ್ನುವುದು ಹೆಚ್ಚು, ಅವುಗಳ ಮಲದ ಗಾತ್ರವು ಭಾರಿಯೇ. ಇಷ್ಟು ಭಾರಿ ಮಲವನ್ನು ಹೊರಹಾಕುವುದು ಸುಲಭದ ಕೆಲಸವಲ್ಲ. ಶಾವಿಗೆಯನ್ನು ಒತ್ತುವುದು ಎಷ್ಟು ಕಷ್ಟ ಅಂತ ಗೊತ್ತಲ್ಲವೇ? ಅದಕ್ಕಿಂತಲೂ ಹೆಚ್ಚಿನ ಬಲವನ್ನು ಶೌಚದ ಸಮಯದಲ್ಲಿ ನಮ್ಮ ಹೊಟ್ಟೆಯ ಕರುಳು ಮೊದಲಾದವುಗಳಲ್ಲಿನ ಸ್ನಾಯುಗಳು ಹುಟ್ಟಿಸುವುದರಿಂದ ಹೇಳುವುದು ಸರಾಗವಾಗುತ್ತದೆ ಎಂದು. ಹಾಗೆಯೇ ದೊಡ್ಡ ಪ್ರಾಣಿಗಳ ಕರುಳುಗಳು ದಪ್ಪನೆಯ ಲೋಳೆಯನ್ನು ಮಲದ ಸುತ್ತಲೂ ಪಳೆಯುತ್ತವೆ. ಸಣ್ಣ ಪ್ರಾಣಿಗಳ ಮಲದ ಸುತ್ತಲೂ ಲೇಪಿಸಿದ ಲೋಳೆಯ ದಪ್ಪ ಬಹಳ ತೆಳು. ಈ ವ್ಯತ್ಯಾಸಗಳಿಂದಾಗಿ ಪ್ರಾಣಿ ಆನೆಯೇ ಆದರೂ ಹೇಳುವುದು ಕಷ್ಟವಾಗುವುದಿಲ್ಲ ಎನ್ನುವುದು

0: ವಿಜ್ಞಾನಿಗಳ ಅಂಬೋಣ. ಇನ್ನೂ ಒಂದು ಅಧ್ಯಯನ ಮಾಡಿದ್ದರು. ಇಲಿಗಳಲ್ಲಿ ಉದ್ದುದ್ದನೆಯ ಸೂಜಿಯಂತಹ ಹಿಕ್ಕೆ ಬೀಳುತ್ತದೆ. ಕುರಿಗಳದ್ದು ದುಂಡನೆಯ ಗೋಲಿ. ಆನೆಯದ್ದು ದಪ್ಪ ಚೆಂಡಿನಂಥ ಲದ್ದಿ. ನಾಯಿಯದ್ದು ಸುರುಳಿ ಬಿದ್ದ ಗುಬ್ಬೆ. ಹೀಗೆ ಪ್ರಾಣಿಗಳ ಹೇಲಿನ ಆಕಾರ ಹಲವು ಬಗೆ. ಕೆಲವು ಪ್ರಾಣಿಗಳದ್ದು ಚೌಕಾಕಾರದ ರಿಬ್ಬನ್ನು, ಕೆಲವದರದ್ದು ಹಗ್ಗದಂತೆ. ಹೀಗೆ ಹತ್ತು ಹಲವು ಬಗೆಯ ಕಕ್ಕಗಳಿವೆ. ಅದರಲ್ಲಿಯೂ ಆಸ್ಟ್ರೇಲಿಯಾದಲ್ಲಿ ಕಾಣುವ ಪುಟ್ಟ ಮೊಲಗಳಂತಹ ಇಲಿ ಜಾತಿ ಓಂಬಾಟ್ಗಳ ಮಲ ವಿಶೇಷ. ಇವು ಇಟ್ಟಿಗೆಗಳಂತೆ ಚೌಕಾಕಾರದ ಘನಾಕೃತಿಗಳು. ದುಂಡು ಅಲ್ಲ, ಹಗ್ಗವೂ ಅಲ್ಲ. ಇದಕ್ಕೇನು ಕಾರಣ ಎಂದು ತಲೆ ಕೆಡಿಸಿಕೊಳ್ಳಲಾಗಿತ್ತು. 5 ವರ್ಷಗಳ ಹಿಂದೆ ಅಮೆರಿಕದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಂಜಿನಿಯರ್ ಡೇವಿಡ್ ಲೂ ಮತ್ತು ಸಂಗಡಿಗರು ಇದರ ಬಗ್ಗೆ ಕೂಲಂಕಷವಾದುದೊಂದು ವರದಿಯನ್ನು ಪ್ರಕಟಿಸಿದ್ದರು. ಓಂಬಾಟಿನ ಕಕ್ಕದ ಆಕಾರ ಚೌಕಾಕಾರವಾಗಿರುವುದಕ್ಕೆ ಆ ಪ್ರಾಣಿಯ ಕರುಳಿನಲ್ಲಿ ಎರಡು ಬಗೆಯ ಸ್ನಾಯುಗಳು ಇರುವುದು ಕಾರಣ. ಒಂದು ದೃಢವಾದ ಸ್ನಾಯು, ಮತ್ತೊಂದು ಮೃದು. ದೃಢವಾದುದು ಅತಿ ವೇಗವಾಗಿ ಒತ್ತಿ ಕಳಿಸಿದ್ದನ್ನು ಮೃದುವಾದ ಸ್ನಾಯು ನಿಧಾನವಾಗಿ ದೂಡುತ್ತದೆ. ಈ ವ್ಯತ್ಯಾಸದಿಂದಾಗಿ ಉದ್ದನೆಯ ಹಗ್ಗದಂತಿರುವ ಕಕ್ಕ ಕರುಳಿನ ಕೊನೆಯ 1/5 ಭಾಗಕ್ಕೆ ಬರುವಾಗ ತುಂಡು ತುಂಡಾಗಿ ಬಿಟ್ಟಿರುತ್ತದೆ. ತದನಂತರ ಅದರ ಮೂಲೆಗಳು ನಯವಾಗಿ ಕಕ್ಕ ಘನಾಕೃತಿಯ ಹಿಕ್ಕೆಯಾಗಿ ಹೊರಬೀಳುತ್ತದೆ ಎಂದು ಲೆಕ್ಕ ಹಾಕಿದ್ದರು. ಅಷ್ಟೇ ಅಲ್ಲ, ಈ ಬಲಾಬಲಗಳ ವ್ಯತ್ಯಾಸವನ್ನು ಕಂಪ್ಯೂಟರಿನಲ್ಲಿಯೂ ಲೆಕ್ಕ ಹಾಕಿ ತೋರಿಸಿದ್ದರು. ಅಂದರೆ ಆ ಘನವಾದ ಕಕ್ಕ ಫಿಸಿಕ್ಸಿನ ಬಲಾಬಲಗಳ ಫಲ ಅಷ್ಟೇ. ಇದೀಗ ಬಾನ್ ಮತ್ತು ಹಬೀಬಿಯ ತಂಡ ಇನ್ನೊಂದು ಫಿಸಿಕ್ಸ್ ನಿಯಮವು ಕಕ್ಕದ ಆಕಾರವನ್ನು ರೂಪಿಸುತ್ತದೆ ಎಂದು ತೋರಿಸಿದ್ದಾರೆ. ನಾಯಿಯ ಕಕ್ಕ ಗಮನಿಸಿದ್ದೀರಾ? ಅಥವಾ ನಮ್ಮದೇ ಕಕ್ಕವನ್ನು? ಅದು ದಾರವೊಂದು ನೆಲಕ್ಕೆ ಬಿದ್ದಂತೆ ಸುರುಳಿ ಸುತ್ತಿಕೊಳ್ಳುತ್ತದೆ. ಚಕ್ಕುಲಿಯನ್ನು ಒತ್ತುವಾಗ ಒರಳನ್ನು ಚಲಿಸುತ್ತಾ ಸುರುಳಿ ಸುತ್ತುತ್ತಾರಷ್ಟೆ. ಹಾಗೆ ಮಾಡದಿದ್ದರೆ ಚಕ್ಕುಲಿ ಹಿಟ್ಟು ಹೇಗೆ ಒಂದೇ ಕಡೆಯಲ್ಲಿ ಗುಪ್ಪೆಯಾಗಿ ಬಿಡುತ್ತದೆಯೋ ಹಾಗೆ ನಾಯಿ ಹಾಗೂ ಇನ್ನೂ ಹಲವು ಪ್ರಾಣಿಗಳ ಕಕ್ಕ ಗುಪ್ಪೆಯಾಗಿ ಬೀಳುತ್ತದೆ. ಹೀಗೆ ಗುಪ್ಪೆಯಾಗಿ ಬೀಳುವುದಕ್ಕೆ ಪ್ರಾಣಿಗಳ ಕರುಳಿನ ರಚನೆ ಕಾರಣವೋ ಅಥವಾ ಇನ್ನೇನಾದರೂ ಇದೆಯೋ ಎಂದು ಬಾನ್ ಮತ್ತು ಹಬೀಬಿಗೆ ಅನುಮಾನ ಬಂತು. ಇದನ್ನು ಒತ್ತಿದಾಗ ಕೆಳಗೆ ಬೀಳುವ ಶಾವಿಗೆ ಇಲ್ಲವೇ ಶೇವಿಂಗ್ ಕ್ರೀಮ್ಗೆ ಹೋಲಿಸಬಹುದೇ ಎಂದು ಯೋಚಿಸಿದರು. ಶಾವಿಗೆಯನ್ನು ಒತ್ತಿದಾಗ ಅದೂ ಹೀಗೆಯೇ ಗುಪ್ಪೆಯಾಗುತ್ತದಷ್ಟೆ. ಅದರ ಚಲನೆಯನ್ನು ನೆಲಕ್ಕೆ ಬೀಳುತ್ತಿರುವ ಹಗ್ಗ ಎಂದು ಭಾವಿಸಬಹುದು. ಹೀಗೆ ನೆಲಕ್ಕೆ ಬೀಳುವ ಹಗ್ಗ 4 ಬಗೆಯ ಚಲನೆಯನ್ನು ತೋರುತ್ತದೆ. ಒತ್ತಿದಾಗ ಕೆಳಗೆ ಬೀಳುತ್ತಿರುವ ಅದರ ವೇಗ, ಭೂಮಿಯ ಗುರುತ್ವದಿಂದ ಆದ ಸೆಳೆತ, ಚಲನೆಯ ಜವದಿಂದಾದ ಮುನ್ನಡೆ ಹಾಗೂ ಗುರುತ್ವ ಎಳೆತದ್ದರಿಂದಾದ ಮುನ್ನಡೆ, ಇವೆಲ್ಲವನ್ನು ಹಗ್ಗದ ದಪ್ಪ ಹಾಗೂ ಅದನ್ನು ಒತ್ತಿದ ಬಲ ತಿಳಿದಿದ್ದರೆ ಲೆಕ್ಕ ಹಾಕಬಹುದು. ಇಂತಹ ಬಲಗಳೇ ಕಕ್ಕದ ಆಕಾರವನ್ನು ನಿರ್ಧರಿಸುತ್ತದೆ ಎಂದಾದರೆ ನೆಲಕ್ಕೆ ಬೀಳುವ ಹಾಗೂ ನೆಲದಿಂದ ಮೇಲಕ್ಕೆ ದೂಡಿದ ಕಕ್ಕಗಳ ಆಕಾರ ಒಂದೇ ತೆರನಾಗಿ ಇರುವುದಿಲ್ಲ ಎಂದು ಬಾನ್ ಮತ್ತು ಹಬೀಬಿ ಊಹಿಸಿದರು. ಇದು ನಿಜವೇ ಎಂದು ಎರೆಹುಳು ಹಾಗೂ ಅದರಂತಹದ್ದೇ ನೆಲದಡಿಯಲ್ಲಿ ವಾಸಿಸುವ ಹುಳುಗಳ ಹಿಕ್ಕೆ ಹಾಗೂ ನಾಯಿ ಮೊದಲಾದ ಪ್ರಾಣಿಗಳ ಕಕ್ಕದ ಆಕಾರವನ್ನು ಗಮನಿಸಿ ಅಳೆದು ಲೆಕ್ಕ ಹಾಕಿದರು. ಎರೆಹುಳುಗಳು ನೆಲದಡಿಯಲ್ಲಿ ವಾಸಿಸುವುದರಿಂದ ಅವು ಹಿಕ್ಕೆಯನ್ನು ಮೇಲಕ್ಕೆ ದೂಡುತ್ತವೆ. ನಾಯಿಯ ಕಕ್ಕದಂತೆ ಈ ಹಿಕ್ಕೆ ತನ್ನದೇ ಭಾರದಿಂದ ಕೆಳಗೆ ಬೀಳುವುದಿಲ್ಲ. ನೆಲದಡಿ ವಾಸಿಸುವ ಹುಳುಗಳ ಹಿಕ್ಕೆಯ ಆಕಾರ ಗುಪ್ಪೆಯಾಗಿರುವುದಿಲ್ಲ, ಬದಲಿಗೆ ಸ್ಟ್ರಿಂಗಿನಂತೆ ಸುರುಳಿಯಾಗಿರುತ್ತದೆ ಎಂಬುದನ್ನು ಬಾನ್ ಹಬೀಬಿ ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ಹುಳುವಿನ ಹಿಕ್ಕೆಯ ಸುರುಳಿಯ ಅಗಲ, ಸುರುಳಿಗಳ ಸಂಖ್ಯೆ ಮೊದಲಾದವನ್ನು ಲೆಕ್ಕ ಹಾಕಿ ಎಷ್ಟು ಬಲದಿಂದ ಅದು ಹೊರಬಿದ್ದಿರಬಹುದು ಎಂದು ಲೆಕ್ಕಿಸಿದ್ದಾರೆ. ತದನಂತರ ಕಡಲೆ ಹಿಟ್ಟಿನಿಂದ ಹುಳು ನಾಯಿಯ ಕಕ್ಕದಷ್ಟೇ ಮೃದುವಾದ ಹಿಟ್ಟನ್ನು ನಾದಿ ಮೇಲಿನಿಂದ ಕೆಳಕ್ಕೆ ಒತ್ತಿ ಹಾಗೂ ಕೆಳಗಿನಿಂದ ಮೇಲಕ್ಕೆ ಒತ್ತಿ ನೋಡಿದ್ದಾರೆ. ಮೇಲಿನಿಂದ ಕೆಳಗೆ ಒತ್ತಿದಾಗ ತನ್ನದೇ ಭಾರ ಹಾಗೂ ಭೂಮಿಯ ಸೆಳೆತದಿಂದಾಗಿ ಅದೇ ಹಿಟ್ಟು ಗುಪ್ಪೆಯಾಗುವುದನ್ನು, ಕೆಳಗಿನಿಂದ ಒತ್ತಿದಾಗ ಅದರ ಭಾರವೇ ಅದನ್ನು ಎಳೆಯದೇ ಇರುವುದರಿಂದ ಅದು ಸ್ಟ್ರಿಂಗಿನಂತೆ ಸುರುಳಿಯಾಗುವುದನ್ನು ಗಮನಿಸಿದ್ದಾರೆ. ಹಿಟ್ಟು ಎಷ್ಟು ಗಟ್ಟಿ, ಒತ್ತುವ ರಂಧ್ರ ಎಷ್ಟು ದೊಡ್ಡದು, ಎಷ್ಟು ಎತ್ತರದಿಂದ ಕೆಳಗೆ ಬೀಳುತ್ತದೆ, ಶಾವಿಗೆಯ ಸುರುಳಿಯ ಆಕಾರ ಹೇಗಿರುತ್ತದೆ ಎಂದು ಊಹಿಸಬಹುದು. ಹಾಗೆಯೇ ಪ್ರಾಣಿಯ ಎತ್ತರ, ಅದರ ಹಿಕ್ಕೆಯ ದಪ್ಪ ಹಾಗೂ ಕರುಳಿನ ಉದ್ದ ಒಟ್ಟಾರೆ ಕಕ್ಕದ ಗುಪ್ಪೆಯ ಎತ್ತರವನ್ನು ನಿರ್ಧರಿಸುತ್ತದೆ. ಇದು ಅಪ್ಪಟ ಗುರುತ್ವಾಕರ್ಷಣೆ. ಕಕ್ಕದ ದಪ್ಪ ಹಾಗೂ ಅದರ ಗಟ್ಟಿತನದಿಂದಷ್ಟೇ ಆಗುತ್ತದೆ. ಅದಕ್ಕೂ ಪ್ರಾಣಿಯ ಗಾತ್ರ, ಆಕಾರಕ್ಕೂ ಸಂಬಂಧ ಇಲ್ಲ ಎನ್ನುತ್ತಾರೆ ಬಾನ್ ಹಬೀಬಿ. ಹೇಗಿದೆ ಕಕ್ಕದ ಲೆಕ್ಕಾಚಾರ?
1: ಚಿಪ್ ಗೋಪುರ. ಐಪಿಎಲ್ ಆಟ ನೋಡುತ್ತಾ ಖಾಲಿ ಮಾಡುವ ಆಲೂ ಚಿಪ್ಸ್ ಕಥೆಯಲ್ಲ. ಇದು ಗೋಪುರದಂತೆ ಒಂದರ ಮೇಲೊಂದು ಟ್ರಾನ್ಸಿಸ್ಟರ್ಗಳನ್ನು ಪೇರಿಸಿ ಕಟ್ಟಿದ ಅತ್ಯಂತ ಪ್ರಬಲವಾದ

ಎಲೆಕ್ಟ್ರಾನಿಕ್ ಚಿಪ್ ಕಥೆ. ನ್ಯಾನೋಮೀಟರು ಅಂದರೆ ಮಿಲಿಮೀಟರಿನ 10,000 ಅಂಶಕ್ಕಿಂತಲೂ ಕಿರಿದಾದ ಟ್ರಾನ್ಸಿಸ್ಟರ್ಗಳನ್ನು ರೂಪಿಸಿದ ಕಥೆ. ಸುಪ್ರಸಿದ್ಧ ತಂತ್ರಜ್ಞಾನ ಸಂಸ್ಥೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮೆಷೀನ್ಸ್ ಅಥವಾ IBM ಎಂದು ಜನಪ್ರಿಯವಾದ ಕಂಪನಿಯ ಸಾಧನೆ. ಚಿಪ್ ಎಂದರೆ ಅಸಂಖ್ಯ ಸರ್ಕಿಟುಗಳನ್ನು ಕೂಡಿಸಿ ಮಾಡಿದ ಒಂದು ಇಲೆಕ್ಟ್ರಾನಿಕ್ ಸಾಧನ. ಸರ್ಕಿಟು ಎಂದರೆ ಇಲೆಕ್ಟ್ರಾನುಗಳು ಹರಿಯುವ ಒಂದು ಕಾಲುವೆ. ಇಲೆಕ್ಟ್ರಾನುಗಳು ಹರಿಯುವುದು ಎಂದರೆ ಇನ್ನೇನಲ್ಲ, ಕರೆಂಟು ಹರಿಯುವುದು ಎಂದರ್ಥ. ಇದರಲ್ಲಿ ಇಲೆಕ್ಟ್ರಾನು ಕೂಡಿಟ್ಟ ಬ್ಯಾಟರಿ ಇಲ್ಲವೇ ವಿದ್ಯುತ್ ಮೂಲ ಇರುತ್ತದೆ. ಅಲ್ಲಿಂದ ಹರಿಯುತ್ತಾ ಸಾಗಿದ ಇಲೆಕ್ಟ್ರಾನಿಕ್ ಪ್ರವಾಹವನ್ನು ಒಂದು ಕಾಲುವೆಯಿಂದ ಇನ್ನೊಂದಕ್ಕೆ ಹರಿಯುವಂತೆ ಒಡ್ಡನ್ನು ತೆರೆದು ಅಥವಾ ಹರಿವು ನಿಲ್ಲಿಸುವಂತೆ ಒಡ್ಡನ್ನು ಹಾಕಿಯೋ ನಿರ್ದಿಷ್ಟ ಪಥದಲ್ಲಿ ಹರಿಯಗೊಡುವಂತೆ ಮಾಡುವುದೇ ಚಿಪ್. ಈ ಸರ್ಕ್ಯೂಟಿನ ಪ್ರಮುಖ ಅಂಶ ಇಲೆಕ್ಟ್ರಾನುಗಳು ಹರಿಯುವ ದಿಕ್ಕನ್ನು ಬದಲಿಸುವ ಅಥವಾ ತಡೆಗಟ್ಟುವ ಟ್ರಾನ್ಸಿಸ್ಟರು. ಈ ಒಡ್ಡು ಇಲೆಕ್ಟ್ರಾನಿನ ಪ್ರವಾಹ ಹರಿದು ಬಂದಾಗ ಒಮ್ಮೊಮ್ಮೆ ತಡೆಯುವಷ್ಟು ದೃಢವಾಗಿರುತ್ತದೆ ಅಥವಾ ಪಾರವಾಗುತ್ತದೆ. ಟ್ರಾನ್ಸಿಸ್ಟರ್ಗಳನ್ನು ಬೇಕೆಂದಾಗ ಕರೆಂಟು ಹರಿಸುವಂತೆ ಪಾರವನ್ನಾಗಿ ಹಾಗೂ ಬೇಡವೆನಿಸಿದಾಗ ಒಡ್ಡಿನಂತೆ ಮಾಡಿ ಇಡೀ ಚಿಪ್ನಲ್ಲಿ ಪ್ರವಾಹ ಹೇಗೆ ಹರಿಯಬೇಕು ಎಂಬುದನ್ನು ನಿರ್ಧರಿಸಬಹುದು. ಬಹುತೇಕ ಗಣಕಯಂತ್ರಗಳಲ್ಲಿರುವ ಪ್ರೊಸೆಸರ್ಗಳು ಹಾಗೂ ಮೆಮರಿಗಳು ಈ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತವೆ. ಕಿರಿದಾದ ಜಾಗದಲ್ಲಿ ಹೆಚ್ಚೆಚ್ಚು ಸರ್ಕ್ಯೂಟ್ಗಳನ್ನು ಸೇರಿಸಿದಷ್ಟು ಚಿಪ್ ಸಾಮರ್ಥ್ಯವು ಹೆಚ್ಚಾಗುತ್ತದೆಯಷ್ಟೇ. ಕಳೆದ 70 ಇಂಜಿನಿಯರುಗಳು ಹಾಗೂ ತಂತ್ರಜ್ಞರ ಗಮನ ಇತ್ತಲೇ ಇದೆ. ಒಂದಾನೊಂದು ಕಾಲದಲ್ಲಿ ದೊಡ್ಡ ಕೋಣೆಯೊಂದರುಮ್ಮ ತುಂಬಿರುತ್ತಿದ್ದ ಸರ್ಕ್ಯೂಟ್ಗಳ 10-100 ಸರ್ಕ್ಯೂಟ್ಗಳನ್ನು ಈಗ ಇಂಜಿನಿಯರುಗಳು ಬೆರಳ ತುದಿಯಲ್ಲಿ ಕೂರುವ ಸಿಮ್ ಕಾರ್ಡ್ ಇಲ್ಲವೇ ಮೆಮೊರಿ ಕಾರ್ಡ್ಗಳಲ್ಲಿ ತುಂಬಬಲ್ಲರು. ಈ ತಂತ್ರಜ್ಞಾನ ಪ್ರತಿ 2 ಇಮ್ಮಡಿ ಸಾಮರ್ಥ್ಯಶಾಲಿಯಾಗಿ ಬೆಳೆಯುತ್ತಿದೆ. ಅಂದರೆ ಈ ವರ್ಷ ಒಂದು ಸರ್ಕ್ಯೂಟ್ ಇರುವ ಜಾಗದಲ್ಲಿ 2 2 ಸರ್ಕ್ಯೂಟ್ಗಳಿರುತ್ತವೆ ಎಂದರ್ಥ. ಇಷ್ಟು ಆಶಾವಾದಿಗಳಾಗಿರುವ ಇಂಜಿನಿಯರ್ಗಳು ಕೂಡ ಕೆಲವು ವರ್ಷಗಳಿಂದ ಸ್ವಲ್ಪ ನಿರಾಸೆಗೆ ಒಳಗಾಗಿದ್ದರು. ಏಕೆಂದರೆ ಈಗ ಸರ್ಕ್ಯೂಟ್ಗಳ ಸಂಖ್ಯೆ ಇಮ್ಮಡಿಯಾಗುವ ಗತಿ ನಿಧಾನವಾಗಿತ್ತು. ಅದಕ್ಕೆ ಕಾರಣ ಇಲೆಕ್ಟ್ರಾನು ಹಾಗೂ ಸರ್ಕ್ಯೂಟ್ ಅನ್ನು ತಯಾರಿಸಲು ಬಳಸುವ ತಂತ್ರಜ್ಞಾನ. ಇಲೆಕ್ಟ್ರಾನುಗಳಿಗೊಂದು ಗುಣವಿದೆ. ಅವು ತಾವು ಹರಿಯುತ್ತಿರುವ ಸರ್ಕ್ಯೂಟಿನ ಹಾದಿ ತೆಳುವಾಗಿದ್ದರೆ ಅಲ್ಲಿರುವ ಅಡ್ಡಿಯನ್ನು ಹಾದಿನುಸುಲಬಲ್ಲವು. ಸಾಮಾನ್ಯವಾಗಿ ಇಲೆಕ್ಟ್ರಾನುಗಳಿಗೆ ಲೋಹಗಳೇ ಹೆದ್ದಾರಿ. ಹೆದ್ದಾರಿಗಳ ನಡುವೆ ಎದುರುಬದುರಾಗಿ ಹರಿಯುವ ವಾಹನಗಳು ಢಿಕ್ಕಿ ಹೊಡೆಯದಂತೆ ಅಡ್ಡಗಟ್ಟಿಯನ್ನು ಕಟ್ಟಿರುತ್ತಾರೆಯಷ್ಟೇ. ಹಾಗೆಯೇ ಲೋಹದ ವಾಹಕಗಳ ನಡುವೆ ಅಲೋಹಗಳ ಅಡ್ಡಗಟ್ಟಿಯನ್ನು ಪ್ರತಿ ಸರ್ಕ್ಯೂಟಿನಲ್ಲಿಯೂ ಕಟ್ಟಿರುತ್ತಾರೆ. ಆದರೆ ಅತಿ ವೇಗವಾಗಿ ಬರುವ ವಾಹನಗಳು ಒಮ್ಮೊಮ್ಮೆ ನಡುಗಟ್ಟೆಯನ್ನು ದಾಟಿ ಮತ್ತೊಂದೆಡೆಗೆ ಹಾರಿ ಅಪಘಾತಗಳಾಗುವಂತೆ ಇಲೆಕ್ಟ್ರಾನುಗಳು ಹಾದಿ ಬಿಟ್ಟು ಇನ್ನೊಂದು ಸರ್ಕ್ಯೂಟಿಗೆ ನೆಗೆಯಬಹುದು. ಇದನ್ನು ಕ್ವಾಂಟಮ್ ಟನಲಿಂಗ್ ಎನ್ನುತ್ತಾರೆ. ಹೀಗಾದಾಗ ಸರ್ಕ್ಯೂಟ್ ಶಾರ್ಟ್ ಆಗುತ್ತದೆ, ನಿರೀಕ್ಷಿತ ಫಲ ದೊರಕುವುದಿಲ್ಲ. ಆದ್ದರಿಂದ ಈ ಅಲೋಹದ ಅಡ್ಡಗಟ್ಟೆಗಳನ್ನು ಅತಿ ತೆಳುವಾಗಿ ಮಾಡಲಾಗದು. ಹಾಗೆಯೇ ಸರ್ಕ್ಯೂಟ್ಗಳನ್ನು ಬಹಳ ಒತ್ತೊತ್ತಾಗಿ ರೂಪಿಸಲಾಗದು. ಸದ್ಯಕ್ಕೆ ಇಲೆಕ್ಟ್ರಾನುಗಳು ಹಾದಿ ತಪ್ಪಿ ಬೇರೆಡೆ ನುಸುಲದಂತೆ ತಡೆಯುವ ದೂರ ಸುಮಾರು 2 ಎಂದು ಲೆಕ್ಕಹಾಕಲಾಗಿದೆ. ಇದಕ್ಕಿಂತಲೂ ಕಿರಿದಾದ ಜಾಗದಲ್ಲಿ ಸರ್ಕ್ಯೂಟ್ಗಳು ಕಿಕ್ಕಿರಿದರೆ ಇಲೆಕ್ಟ್ರಾನುಗಳ ಪ್ರವಾಹದಿಂದ ಬಿಸಿಯೇರಿ ಟ್ರಾನ್ಸಿಸ್ಟರ್ ಸರಿಯಾಗಿ ಕೆಲಸ ಮಾಡದೇ ಹೋಗಬಹುದು. ಅಲ್ಲದೆ ಇಷ್ಟು ಕಿರಿದಾದ ಸರ್ಕ್ಯೂಟ್ಗಳನ್ನು ನಿರ್ಮಿಸಲು ಬೇಕಾದ ಅತಿ ಮೊನದಾದ ಲೇಸರ್ ಬೆಳಕಿನ ಉಳಿಯೂ ನಮ್ಮ ಬಳಿಯಿಲ್ಲ. ಇವೆಲ್ಲ ತೊಂದರೆಗಳಿಂದಾಗಿ 2 ಕಿರಿದಾದ ಸರ್ಕ್ಯೂಟು ಅಸಾಧ್ಯ ಎಂದು ನಂಬಲಾಗಿತ್ತು. IBM ಸಂಸ್ಥೆ ಇದನ್ನು ಸುಳ್ಳು ಹಾಕಿದೆ. 2 ಇರಲಿ, 0.25 ಪುಟ್ಟ ಜಾಗದಲ್ಲಿ ಸರ್ಕ್ಯೂಟ್ ಅನ್ನು ಯಾವುದೇ ಟನಲಿಂಗ್ ಇಲ್ಲದಂತೆ ರೂಪಿಸುವ ತಂತ್ರಜ್ಞಾನವನ್ನು ಅದು ರೂಪಿಸಿದೆ. ಇದರರ್ಥ ಇದೀಗ ನಾವು ಕಟ್ಟುತ್ತಿರುವ ಅತ್ಯಂತ ಪ್ರಬಲ ಚಿಪ್ನ ಸಾಮರ್ಥ್ಯವನ್ನು ಮುಮ್ಮಡಿ ಹೆಚ್ಚಿಸಬಹುದು. 50 ಟ್ರಾನ್ಸಿಸ್ಟರ್ಗಳನ್ನು ತುಂಬುವ ಜಾಗದಲ್ಲಿಯೇ 15 ಟ್ರಾನ್ಸಿಸ್ಟರ್ಗಳನ್ನು ತುಂಬಬಹುದಂತೆ. ಇದಕ್ಕೆ IBM ತಂತ್ರಜ್ಞರು ಹೂಡಿದ ಉಪಾಯ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಉದ್ದಕ್ಕೂ ಹರಡಿದಂತೆ ಮನೆಗಳನ್ನು ಕಟ್ಟುವ ಬದಲಾಗಿ ಅದೇ ಜಾಗದಲ್ಲಿ ಒಂದರ ಮೇಲೊಂದು ಫ್ಲಾಟ್ಗಳನ್ನು ಕಟ್ಟಿದರೆ ಅತಿ ಹೆಚ್ಚು ಮನೆಗಳನ್ನು ಒತ್ತೊತ್ತಾಗಿ ನಿರ್ಮಿಸಬಹುದಲ್ಲವೇ? ಇದೇ ರೀತಿಯಲ್ಲಿ ಗೋಪುರದಂತೆ ಸರ್ಕ್ಯೂಟ್ಗಳನ್ನು ನಿರ್ಮಿಸಿದರೆ ಹೇಗೆ? ಇದು ಅವರ ಉಪಾಯ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ. ಸಾಧಾರಣ ಚಿಪ್ಗಳನ್ನು ತಯಾರಿಸುವುದೇ ಕಷ್ಟ. ಮೊದಲಿಗೆ ಇಲೆಕ್ಟ್ರಾನ್ ಹರಿಯಬಹುದಾದ ಲೋಹ ಅಥವಾ ಅರೆ ಲೋಹದ ಮೇಲೆ ಸರ್ಕ್ಯೂಟ್ಗಳ ಚಿತ್ರವನ್ನು ಬರೆಯುತ್ತಾರೆ. ಅನಂತರ ಆ ಚಿತ್ರ ಇರುವ ಜಾಗವನ್ನಷ್ಟೇ ಉಳಿಸಿ ಉಳಿದೆಲ್ಲವೂ ಅಳಿಸಿ ಹೋಗುವಂತೆ ಮಾಡುತ್ತಾರೆ. ಇದನ್ನು ಅತಿಯಾಗಿ ಬಿಸಿ ಮಾಡಿ ಮಾಡಬೇಕಾಗುತ್ತದೆ. ಹೀಗೆ ಬರೆಯುವ ವಿಧಾನವನ್ನು ಲಿಥೋಗ್ರಫಿ ವಿಧಾನ ಎನ್ನುತ್ತಾರೆ. ನ್ಯಾನೋಗಾತ್ರದ ಅಕ್ಕಿ ಕಾಳಿನ ಮೇಲೆ ಚಿತ್ರಗಳನ್ನು ಬರೆದ ಹಾಗೆ ಇದು.
ಐಬಿಎಂ ಇದರ ಬದಲಾಗಿ ಒಂದರ ಮೇಲೊಂದಂತೆ ಟ್ರಾನ್ಸಿಸ್ಟರ್ಗಳನ್ನು ಪೇರಿಸುವುದು ಸಾಧ್ಯವೇ ಎಂದು ಪ್ರಯತ್ನಿಸಿದೆ. ಕಾಲುವೆಗಳನ್ನು ನೆಲದ ಮೇಲೆ

0: ಹರಡುವ ಬದಲಾಗಿ ಗೋಪುರದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಲು ಪ್ರಯತ್ನಿಸಿದ್ದಾರೆ. ಪ್ರತಿಯೊಂದು ಟ್ರಾನ್ಸಿಸ್ಟರ್ ಅನ್ನು ಪ್ರತ್ಯೇಕವಾಗಿ ರಚಿಸಿ ಒಂದರ ಮೇಲೊಂದು ಜೋಡಿಸಬಹುದು ಎಂದು ನಿರೂಪಿಸಿದ್ದಾರೆ. ಹೀಗೆ ಮಾಡಿದಾಗ 0.25 ನ್ಯಾನೋಮೀಟರ್ ಜಾಗದಲ್ಲಿ ಒಂದು ಟ್ರಾನ್ಸಿಸ್ಟರ್ ಅನ್ನು ಕೂಡಿಸಬಹುದು. ಅಂತಹ 3-4 ಟ್ರಾನ್ಸಿಸ್ಟರ್ಗಳ ಗೋಪುರ ಕಟ್ಟಬಹುದು. ಇಂತಹ ಚಿಪ್ ಸಾಧಾರಣ 2 ನ್ಯಾನೋಮೀಟರ್ ಟ್ರಾನ್ಸಿಸ್ಟರ್ಗಿಂತಲೂ ಪ್ರಬಲವಾಗಿರುತ್ತದೆಯಂತೆ. ಭಾರತವು ಚಿಪ್ಗಳನ್ನು ತಯಾರಿಸುವ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಸದ್ಯಕ್ಕೆ 20 ನ್ಯಾನೋಮೀಟರಿನಷ್ಟು ದೊಡ್ಡ ಟ್ರಾನ್ಸಿಸ್ಟರ್ಗಳನ್ನು ತಯಾರಿಸಲು ಸಾಧ್ಯವಾಗಿದೆ. ಇನ್ನು ಇದರ 10 ಪಟ್ಟು ಕಿರಿದಾದ IBM ತಂತ್ರಜ್ಞಾನದಂತಹ ತಂತ್ರಜ್ಞಾನ ನಮ್ಮಲ್ಲಿ ಎಂದು ಸಾಧ್ಯವಾಗುತ್ತದೆಯೋ ಕಾದು ನೋಡಬೇಕು.
1: ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ. ಬೆಂಗಳೂರಿಗೆ ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಅಂತೆಲ್ಲ ಹೆಸರುಗಳು ಇದ್ವು. ಬಹಳ ಹಿಂದೆಯೇನಲ್ಲ, ಕ್ರಿಸ್ತಶಕ 1587ನೇ ಇಸವಿಯಲ್ಲಿ ಸ್ಥಾಪನೆಯಾದ ಈ ನಗರದ ಹೆಸರು ಈಗ ಬದಲಾಗಿದೆ. ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಎನ್ನುವ ಉಪಮೆಗಳನ್ನು ಭಾರತದ ಸಿಲಿಕಾನ್ ಕಣಿವೆ ಎನ್ನುವ ಹೆಸರು ಬದಲಿಸಿದೆ. ಬರೇ ಹೆಸರು ಬದಲಾಗಿದ್ದರೆ ಪರವಾಗಿರಲಿಲ್ಲ, ಅತಿ ಕೆಟ್ಟ ಗಾಳಿ ಇರುವ ಭಾರತದ ನಗರಗಳಲ್ಲಿ ಮೂರನೆಯದು ಎನ್ನುವ ಕುಖ್ಯಾತಿಯು ಬೆಂಗಳೂರಿನ ಬೆನ್ನೇರಿದೆ. ಇದಕ್ಕೆ ಕಾರಣ, ಕಳೆದ 3-4 ದಶಕಗಳಲ್ಲಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೆಳೆದ IT ಉದ್ಯಮ ಹಾಗೂ ಅದರೊಟ್ಟಿಗೆ ಬೆಳೆದ ಜನ ಮತ್ತು ವಾಹನಗಳ ಸಂಖ್ಯೆ. ಇದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನ ಗಾಳಿ ಮಲಿನವಾಗಿದೆ ಎನ್ನುವುದು ಪ್ರತಿ ಉಸಿರನ್ನು ನಾವು ಎಳೆದುಕೊಂಡಾಗಲೂ ವೇದ್ಯ. ಆದರೆ ಎಷ್ಟು ಮಲಿನವಾಗಿದೆ? ದಿನದಲ್ಲಿ ಯಾವ ಹೊತ್ತಿನಲ್ಲಿ ಬೆಂಗಳೂರಿನ ಗಾಳಿ ಅತಿ ಕೆಟ್ಟದಾಗಿರುತ್ತದೆ? ಯಾವ ಋತುವಿನಲ್ಲಿ ಬೆಂಗಳೂರಿನ ಹವೆ ಹಿತವಾಗಿರುತ್ತದೆ? ಬೆಂಗಳೂರಿನ ನಿವಾಸಿಗಳಿಗೆ ಗಾಳಿಯ ಈ ಮಾಲಿನ್ಯ ಕೆಡುಕನ್ನು ತರಬಹುದೇ ಎಂಬೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ಹುಡುಕುವಂತಹ ಶೋಧವನ್ನು ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸಸ್ ಹಾಗೂ BMS ಎಂಜಿನಿಯರಿಂಗ್ ಸಂಸ್ಥೆಯ ಸಂಶೋಧಕರು ಮಾಡಿದ್ದಾರೆ. ಬೆಂಗಳೂರಿನ ಗಾಳಿಯನ್ನು 4 ವರ್ಷಗಳಷ್ಟು ದೀರ್ಘಕಾಲ ಪ್ರತಿ ಕ್ಷಣವೂ ಗಮನಿಸಿ ಅದರಲ್ಲಿರುವ ವಿವಿಧ ಅಂಶಗಳನ್ನು ಪ್ರತಿ ಕ್ಷಣವೂ ಅಳೆದು ವಿಶ್ಲೇಷಿಸಿದ್ದಾರೆ. ಇದಕ್ಕಾಗಿ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ಉಪಕರಣವನ್ನು ಇವರು ಸ್ಥಾಪಿಸಿದ್ದರು. ಈ ಉಪಕರಣಗಳು ಗಾಳಿಯಲ್ಲಿರುವ ಕಣ್ಣಿಗೆ ಕಾಣದ ಕಾರ್ಬನ್ ಮಾನಾಕ್ಸೈಡು ಹಾಗೂ ಅತಿ ಸೂಕ್ಷ್ಮತಮವಾದ ಕಾರ್ಬನ್ ಕಣಗಳು ಅಂದರೆ ಮಸಿಯ ಧೂಳನ್ನು ಪತ್ತೆ ಮಾಡಬಲ್ಲುವಾಗಿದ್ದವು. ಅವಕೆಂಪು ಅಥವಾ ಇನ್ಫ್ರಾರೆಡ್ ಕಿರಣಗಳನ್ನು ಗಾಳಿಯಲ್ಲಿ ಚದುರಿದ ಬೆಳಕಿನ ಪ್ರಮಾಣವನ್ನು ಗಮನಿಸಿ ಈ 2 ಪ್ರಮುಖ ಅಂಶಗಳನ್ನು ಗುರುತಿಸುತ್ತಿದ್ದವು. ಕಾರ್ಬನ್ ಮಾನಾಕ್ಸೈಡ್ ಕಾರ್ಖಾನೆ ಹಾಗೂ ವಾಹನಗಳ ಹೊಗೆಯಿಂದ ಹುಟ್ಟುವ ವಸ್ತು. ಮಸಿಯ ಧೂಳು ಎಲ್ಲ ಬಗೆಯ ಕಾರ್ಬನ್ ಹೊಗೆಯಲ್ಲಿಯೂ ಕಾಣಿಸುವ ಅತಿ ಸೂಕ್ಷ್ಮವಾದ ಕಣ. 2.5 μm ಕಿರಿದಾದ ಕಣಗಳು ಇವು. ಮಾಸ್ಕ್ ಧರಿಸದಿದ್ದರೆ ಈ ಕಣಗಳು ಉಸಿರಿನ ಜೊತೆಗೆ ಶ್ವಾಸಕೋಶವನ್ನು ಸೇರಿ ಅಲ್ಲಿರುವ ಜೀವಕೋಶಗಳೊಳಗೆ ಹುದುಗಿಕೊಂಡು ಬಿಡುತ್ತವೆ. ಕಾಲಕ್ರಮೇಣ ಇವುಗಳ ಪ್ರಮಾಣ ಹೆಚ್ಚಿದಲ್ಲಿ ಉಪ್ಪುಸ, ಉಬ್ಬಸದಿಂದಲೋ ಕ್ಯಾನ್ಸರ್ನಿಂದಲೋ ಬಾಧೆಗೊಳ್ಳಬಹುದು. ಹೀಗಾಗಿ ಈ 2 ವಸ್ತುಗಳ ಮೇಲೆ ಸದಾಕಾಲ ಕಣ್ಣಿಡಲೇಬೇಕು. 2015ನೇ ಇಸವಿಯಿಂದ ಆರಂಭಿಸಿ 2018ನೆಯ ಇಸವಿಯವರೆಗೂ ಬೆಂಗಳೂರಿನ ಗಾಳಿಯನ್ನು ಕುರಿತ ಈ ಅಧ್ಯಯನ ನಡೆದಿದೆ. ಅಧ್ಯಯನದಲ್ಲಿ ಹಲವು ಅಂಶಗಳು ಸ್ಪಷ್ಟವಾಗಿವೆ. ಗಾಳಿಯಲ್ಲಿನ ಮಾಲಿನ್ಯ ಸದಾಕಾಲ ಒಂದೇ ತೆರನಾಗಿ ಇರುವುದಿಲ್ಲ ಎನ್ನುವುದು ಸಾಮಾನ್ಯ ಅರಿವು. ಬೀಸುವ ಗಾಳಿ, ಮಳೆ, ಬಿಸಿಲು, ಉಷ್ಣತೆ ಎಲ್ಲವೂ ಇವನ್ನು ಬಾಧಿಸುತ್ತವೆ. ಈ ಅಧ್ಯಯನದಲ್ಲಿ ಕಂಡುಬಂದ ಅಂಶಗಳು ಇವು. ಬೆಂಗಳೂರಿನ ಗಾಳಿಯಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಸರಾಸರಿ 0.084 PPM ಅಥವಾ 0.4 ದಶಲಕ್ಷಾಂಶದಷ್ಟಿದ್ದು ಕೆಲವು ಸಮಯದಲ್ಲಿ 4 PPM ಹೆಚ್ಚಾಗುತ್ತಿತ್ತು. ಅಂದರೆ ದಿನವೂ ಸುಮಾರು 20-100 μg ಉಸಿರಿನ ಮೂಲಕ ಇದು ನಮ್ಮ ದೇಹವನ್ನು ಸೇರುತ್ತದೆ ಎಂದರ್ಥ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿದಿನವೂ ಅತಿ ಹೆಚ್ಚು ಎಂದರೆ 4 μg ಮಾತ್ರ ನಾವು ಉಸಿರಾಡಿದರೆ ಒಳ್ಳೆಯದು. ಕಾರ್ಬನ್ ಧೂಳಿನ ಪ್ರಮಾಣವು ಕೂಡ ಹೀಗೆಯೇ ದಿನದ ಬೇರೆ ಬೇರೆ ಸಮಯಗಳಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ಘನಮೀಟರ್ ಗಾಳಿಯಲ್ಲಿ 5 μg ಮಸಿಧೂಳು ಇದ್ದರೆ ಅದು ಆತಂಕಕಾರಿ. ಬೆಂಗಳೂರಿನ ಗಾಳಿಯಲ್ಲಿ ಇದು ಸರಾಸರಿ 3.28 ದಿನದ ಕೆಲವು ಸಮಯದಲ್ಲಿ 9 μg ಹೆಚ್ಚಿರುತ್ತದೆ ಎಂದು ಈ ಅಧ್ಯಯನ ತಿಳಿಸಿದೆ. ಇದಕ್ಕೆ ಕಾರಣವೂ ಸ್ಪಷ್ಟ. ದಿನವೂ ಗಾಳಿಯ ಮಾಲಿನ್ಯವನ್ನು ಗಮನಿಸಿದಾಗ ಕಾರ್ಬನ್ ಮಾನಾಕ್ಸೈಡ್ ಹಾಗೂ ಮಸಿಧೂಳಿನ ಪ್ರಮಾಣ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಅತಿಯಾಗಿರುವುದು ಕಂಡುಬಂತು. ಬೆಳಗ್ಗಿನ 7 ಗಂಟೆ

0: ಇಂದ 11 ಗಂಟೆಯ ಅವಧಿಯಲ್ಲಿ ಮಸಿಧೂಳು ಹಾಗೂ ಕಾರ್ಬನ್ ಮಾನಾಕ್ಸೈಡಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಸಂಜೆಯೂ 7ರಿಂದ 9 ಗಂಟೆಯ ಅವಧಿಯಲ್ಲಿ ಅದು ಇನ್ನೊಮ್ಮೆ ಹೆಚ್ಚುತ್ತದೆ. ಇದು ಬೆಂಗಳೂರಿನ ಟ್ರಾಫಿಕ್ಕಿನಿಂದಾಗಿ ಎನ್ನುವುದು ಸಂಶೋಧಕರ ಅಭಿಪ್ರಾಯ. ದಿನದ ಈ ಅವಧಿಯಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದು ಸರ್ವೇ ಸಾಮಾನ್ಯವಾಗಿದ್ದರಿಂದ ಹೀಗಾಗುತ್ತದೆಯಂತೆ. ಇದರ ಅರ್ಥ ಇಷ್ಟೇ, ಉದ್ಯಾನ ನಗರಿಯ ಗಾಳಿ ಕೆಡುವುದಕ್ಕೆ ನಾವು ಬಳಸುವ ವಾಹನಗಳೇ ಪ್ರಧಾನ ಕಾರಣ. ವಾಹನಗಳು ಉರಿಸಿದ ಇಂಧನದಿಂದ ಹೊರಬಂದ ಹೊಗೆಯಲ್ಲಿ ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಹೆಚ್ಚಿರುತ್ತವೆ. ಪ್ರತಿ ವರ್ಷವೂ 10%ರಷ್ಟು ಹೊಸ ವಾಹನಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯುತ್ತಿವೆ. ಆದ್ದರಿಂದ ಈ ಪರಿಸ್ಥಿತಿ ಇನ್ನೂ ಹದಗೆಡುತ್ತಲೇ ಇದೆ. ಬರೀ ಗಾಳಿಯಲ್ಲಿರುವ ಅನಿಲ ಧೂಳಷ್ಟೇ ಅಲ್ಲ, ಗಾಳಿಯ ಉಷ್ಣತೆಯೂ ಹೆಚ್ಚಿದೆ. ಬೆಂಗಳೂರಿನ ಸರಾಸರಿ ತಾಪಮಾನ ಇತ್ತೀಚಿನ 2 ದಶಕಗಳಲ್ಲಿ 2.5 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಹೆಚ್ಚಾಗಿದೆ. ಇದು ಕೂಡ ಬೆಂಗಳೂರಿನ ಬೆಳಗ್ಗಿನ ಹಾಗೂ ಸಂಜೆಯ ಗಾಳಿ ಮಧ್ಯಾಹ್ನದಕ್ಕಿಂತಲೂ ಅತಿ ಕೆಟ್ಟದಾಗಿರಲು ಕಾರಣವಿರಬೇಕು. ಏಕೆಂದರೆ ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಗಾಳಿ ಸುತ್ತಲಿನ ಇತರೆ ಪ್ರದೇಶಗಳಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತದೆ. ಇದರ ಪರಿಣಾಮವಾಗಿ ನಗರದ ನೆಲವನ್ನು ಸುಮಾರು 100 ಮೀಟರ್ ಎತ್ತರದವರೆಗೆ ತಬ್ಬಿ ಹಿಡಿದಿರುವ ಗಾಳಿಯ ತಳ ಗಾಳಿ ಉಬ್ಬುವುದರಿಂದ ಇನ್ನೂ ಹಲವು ಕಿಲೋಮೀಟರ್ ಎತ್ತರಕ್ಕೆ ಏರುತ್ತದೆ. ಹೀಗಾಗಿ ಮಧ್ಯಾಹ್ನದ ವೇಳೆ ಮಾಲಿನ್ಯದ ಪ್ರಮಾಣ ಕಡಿಮೆ ಇರುತ್ತದೆ. ಮಲಿನಕಗಳು ಹೀಗೆ ದೊಡ್ಡದಾಗಿ ಊದಿಕೊಂಡ ಗಾಳಿಯ ಬಲೂನಿನಲ್ಲಿ ಹರಡಿ ಹೋಗಿರುತ್ತವೆ. ಆದರೆ ಸಂಜೆಯ ವೇಳೆಗೆ ಮತ್ತೆ ಗಾಳಿಯ ತಾಪಮಾನ ಕಡಿಮೆಯಾಗುವುದರಿಂದ ಈ ಗಾಳಿಯ ತಳಪದರ ಅಥವಾ ವಿಜ್ಞಾನಿಗಳು ಬೌಂಡರಿ ಲೇಯರ್ ಎಂದು ಹೆಸರಿಸಿರುವ ಗಾಳಿಯ ಸೀಮೆ ನೆಲಕ್ಕೆ ಮತ್ತೆ ಸಮೀಪವಾಗುತ್ತದೆ. ಗಾಳಿಯಲ್ಲಿರುವ ಮಸಿ ಹಾಗೂ ಕಾರ್ಬನ್ ಮಾನಾಕ್ಸೈಡ್ ಅನ್ನು ಒತ್ತಿ ನೆಲದತ್ತ ತಳ್ಳುತ್ತದೆ. ನಾವು ಉಸಿರಾಡುವ ಗಾಳಿಯಲ್ಲಿನ ಈ 2 ಅಂಶಗಳ ಪ್ರಮಾಣ ಮತ್ತೆ ದಟ್ಟವಾಗಿ ಹೆಚ್ಚಾಗುತ್ತದೆ. ಇದರ ಜೊತೆಗೆ ಗಾಳಿಯು ತಣಿಯುತ್ತಿರುವ ಸಮಯದಲ್ಲಿಯೇ ನಾವೆಲ್ಲರೂ ವಾಹನಗಳನ್ನು ಓಡಿಸಿಕೊಂಡು ಮನೆಯ ಕಡೆಗೋ ಮಾಲ್ ಕಡೆಗೋ ಹೋಗುವುದರಿಂದ ಇನ್ನಷ್ಟು ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಕೂಡಿಕೊಳ್ಳುತ್ತವೆ. ಮತ್ತೊಮ್ಮೆ ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತದೆ. ಇದು ದಿನನಿತ್ಯದ ಗೋಳಾದರೆ ಋತುಗಳಲ್ಲಿಯೂ ಬದಲಾವಣೆಗಳು ಇದೇ ಬೌಂಡರಿ ಲೇಯರ್ನ ಪ್ರಭಾವ ಇದೆ ಎಂದು ಎತ್ತಿ ತೋರುತ್ತವೆ. ಬೇಸಿಗೆಯಲ್ಲಿ ಈ ಬೌಂಡರಿ ಲೇಯರ್ ಅತಿ ಹೆಚ್ಚು ಉಬ್ಬಿ ಹಾಗೆಯೇ ಸಂಜೆಯ ವೇಳೆ ಕುಸಿಯುವುದರಿಂದ ಈ ಕಾಲದಲ್ಲಿಯೂ ಮಾಲಿನ್ಯದ ಪ್ರಮಾಣ ಹೆಚ್ಚು. ಚಳಿಗಾಲದಲ್ಲಿ ಈ ಬೌಂಡರಿ ಲೇಯರ್ ಉಬ್ಬುವುದು ಕಡಿಮೆ ಆಗಿದ್ದರಿಂದ ಆಗಲೂ ಮಾಲಿನ್ಯದ ಪ್ರಮಾಣ ಹೆಚ್ಚು. ಅತಿ ಹೆಚ್ಚು ಮಾಲಿನ್ಯ ಇರುವ ನಗರವಾದ ದೆಹಲಿಯಲ್ಲಿ ಚಳಿಗಾಲದಲ್ಲಿ ದಿನದ ಎಲ್ಲ ಸಮಯದಲ್ಲಿಯೂ ಮಾಲಿನ್ಯ ಹೆಚ್ಚಾಗಿಯೇ ಇರುತ್ತದೆ ಎನ್ನುವುದು ನಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅದು ಬೆಳಿಗ್ಗೆ ಹಾಗೂ ಸಂಜೆಯಷ್ಟೇ ಅತಿ ಹೆಚ್ಚು ಎಂದು ನಾವು ಸಮಾಧಾನ ಮಾಡಿಕೊಳ್ಳಬಹುದು ಅಷ್ಟೇ. ಮಳೆಗಾಲದಲ್ಲಿ ಮಳೆ ನೀರು ಗಾಳಿಯನ್ನು ತೊಳೆಯುವುದರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತದೆ. ಆದರೆ ಉಳಿದೆಲ್ಲ ಕಾಲದಲ್ಲಿಯೂ ಈ ಬೆಳಗು ಸಂಜೆ ಮಾಲಿನ್ಯದ ಕಥೆ ಬದಲಾಗುವುದಿಲ್ಲ ಎನ್ನುತ್ತದೆ ಈ ಸಂಶೋಧನೆ. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಈ ಸಂಶೋಧಕರು ಹೆಚ್ಚುತ್ತಿರುವ ಮಾಲಿನ್ಯದ ಪ್ರಮಾಣಕ್ಕೂ ಬೆಂಗಳೂರಿಗರ ಆರೋಗ್ಯಕ್ಕೂ ಏನಾದರೂ ತಾಳೆ ಇದೆಯೇ ಎಂದು ಲೆಕ್ಕ ಹಾಕಿದ್ದಾರೆ. ಅವರ ಪ್ರಕಾರ ಗಾಳಿ ಹೆಚ್ಚೆಚ್ಚು ಕೆಡುತ್ತಾ ಇರುವಂತೆ ಬೆಂಗಳೂರಿನಲ್ಲಿ ಹೃದಯದ ಕಾಯಿಲೆಯಿಂದ ನರಳುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆಯಂತೆ. ಕೆಟ್ಟ ಗಾಳಿಗೂ ಹೃದಯದ ತೊಂದರೆಗಳಿಗೂ ನೇರ ಸಂಬಂಧ ಇದೆ ಎಂದು ಇವರು ಲೆಕ್ಕ ಹಾಕಿದ್ದಾರೆ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಅಮೃತೇಶ್ವರಿ, ಶ್ರೀ ಕೊಳ್ಳೇಗಾಲ ಶರ್ಮ ಹಾಗೂ AI ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೇಳಲಾಗುವ ಮಾನಸಿಕ ಸಾಮರ್ಥ್ಯದ ಕ್ಯಾಲೆಂಡರ್ ಸಮಸ್ಯೆ ಲೆಕ್ಕಗಳು, ರೈಲ್ವೆ ಸಮಸ್ಯೆಗಳು ಹಾಗೂ ರಕ್ತ ಸಂಬಂಧಿತ ಲೆಕ್ಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸರಣಿಯ ಸಂಚಿಕೆಗೆ ಸ್ವಾಗತ. ನಾನು ಶಿವಪ್ರಸಾದ್, ಸಹ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಇರೋ ಕಡೆ, ಅದರಲ್ಲಿ ಗಣಿತದ ಪ್ರಶ್ನೆಗಳು ಅಥವಾ ಗಣಿತೀಯ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಹ ಕೆಲವು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ಉದಾಹರಣೆಗೆ PDO, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೆಸೆಟ್, ನೆಟ್, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ನಾವು ಸಾಕಷ್ಟು ಜನ ಈ ಒಂದು ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಕಾರಣ ಅಲ್ಲಿ ಎದಕ್ಕಿಂತ ಅತ್ಯಂತ ಪ್ರಮುಖವಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ ಅದು ಗಣಿತದ ಪ್ರಶ್ನೆಗಳು ನಮಗೆ ಬರಲ್ಲ ಅಂತ. ಇದು ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ತುಂಬ, ಅದರಲ್ಲೂ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ತುಂಬ ತರೊಳಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಿತದ ಪ್ರಶ್ನೆಗಳು ನಾವು ಗಣಿತ ಓದಿದ್ದೀವಿ ಮರೆತು ಹೋಗಿದ್ದೀವಿ ಅಥವಾ ನಮ್ಗೆ ಅದು ಮಾಡೋಕ್ಕೆ ಬರೋದಿಲ್ಲ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಳವಾಗಿರೋ ಪ್ರಶ್ನೆಗಳನ್ನು ಕೂಡ ಕನಿಷ್ಠ ಪ್ರಯತ್ನ ಕೂಡ ಪಡೆದೆ ಅವನ ಹಾಗೆ ಬ್ಲೈಂಡ್ ಆಗಿ ಅಥವಾ ಖಾಲಿ ಬಿಟ್ಟು ಬರೋದು, ಈ ಥರದ ಪ್ರಯತ್ನಗಳು ಮಾಡ್ತಾ ಇರೋದನ್ನ ನಾನು ತುಂಬ ಸರಿ ಗಮನಿಸಿದ್ದೀನಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ನಾವಿಲ್ಲೇನು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪ್ರಶ್ನೆಗಳು ಏನ್ ಬರ್ತವೆ, ಈ ಹೆಚ್ಚು ಕಡಿಮೆ ಪದವಿ ಹಂತದ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಹಂತ ಅಥವಾ ಒಂದು ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು ಪರಿಗಣಿಸಿದ್ರೆ ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ಪರಿಹರಿಸೋದಕ್ಕೆ ನಮ್ಗೆ ಬೇಕಾಗಿರೋ ಜ್ಞಾನ ಎಷ್ಟು ಅಂದ್ರೆ, ನಮ್ಮ ಇಂದಿನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಪಠ್ಯ ಪುಸ್ತಕಗಳಿದಾವಲ್ವಾ, ಟೆಕ್ಸ್ಟ್ ಬುಕ್ಸ್, ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಗಣಿತದ ಅದರಲ್ಲಿ

ಅಂಕಗಣಿತ ಮತ್ತು ಬೀಜಗಣಿತ, ಅರ್ಥಮೆಟಿಕ್ ಮತ್ತು ಆಲ್ಜಿಬ್ರಾ, ಅದ್ರ ಜೊತೆಗೆ ಜಾಮೆಟ್ರಿ, ಏನು ಭೂಮಿತಿ ಶಾಸ್ತ್ರ ಏನಿದೆ, ರೇಖಾಗಣಿತ. ರೇಖಾಗಣಿತದ ಕೆಲವು ಮೂಲಭೂತ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತುಂಬ ಗಮನ ಕೊಟ್ಟು ನೋಡಬೇಕಾಗಿರೋದು ಏನು ಅಂದರೆ, ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಪ್ರಕಾರದ ಪ್ರಶ್ನೆಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದರೆ ಈ ವಿಭಾಗದಿಂದ ಬರೋ ಪ್ರಶ್ನೆಗಳು ಯಾವತ್ತೂ ಕೂಡ ನಮಗೆ ಕಷ್ಟ ಅನ್ಸಲ್ಲ.

ಮೂಲಗಳನ್ನ ಅರ್ಥ ಮಾಡಿಕೊಂಡು ಪ್ರತಿ ಪ್ರಕಾರದ ಪ್ರಶ್ನೆಗಳನ್ನ ಒಂದಷ್ಟು ಬಗೆಹರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ಖಂಡಿತವಾಗಿ ನಮಗೆ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಸಿಗೋ ಉತ್ತರ ಅದೇ ಆಗಿರುತ್ತೆ. ಬೇರೆ ಪ್ರಶ್ನೆಗಳಿಗೆ ಇದು ಇರಬಹುದು ಇರಬಹುದು ಅನ್ನೋ ಥರದ ಗೊಂದಲ ಅಥವಾ ಕನ್ಫ್ಯೂಷನ್ಸ್ ಈ ಸೆಕ್ಷನ್ ಅಲ್ಲಿರಲ್ಲ. ಇದು ಈ ಒಂದು ಸೆಕ್ಷನ್ ನ ಪ್ಲಸ್ ಪಾಯಿಂಟ್. ಆದರೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕನ್ನಡದಲ್ಲಿ ಹೇಳೋದಂದ್ರೆ ಗಣಿತೀಯ ಸಾಮರ್ಥ್ಯದ ಅಥವಾ ಗಣಿತೀಯ ತಾರ್ಕಿಕತೆಯ ವಿಭಾಗದ ಪ್ರಶ್ನೆಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತೀನಿ, ಅದನ್ನ ಗಮನಿಸಬಹುದು. ಮೊದಲನೇದಾಗಿ ಯಾವ ರೀತಿಯ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣಂತೆ. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳ್ತೇವೆ, ಮೊದಲನೇದಾಗಿ ಒಂದ್ ಕಡೆಯಿಂದ ನೋಡ್ತಗೊಳ್ಳಿ, ಸಂಖ್ಯಾ ಸರಣಿ ನಂಬರ್ ಸಿಸ್ಟಮ್, ಲಸ ಅ ಮತ್ತು ಮಾಸಹ ಅಂದ್ರೆ ಹೆಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸರಾಸರಿ, ಸಂಖ್ಯಾ ಸರಣಿ ಅಥವಾ ಸಂಖ್ಯಾ ಸರಣಿಯ ಬೆಳವಣಿಗೆ, ಸರಳ ಬಡ್ಡಿ, ಚಕ್ರಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಅನುಪಾತಗಳು ಮತ್ತು ಪ್ರಮಾಣಗಳು ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಮತ್ತೆ ಪಾಲುದಾರಿಕೆ ಲೆಕ್ಕಗಳು ಅಂದ್ರೆ ಪಾರ್ಟ್ನರ್ಶಿಪ್ ಕ್ವೆಶನ್ಸ್, ಅದರ ಜೊತೆಗೆ ಮಿಶ್ರಣಗಳು ಮಿಕ್ಸ್ಚರ್ಸ್, ಸಮಯ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಸಮಯ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್, ಶೇಕಡಾವಾರು ಪ್ರಶ್ನೆಗಳು ಪರ್ಸೆಂಟೇಜ್ ಕ್ವೆಶನ್ಸ್, ಏಜ್ ರಿಲೇಟೆಡ್ ಪ್ರಶ್ನೆಗಳು ಅಂದ್ರೆ ವಯಸ್ಸು ಆಧಾರಿತ ಪ್ರಶ್ನೆಗಳು, ಸಮಯ ವೇಗ ಮತ್ತು ದೂರ ಟೈಮ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ವೆನ್ನ ನಕ್ಷೆಗಳು ಅಂದ್ರೆ ವೃತ್ತಾಕಾರದ ಚಿತ್ರಗಳಲ್ಲಿ ತೋರಿಸತಕ್ಕಂಥ ದತ್ತಾಂಶಗಳ ನಕ್ಷೆಗಳು, ಎತ್ತರ ಮತ್ತು ದೂರದ ಪ್ರಶ್ನೆಗಳು, ಲಾಭ ಮತ್ತು ನಷ್ಟದ ಪ್ರಶ್ನೆಗಳು ಪ್ರಾಫಿಟ್ ಅಂಡ್ ಲಾಸ್ ಪ್ರಶ್ನೆಗಳು, ಸಂಭವನೀಯತೆ ಮತ್ತು ವಿಕಲ್ಪಗಳು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್. ಈ ರೀತಿಯ ಕೆಲವು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಹೀಗಾಗಿ ಒಂದು ಈ ಎಲ್ಲಾ ರೀತಿ ಪ್ರಶ್ನೆಗಳು ಅಥವಾ ಈ ಎಲ್ಲಾ ವಿಧದ ಪ್ರಶ್ನೆಗಳು ಅಂತಂದಾಗ ನಮಗೆ ಆಕ್ಚುಲಿ ಇವನ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಅಂದ್ರೆ ದೈನಂದಿನ ಜೀವನದಲ್ಲಿ ತುಂಬಾ ಸರಿ ಈ ಲೆಕ್ಕಾಚಾರಗಳು ಬಳಕೆ ಮಾಡಿದೀವಿ ನಾವು. ಈಗ ಪರ್ಸೆಂಟೇಜ್ ಅಂದಾಗ ನಾವು ಶಾಪಿಂಗ್ ಹೋಗ್ತೀವಿ 20% ಡಿಸ್ಕೌಂಟ್ ಅಂತ ಇರುತ್ತೆ ಅಥವಾ 10% ಎಕ್ಸ್ಟ್ರಾ ಅಂತ ಇರುತ್ತೆ, ಅದೆಲ್ಲ ಕಡೆ ನಾವಿನ್ನ ತುಂಬಾ ಜನರಲ್ ಆಗಿ ಕಾಮನ್ ಆಗಿ ಬಳಕೆ ಮಾಡ್ಕೊಂಡೇ ಬಂದಿದೀವಿ. ಆದ್ರೂ ಸಹ ಎಕ್ಸಾಮ್ ಅಲ್ಲಿ ಅಥವಾ ಕೇಳಿದಾಗ ಇದು ಗಣಿತದ ಪ್ರಶ್ನೆ ನನಗಾಗಲ್ಲ ಅನ್ನೋ ಒಂದು ಪೂರ್ವಗ್ರಹ ಪ್ರಜುಡಿಸ್ ಏನಿದೆ ಅಲ್ವಾ, ಇದರಿಂದ ನಾವು ಈ ಒಂದು ಸೆಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಸಿಯಾಗಿ ಬರ್ತಕ್ಕಂಥ ಮಾರ್ಕ್ಸ್ಗಳನ್ನ ಕಳ್ಕೊಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇದುಗಳ ಬಗ್ಗೆ ಒಂದು ಮಾಹಿತಿ. ಮೊದಲನೇದಾಗಿ ಸಂಖ್ಯಾ ಸರಣಿ ಇದನ್ನ ಸ್ವಲ್ಪ ಗಮನಿಸೋಣ ಅಂತ. ಸಂಖ್ಯಾ ಸರಣಿ ಅಂತಂದಾಗ ನಾವು ಪ್ರತಿದಿನ ಕೌಂಟ್ ಮಾಡೋದಕ್ಕಿಂತ ಎಣಿಸೋದಕ್ಕೆ ಏನು ನಂಬರ್ಗಳನ್ನು ಬಳಸ್ತೀವಿ ಅದ್ರ ಜೊತೆಗೆ ಒಂದಷ್ಟು ಬಳಕೆಯಲ್ಲಿ ಇಲ್ಲದೆ ಇರತಕ್ಕಂಥ ತತ್ವಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಡೋದು. ಉದಾಹರಣೆಗೆ ಸಂಖ್ಯಾ ಆಧಾರ ಪದ್ಧತಿ ಸಾಮಾನ್ಯ ನಾವು ಬಳಸೋದು ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ, 1-9, 10 ಪ್ರತಿ 10ಕ್ಕೆ ಒಂದೊಂದು ಹಂತ ಚೇಂಜ್ ಆಗ್ತಾ ಹೋಗುತ್ತೆ, ಇದು ದಶಮಾಂಶ ಪದ್ಧತಿ ಅಂತ ಕರಿತೀವಿ. ಇಂಥದೇ ಬೇರೆ ಬೇರೆ ಆಧಾರದ ಪದ್ಧತಿಗಳನ್ನು ಕೂಡ ನಾವು ಗಣಿತದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಬೈನರಿ ಸಿಸ್ಟಮ್ ಅಂದ್ರೆ 2ರ ಆಧಾರ ಪದ್ಧತಿ, ಅದೇ ರೀತಿ ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಂದ್ರೆ 16ರ ಆಧಾರ ಪದ್ಧತಿ, 8ರ ಆಧಾರ ಪದ್ಧತಿ, ಸಾಮಾನ್ಯವಾಗಿ ಎಷ್ಟೇ 5ರ ಆಧಾರ ಪದ್ಧತಿ ಪಂಚಮಾನ ಪದ್ಧತಿ ಅಂತ ಕರಿತೀವಿ, ಅಷ್ಟಮಾನ ಪದ್ಧತಿ ಅಂತ ಕರಿತೀವಿ. ತುಂಬಾ ವ್ಯವಸ್ಥೆಗಳು ಇದಾವೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸಾಮಾನ್ಯ ಇವತ್ತಿನ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥದ್ದಕ್ಕೆ 4 ಆಧಾರದ ಪದ್ಧತಿಗಳನ್ನ ಬಳಸ್ಕೊಳ್ತೀವಿ. 1 ದಶಮಾಂಶ ಪದ್ಧತಿ ನಮ್ಮೆಲ್ಲರೂ ಗೊತ್ತಿರೋದು, 2ನೇದು ಬೈನರಿ ಸಿಸ್ಟಮ್ ಅಥವಾ ದ್ವಿಮಾನ ಪದ್ಧತಿ, 3ನೇದು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಥವಾ 16ರ ಮಾನ ಪದ್ಧತಿ. ಇವುಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ರೀತಿ, ಉದಾಹರಣೆಗೆ 2 ಅನ್ನೋ ಸಂಖ್ಯೆ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿ ಬರೆಯಲ್ಪಡುತ್ತದೆ ಅನ್ನೋದು, ಅಥವಾ 1-0-1-1 ಈ ತರ ದಶಮಾನ ಪದ್ಧತಿಯ ಮೌಲ್ಯ ಏನು, ಈ ತರದ ಪ್ರಶ್ನೆಗಳು ನಾವು ಕಾಣ್ತೇವೆ. ಅಂದ್ರೆ ಸಂಖ್ಯೆಗಳ ಆಧಾರ ಪದ್ಧತಿಗಳಿದಾವೆ. ಇದನ್ನು ನಾವು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವಿನ್ನು ಕಾಣ್ತೇವೆ. ಅದರ ಜೊತೆಗೆ ನೈಜ ಸಂಖ್ಯೆಗಳು, ನೈಜವಲ್ಲದ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್, ಈ ರೀತಿಯ ಬೇರೆ ಬೇರೆ ಸಂಖ್ಯಾ ಪದ್ಧತಿ ಸಂಖ್ಯಾ ವಿವರಣೆಗಳು ಏನಿದಾವೆ, ಈ ಸಿದ್ಧಾಂತಗಳನ್ನ ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಮೇಲೆ ಮಾಡಬಹುದಾದಂತ ಲೆಕ್ಕಗಳು ಅಂದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಇದರಲ್ಲಿ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಸಾಮಾನ್ಯ ನಾವನ್ನ ಬಾಡ್ಮಾಸ್ ನಿಯಮ, BODMAS ಬಾಡ್ಮಾಸ್ ನಿಯಮ ಅಂತ ಕರಿತೀವಿ. ಈ ತರ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಅಂಶಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಸಹ ನಾವು ಕಾಣಬಹುದು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಚ್ಚಿನ ಗಣಿತ ಜ್ಞಾನ ಏನು ಬೇಕಾಗಿಲ್ಲ. 5 ಮತ್ತು 6ನೇ ಕ್ಲಾಸ್ನ ಗಣಿತದ ಜ್ಞಾನವೇ ನಮಗೆ ಸಾಕಷ್ಟಾಗುತ್ತೆ. ಇನ್ನು ಲಾಸ ಆ ಮತ್ತು ಮಾಸ ಆ ಅಂದ್ರೆ HCF ಮತ್ತೆ LCM, ಇಲ್ಲಿ ಈ ಪ್ರಶ್ನೆ ಹೆಂಗೆ ಅಂತಂದ್ರೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ
ಒಂದು 50 ಮೀಟರ್ನ ಕಂಬಿ ಮತ್ತು

70 ಮೀಟರ್ನ ಕಂಬಿ ಮತ್ತು 90 ಮೀಟರ್ನ ಕಂಬಿಗಳಿರುತ್ತೆ. ಇವುಗಳನ್ನ ಸಮಾನವಾಗಿ ತುಂಡುಗಳಾಗಿ ಮಾಡೋದಾದ್ರೆ ಎಷ್ಟು ಮೀಟರ್ಗೆ ಇವನ್ನ ತುಂಡರಿಸಬೇಕಾಗುತ್ತೆ ಅನ್ನೋ ಒಂದು ಪ್ರಶ್ನೆ. ಅವಾಗ ಏನಾಗುತ್ತೆ, 50, 70, 90 LCM ಅದನ್ನ ನಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನಾವು ಈ 6ನೇ ತರಗತಿಯಲ್ಲಿ ಇರ್ತಕ್ಕಂಥ HCF ಮತ್ತೆ LCM ಇದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಅವನ್ನ ಕಂಡುಹಿಡಬೇಕು ಮತ್ತೆ ಅವನ್ನ ರಿವರ್ಸ್ ಆಗಿ ಒಂದಕ್ಕೊಂದಿರ್ತಕ್ಕಂಥ ಸಂಬಂಧಗಳೇನು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಸರಾಸರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಾವು ಸಾಮಾನ್ಯವಾಗಿ ತುಂಬಾ ಸಲ ನೋಡ್ತಾನೆ ಇರ್ತೀವಿ. ಒಂದು ವಸ್ತುನ ನಾವು 70 ರೂಪಾಯಿ ತಗೊಳ್ತೀವಿ, ಇನ್ನೊಂದು 90 ರೂಪಾಯಿ ತಗೊಳ್ತೀವಿ, ಇವೆರಡರ ಸರಾಸರಿ ಎಷ್ಟು ಅಂದಾಗ ಅಲ್ಲಿ 80 ಅನ್ನೋ ಉತ್ತರ ಸಿಗುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್ ಗಂತೂ ತುಂಬಾ ಚೆನ್ನಾಗಿ ಗೊತ್ತು. ಫಸ್ಟ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 18 ಮಾರ್ಕ್ಸ್ ಬರುತ್ತೆ, ಸರಾಸರಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 17 ಮಾರ್ಕ್ಸ್. ಇನ್ನು ಸರಾಸರಿ ಅಂದ್ರೆ ಅದು ಒಂದು ಮಧ್ಯದ ಅಂಶ. ಈ ಸರಾಸರಿಯಲ್ಲಿ ನಾವು ಬೇರೆ ಬೇರೆ ವಿಧದ ಸರಾಸರಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಸರಾಸರಿ ಅಂದ್ರೆ ಏನು, ಸರಾಸರಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಸರಾಸರಿಯಲ್ಲಿರ್ತಕ್ಕಂಥ ವಿವಿಧ ವಿಧಗಳು ಯಾವ್ಯಾವು, ಸರಾಸರಿಗೆ ಸಂಬಂಧಪಟ್ಟಂತ ಕೆಲವು ನಿಯಮಗಳು ಯಾವ್ಯಾವು, ಮತ್ತು ಪರಸ್ಪರ ಸರಾಸರಿಯ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಬಹುತೇಕ ಇದು ನಮಗೆ 7ನೇ ತರಗತಿ ಗಣಿತದ ಪುಸ್ತಕದಲ್ಲಿ ನಮಗೆ ಕಂಡುಬರುತ್ತೆ. ಸರಳವಾದಂಥ ವಿಧಾನಗಳಿದ್ದಾವೆ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಸಣ್ಣ ಲೆಕ್ಕಾಚಾರದ ಮುಖಾಂತರ ಉತ್ತರಗಳನ್ನು ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನು ಸಂಖ್ಯಾ ಸರಣಿ ಅಥವಾ ಗಣಿತೀಯ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಇದನ್ನ ಗಣಿತೀಯ ಪ್ರಗತಿ ಅಥವಾ ಗಣಿತೀಯ ಸರಣಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಏನು ಅಂದ್ರೆ, ಸರಣಿ ಅಂದ್ರೆ ನಮಗೆ ಆಗಲೇ ಗೊತ್ತಿದೆ, ಒಂದಷ್ಟು ಸಂಖ್ಯೆಗಳು ನಿಯಮಿತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ 1, 2, 3, 4, 5 ಅಥವಾ 2, 4, 6, 8 ಅಥವಾ 2, 5, 9, 14 ಹೀಗೆ ಈ ತರದಲ್ಲಿ ಸಂಖ್ಯೆಗಳು ಮೂವ್ ಆಗ್ತಾ ಹೋಗ್ತವೆ. ಇಲ್ಲಿ ಕೇಳಬಹುದಾದಂತ ಪ್ರಶ್ನೆಗಳೇನು ಅಂದ್ರೆ, ಒಂದು ಸರಣಿಯನ್ನ ಕೊಟ್ಟು ಆ ಸರಣಿಯ ಮಧ್ಯದ ಸಂಖ್ಯೆ ಅಥವಾ ಕೊನೆಯ ಸಂಖ್ಯೆಯನ್ನ ಖಾಲಿ ಬಿಟ್ಟು ಆ ಜಾಗದಲ್ಲಿ ಬರಬಹುದಂತಹ ಪ್ರಶ್ನೆ ಒಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇವನ್ನ ನಾವು ಸೀರೀಸ್ ಕ್ವಶನ್ಸ್ ಅಥವಾ ಸಂಖ್ಯಾ ಸರಣಿಯ ಪ್ರಶ್ನೆಗಳು ಅಂತ ಕರಿತೀವಿ. ಅಥವಾ ಇನ್ನು ಕೆಲವು ಸರಿ ಏನಾಗುತ್ತೆ, ಇದನ್ನ ನಮ್ಮ ಜನರಲ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಕೂಡ ಅಪ್ಲೈ ಮಾಡಿಬಿಡ್ತಾರೆ. ಎಕ್ಸಾಂಪಲ್, ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಬರುತ್ತೆ ಎನ್ನುವುದಾದಲ್ಲಿ, ಈ ಹಿಂದಿನ ಮೆಟ್ರೋ ರೈಲು 3 ನಿಮಿಷದ ಹಿಂದೆ ಹೋಗಿದ್ದು ಇಲ್ಲಿಂದ ಮುಂದಿನ ಮೆಟ್ರೋ ಎಷ್ಟು ನಿಮಿಷಕ್ಕೆ ಬರುತ್ತದೆ, ಈ ತರದ ಒಂದು ಪ್ರಶ್ನೆ. ಅಥವಾ ಇಲ್ಲಿಂದ ಮುಂದಿನ 4ನೇ ಮೆಟ್ರೋ ಎಷ್ಟು ನಿಮಿಷಗಳ ನಂತರ ಬರುತ್ತದೆ, ಈ ತರದ ಒಂದು ಜನರಲ್ ಅಪ್ಲಿಕೇಶನ್ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ ಮತ್ತೆ ಇನ್ನೊಂದು ಸಂಖ್ಯೆಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ನೋಡ್ತೀವಿ. ಆ ಡಿಫ್ರೆನ್ಸ್ ಸ್ಟಡಿ ಆಗಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋ ನೋಡ್ತೀವಿ. ಸಂಖ್ಯಾ ಸರಣಿ ಯಾವ ರೀತಿ ಮುಂದುವರಿತಾ ಇದೆ, ಸಂಖ್ಯಾ ಸರಣಿಯ ರಚನೆ ಏನೋ ಅರ್ಥ ಮಾಡಿಕೊಂಡು ಅವ್ರು ಕೇಳಿರೋ ಪ್ರಶ್ನೆ. ಬಹುತೇಕ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಸರಣಿಯನ್ನ ಸರಳವಾಗಿ ಪೂರ್ಣಗೊಳಿಸಿ ಅಂತಿರುತ್ತೆ, ಅಥವಾ ಇಷ್ಟನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿವರೆಗನ್ನ ಸರಣಿಯಲ್ಲಿ 1ರಿಂದ 4ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಅಥವಾ 5ನೇ ಅಂಕಿಯಿಂದ 9ನೇ ಅಂಕಿವರೆಗನ್ನ ಮೊತ್ತ ಎಷ್ಟು ಅಂತಂದು, ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕಾಣ್ತೇವೆ. ಇದನ್ನ ನಾವು ಅಂಕಗಣಿತದ ಮಾದರಿಯಲ್ಲಿ ನಾವಿನ್ನ ಅರ್ಥ ಮಾಡ್ಕೋಬಹುದು. ತುಂಬಾ ಸರಳವಾಗಿರೋ ಪ್ರಶ್ನೆಗಳು. ಸಂಖ್ಯಾ ಸರಣಿ ಯಾವ ರೀತಿ ರಚನೆಯಾಗಿದೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ಸಿಂಪಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್, ಸಮಟೈಮ್ಸ್ ಕೆಲವು ಸಾರಿ ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೂಡ ಬೇಕಾಗುತ್ತೆ. ಈಗ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನ ಒಂದ್ಸರಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಖಡಾಖಂಡಿತವಾಗಿ ನಾವಿಲ್ಲಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಜವಾಗಿ ತುಂಬಾ ಸುಲಭವಾಗಿರುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಸರಣಿಗಳನ್ನ ರೂಪಿಸಲಾಗತ್ತೆ, ಸರಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸರಳ ಬಡ್ಡಿ, ಸರಳ ಬಡ್ಡಿ ಸಾಮಾನ್ಯವಾಗಿ ನಾವು ಗಮನಿಸೋದು ಹೆಂಗೆ ಅಂತಂದ್ರೆ, ನಿರ್ದಿಷ್ಟ ಮೊತ್ತ ನಾವು ಅಸಲು ಅಂತ ಕರಿತೀವಿ, ಅಸಲು ಮತ್ತೆ ಕಾಲ ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೇನೆ, ಟೆಕ್ಸ್ಚುವಲ್ ಆಗಿ ಹೇಳೋದಕ್ಕಿಂತ ಒಂದು ಉದಾಹರಣೆ ತಗೊಳ್ಳೋಂತ, 10,000 ರೂಪಾಯಿ ಅಸಲಿಗೆ ವರ್ಷಕ್ಕೆ ಶೇಕಡ 10% ಬಡ್ಡಿ ಆದಲ್ಲಿ ಬಡ್ಡಿ ಮೊತ್ತ ಎಷ್ಟು, ಒಂದು ವರ್ಷದ ನಂತರ ಬಡ್ಡಿ ಮೊತ್ತ ಎಷ್ಟು ಅಂದ್ರೆ, ಇಲ್ಲಿ 4 ಟರ್ಮ್ಗಳು ನಾವು ನೋಡ್ತೀವಿ, ಒಂದು ಅಸಲು, ಬಡ್ಡಿ ಪ್ರಮಾಣ, ಕಾಲ ಮತ್ತು ಒಟ್ಟು ಮೊತ್ತ. 4 ಅಂಶಗಳು, ಅಸಲು, ಬಡ್ಡಿ, ಬಡ್ಡಿ ಪ್ರಮಾಣ, ಒಟ್ಟು ಮೊತ್ತ. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಈ 4ರಲ್ಲಿ ಯಾವುದಾದ್ರೂ 3ನ್ನ ಕೊಟ್ಟು ಇನ್ನೊಂದನ್ನ ಪತ್ತೆ ಹಚ್ಚಿ ಅಂತಾರೆ. ಉದಾಹರಣೆಗೆ ಅಸಲು ಮತ್ತೆ ಕಾಲ ಬಡ್ಡಿ ದರವನ್ನ ಕೊಟ್ಟು ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಹುದು, ಅಥವಾ ಒಟ್ಟು ಮೊತ್ತವನ್ನ ಕೊಟ್ಟು ಬಡ್ಡಿ ದರವನ್ನ ಕೊಟ್ಟು ಕಾಲವನ್ನ ಕೊಟ್ಟು ಅಸಲು ಎಷ್ಟು ಅಂತ ಕೇಳ್ಬಹುದು. ಇದರಲ್ಲಿ 4ಕ್ಕೆ ಅಂಶಗಳು ಬರೋದ್ರಿಂದಾಗಿ ಈ ಪ್ರಶ್ನೆಗಳನ್ನ ಪರಿಹರಿಸೋದು ತುಂಬಾ ಸುಲಭ ಆಗಿರುತ್ತೆ. ಈ ತರದ ಲೆಕ್ಕಾಚಾರಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಮಾಡಿರ್ತೀವಿ. 10,000 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ರೂಪಾಯಿ ಬಡ್ಡಿ ತರ ಆಯ್ತು ಅಂತಂದ್ರೆ 6 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಾಗುತ್ತೆ, ಒಟ್ಟು ಎಷ್ಟು ಮೊತ್ತವನ್ನ ವಾಪಸ್ ಕೊಡಬೇಕಾಗುತ್ತೆ, ಅಸಲು ಸಮೇತ ಎಷ್ಟು ಮೊತ್ತವನ್ನು ವಾಪಸ್ ಕೊಡಬೇಕಾಗುತ್ತೆ. ಈ ತರದ ಲೆಕ್ಕಾಚಾರ ನಾವು ಯಾವತ್ತು ಮಾಡ್ತೇವೆ ಅನ್ನೋದಿಲ್ಲ. ಸರಳ ಬಡ್ಡಿಯ ಪ್ರಶ್ನೆಗಳು
ಜಾಸ್ತಿ ಕಾಂಪ್ಲಿಕೇಶನ್ ಇರಲ್ಲ. ಯಾಕೆ ಅಂತಂದ್ರೆ

0: 24 ಅಂಶ ಅದಾವೆ. ಒಂದು ಅಸಲು ಬಡ್ಡಿ ಅಂದ್ರೆ ಬಡ್ಡಿ ದರ, ಅಸಲು ಬಡ್ಡಿ ದರ, ಆಮೇಲೆ ಕಾಲ ಎಷ್ಟು ಡ್ಯೂರೇಷನ್ ಅಂತ, ಅದಾದ್ಮೇಲೆ ಒಟ್ಟು ಮೊತ್ತ. ಇವನ್ನು ಕೂಡ ನಾವು ಸರಳವಾಗಿ ಬಿಡಿಸಬಹುದಾಗಿದೆ. ಇನ್ನೊಂದು ರೀತಿಯ ಬಡ್ಡಿ ಅಂದ್ರೆ ಅದು ಚಕ್ರಬಡ್ಡಿ. ಸರಳ ಬಡ್ಡಿಗೆ ಹೋಲಿಕೆ ಮಾಡಿದಾಗ ಚಕ್ರಬಡ್ಡಿಯ ಫಾರ್ಮುಲಾ ಮತ್ತು ಅದರಲ್ಲಿ ಬರೋ ಅಂಶಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಉದಾಹರಣೆಗೆ 10,000 ರೂಪಾಯಿ ಅಸಲು, ಒಂದು ತಿಂಗಳಿಗೆ ಶೇಕಡ 1% ಬಡ್ಡಿ ಅಂತೆ, 6 ತಿಂಗಳಿಗೊಮ್ಮೆ ಅಸಲಿಗೆ ಸೇರ್ಪಡೆ ಆಗುತ್ತಿದ್ದಲ್ಲಿ ಇಲ್ಲಿ ವ್ಯತ್ಯಾಸ ಇಷ್ಟೇ. ಸರಳ ಬಡ್ಡಿಯಲ್ಲಿ ಬಡ್ಡಿ ಮೊತ್ತನೇ ಸೆಪರೇಟ್ ಆಗಿರುತ್ತೆ, ಅಸಲೇ ಸೆಪರೇಟ್ ಆಗಿರುತ್ತೆ, ಯಾವತ್ತೂ ಕೂಡ ಬಡ್ಡಿ ಮೊತ್ತ ಅಸಲಿಗೆ ಸೇರಲ್ಲ. ಚಕ್ರಬಡ್ಡಿಯಲ್ಲಿ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವ

0: ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ ಏಳು ಮಂದಿ ಕಾರ್ಮಿಕರನ್ನ ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ಬಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಆಗೇದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಖ್ಚಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು, ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲ ಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟ್ರವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ಧ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು

0: ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿ ಸೇಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮೊತ್ತ ಏನಿರುತ್ತಲ್ಲ, ಬಡ್ಡಿ ತರ ಅಲ್ಲ, ಬಡ್ಡಿ ಮೊತ್ತ ಏನಿರುತ್ತೆ ಅದು ಅಸ್ತಿ ಸಿಗುತ್ತೆ. ಹಾಗಾಗಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ ನೀವು ಅಸಲನ್ನ ಟೋಟಲ್ ಟೈಮ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಚಕ್ರ ಬಡ್ಡಿಯಲ್ಲಿ ಅಸಲು ಆ ಒಂದು ಟೈಮ್ ಪೀರಿಯಡ್ ಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಅಸಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬಡ್ಡಿ ದರ ಸೇರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಕೂಡ ನಾವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬಗೆಹರಿಸುವ ಮುಖಾಂತರ, ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಸರಿಯಾಗಿ ಇವನ್ನ ಪರಿಹರಿಸಬಹುದಾಗಿದೆ. ಇದು ಈ ತರದ ಪ್ರಶ್ನೆಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಚಕ್ರ ಬಡ್ಡಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರೋದು ತುಂಬಾ ಕಡಿಮೆ. ಸರಳ ಬಡ್ಡಿ ಸಂಬಂಧಪಟ್ಟ ಪ್ರಶ್ನೆಗಳೇ ತುಂಬಾ ಕ್ವಶನ್ ಪೇಪರಲ್ಲಿ ನಾವು ನೋಡ್ತಾ ಇರೋದು. ಆದ್ರೂ ಸಹ ಸರಳ ಬಡ್ಡಿಯ ಜೊತೆಗೆ ಚಕ್ರ ಬಡ್ಡಿಯ ಪ್ರಶ್ನೆಗಳನ್ನು ಕೂಡ ನಾವು ಪರಿಹರಿಸೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಪ್ರಮಾಣಗಳು ಮತ್ತು ಅನುಪಾತಗಳು. ಪ್ರಮಾಣ ಅಂತಂದ್ರೆ ಯಾವ್ದಾದ್ರು ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಉದಾಹರಣೆಗೆ ಒಂದು ಕಂಪನಿ ಕಾಫಿ ಪುಡಿಯಲ್ಲಿ 60%ರಷ್ಟು ಕಾಫಿ ಮತ್ತು 40%ರಷ್ಟು ಚಿಕೋರಿ ಪುಡಿಯನ್ನು ಮಿಶ್ರಣ ಮಾಡಲಾಗಿದೆ ಅಂತಂದ್ರೆ ನಾವು ಅದನ್ನ 4:6 ಅಥವಾ 6:4, ಪ್ರಶ್ನೆ ಯಾವ ರೀತಿ ಬಂದಿರುತ್ತೋ ಆ ರೀತಿ, ಅಂದ್ರೆ ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಅನುಪಾತ ಅಂತಂದ್ರೆ ಎರಡು ಬೇರೆ ಬೇರೆ ಪ್ರಮಾಣಗಳ ಮಧ್ಯೆ ಅಥವಾ ಎರಡು ಬೇರೆ ಬೇರೆ ಉದಾಹರಣೆಗಳ ಮಧ್ಯೆ ಇರ್ತಕ್ಕಂಥ ಅನುಪಾತಗಳನ್ನ ಅಥವಾ ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಉತ್ತರವನ್ನ ಕಂಡುಹಿಡಿಯಬೇಕಾಗುತ್ತೆ. ಇದು ಸಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಇಲ್ಲಿ ಬಹುತೇಕ ನಾವು ಬಳಕೆ ಮಾಡ್ತಕ್ಕಂಥ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಗಣಿತೀಯ ಅಂಶಗಳು ಅಂತಂದ್ರೆ ಕೂಡೋದು, ಗುಣಿಸೋದು, ಭಾಗಿಸೋದು, ಕಳೆಯೋದು. ಅಗೇನ್ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ, ಈ 4 ಮೂಲಭೂತ ಕಾರ್ಯಗಳಿದವಲ್ವ ಗಣಿತದಲ್ಲಿ, ಈ ಸರಳವಾಗಿರೋ ಕಾರ್ಯಗಳನ್ನೇ ಈ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಆಲ್ಮೋಸ್ಟ್ ನಾವು ಬಳಸ್ತೇವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಅದನ್ನ ಸ್ಕ್ವೇರ್ ಮಾಡೋದು ಅಂದ್ರೆ ವರ್ಗೀಕರಿಸೋದು ಅಥವಾ ಅದನ್ನ ವರ್ಗ ಮಾಡೋದು ಅಥವಾ ಅದ್ರ ವರ್ಗಮೂಲ ಕಂಡಿಡೋದು ತುಂಬಾ ಕಡಿಮೆ ಎಕ್ಸಾಂಪಲ್ಸ್ ನೋಡ್ತೇವೆ. ಹೀಗಾಗಿ ಈ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಏನಿದೆ, ಈ ಒಂದು ಪ್ರಕ್ರಿಯೆಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಂತೂ ನಾವು ಜಾಸ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇನ್ನು ಸಮಯ ಮತ್ತು ಕೆಲಸ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ. ಒಂದು ಕೆಲಸವನ್ನ 4 ಜನ ಒಂದು ದಿನದಲ್ಲಿ ಮುಗಿಸಬಹುದಾದಲ್ಲಿ ಅದೇ ಕೆಲಸವನ್ನು ಇಬ್ಬರು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಥವಾ ಒಂದು ಇಬ್ಬರು ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸಬಹುದಾದರೆ 4 ಜನರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಂದ್ರೆ ಕೆಲಸ ಮತ್ತು ಸಮಯ. ಇಲ್ಲಿ ನಾವಿದನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ ನಾವು ಕೂಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಒಂದು ಹೊಲದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ 20 ಕೂಲಿಗಳು ಬೇಕು ಅಂತಂದ್ರೆ ನಮಗೆ 5 ಜನ ಕೂಲಿಗಳು ಸಿಕ್ಕರೆ ಅದಕ್ಕೆ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತೆ? ಆಬ್ವಿಯಸ್ಲಿ 4 ದಿನಕ್ಕೆ ಮುಗಿಯುತ್ತೆ. ಒಂದು ವೇಳೆ 10 ಜನ ಕೂಲಿಗಳು ಸಿಕ್ಕರೆ 2 ದಿನಕ್ಕೆ ಮುಗಿಯುತ್ತೆ. ಈ ತರದಲ್ಲಿ ಸಮಯ ಮತ್ತು ಕೆಲಸದ ಪ್ರಶ್ನೆಗಳನ್ನ ನಾವು ಲೆಕ್ಕಾಚಾರಗಳು ಯಾವತ್ತೂ ಮಾಡ್ತಾ ಇರ್ತೇವೆ. ಇವನು ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಮಯ, ವೇಗ ಮತ್ತು ದೂರ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಚಲಿಸಿದಲ್ಲಿ ಅದು ಎಷ್ಟು ದೂರ ಕ್ರಮಿಸಿರುತ್ತದೆ? ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ, ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸಮಯ, ದೂರ ಮತ್ತು ವೇಗ, ಈ 3ರಲ್ಲಿ ಯಾವುದಾದ್ರೂ 2 ಅಂಶಗಳನ್ನ ಕೊಟ್ಟು ಮತ್ತೊಂದು ಅಂಶವನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಿರ್ದಿಷ್ಟ ವೇಗದಲ್ಲಿ ಇಷ್ಟು ಸಮಯ ಚಲಿಸಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತಂದು, ಅಥವಾ ನಿರ್ದಿಷ್ಟ ವೇಗದಲ್ಲಿ ಇಷ್ಟು ದೂರ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಈ ತರದ ಪ್ರಶ್ನೆಗಳನ್ನ ನಾವು ಕಾಣಬಹುದು. ಇನ್ನು ಲಾಭ ಮತ್ತು ನಷ್ಟದ ಪ್ರಶ್ನೆಗಳು. ಒಬ್ಬ ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದಷ್ಟು ಬಂಡವಾಳ ಅಂದ್ರೆ ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಅಂತ. ಇನ್ವೆಸ್ಟ್ಮೆಂಟ್ ಅಂತ ಪದನ್ನು ಜಾಸ್ತಿ ಕರಿತೀವಿ. ಒಂದಷ್ಟು ಬಂಡವಾಳ ಹೂಡಿರ್ತೀವಿ, ಅದನ್ನ ಇಷ್ಟು ಮೊತ್ತಕ್ಕೆ ಮಾರಾಟ ಮಾಡಿದ್ರೆ ಆಗಬಹುದಾದಂತ ಲಾಭ ಎಷ್ಟು ಅಂತಂದು, ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ. 1 ಬಂಡವಾಳ, 2 ಲಾಭದ ಪ್ರಮಾಣ, 3 ಲಾಭದ ಮೊತ್ತ. ಒಂದು ಉದಾಹರಣೆ ತಗೊಳ್ತೇನೆ. 100 ರೂಪಾಯಿಗೆ ಒಂದು ಸರಕನ್ನ ತಂದು 20% ಲಾಭಕ್ಕೆ ಮಾರಬೇಕಾದರೆ ಅದನ್ನ ಎಷ್ಟು ರೂಪಾಯಿಗೆ ಮಾರಾಟ ಮಾಡಬೇಕು ಇಂತ ಪ್ರಶ್ನೆ. ಅಥವಾ 800 ರೂಪಾಯಿಗೆ ತಂದ ಸರಕನ್ನು 960 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು ಲಾಭವನ್ನು ಪಡೆದಂತೆ, ಎಷ್ಟು ಶೇಕಡಾವಾರು ಎಷ್ಟು ಲಾಭವನ್ನು ಪಡೆದಂತಾಯಿತು ಅನ್ನೋ ತರದ ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿವರೆಗೂ ನಾವು ನೋಡಿರೋ ಎಲ್ಲಾ ಪ್ರಶ್ನೆಗಳನ್ನು ಗಮನಿಸಿ, ಇವು ನಮಗೆ

0: ಆರನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರೆಗಿನ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂದ್ರೆ ನಾವೆಲ್ಲರೂ ಕೂಡ ಇವನ್ನೆಲ್ಲ ಓದಿ ಬರೆದು ಪಾಸ್ ಆಗಿ ಅವತ್ತಿನ ಕಾಲಕ್ಕೆ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಎಲ್ಲ ಸ್ಕೋರ್ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ನಮ್ಗೆ ಯಾವುದು ಬರಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದ್ಬಿಡ್ಬೇಕು. ನಾವು ತೆಗೆದಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಸಾಧ್ಯ ಆದಷ್ಟು ಜಾಸ್ತಿ ಜಾಸ್ತಿ ಇವನ್ನ ಪ್ರಾಕ್ಟೀಸ್ ಮಾಡಿದಷ್ಟು ಅಂದ್ರೆ ಜಾಸ್ತಿ ಜಾಸ್ತಿ ಪ್ರಶ್ನೆಗಳನ್ನ ಬಗೆಹರಿದಷ್ಟು ನಮಗೆ ಇವು ಜಾಸ್ತಿ ಪರ್ಫೆಕ್ಟ್ ಆಗುತ್ತೆ, ಆ ಫಾರ್ಮುಲಾಗಳು ಮೆಥಡ್ಗಳು ತಲೆ ಒಳಗೆ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಮತ್ತೀಗ ಬೇರೆ ತರದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದ್ರೆ, ನಿಮಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ರೆಫರೆನ್ಸ್ ಮೆಟೀರಿಯಲ್ ಯಾವ್ದಾದ್ರು ಬೇಕು ಅಂತಂದ್ರೆ ಆರ್ ಎಸ್ ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅದೊಂದು ಪುಸ್ತಕ ಯಾವತ್ತಿಂದ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಅವರ ಒಂದು ಕೃತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮಗೆ ಯೂಟ್ಯೂಬ್ ನೋಡ್ಕೊಂಡು ಕಲಿತೀನಿ ಅನ್ನೋದಾದ್ರೆ, ಬಹುತೇಕ ಎಲ್ಲಾ ಕೋಚಿಂಗ್ ಕ್ಲಾಸ್ನವರು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಟೈಟಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮೋರ್ ದ್ಯಾನ್ 1000 ಸಾವಿರಾರು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಕಾಣಬಹುದು. ಕನ್ನಡದಲ್ಲೂ ಕೂಡ ಅವನಿಗೆ ಸಿಗುತ್ತೆ. ನಿಮಗೆ ಯಾವುದು ಕನ್ವೀನ್ಸ್ ಅನ್ಸುತ್ತೋ ಅಂತ ಒಂದು ಕೋಚಿಂಗ್ ಕ್ಲಾಸ್ ನ ವಿಡಿಯೋಗಳನ್ನ ನೋಡಿ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಲ್ಲಿ ನೋಡಿ ಕಂಟೆಂಟ್ ಯಾವಿದೆ ಅಂತ. ನಿಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಅನ್ಸುತ್ತೋ ಆ ರೀತಿಯ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡೋ ಮುಖಾಂತರ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಅಂಡ್ ಆ ಮೆಥಡ್ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆ ಉಳಿಯತ್ತಾ ಹೋಗುತ್ತೆ, ಮತ್ತೆ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಈ ಪ್ರಶ್ನೆ ಅಥವಾ ಈ ಒಂದು ವಿಭಾಗದ ಪ್ರಶ್ನೆಗಳಿಂದ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ಕ್ಷೇತ್ರದವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯದ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಸಹಾನುಭೂತಿ ಮತ್ತು ಶಿಸ್ತು ಮುಂತಾದ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ. ಇಂತಹ ಉತ್ತಮ ಗುಣಗಳು ಮನೆ ಮತ್ತು ಶಾಲೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ

0: ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಶನ್ ಮಂಡ್ಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಧನ್ಯವಾದ
0: ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಡಾಕ್ಟರ್ ಸುವರ್ಣ ಅಂತ ಹೇಳಿ, ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಿಂದ 32 ವರ್ಷಗಳಿಂದ ನಾನು ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ 2020 ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ.
0: ಓಕೆ ಮ್ಯಾಮ್, ಬಹಳ ಸಂತೋಷ ಮೇಡಮ್. ಮ್ಯಾಮ್, ಮೊದಲಿಗೆ ನಾವು ಹೇಳ್ತಾ ಇರೋದು ಮನೆಯ ಮೊದಲ ಪಾಠಶಾಲೆ ಎಂಬ ವಿಷಯವಾಗಿ. ಹಾಗಿದ್ರೆ ಮನೆಯ ಮೊದಲ ಪಾಠಶಾಲೆ ಎನ್ನುವುದರ ಅರ್ಥವೇನು ಮೇಡಮ್?
1: ಮನೆ ಮೊದಲ ಪಾಠಶಾಲೆ ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗುವಿನ ಆರಂಭಿಕ ಕಲಿಕೆ ಎಲ್ಲಿ ಆಗತ್ತೆ ಅಂತ ಹೇಳಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗು ಔಪಚಾರಿಕ ಶಿಕ್ಷಣಕ್ಕೆ ಒಳಪಡುವ ಮುನ್ನ ಅದು ಮನೆಯಲ್ಲಿ ಅನೌಪಚಾರಿಕ ಶಿಕ್ಷಣಕ್ಕೆ ಒಳಪಡುತ್ತೆ.
0: ಹೌದು,
1: ಅಲ್ಲಿ ಕುಟುಂಬವೇ ಶಾಲೆ ಆಗತ್ತೆ, ಪೋಷಕರು ಮೊದಲ ಶಿಕ್ಷಕರಾಗ್ತಾರೆ.
0: ಹೌದು,
1: ಮತ್ತೆ ಮಗುವಿನೊಂದಿಗೆ ಯಾರೆಲ್ಲ ಕುಟುಂಬದಲ್ಲಿ ಒಡನಾಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷಕರಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನ ಬೀರ್ತಾ ಹೋಗ್ತಾರೆ. ಮೊದಲ 5 ಮಗು ಏನೆಲ್ಲ ಕಲ್ತ್ಕೊಳ್ತಾ ಹೋಗ್ತದೋ ಅದು ಅದರ ಮುಂದಿನ ನಡವಳಿಕೆಯನ್ನ ಮತ್ತೆ ಭವಿಷ್ಯವನ್ನ ಮತ್ತೆ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಉದಾಹರಣೆಗೆ, ಈಗ ಮಗು ಮಾತು ಕಲಿಯುವಂತದ್ದಾಗ್ಬೋದು, ನಡವಳಿಕೆಯನ್ನು ರೂಪಿಸ್ಕೊಳ್ಳುವಂತದ್ದಾಗ್ಬೋದು, ಶಬ್ದಗಳನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡೋದು, ವಾಕ್ಯ ರಚನೆ ಮಾಡೋದು, ಮತ್ತೆ ತನ್ನಲ್ಲಿರುವಂತದನ್ನ ಹಂಚಿಕೊಳ್ಳುವಂಥದ್ದು, ಕೆಲವು ಮೌಲ್ಯಗಳಾದ ಕರುಣೆ, ಪ್ರಾಮಾಣಿಕತೆ, ಶಿಸ್ತು, ಲೆಕ್ಕಾಚಾರ, ಬದ್ಧತೆ, ಸಮಯ ನಿರ್ವಹಣೆ, ಇವೆಲ್ಲವನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಾಗೇನೆ ಆ ಕುಟುಂಬದ ಸಾಂಸ್ಕೃತಿಕ ಆಚರಣೆಗಳಿರ್ತಾವಲ್ಲ, ಅಲ್ಲಿ ಸರಳವಾದ ಶಿಸ್ತನ್ನ ಕಲ್ತ್ಕೊಳ್ಳುತ್ತೆ ಮಗು, ಪ್ರಾರ್ಥನೆ ಮಾಡುವುದನ್ನ ಕಲ್ತ್ಕೊಳ್ಳುತ್ತೆ, ಆಹಾರವನ್ನ ಹೇಗೆ ತಕೊಳ್ಬೇಕು ಅಂತ ಕಲ್ತ್ಕೊಳ್ಳುತ್ತೆ. ಮತ್ತೆ ಈಗ ಉದಾಹರಣೆಗೆ ಹಬ್ಬ ಹರಿದಿನಗಳಲ್ಲಿ ಬಹುಶಃ ನಿಮ್ಗೆ ನೆನಪು ಮಾಡ್ಕೊಳ್ಳಿ, ಎಲ್ಲವನ್ನ ಶಿಸ್ತಾಗಿ ಸ್ನಾನ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಾದ ನಂತರ ತಿಂಡಿ ತೀರ್ಥಗಳನ್ನ ಕೊಡ್ತಾರೆ.
0: ಹೌದು,
1: ಮಗುವಿಗೆ ಅದಕ್ಕೆ ಗೊತ್ತಿಲ್ಲದಂತೆನೆ ಏನ್ ಮಾಡ್ತಾರೆ, ಹಸುವು ನಿಗ್ರಹಣ ಮಾಡುವಂಥದ್ದು, ಮತ್ತೆ ದೇಹ ಸ್ವಚ್ಛಪಡಿಸ್ಕೊಳ್ಳುವಂಥದ್ದು ಇತ್ಯಾದಿಗಳನ್ನ ಕಲಿಸ್ಕೊಡ್ತಾ ಹೋಗ್ತಾರೆ. ಮತ್ತೇನಾಗತ್ತೆ ಅಂದ್ರೆ, ಈಗ ಕುಟುಂಬದಲ್ಲಿ ಕಿರಿಯರನ್ನ ಹೇಗೆ ನೋಡ್ಕೊಳ್ಬೇಕು, ಸಂಬಂಧಿಕರು ಬಂದಾಗ ಹೇಗೆ ನಡ್ಕೊಳ್ಬೇಕು, ಇದನ್ನು ಕೂಡ ಹೇಳ್ಕೊಡ್ತದೆ. ಮತ್ತೆ ಇದರಲ್ಲಿ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ, ಸಣ್ಣದೊಂದು ಮಗು, ಬಹುಶಃ ಒಂದು 3-4 ಇರ್ಬೋದು ಅಂತ ಹೇಳಿ ಕಾಣಿಸ್ತದೆ. ನಾನು ಮಾವಿನ ಹಣ್ಣು ತಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಅಂಗಡಿಯ ಬಳಿ ನಿಂತಿದ್ದೆ. ಆಗ ಒಬ್ಬ ತಂದೆ ಮಗು ಜೊತೆನಲ್ಲಿ ಮಗು ಇತ್ತು, ಹಣ್ಣನ್ನ ವ್ಯಾಪಾರ ಮಾಡ್ತಾ ಇದ್ರು, ನಂಗೆ ಅದ್ ಬೇಕು ಇದ್ ಬೇಕು ಅಂತೆಲ್ಲ ಕೇಳ್ತಾ ಇತ್ತು. ಆಯ್ತಪ್ಪ ಆಯ್ತಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾ ಇನ್ನೊಂದೇ ಹಣ್ಣನ್ನ ಹೆಕ್ಕಿ ಹೆಕ್ಕಿ ತೆಗೆದು ಅವರು ಇತ್ತು ತಕೋಬೋದ. ನೋಡಿ, ಮಗುಗೆ ಏನು ಗೊತ್ತಾಗಲ್ಲ ಅಲ್ಲಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ತಂದೆ ಮಾಡ್ತಾ ಇದ್ದ ಕೆಲ್ಸ ಏನು ಗೊತ್ತಾ, ಒಂದೊಂದನ್ನು ತೋರಿಸಿ ಇತ್ತಗೊಳ್ಳೋಣ ಇತ್ತಗೊಳ್ಳೋಣ, ಹೌದಾ ಇದ್ ಬೇಡ್ವಾ, ಯಾಕೆ ಈ ತರದನ್ನೆಲ್ಲ ಕೇಳ್ಕೊಂಡು ನೋಡ್ತಾರೆ, ಕುತೂಹಲದಿಂದ ನೋಡ್ತಾ ಇದ್ದ ಪಕ್ಕದಲ್ಲಿ ಕೇಳ್ತಾ ಇದ್ದಾರೆ ಇವರು ಅಂತ. ಆಗ ಆ ಮಗುಗ, ಹಾಪ ಇತ್ತಕೋ ಅತ್ತಕೋ ಹೀಗೆ ಹೇಳ್ತಾ ಇತ್ತು. ಮತ್ತ ಅವ್ರು ಏನ್ ಆ ಮಗು ಏನನ್ನ ತೋರಿಸ್ತಾ ಇತ್ತು ಅದನ್ನೇ ಹೆಕ್ತಾ ಇದ್ರು, ಮತ್ತೆ ಇಟ್ಕೋತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ದುಡ್ಡು ಕೊಟ್ರು, ದುಡ್ಡು ಕೊಟ್ಬಿಟ್ಟು ಅವ್ರೇನು ವಾಪಸ್ ಚಿಲ್ಡ್ರೆನ ಕೊಟ್ರು ಅಂಗಡಿ ಆತ. ಕೊಟ್ಟಾದ್ಮೇಲೆ ಇವ್ರೇನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ತಂದೆ ಏನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ಎಣಿಸ್ಬಿಟ್ಟು ತಗೋಪ ಅಂತ ವಾಪಸ್ ಕೊಟ್ರು. ಅಂದ್ರೆ ಚಿಲ್ಡ್ರೆನ ಹೆಚ್ಚಿಗೆ ಕೊಟ್ಬಿಟ್ಟಿದ್ರು ಆತ, ಇವರು ವಾಪಸ್ ಕೊಟ್ರು. ವಾಪಸ್ ಕೊಟ್ಟಾಗ ಮಗು ಕೂಡ ಆಶ್ಚರ್ಯದಿಂದ ನೋಡ್ತಾ ಇದೆ, ನಾನು ಸುಮ್ನೆ ಹಾಗೆ ನೋಡ್ತಾ ಇದ್ದೆ, ನೀವು 100 ಅನ್ಕೊಂಡು 80 ಕೊಟ್ಬಿಟ್ಟಿದ್ದೀರಿ, ನಾನ್ ಕೊಟ್ಟಿದ್ದು 50 ತಗೊಳ್ಳಿ ವಾಪಸ್ ಅಂತ ಹೇಳಿ ಕೊಟ್ರು. ಆವಾಗ ಆ ಮಗು ಕೇಳ್ತು, ಅಪ್ಪ ಹೆಚ್ಚಿಗೆ ಕೊಟ್ಬಿಟ್ಟಿದ್ರಾ? ಹೌದಾ ಹೇಳಿ ಮಗು ಅಂತ. ಹೌದು ಪುಟ್ಟ, ಅದು ಅವ್ರಿಗೆ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ ಅಂತ ಹೇಳಿ. ಸಣ್ಣ ಮಗು 3-4 ಅವರು ತಂದೆ ಹೇಳ್ತಾ ಇದಾರೆ, ಬಹಳ ಖುಷಿ ಆಗೋಯ್ತು. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಮಗುವಿಗೆ ಲೆಕ್ಕಾಚಾರನು ಹೇಳ್ಕೊಡ್ತಾ ಇದಾರೆ, ಮತ್ತೆ ಪ್ರಾಮಾಣಿಕತೆ ಹೇಳ್ಕೊಡ್ತಾ ಇದಾರೆ, ಬದ್ಧತೆಯನ್ನ ಕೂಡ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತೆ ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, ಆ 5 ಯಾವ ಮನೆಯಲ್ಲಿ ಮಗು ಸುರಕ್ಷಿತತೆಯನ್ನ ಅನುಭವಿಸುತ್ತೋ, ಪ್ರೀತಿ ವಿಶ್ವಾಸಗಳನ್ನ ಪೂರ್ಣ ಪ್ರಮಾಣದಲ್ಲಿ ಗಳಿಸ್ಕೊಳ್ಳುತ್ತೋ, ಮತ್ತೆ ಸೂಕ್ತ ಮಾರ್ಗದರ್ಶನ ಪಡ್ಕೊಳ್ಳುತ್ತೋ, ಆ ಮಗು ತುಂಬಾ ಸದೃಢವಾಗಿ ಬೆಳೆಯುತ್ತಂತೆ. ಆದ್ರಿಂದ ಆ 5 ಏನೆಲ್ಲ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಅಂತರ್ಗತ ಮಾಡ್ಬೋದು, ಅಂದ್ರೆ ಅವರು

0: ತಮ್ಮದಾಗಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬೋದು, ಅದೆಲ್ಲವನ್ನ ನಮ್ಮ ಮೂಲಕ ಅಂದ್ರೆ ಪೇರೆಂಟ್ಸೇ ಮಾಡ್ಲಿಕ್ಕೆ ಅವಕಾಶ ಇದೆ. ಗಾಂಧೀಜಿ ಏನ್ ಹೇಳ್ತಾರೆ ಗೊತ್ತಾ, ನಿಮ್ಮ ಮಕ್ಕಳಲ್ಲಿ ನೋಡ ಬಯಸುವ ಬದಲಾವಣೆ ನಿಮ್ಮಿಂದಲೇ ಆಗ್ಲಿ ಅಂತ.
1: ಹೌದು ಮೇಡಮ್,
0: ಅಲ್ವಾ? ಯಾಕೆಂತ ಹೇಳಿದ್ರೆ ಇಂಥದ್ದೇನು ಒಳ್ಳೇದು ಅಂತ ಹೇಳ್ತೀವಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಹೇಳ್ತೀವಿ, ಮತ್ತೆ ಇದು ತಪ್ಪು ಅಂತ ಹೇಳಿ ಹೇಳ್ತೀವಿ. ಈಗ ನಾನೇನೆ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರೆ ನನ್ ಮಗು ಏನ್ ಮಾಡುತ್ತೆ ಹೇಳಿ, ಅದನ್ನೇ ನೋಡಿ ಕಲಿಯುತ್ತೆ. ಆಗ ನಾವು ಮನೆಯಲ್ಲಿ ಒಂದು ನಿಯಮ ಹಾಕೊಳ್ಬೇಕು, ಏನಂತಂದ್ರೆ ಊಟ ಮಾಡ್ಬೇಕಾದ್ರೆ ನಾವ್ ಹೀಗಿರ್ಬೇಕು, ಹಿರಿಯರು ಬಂದಾಗ ಹೀಗೆ ಕೂತ್ಕೊಳ್ಬೇಕು ಅನ್ನೋವಂಥದ್ದನ್ನ ನಾವೇ ತೋರಿಸ್ಕೊಡ್ತಾರೆ. ಅಂದ್ರೆ ಪೋಷಕರು ತೋರಿಸ್ಕೊಟ್ಟಾಗ ಏನಾಗುತ್ತೆ, ಮಗು ಹಾಗೇ ಅದನ್ನ ಕಲಿತಾ ಹೋಗ್ತದೆ. ಹಾಗಾಗಿ ಈ ಸರಿ ತಪ್ಪುಗಳನ್ನ ನಿರ್ವಹಿಸುವಂತಹ ಪಾಠವನ್ನ ಹೇಳ್ಕೊಡುವಂತದ್ದು ಮನೇನೆ. ಮತ್ತೆ ಆ ಸರಿ ತಪ್ಪುಗಳನ್ನ ಹೇಳ್ಕೊಡ್ಬೇಕಾದ್ರೆ ಯಾವ ಪೋಷಕರು ಮಗುವನ್ನ ತುಂಬಾ ನಿಯಂತ್ರಣ ಮಾಡ್ತಾರೋ ಅದು ಹೆದರಿಕೆಯಲ್ಲಿ ಬೆಳೀತದೆ.
1: ಹೌದು ಮೇಡಮ್.
0: ಯಾವ ತಂದೆ ತಾಯಿ ಅದನ್ನ ವಿವರಿಸಿ ಅರ್ಥ ಮಾಡ್ಕೊಳ್ತಾರೋ, ಅರ್ಥ ಮಾಡಿಸ್ತಾರೋ, ಆ ಮಗು ಜವಾಬ್ದಾರಿಯುತವಾಗಿ ಬೆಳೀತದೆ.
1: ಹೌದು.
0: ಯಾವ ತಂದೆ ತಾಯಿ ಮಗು ನೊಂದ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಬಿಡ್ತಾರೋ ಅದು ಬೇಜವಾಬ್ದಾರಿಯುತವಾಗಿ ಬೆಳೀತಾ ಹೋಗ್ತದೆ. ಹಾಗಾಗಿ ಒಂದ್ ಮಾತಿದೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ ಅಂತ. ಯಾವುದಾದರೂ ಒಂದರ ಪ್ರಭಾವವನ್ನ ನಿರಂತರತೆ ಸೋಲಿಸುತ್ತಂತೆ. ಹಾಗಾಗಿ ಯಾವಾಗ್ಲೂ ಅಷ್ಟೇ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಲ್ಲಿ ನಾವೇನು ಬೆಳೆಸ್ಬೇಕು ಪೋಷಕರು, ನಾವು ಅದನ್ನ ಆ ಮಕ್ಕಳಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಋಣಾತ್ಮಕ ಪ್ರಭಾವಗಳನ್ನ ಮಿತಿಗೊಳಿಸ್ಲಿಕ್ಕೆ ಸಾಧ್ಯ ಆಗೋದು ಪೋಷಕರಿಂದ ಮಾತ್ರ. ಯಾಕೆಂತ ಹೇಳಿದ್ರೆ ಆ ಮನೆಯ ನಡವಳಿಕೆ ಮುಂದೆ ಮಗು ಹೇಗೆ ತನ್ನನ್ನ ತಾನು ಸಮಾಜದಲ್ಲಿ ಗುರುತಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾಂದಿಯನ್ನ ಹಾಡುತ್ತೆ. ಹಾಗಾಗಿ ಮನೆ ಮೊದಲ ಪಾಠಶಾಲೆ ಅನ್ನುವಂಥದ್ದು ಅಕ್ಷರಶಃ ಸತ್ಯ.
1: ಹೌದು ಮೇಡಮ್, ಮಕ್ಕಳ ಕಲಿಕೆ ಆಗೋದು ಮನೆಯೇ ಮೊದಲ ಪಾಠಶಾಲೆ, ಮನೆಯಿಂದನೇ ಮಕ್ಕಳ ಕಲಿಕೆ ಆಗುತ್ತೆ. ಹಾಗೇನೆ ಪೋಷಕರು ಕೂಡ ನಡವಳಿಕೆಯಲ್ಲಿ ಮಕ್ಕಳಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹೇಗೆ ಬೆಳವಣಿಗೆ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರಿ ಮೇಡಮ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತಕ್ಕೂ. ಯಾಕೆಂತ ಹೇಳಿ ಹೇಳಿದ್ರೆ ಈ ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ನೈತಿಕ ಶಿಕ್ಷಣ. ಹೌದಾ? ಯಾಕೆಂತ ಹೇಳಿದ್ರೆ ಈಗ ಸರಿ ತಪ್ಪುಗಳಲ್ಲಿ ವ್ಯತ್ಯಾಸವನ್ನ ಯಾವ ಮಗು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಅದು ತುಂಬಾ ಜವಾಬ್ದಾರಿಯುತವಾದಂತಹ ಮತ್ತೆ ಕಾಳಜಿಯುಳ್ಳ ವ್ಯಕ್ತಿಯಾಗಿ ಬೆಳವಣಿಗೆ ಆಗತ್ತೆ ಅಂತ ನಾವು ಮನೋವಿಜ್ಞಾನದಲ್ಲಿ ಹೇಳ್ತೀವಿ. ಆಯ್ತಾ? ಈಗ ದೃಢವಾದ ವ್ಯಕ್ತಿತ್ವ ರೂಪ್ಕೊಳ್ಬೇಕು ಅಂತಂದ್ರೆ ಮೂಲವಾಗಿ ಬೇಕಾದಂತಹದ್ದು ಗುಣಗಳೇನು ಅಂತ ಹೇಳಿದ್ರೆ ಪ್ರಾಮಾಣಿಕತೆ, ಗೌರವಿಸುವಿಕೆ, ಸಮಗ್ರತೆ, ದಯೆ ಇವೆಲ್ಲವೂ ಬೇಕು. ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, ಆರನೇ ವರ್ಷದಲ್ಲಿ ಒಳಗೆ ಸತ್ಯ ಹೇಳಲು ಕಲಿತ ಮಗು ಪ್ರಾಮಾಣಿಕ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಹೇಳ್ತದೆ. ಪುರುಷ ನೆನಪು ಮಾಡ್ಕೊಳ್ಳಿ, ಗಾಂಧೀಜಿಯನ್ನೇ ನಾನು ತಗೊಳ್ತೀನಿ, ಅವ್ರೇನ್ ಮಾಡ್ತಾರೆ ಕೆಟಲ್ ಅಂತ ಶಾಲೆಯಲ್ಲಿ ಕೆಟಲ್ ಅನ್ನುವಂತಹ ಪದ ತಪ್ಪಿದ್ರು ಕೂಡ ತಿತ್ಕೊಳ್ಳಿಕ್ಕೆ ಹೋಗದಂತೆ ಹಾಗೆ ಕೂತ್ಕೊಳ್ಳುತ್ತೆ ಮಗು. ಅಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಇರುತ್ತೆ ಅಂತ ಹೇಳಿ ಹೇಳಿದ್ರೆ ಅದು ಸತ್ಯವನ್ನ ಗುರುತಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮಕ್ಕಳ ಮನಸ್ಸು ತುಂಬಾ ಶುದ್ಧವಾಗಿರುತ್ತಪ್ಪ.
1: ಹೌದು ಮೇಡಮ್.
0: ಅದು ಏನಾದ್ರೂ ವ್ಯತ್ಯಾಸ ಆದ್ರೆ ಹಿರಿಯರಿಂದನೇ. ಅಷ್ಟೇ, ನೈತಿಕ ಶಿಕ್ಷಣವನ್ನ ಆಂತರಿಕ ದಿಕ್ಸೂಚಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿಕ್ಸೂಚಿ ಕೆಲಸ ಏನ್ ಹೇಳಿ, ದಿಕ್ಕನ್ನ ತೋರಿಸೋದು. ಈ ಸಮುದ್ರ ಯಾನದಲ್ಲಿ ಯಾವ ಕಡೆ ಹೋಗ್ಬೇಕನ್ನೋದೇ ಗೊತ್ತಿರೋದಿಲ್ಲ, ಆದ್ರೆ ಈ ದಿಕ್ಸೂಚಿ ದಿಕ್ಕನ್ನ ತೋರಿಸಿ ಕಡೆಗೆ ನೀನ್ ಚಲಿಸ್ಬೇಕು ಅಂತ ಹೇಳಿ ತೋರಿಸುದು. ಈ ನೈತಿಕ ಶಿಕ್ಷಣವೂ ಕೂಡ ಅಂತಹ ಬಹುದೊಡ್ಡ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಇವರನ್ನ ಅಂಗುಲಿಮಾಲ ಮತ್ತೆ ಬುದ್ಧನ ಕಥೆಯನ್ನ ತಕೊಳ್ಳೋಣ. ಅಲ್ಲೇನಾಗತ್ತೆ, ಅಂಗುಲಿಮಾಲ ಬೆರಳುಗಳನ್ನ ಕತ್ತರಿಸುವಂತದ್ದು ಅದಕ್ಕೆ ಹಿನ್ನೆಲೆ ಇದೆ, ನಾವು ಅರ್ಥ ಮಾಡ್ಕೊಳ್ಬೇಕು ಅದು. ಆದ್ರೆ ಒಂದ್ ಕ್ಷಣ ನೋಡಿ, ಆ ಬುದ್ಧ ಬರ್ತಾನೆ, ಬುದ್ಧ ಬಂದಾಗ ಅವನ ನಡವಳಿಕೆ, ದೃಢತೆ, ಮತ್ತೆ ಆ ವಿಶ್ವಾಸವನ್ನ ನೋಡಿದಂತಹ ವ್ಯಕ್ತಿ ಏಕಕಾಲಕ್ಕೆ ಒಂದೇ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾನೆ. ಯಾಕೆಂತ ಹೇಳಿದ್ರೆ ಒಂದು ಸಮಯ ಬರ್ಬೇಕು ಅಷ್ಟೇ. ಅಂತಹ ಸಮಯವನ್ನ ಮತ್ತೆ ಸನ್ನಿವೇಶವನ್ನ ನಾವು ಮಕ್ಕಳಿಗೆ ಸೃಷ್ಟಿ ಮಾಡ್ಕೊಡ್ತಾ ಹೋಗ್ಬೇಕು ಮನೆಯಲ್ಲಿ. ಏನಾದ್ರೂ ಒಂದು ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಆ ಘಟನೆಯನ್ನ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋದು ನಮ್ಮ ಬಹುದೊಡ್ಡ ಮೂರ್ಖತನ.
1: ಹೌದು,
0: ಯಾ ಹೇಳ್ತೀನಿ, ಆ ಮಕ್ಕಳು ಸಣ್ಣ ಮಕ್ಕಳು ನಿಜವಾದ ವೀಕ್ಷಕರು, ನಿಜವಾದ ಜಡ್ಜಸ್.
1: ಹೌದು,
0: ಎಷ್ಟು ಚೆನ್ನಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ ಸರಿ ತಪ್ಪುಗಳು ಅವರಿಗಿಂತ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ.
1: ಹೌದು, ನಿಜ.
0: ಅವರಿಗೆ ಒಂದು ಚೌಕಟ್ಟಿರಲ್ಲ, ಅವರಿಗೆ

0: ಸುಳ್ಳು ಹೇಳಿಕ್ ಬರಲ್ಲ. ಇವತ್ತು ನಮ್ಮ ಮಕ್ಕಳು ಸುಳ್ಳು ಹೇಳ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಕಾರಣ ಹಿರಿಯರಷ್ಟೇ. ಅವ್ರ ಮುಂದೆನೆ ಸುಳ್ಳು ಹೇಳ್ತಾರೆ, ಅಥವಾ ಮೊಬೈಲ್ ನಲ್ಲಿ ಮಾಡ್ಬೇಕಾದ್ರೆ ಮನ್ಲಿ ಇದ್ಕೊಂಡು ನಾನು ಪೇಟೆನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಈ ತರದನ್ನೆಲ್ಲ ಮಾಡ್ತಾರೆ, ಅದ್ರಿಂದ ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನ ಹಿರಿಯರನ್ನ ಗಮನಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೈತಿಕ ಶಿಕ್ಷಣ ಶಾಲೆಯಲ್ಲಾಗ್ಬೋದು, ಸಮುದಾಯದಲ್ಲಾಗ್ಬೋದು, ಅಥವಾ ಮನೆಯಲ್ಲಾಗ್ಬೋದು, ತುಂಬಾನೇ ಪ್ರಭಾವವನ್ನ ಬೀರ್ತಾ ಹೋಗ್ತಾರೆ. ಮತ್ತೆ ಈ ಜವಾಬ್ದಾರಿಯುತ ನಾಗರಿಕರಾಗಿ ಮಾರ್ಪಡುವಂತದ್ದು ಈ ಹಂತದಲ್ಲೇನೆ. ಕುಟುಂಬ ಮತ್ತೆ ಸಮುದಾಯದಲ್ಲಿ ಏನು ನೀತಿ ನಿಯಮ ಅನುಸರಿಸಲ್ಪಡ್ತಾ ಇದೋ ಅದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ತದನುಭೂತಿ ಅಂತ ಹೇಳ್ತೀವಿ. ತದನುಭೂತಿ ಅಂತಂದ್ರೆ ಇನ್ನೊಬ್ಬರ ಸ್ಥಿತಿಯಲ್ಲಿ ನಮ್ಮನ್ನ ಇರಿಸ್ಕೊಂಡು ನೋಡುವಂತದ್ದು. ಈಗ ಉದಾಹರಣೆಗೆ ನಾನೇ ನೋಡಿದಂತ ಒಂದು ಘಟನೆ ಅಲ್ಲೇಂತ ಹೇಳಿ ಹೇಳಿದ್ರೆ, ಈ ಬಿಸ್ನಲ್ಲಿ ಕೂತ್ಕೊಂಡು ಈ ಕಲ್ಲು ಹೊಡಿತಾರಲ್ಲಪ್ಪ, ಆ ತರದ್ದು ಇದ್ರಲ್ಲಿ ಒಂದು ಮಗು ಕೂತ್ಕೊಂಡಿದೆ. ಇನ್ನೊಂದು ಮಗು ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅದು ಮನೆಯಲ್ಲಿ ಆಟ ಆಡ್ತಾ ಇದ್ದದ್ದು ಅದು ಬರೀ ಕಾಲ್ನಲ್ಲಿದೆ, ಇದು ಆಚೆ ಹೋಗುತ್ತೆ ಕಾಲ್ ಸುಡುತ್ತೆ ಅಂತ ಹೇಳಿ ತನ್ನದೊಂದು ಚಪ್ಪಲಿನ ತಕೊಂಡೋಗಿ ಕೊಡುತ್ತೆ ಮಗು. ಅದ್ರ ಅರ್ಥ ಏನು ಅಂತ ಹೇಳಿ ಹೇಳಿದ್ರೆ, ಅದಕ್ಕೆ ನೋವಾಗುತ್ತೆ ಸುಡುತ್ತೆ ಅನ್ನುವಂಥದ್ದು ಮಗು ಅರ್ಥ ಆಗ್ತಾ ಇದೆ. ಇವರು ಪೋಷಕರು ನೋಡ್ತಾ ಇದ್ರು ಅದನ್ನ, ನಾನು ಇವ್ರೇನ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೆ. ಆದ್ರೆ ಅವರು ತಕ್ಷಣನೇ ಮಗು ನಮ್ಮದು ಮಾಡಿದ್ರು. ಅಂದ್ರೆ ತನ್ನ ವಸ್ತುವನ್ನ ತಕೊಂಡೋಗಿ ಕೊಡುವಂತಹ ಧಾರಾಳತೆ ಮಗುವಿಗಿದೆ ಅಂತಂದ್ರೆ ಆ ಪೋಷಕರ ಪ್ರಭಾವ ಎಷ್ಟಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಗು ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಮೌಲ್ಯವನ್ನ ಗುರ್ತಿಸ್ಕೊಳ್ತಾ ಹೋಗ್ತದೆ. ಈ ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಕೆಟ್ಟ ಪ್ರಭಾವಗಳಿಗೆ ವಿರುದ್ಧದ ಒಂದು ಲಸಿಕೆ ಅಂತ ಹೇಳಿ ಕರಿತೀವಿ. ಲಸಿಕೆ ಅಂತಂದ್ರೆ ಏನ್ ಹೇಳಿ, ಒಂದು ಸಾಂಕ್ರಾಮಿಕ ರೋಗ ಅಥವಾ ನಮ್ಮನ್ನ ಆರೋಗ್ಯವನ್ನ ಹಾಳು ಮಾಡುವಂತಹ ಒಂದು ರೋಗ, ಅದಕ್ಕೆ ಸಮರೋಪಾದಿಯಲ್ಲಿ ಲಸಿಕೆಯನ್ನ ಹಾಕ್ತಾರೆ. ಇದು ಆಗ್ಬೇಕಾಗಿರುವಂತ, ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಕರಿಯುವಿಕೆ ಸುಳ್ಳಾಡುವಿಕೆ, ಇದು ಸಾಮಾನ್ಯವಾಗಿ ಬರುವಂತದ್ದು. ಯಾಕೆಂದ್ರೆ ನಮ್ಮನ್ನೇ ನೋಡಿ ಕಲಿತವು, ಶಿಕ್ಷಕರನ್ನೇ ನೋಡಿ ಕಲಿತವು. ಹಾಗಾಗಿ ಇದು ಪ್ರಭಾವಗಳು ಕಡಿಮೆ ಆಗ್ಬೇಕು ಅಂತ ಹೇಳಿ ಹೇಳಿದ್ರೆ ಅದು ಒಂದು ಲಸಿಕೆ ಆಗ್ಬೇಕು. ಲಸಿಕೆ ಯಾವುದು ಅಂತಂದ್ರೆ ನಮ್ಮ ವರ್ತನೆಗಳು, ಹಿರಿಯರಾದ ನಾವು ಹೇಗೆ ನಡ್ಕೊಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅಂದ್ರೆ ಈ ಮೌಲ್ಯ ಮತ್ತು ಶೈಕ್ಷಣಿಕ ಸಾಧನೆಗಳು ಎರಡನ್ನೂ ಕೂಡ ಸಂತುಲಿತ ಆಗ್ತಾ ಹೋಗ್ಬೇಕು. ಈಗ ಮನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಏನೋ ಒಂದ್ ಮಾಡ್ತಾ ಇರ್ತದೆ, ಬರಿತಾ ಇರ್ತದೆ, ಅದು ಏನೋ ಒಂದ್ ಮಾಡ್ಲಿ, ಅಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಏನೋ ಒಂದ್ ಬರೆಯಕ್ ಶುರು ಮಾಡಿದ ತಕ್ಷಣ 2 ವರ್ಷದ ಮಗು 3 ವರ್ಷದ ಮಗು ಕೂರಿಸ್ಕೊಂಡು ನಾವು ಬರೆದಾಗ ಏನಾಗುತ್ತೆ, ಅದು ಕೂಡ ಅದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ.
1: ಹೌದು ಮೇಡಮ್.
0: ಮೌಲ್ಯ ಶಿಕ್ಷಣ ಬುದ್ಧಿಮತ್ತೆಯು ಒಳತಿಗೆ ಒಳಪಡುವುದಕ್ಕೆ ಖಚಿತತೆಯನ್ನ ಒದಗಿಸುತ್ತೆ. ಮತ್ತೆ ಸ್ವಯಂ ಶಿಸ್ತು ಮತ್ತೆ ಸ್ವಯಂ ನಿಯಂತ್ರಣ ತಾಳ್ಮೆ ತಮ್ಮ ತಪ್ಪುಗಳಿಗೆ ತಾವೇ ಜವಾಬ್ದಾರರಾಗುವಿಕೆಯನ್ನ ಕಳಿಸ್ತದೆ.
1: ಹೌದು.
0: ಇತ್ತೀಚೆಗೆ ಒಂದು ಇದನ್ನ ದೃಶ್ಯಾವಳಿಯನ್ನ ನಾನು ನೋಡಿದ್ದೆ, ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ. ಮಗು ಏನ್ ಮಾಡುತ್ತೆ ಅಂತ ಹೇಳಿ ಹೇಳಿದ್ರೆ, ಟೇಬಲ್ ಮೇಲೆ ಅಮ್ಮ ಕೈ ಸಿಗುವ ಅಳತೆಯಲ್ಲಿ ಬಿಸ್ಕೆಟ್ ಇಟ್ಟಿರ್ತಾರೆ, ಅದಕ್ಕೆ ಆಸೆ ಆಗುತ್ತೆ ತಿಂದು ಬಿಡುತ್ತೆ, ಇಡೀ ಬಿಸ್ಕೆಟ್ನ ತಿಂದು ಬಿಡುತ್ತೆ, ಖಾಲಿ ಮಾಡ್ಬಿಡುತ್ತೆ. ಆವಾಗ ತಂದೆ ಬಂದ್ಬಿಟ್ಟು, ಇಡೀ ಬಿಸ್ಕೆಟ್ ತಿನ್ಬಿಟ್ಟಿದ್ಯಾ ನೀನು, ಊಟ ಮಾಡದೆ ಇದ್ರೆ ನಿನಗೆ ಹೊಡಿತೀನಿ ನಾನು, ಯಾಕೆ ತಿಂದೆ ನೀನು ಅಂತಂದ್ರೆ ಮಗು ಏನ್ ಹೇಳುತ್ತೆ ಗೊತ್ತಾ, ಅಮ್ಮ ನನಗ್ ಕೈಗೆ ಸಿಕ್ಕಂಗ್ ಇಟ್ಬಿಟ್ಟಿದ್ಲು, ನಾನ್ ತಕೊಂಡೆ ಆಸೆ ಆಯ್ತು ತಿನ್ಬಿಟ್ಟೆ. ಮಗು ತನ್ನನ್ ತಾನು ಜಸ್ಟಿಫೈ ಮಾಡ್ಕೊಳ್ತಾ ಇದೆ, ನಂತೇನು ತಪ್ಪಿಲ್ಲ ಅಂತ ಹೇಳಿ ನೋಡಿ, ಇದು ತಾನಾಗಿಯೇ ಕಲ್ತಿದ್ದಲ್ಲ, ಅದು ಹಿರಿಯರನ್ನೇ ನೋಡ್ಬಿಟ್ಟು ಕಲ್ತಿದೆ ಅಂದ್ರೆ ನನ್ ತಪ್ಪಲ್ಲ, ಸಿಕ್ತಾ ಇತ್ತು ತಿಂದೆ. ಮತ್ತ ಅಮ್ಮನ್ ಕಡೆ ತಿರ್ಕೊಂಡು ಏನ್ ಹೇಳುತ್ತೆ ಗೊತ್ತಾ, ಅದು ನೀನ್ ಯಾಕೆ ಅಲ್ಲಿಟ್ಟೆ ಪ್ರಶ್ನೆ ಕೇಳ್ತದೆ ತಾಯಿನ. ಆವಾಗ ತಂದೆ, ಇಲ್ಲ ಇಲ್ಲ ಇದು ತಪ್ಪು ಮಾಡಿದೆ, ಆಯ್ತು ಬಿಡಿ ನಾನ್ ಮುಂದಕ್ ಮಾಡಲ್ಲ, ಅಮ್ಮ ಕೈಗ್ ಸಿಗಂಗ್ ನೀನ್ ಇಡಬೇಡ ಆಯ್ತಾ. ಮಗು ಎಷ್ಟು ಸ್ಪಷ್ಟವಾಗಿ ತನಗನ್ಸದ್ದನ್ನ ನೇರವಾಗಿ ಹೇಳ್ತಾ ಇದೆ
1: ಮೇಡಮ್,
0: ಮತ್ತೆ ತನ್ನನ್ ತಾನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆಗ ಅಪ್ಪ ಗದ್ರಕೊಳ್ತಾರೆ, ಹಾಗೆಲ್ಲ ಹೇಳ್ಬಾರ್ದು, ಅದು ನಿನ್ ಮುಂದೆ ಇದ್ರು ಕೂಡ ಯಾವ ಟೈಮಲ್ಲಿ ತಿನ್ಬೇಕು ಹೇಳು ಬಿಸ್ಕೆಟು, ಸಂಜೆ ಕಾಫಿ ಕುಡಿಬೇಕಾದ್ರೆ, ಇವತ್ತು ಸಂಜೆ ಕಾಫಿ ಕುಡಿಬೇಕಾದ್ರೆ ನಿನಗೆ ಬಿಸ್ಕೆಟ್ ಕಟ್. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ ತಂದೆ ಅಂತಂದ್ರೆ. ಆವಾಗ ಮಗು ಕೇಳುತ್ತೆ, ಇಲ್ಲ ಇಲ್ಲ ಇನ್ನೊಂದ್ಸಲ ಮಾಡಲ್ಲ ನಾನು, ಮತ್ತೀಗ ನೀನ್ ಊಟ ಮಾಡಲ್ವಲ್ಲ ನಾನೇನ್ ಮಾಡ್ಲಿ, ಇಲ್ಲ ಇಲ್ಲ ನಾನು ಊಟ ಮಾಡ್ತೀನಿ ಅಂದ್ರೆ ಮಗುವಿಗೆ ಎಷ್ಟು ಚೆನ್ನಾಗಿ ಅದು ಮಾಡಿದ ತಪ್ಪನ್ನ ಅರ್ಥ ಮಾಡಿಸ್ತಾ ಇದಾರೆ ಅಂತ.

0: ಹೇಳಿ ಹೇಳಿದ್ರೆ ಅದ್ರ ಜೊತೆಗೆ ಎಷ್ಟ್ ಚೆನ್ನಾಗ್ ಮಗು ನಮ್ ತಪ್ಪಲ್ಲ ಅಂತ ಹೇಳುತ್ತೆ ಅಂತಂದ್ರೆ ಬಹಳ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಆ ಮಗು ಮುಂದಕ್ಕೆ ತನ್ನನ್ನು ತಾನು ಖಂಡಿತ ತಿದ್ಕೊಳ್ಳುತ್ತೆ.
1: ಅದಕ್ಕೆ
0: ಹೇಳುದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಸಮಾಜವನ್ನ ಒಳ್ಳೆ ನಾಗರಿಕರಿಂದ ನಾವು ಬಲಪಡಿಸ್ಬೇಕು ಅಂತ ಹೇಳಿ ಹೇಳಿದ್ರೆ ಮಕ್ಕಳಿಗೆ ನಾವ್ ಇದನ್ನ ಕಲಿಸ್ಬೇಕು. ಸಿರಿವಂತಿಕೆ ಹೋದ್ರೆ ಏನು ನಷ್ಟ ಇಲ್ಲ, ಆರೋಗ್ಯ ಹೋದ್ರೆ ಏನೋ ಸ್ವಲ್ಪ ಕಳೆದುಕೊಂಡಂಗೆ, ಆದ್ರೆ ನಡತೆ ಹೋದ್ರೆ ಎಲ್ಲವೂ ಹೋದಂತೆ.
1: ಹೌದು ಮೇಡಮ್. ಮ್ಯಾಮ್, ಇವಾಗ ತಾನೇ ನಾವು ಮಾತಾಡ್ತಾ ಇದ್ವಿ ಪೋಷಕರು ಹಿರಿಯರ ನಡವಳಿಕೆ ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನ ಹೇಗೆ ಕಲಿಸ್ಬೋದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ, ಮಕ್ಕಳನ್ನ ಯಾವಾಗ್ಲೂ ಅಷ್ಟೇ ತಿಳ್ಕೊಳ್ಳಿ, ಪೋಷಕರು ಏನಾದ್ರೂ ಹೇಳೋದ್ರ ಬದಲು ಮಾಡಿ ಮಾದರಿಗಳಾಗ್ಬೇಕು. ಯಾಕಂತ ಹೇಳಿ ಹೇಳಿದ್ರೆ ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನಾವು ಪಾಠ ಮಾಡಿದವ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅನುಸರಿಸೋದಿಲ್ಲ, ನೋಡಿ ಮಾಡ್ತಾರೆ, ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಆದ್ರಿಂದ ಮೌಲ್ಯಗಳನ್ನ ಯಾವುದೇ ಕಾರಣಕ್ಕೂ ಬೋಧಿಸೋಕ್ ಆಗೋದಿಲ್ಲ. ಆದ್ರೆ ಗಳಿಸ್ಕೊಳ್ಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದು ಚೆನ್ನಾಗಿ ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್ ಬಟ್ ಕಾಟ್ ಅಂತ. ಅಂದ್ರೆ ನಮ್ಮ ದಿನನಿತ್ಯದ ವರ್ತನೆಗಳಲ್ಲಿ ನಮ್ಮ ನಡವಳಿಕೆಗಳು ಶಿಸ್ತುಬದ್ಧಾಗಿರ್ಬೇಕು, ಪೋಷಕರ ವರ್ತನೆಗಳು ಶಿಸ್ತುಬದ್ಧವಾಗಿರ್ಬೇಕು. ಮೂರು ಪ್ರಮುಖ ಅಂಶಗಳನ್ನ ನಾವು ಗಮನಿಸ್ಬೇಕು ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತಂದ್ರೆ, ಹವ್ಯಾಸಗಳು ಚೆನ್ನಾಗಿರ್ಬೇಕು, ಉದಾಹರಣೆ ಚೆನ್ನಾಗಿರ್ಬೇಕು, ಮತ್ತೆ ನಂಬಿಕೆ ಇರ್ಬೇಕು ಅಂತ ಅಂತ ಹೇಳಿ ಅಂತ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ನಿಮ್ಗೆ, ಹೇಗೆ ಪೋಷಕರು ಕಾರಣ ಆಗ್ತಾರೆ ಅಂತಂದ್ಲಿಕ್ಕೆ. ಈ ತಂದೆ ತುಂಬಾ ಕುಡುಕ ಇರ್ತಾರೆ, ಅವ್ರಿಗಿಬ್ರು ಮಕ್ಳಿರ್ತಾರೆ. ಅಲ್ಲಿ ಆ ಇಬ್ರು ಮಕ್ಕಳುಗಳ ವರ್ತನೆಗಳು, ಒಂದ್ ಹುಡುಗ ಚೆನ್ನಾಗಿ ಒಳ್ಳೆಯದನ್ನ ಕಲ್ತ್ಕೊಂಡಿರ್ತಾನೆ, ಇನ್ನೊಬ್ಬ ಮಾತ್ರ ಕುಡಿಯೋದನ್ನ ಅಭ್ಯಾಸ ಕೊಂಡಿರ್ತಾನೆ. ಪ್ರಶ್ನೆ ಕೇಳ್ತಾರೆ ಏನಂತ ಅಂತಂದ್ರೆ, ನೀನು ಯಾಕೆ ಅಪ್ಪ ನಿನ್ನ ಹೇಗೆ ಪ್ರಭಾವಿಸಿದ್ರು ಅಂತ ಹೇಳಿ ಹೇಳಿದ್ರೆ ಒಂದೇ ಉತ್ತರ, ಅಪ್ಪ ಕುಡಿತಾರೆ ಅದಕ್ಕೆ ನಾನ್ ಕುಡಿಯಲ್ಲ ಅಂತ ಒಂದ್ ಮಗು ಹೇಳ್ತೀನಿ. ಅಪ್ಪ ಕುಡಿತಾರೆ ಅದಕ್ಕೆ ನಾನ್
1: ಕುಡಿತೀನಿ
0: ಅಂದ್ರೆ ಎಷ್ಟು ಚೆನ್ನಾಗಿ ಪ್ರಭಾವ ಬೀರ್ತಾರೆ ತಂದೆ ತಾಯಿ ಅಂತ ಹೇಳಿ ಹೇಳಿದ್ರೆ, ಒಳ್ಳೆಯದಕ್ಕೂ ನಾವೇ ಅಡಿಪಾಯ ಹಾಕ್ತೀವಿ ಪೋಷಕರು, ಕೆಟ್ಟದ್ದಕ್ಕೂ ಕೂಡ ನಾವೇ ಅಡಿಪಾಯ ಹಾಕ್ತೀವಿ. ಅಂದ್ರೆ ಈಗ ಪ್ರಾಮಾಣಿಕತೆ, ಸತ್ಯನಿಷ್ಠತೆ ಅಥವಾ ಮೌಲ್ಯಗಳು ಏನಾದ್ರೂ ಆಗ್ಲಿ, ಈ ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಹೇಳಿದ್ರೆ ಪೋಷಕರಲ್ಲಿ ಬದ್ಧತೆ ಇರ್ಬೇಕು, ಕೆಲಸವನ್ನ ಸರಿಯಾಗಿ ಮಾಡ್ಬೇಕು, ಸಮಯವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಮಕ್ಕಳೊಂದಿಗೆ ಕೂತು ಮಾತನಾಡುವಂತದನ್ನ ಅಭ್ಯಾಸ ಮಾಡ್ಬೇಕು. ನಾವ್ ಅನ್ಕೋತೀವಿ ಸಣ್ಣ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ ಅಂತ, ನಾನು ಆಗ್ಲೇ ಹೇಳ್ದೆ ಅವರು ದೇ ಆರ್ ರಿಯಲ್ ಜಡ್ಜಸ್ ಅಂತ, ತುಂಬಾ ಚೆನ್ನಾಗಿ ಅವರ ಮಾತುಗಳನ್ನ ಕೇಳ್ಬೇಕು, ಹೀಗಾದ್ರೆ ನೀನೇನ್ ಮಾಡ್ತಾ ಇದ್ದೆ ಅಂತ ಕೇಳ್ಬೇಕು, ಮಕ್ಕಳಲ್ಲಿ ನಂಬಿಕೆ ಇಟ್ಟು ಅವ್ರನ್ನೊಂದಿಗೆ ಬಹಳ ಹತ್ತಿರದಿಂದ ಒಡನಾಟವನ್ನು ಮಾಡ್ತಾ ಹೋಗ್ಬೇಕು. ಸಾಧ್ಯ ಆದ್ರೆ ಪ್ರತಿದಿನ ಸಂಜೆ ಒಂದ್ 5-10 ನಿಮಿಷ ಅವರೊಂದಿಗೆ ನಾವು ಮಾತನಾಡ್ಬೇಕಾಗ್ತದೆ.
1: ಮತ್ತೆ
0: ಇಲ್ಲಿ ಇನ್ನೊಂದು ಹೇಳ್ತದೆ, ಈ ಮಕ್ಕಳು ಸಾಮಾನ್ಯವಾಗಿ ನಿಯಮಗಳನ್ನ ಚೆನ್ನಾಗಿ ಗ್ರಹಿಸಿದ್ರೆ ಚಾಚೂ ತಪ್ಪದೆ ಅನುಸರಿಸ್ತಾರ. ಮತ್ತೆ ನೈತಿಕ ಕಥೆಗಳನ್ನ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ, ನೀನು ಇಂತ ಸಂದರ್ಭದಲ್ಲಿದ್ರೆ ಏನ್ ಮಾಡ್ತಾ ಇದ್ದೆ, ಈ ರೀತಿ ಸಣ್ಣ ಪುಟ್ಟ ಪ್ರಶ್ನೆಗಳು. ಮತ್ತೆ ಈಗ ಮನೆಯಲ್ಲಿ ಒಂದು ಪೆನ್ಸಿಲ್ ತಗೊಂಬ ಅಂತ ಏನೋ ಹೇಳ್ತೀವಿ, ಅಥವಾ ನೀರ್ ತಗೊಂಬ ಅಂತ ಏನೋ ಹೇಳ್ತೀವಿ. ನಮ್ದೇನಂದ್ರೆ ಪೋಷಕರದ್ದು ನಾ ಹೇಳಿದ್ನ ಮಾಡ್ಬೇಕು ಅನ್ನೋವಂಥದ್ದು. ಅದ್ ತಗೊಂಬಂದ್ ಕೊಟ್ಟಾಗ ತುಂಬಾ ಧನ್ಯವಾದ, ಒಳ್ಳೆ ಕೆಲಸ ಮಾಡಿದೆ, ತುಂಬಾ ದಾಹ ಆಗ್ತಾ ಇತ್ತು. ಅವಾಗ ಏನ್ ಮಾಡುತ್ತೆ ಮಗು, ಹೊರಗಡೆಯಿಂದ ಪೋಷಕರು ಬಂದ ತಕ್ಷಣ ನೀರ್ ತಗೊಂಬಂದ್ ತಾನಾಗೆ ಇಡುತ್ತೆ, ಕರ್ತವ್ಯವಾಗಿ ಮಾಡ್ಕೊಳ್ಳುತ್ತೆ. ಮತ್ತೆ ಈಗ ನಾವೇನ್ ಮಾಡ್ಬೇಕು, ಒಂದೇನಾದ್ರು ಒಂದು ಆಹಾರ ಪದಾರ್ಥವನ್ನ ತಂದಾಗ ಎಲ್ಲರೊಂದಿಗೆ ಹಂಚ್ಕೊಂಡು ತಿಂದ್ರೆ ನಂತರ ಅದೇನ್ ಮಾಡ್ತೇವೆ, ತಿನ್ನುವಂತ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ಇತ್ತೀಚಿನ ಮಕ್ಕಳನ್ನ ನಾವು ಮನೆಯಲ್ಲಿ ಕೂಡಿಟ್ಟು ಬೆಳೆಸ್ಬಿಡ್ತಾ ಇದೀವಿ, ಹಾಗಾಗಿ ಪ್ರಾಣಿ ಪಕ್ಷಿಗಳೊಂದಿಗೆ ಮತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಒಡನಾಟವೇ ಇಲ್ಲ ಅವ್ರಿಗೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಕು ಪ್ರಾಣಿಗಳಿಗೆ ನೀರ್ ಕೊಡುವಂತದ್ದು, ಆಹಾರ ಕೊಡುವಂತದ್ದು, ಅವುಗಳ ಪ್ರೀತಿಯಿಂದ ನೋಡ್ಕೊಳ್ಳುವಂತದ್ದು, ಈ ತರದನ್ನೆಲ್ಲ ನಮ್ಮ ನಡವಳಿಕೆಯ ಮೂಲಕ ನಾವು ತೋರಿಸ್ಕೊಟ್ರೆ ಖಂಡಿತಕ್ಕೂ ಕೂಡ ಇದು ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಹೊರಗಿನ ಉದಾಹರಣೆಗಳಿಗಿಂತ ಒಳಗಿನ ಉದಾಹರಣೆಗಳು ಹೆಚ್ಚು ಪ್ರಭಾವವನ್ನ ಬೀರ್ತದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
1: ಹೌದು ಮೇಡಮ್. ಮ್ಯಾಮ್, ಹಾಗೇನೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತೆ ಸತ್ಯನಿಷ್ಠೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಪೋಷಕರು ಅಂತ ಹೇಳ್ತೀರಾ ಮೇಡಮ್?
0: ನಾನಾಗ್ಲೇ ಹೇಳ್ದೆ, ಯಾವಾಗ್ಲೂ ಅಷ್ಟೇ ನಾವೇ ಮಾದರಿಗಳಾಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.
1: ಹೌದು,
0: ನಮ್ಮ ಹವ್ಯಾಸಗಳು ಒಂದೊಂದ್ ಸಮಯ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ,

0: ವರ್ಕ್ ಪ್ರೆಷರ್ ಅಲ್ಲಿ ಒತ್ತಡದಲ್ಲಿ ನಾವೇನ್ ಮಾಡ್ತೇವೆ, ಅದು ಸಾಮಾನ್ಯವಾಗಿ ಇನ್ನೊಬ್ರ ಮೇಲೆ ಹೇರ್ಬಿಡ್ತೇವೆ.
1: ಹೌದು,
0: ಫಸ್ಟ್ ನಾವು ಮಾಡೋ ಕೆಲಸ ಏನು ಅಂತ ಹೇಳಿ ಹೇಳಿದ್ರೆ ಅದನ್ನ ಮಕ್ಕಳ ಮೇಲೆ ನಮ್ಮ ಕೋಪ ಕೋಪ ಹಾರಾಟ ಇದೆಲ್ಲಾನು ತೋರ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವರು ಹಿಂತಿರುಗಿ ಏನು ಮಾಡಲ್ವಲ್ಲ ನಮ್ಮ, ಹಾಗಾಗಿ ಹೀಗ್ ಮಾಡ್ಬಿಡ್ತೇವೆ. ಇದು ಆಗಬಾರ್ದು ಯಾವತ್ತೂ. ನಾನು ಆಗ್ಲೇ ಹೇಳಿದೆ, ತಂದೆ ಮತ್ತೆ ಮಗನ ಉದಾಹರಣೆಯನ್ನ ಕೊಡ್ತಾ ಪ್ರಾಮಾಣಿಕವಾಗಿ ಚಿಲ್ಲರೆಯನ್ನ ವಾಪಸ್ ಕೊಡುವಂತದ್ದು, ಮತ್ತೆ ಮಕ್ಕಳು ಎದುರಿಗೆ ಸುಳ್ಳು ಆಡದೆ ಇರುವಂತದ್ದು, ಮತ್ತೆ ಮನೆಗೆ ಬಂದ ತಕ್ಷಣ ನಮ್ಮ ವಸ್ತುಗಳನ್ನ ನಾವ್ ಹೇಗಿಟ್ಕೊಳ್ತೀವಿ ಅಂತನ್ನುವಂಥದ್ದು, ಮತ್ತೆ ಮನೆಯಲ್ಲಿ ಈಗ ಅವರೇ ಇತ್ತೀಚಿನ ದಿನಗಳಲ್ಲಿ ಏನಾಗೋಗ್ತಾ ಇದೆ ಅಂದ್ರೆ ಜೆಂಡರ್ ಡಿಫ್ರೆನ್ಸಿಯೇಷನ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅಲ್ಲೇನಾಗುತ್ತೆ, ಹೆಣ್ಣಿನ ಮೇಲೆ ದಬ್ಬಾಳಿಕೆ, ಪುರುಷ ದಬ್ಬಾಳಿಕೆ ಆಗುವಂತದ್ದು, ಮಾಡಲ್ಲ ನೀನ್ ಇಂಥದ್ ಮಾಡು, ರೋಲ್ ಪ್ಲೇ ಆಗುತ್ತೆ, ಪಾತ್ರ ನಿರ್ವಹಣೆ, ಗಂಡಸು ಅಂದ್ರೆ ಹೀಗೆ ಹೆಂಗಸು ಅಂದ್ರೆ ಹಿಂಗೆ ಅಂತದ್ದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ಯಾವಾಗ್ಲೂ ಅಷ್ಟೆ ಆ ಸಹಕಾರ ಮನೋಭಾವನೆ, ನಾವು ಸಹಕಾರ ನಡ್ಕೊಂಡ್ರೆ ಅದು ಕೂಡ ಅದನ್ನ ಕಲಿತ್ಕೊಳ್ಳುತ್ತೆ. ನಾವು ಸತ್ಯವನ್ನ, ಪೇರೆಂಟ್ಸ್ ಸತ್ಯವನ್ನ ಹೇಳ್ತಾ ಇದ್ರೆ ಅದು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಿದೆ. ಮತ್ತೆ ಇವತ್ತು ನಾನೇನೋ ಒಂದು ಆಶ್ವಾಸನೆ ಏನೋ ಕೊಟ್ಟೆ ಅಂತ ಇಟ್ಕೊಳ್ಳಿ, ನೀನ್ ಇವತ್ತು ಹೋಮ್ವರ್ಕ್ ನೀನ್ ಇದನ್ನ ಹೀಗ್ ಮಾಡಿದ್ರೆ ಇದನ್ನ ಎತ್ತಿಟ್ರೆ, ಸಣ್ಣ ಸಣ್ಣ ಕೆಲಸಗಳನ್ನ ಮಗುವಿಗೆ ಹೇಳ್ಬೇಕು ಅಂದ್ರೆ ಅದ್ರ ಮೂಲಕ ಜವಾಬ್ದಾರಿ ಬರ್ತಾ ಹೋಗ್ತದೆ. ಮಾಡಿದಕ್ಕೆ ನಾನೇನ್ ಮಾಡಿರ್ಬೇಕು, ಅದನ್ನ ನೀನ್ ಮಾಡಿದ್ರೆ ನಾನ್ ಇಂಥದ್ನ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ನಾನು ಬದ್ಧಳಾಗಿರ್ಬೇಕು. ಆ ಬದ್ಧತೆ ನಮ್ಮ ಹಿರಿಯರಲ್ಲಿ ಇರ್ಬೇಕು. ಮತ್ತೆ ಒಳ್ಳೆಯದನ್ನ ಅದೇನಾದ್ರು ತಾನಾಗಿ ಕೆಲವು ಕೆಲಸಗಳನ್ನ ಮಾಡಿದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಶಂಸೆಯನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಒಂದ್ ಯಾವ್ದಾದ್ರೊಂದು ಉದಾಹರಣೆಯನ್ನ ಕೊಟ್ಟು ಅದ್ರಲ್ಲಿ ಆ ಮಗು ಯೋಚನೆ ಮಾಡುವ ಹಾಗೆ ಮಾಡ್ತಾ ಹೋಗ್ಬೇಕು. ಈ ತರದ್ದು ಅಂದ್ರೆ ಸಾರಾಂಶ ಇಷ್ಟೆ, ನಮ್ಮ ನಡವಳಿಕೆ, ಪೋಷಕರ ನಡವಳಿಕೆ ಮಗುವಿನ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರ್ತಾ ಹೋಗ್ತದೆ.
1: ಹೌದು ಮೇಡಮ್,
0: ನಮ್ಮ ನಡವಳಿಕೆನಲ್ಲಿ ಒಂದ್ ಸಲ ನಂಬಿಕೆ ಬಂದ್ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಏನೇ ಹೇಳಿದ್ರು ಕೂಡ ಅವ್ರು ನಂಬೋದಿಲ್ಲ. ಅವರು ಯಾವಾಗ್ಲೂ ಅಷ್ಟೆ, ಸಾಮಾನ್ಯವಾಗಿ ಮಕ್ಕಳು, ಯಾವ ಮಕ್ಕಳು ತಂದೆ ಮತ್ತೆ ತಾಯಿಯನ್ನ ಮಾದರಿಗಳಾಗಿ ಗುರುತಿಸ್ಕೊಳ್ತಾರೋ ಅದು ನಿಜವಾಗ್ಲೂ ತಂದೆ ತಾಯಿಗೆ ಸಲ್ಲುವಂತಹ ಗೌರವ. ಹಾಗಾಗಿ ಹೊರಗಡೆಯಲ್ಲೂ ಅಂತವ್ರಿದ್ದವ್ರು ಹಾಗೆ ಹೀಗೆ ಅಂತ ಹೇಳಿದ್ರು ಬದಲು ನಾವೇ ಅದನ್ನ ರೂಢಿಸ್ಕೊಂಡ್ಬಿಟ್ರೆ, ಸತ್ಯ ಹೇಳುವಂತದ್ನ, ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತದನ್ನ ಮಾಡಿದ್ರೆ ಖಂಡಿತಕ್ಕೂ ಸಾಧ್ಯ ಆಗುತ್ತೆ.
1: ಹೌದು ಮೇಡಮ್, ನೀವ್ ಇವಾಗ ಹೇಳಿದ್ರಿ ಅಂದ್ರೆ ಮೊದಲು ಪೋಷಕರು ಪ್ರಾಮಾಣಿಕತೆ ಸತ್ಯನಿಷ್ಠೆಯಿಂದ ಇದ್ರೆ ಮಕ್ಕಳು ಕೂಡ ಅದೇ ಕಲಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಮ್ಯಾಮ್, ಈಗಿನ ಕಾಲದಲ್ಲಿ ಅಂದ್ರೆ ಹಿರಿಯರಿಗೆ ಮಕ್ಕಳು ಗೌರವವನ್ನ ಕೊಡ್ತಾನೆ ಇಲ್ಲ. ಹಾಗೆ ನೋಡಕ್ಕೋದ್ರೆ ಮೇಡಮ್, ಹಿರಿಯರನ್ನ ಗೌರವಿಸುವ ಗುಣವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು?
0: ಖಂಡಿತ ಖಂಡಿತ ಮಕ್ಕಳಲ್ಲಿ ನಾವು ಹಿರಿಯರನ್ನ ಗೌರವಿಸುವಂತಹ ಗುಣವನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಮೂಲಕನೇ ಆಗ್ಬೇಕು. ಯಾಕೆಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಂದ್ ಕುಟುಂಬ ಇರುತ್ತೆ ಅಂತ ಅನ್ಕೋಬೇಡ, ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಮಕ್ಕಳಿದ್ದಾರೆ ಅಂತ ಅನ್ಕೋಣ. ಇಲ್ಲಿ ಮಗು ತಂದೆ ತಾಯಿಯನ್ನ ಗಮನಿಸ್ತಾ ಇರ್ತದೆ, ಹಾಗೆ ಅಜ್ಜ ಅಜ್ಜಿಯನ್ನು ಕೂಡ ಗಮನಿಸ್ತಾ ಇರ್ತದೆ, ಅಣ್ಣ ತಮ್ಮಂದ್ರನ್ನು ಕೂಡ ಗಮನಿಸ್ತಾ ಇರ್ತದೆ. ಅವ್ರೇನ್ ಮಾಡ್ತಾರೆ, ತಂದೆ ತಾಯಿ ಹೇಗೆ ಅವರ ತಂದೆ ತಾಯಿ ಜೊತೆಗೆ ಅಥವಾ ಅತ್ತೆ ಮಾವ ಅಥವಾ ಇಂಥವ್ರ ಜೊತೆಗೆ ನೆಂಟರಿಷ್ಟರ ಜೊತೆಗೆ ನಡ್ಕೊಳ್ತಾ ಇರ್ತದೋ ಅದನ್ನ ನೋಡ್ತಾ ಇರ್ತದೆ ಮಗು. ನೋಡ್ತಾ ನೋಡ್ತಾ ಏನ್ ಮಾಡ್ತದೆ ಅಂದ್ರೆ, ಅದು ಕೂಡ ಇವರಲ್ಲಿ ಏನಾದ್ರು ಅಸಹನೆ ಇದ್ರೆ ಪೋಷಕ ಅವ್ರ ಅಜ್ಜ ಅಜ್ಜಿಗೆ ಸಂಬಂಧಪಟ್ಟಂತೆ ಇದು ಕೂಡ ಅಸಹನೆಯನ್ನು ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇದೆ. ಆಮೇಲೆ ಅದನ್ನು ಗಮನಿಸ್ತಾ ಗಮನಿಸ್ತಾ ಅಜ್ಜ ಅಜ್ಜಿಯಲ್ಲಿ ಏನೂ ತಪ್ಪಿಲ್ಲ, ಅಪ್ಪ ಅಮ್ಮನೇ ಹೀಗಾಡ್ತಾ ಇದ್ದಾರೆ ಅಂತಂದ್ರೆ ತಂದೆ ತಾಯಿಯ ಬಗ್ಗೆ ತಿರಸ್ಕಾರವನ್ನ ಬೆಳೆಸ್ಕೊಳ್ತಾ
1: ಹೋಗ್ತಾರೆ.
0: ಹಾಗಾಗಿ ನಾವು ಹಿರಿಯರನ್ನ ಗೌರವಿಸಿದ್ರೆ, ನಾವು ಹಿರಿಯರಿಗೆ ಕಾಳಜಿ ವಹಿಸಿದ್ರೆ ಖಂಡಿತಕ್ಕೂ ಅದು ಸಾಧ್ಯ ಆಗುತ್ತೆ. ಹಿರಿಯರು ಅಂತ ಅನ್ನಿಸ್ಕೊಂಡವ್ರು ಅಜ್ಜ ಅಜ್ಜಿ ಇಂಥವ್ರು ಕೂಡ ಕಿರಿಯರು ತಮ್ಮನ್ನ ಗೌರವಿಸುವ ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಿರಿಯರನ್ನ ಕೂಡ ಅವರು ಗೌರವಿಸ್ಬೇಕಾಗ, ಎರಡೂ ಆಗ್ಬೇಕು, ರೆಸಿಪ್ರಿಕೇಟ್ ಆಗ್ಬೇಕು ಅಂತ ನಾವು ಹೇಳ್ತೀವಿ. ಈಗ ಹೇಗೆ ಅಂತ ಹೇಳಿದ್ರೆ, ಮನೆಗೆ ಹಿರಿಯರು ಯಾರಾದ್ರೂ ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನ ಮಗು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತದೆ.
1: ಹೌದು,
0: ಬಹಳ ಪ್ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಸತ್ಕಾರ ಮಾಡಿದಾಗ ಖಂಡಿತ ಅದು ಕೂಡ ಅದನ್ನೇ ಕಲ್ತ್ಕೊಳ್ಳುತ್ತೆ.
1: ಹೌದು,
0: ಈಗ ಅಕ್ಕಪಕ್ಕದ ಹಿರಿಯರನ್ನ ನಾವು ಹೇಗೆ ಮಾತನಾಡ್ತೀವಿ, ಒಬ್ಬ ಅಂಗಡಿಯಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ, ನನ್ನ ಹತ್ರ ದುಡ್ಡಿದೆ ಅಂತ ಕಾರಣಕ್ಕೆ ಅವ್ರನ್ನ ಕೆಳಮಟ್ಟದಲ್ಲಿ ನಾವು ಮಾತನಾಡ್ಸಕ್ಕಾಗೋದಿಲ್ಲ, ಕೊಡು ಮಾಡು ಈ ತರ ಮಾಡಬಾರ್ದು. ಮತ್ತೆ ಮನೆಯ ಸಹಕಾರ ಸಹಾಯಕರನ್ನ ಕೂಡ ನಾವು ಹೇಗೆ ಮಾತನಾಡ್ತೀವಿ ಅಂತ ಮಗು ನೋಡ್ತಾ ಇರ್ತದೆ.
1: ಹೌದು,
0: ಅವ್ರೇನೋ ಸಂಬಳಕ್ಕಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ಬೋದು, ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ಮರ್ಯಾದೆ ಕೊಡದಂತೆ ಮಾತನಾಡ್ತಾ ಇದ್ರೆ ಮುಂದೆ ಅದು ಕೂಡ ಅದನ್ನ

0: ಕಲ್ತ್ಕೊಳ್ತಾ ಹೋಗ್ತಿದ್ದೆ.
1: ಹೌದು ಮೇಡಮ್.
0: ಹಿರಿಯರ ತಪ್ಪುಗಳನ್ನ ಮಕ್ಕಳ ಮುಂದೆ ಎತ್ತಿ ತೋರಿಸಬಾರ್ದು. ಇದು ಒಂದು ದೊಡ್ಡ ತಪ್ಪನ್ನ ಸಾಮಾನ್ಯವಾಗಿ ತಂದೆ ತಾಯಿ ಮಾಡ್ತಾರೆ.
1: ನಿಜ ಮೇಡಮ್.
0: ಅದು ಮಾಡಬಾರ್ದು. ಆರೋಪ ಮಾಡಿದಷ್ಟು ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿವೇಚನೆ ಅನ್ನುವಂಥದ್ದು ಆಗತಾನೆ ಬೆಳೀತಾ ಇರ್ತದೆ. ಹಾಗಾಗಿ ತಪ್ಪು ಹಾದಿ ಹಿಡಿಯುವಂತಹ ಸಾಧ್ಯತೆಗಳು ಜಾಸ್ತಿ. ಮತ್ತೆ

0: ಅಥವಾ ತುಂಬಾನೇ ಸಲಿಗೆ ಇದ್ರೆ ಅಪ್ಪಿಕೊಳ್ಳುವಂತದ್ದು, ಅಂದ್ರೆ ಅವರವರ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನ ಮಾಡಿದ್ರೆ ಆಗ ಮಗು ಅದನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಿರಿಯರು ಮಾತನಾಡ್ತಾ ಇದ್ದಾಗ ತಂದೆ ತಾಯಿ ಅಥವಾ ದೊಡ್ಡವರು ಅನ್ಸ್ಕೊಂಡವ್ರು ಅಸಹನೆಯನ್ನ ವ್ಯಕ್ತಪಡಿಸಿದ್ರೆ, ಅವ್ರ ಮಾತನ್ನ ಕೇಳಿಸ್ಕೊಳ್ದೆ ಇದ್ರೆ, ಗಮನವಿಟ್ಟು ಕೇಳಿಸ್ಕೊಳ್ದೆ ಇದ್ರೆ, ಇದು ಕೂಡ ಅದನ್ನೇ ಬೆಳೆಸ್ಕೊಳ್ತಾ ಹೋಗ್ತದೆ. ಆದ್ರೆ ಮಗು ಯಾರನ್ನ ತುಂಬಾ ಹಚ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಸತ್ಯ ಸತ್ಯತೆಗಳನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತದೆ.
1: ಹೌದು ಮೇಡಮ್.
0: ಹೇಗ್ ಮಾಡ್ಬೋದು? ಹಿರಿಯರನ್ನ ನಾವು ಗೌರವಿಸ್ತೀವಿ. ಯಾಕೆ ಗೌರವಿಸ್ತೀವಿ ಅನ್ನೋದಕ್ಕೆ ಕಾರಣ ಅವ್ರಿಗೆ ತುಂಬಾ ಅನುಭವ ಇದೆ, ಮತ್ತೆ ವಯಸ್ಸಾಗ್ತಾ ಇರೋದ್ರಿಂದ ಬಹಳ ಸೂಕ್ಷ್ಮ ಅವ್ರ ಮನಸ್ಸು. ಹಾಗಾಗಿ ಅವರ ಒಳ್ಳೆಯ ಗುಣಗಳನ್ನ ನಾವು ವಿವರಿಸ್ತಾ ಹೇಳಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಿರಿಯರೊಂದಿಗೆ ಧನಾತ್ಮಕ ಬಂಧಗಳನ್ನ ಸಂಬಂಧಗಳನ್ನ ನಾವು ಸೃಷ್ಟಿ ಮಾಡ್ತಾ ಹೋಗ್ಬೇಕು. ಹಿಂಗೆ ಒಂದು ತೋಟದಲ್ಲಿ ಮಕ್ಕಳ ಜೊತೆಗೆ ಬೆಳೆಯುವಂತದ್ದು, ಹಿರಿಯರ ಜೊತೆಗೆ ಅಡುಗೆಯ ಮನೆಯಲ್ಲಿ ಹಿರಿಯರ ಜೊತೆಗೆ ನಾವು ನಿಂತು ಮಾತನಾಡ್ತಾ ತಮಾಷೆ ಮಾಡ್ತಾ ಅವರೊಂದಿಗೆ ಕೆಲಸಗಳನ್ನ ಮಾಡ್ಕೊಡುವಂತದ್ದು, ಈ ಮತ್ತೆ ಸಣ್ಣ ಸಣ್ಣ ಆಟಗಳನ್ನ ಆಡುವಂತದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳು ತುಂಬಾ ಚೆನ್ನಾಗಿ ಗೌರವಿಸೋದನ್ನ ಕಲ್ತ್ಕೊಳ್ತಾರೆ. ಮತ್ತೆ ಹಿರಿಯರೊಂದಿಗೆ ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನ ವಿವರಿಸಿ ಹೇಳುವಂತದ್ದು, ಇಷ್ಟೊಂದೆಲ್ಲ ಹೇಗೆ ಸಾಧನೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಹೇಳುವಂತದ್ದು, ಈ ತರದನ್ನ ಮತ್ತೆ ಹಿರಿಯರೊಂದಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಮಕ್ಕಳು ಕೊಡುವಂತದ್ದು, ಬೆಡ್ಶೀಟ್ ನ ಹಾಸ್ಕೊಡು ಅನ್ನುವಂಥದ್ದು, ತಾತನ್ಗೆ ನೀರ್ ಕೊಡು, ಅಜ್ಜಂಗೆ ನೀರ್ ಕೊಡು, ಈ ತರದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಮಾಡಿದಾಗ ಮಕ್ಕಳು ಖಂಡಿತವಾಗಿ ಕೂಡ ಅವರವನ್ನ ಗೌರವಿಸ್ತಾರೆ, ಮತ್ತೆ ಪ್ರೀತಿಸ್ತಾರೆ, ಮತ್ತೆ ಅವರ ಒಳ್ಳೆಯತನವನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾರೆ.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಧನ್ಯವಾದ.
1: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಂಡ್ಯದ ಶಿಂಗರಗೌಡ ಕಾಲೇಜ್ ಆಫ್ ಎಜುಕೇಶನ್ನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.